0: ಮಾತ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಜ್ಯೋತಿ, ನಿಮ್ಮೊಟ್ಟಿಗೆ ಆರೋಗ್ಯವೇ ಭಾಗ್ಯದಲ್ಲಿ. ಇವತ್ತು ಆರೋಗ್ಯವೇ ಭಾಗ್ಯದಲ್ಲಿ ಎಂತ ಇರುತ್ತೆ ಅಂತ ಹೇಳೋ ಮುಂಚೆ ನಮ್ಮೊಟ್ಟಿಗೆ ನಮ್ಮ ಕುಂದಾಪುರ ತಾಲೂಕು ಆರೋಗ್ಯಾಧಿಕಾರಿಯಾಗಿರುವ ಡಾಕ್ಟರ್ ಪ್ರೇಮಾನಂದ ಕೆ ಅವರಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಜುಲೈ ಆರನ್ನ ವರ್ಲ್ಡ್ ಝೋನೋಸಿಸ್ ಡೇ ಅಂತ ಕರೀತಾರೆ. ಅಂಡ್ ಈ ಸಲದ ಥೀಮ್ ಆಗಿ ಒನ್ ಹೆಲ್ತ್ ಒನ್ ಪ್ಲಾನೆಟ್ ಒನ್ ಫ್ಯೂಚರ್ ಅನ್ನೋ ಥೀಮ್ ಇಟ್ಕೊಂಡು ಈ ಸಲದ ವರ್ಲ್ಡ್ ಝೋನೋಸಿಸ್ ಡೇ ಇದೆ. ನನಗೆ ವರ್ಲ್ಡ್ ಝೋನೋಸಿಸ್ ಡೇ ಅಂದ ಕೂಡ ಇದೆಯಂತ ಮಾರ್ರೆ ಅಂತ ನಿಮ್ಗೆ ಅರ್ಥ ಆತಿಲ್ಲ ಸಾಮಾನ್ಯ ಜನರಿಗೆ, ಎಂತಂತ ನೀವೊಂಚೂರು ಎಕ್ಸ್ಪ್ಲೇನ್ ಮಾಡಿಬಿಡಿ ಸರ್.
3: ಮೇಡಮ್, ಮುಖ್ಯವಾಗಿ ನಮ್ಮ ಕುಂದಾಪುರ ತಾಲೂಕು ಅಥವಾ ಬೈಂದೂರು ತಾಲೂಕು ಅಥವಾ ಉಡುಪಿ ಜಿಲ್ಲೆಯನ್ನು ತಗೊಂಡ್ರೆ ನಾವು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಇರುವಂತವ್ರು. ಇಲ್ಲಿ ಮುಖ್ಯವಾಗಿ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ನೀವು NH-66 ಏನಿದೆ ಇದು ಹಾದು ಹೋಗ್ತದೆ. ದಕ್ಷಿಣ ಕನ್ನಡದಿಂದ ಉತ್ತರ ಕನ್ನಡಕ್ಕೆ ಹೋಗುವ ಮಧ್ಯದಲ್ಲಿ ನಾವಿದ್ದೇವೆ. ಇಲ್ಲಿ ನಾವು ಈ ಹೈವೇಯ ಲೆಫ್ಟ್ ಸೈಡ್ ನಲ್ಲಿ, ಉಡುಪಿಯಿಂದ ಬೈಂದೂರಿಗೆ ಹೋಗುವ ಲೆಫ್ಟ್ ಸೈಡ್ ನಲ್ಲಿ ನಾವು ನೋಡಿದ್ರೆ ಇದು ಸಮುದ್ರಕ್ಕೆ ಚಾಚಿಕೊಂಡಿದೆ.
2: ಹೌದು.
3: ಹಾಗೆ ರೈಟ್ ಸೈಡ್ ನಲ್ಲಿ ಇರುವಂತದ್ದು ಎಲ್ಲ ಗ್ರಾಮಗಳು ಕಾಡ ಅಂಚಿನಲ್ಲಿರುವಂತವ್ರು, ಮುಖ್ಯವಾಗಿ ಪಶ್ಚಿಮ ಘಟ್ಟದ ಅಂಚಿನಲ್ಲಿ ಇರುವಂತವ್ರು. ಇಲ್ಲಿ ಜನಸಂಖ್ಯೆ ಇರುವ ಸಾಂದ್ರತೆಯನ್ನ ನೋಡ್ಲಿಕ್ಕೆ ಹೋದ್ರೆ ಈ ಲೆಫ್ಟ್ ಸೈಡ್ ನಲ್ಲಿ ಸಮುದ್ರ ಸೈಡ್ ನಲ್ಲಿ ಇರುವಂತದ್ದು ಜನಸಾಂದ್ರತೆ ಜಾಸ್ತಿ ಇದೆ, ಹಾಗೆ ಮನೆಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ. ಹಾಗೆ ನಾವು ರೈಟ್ ಸೈಡ್ ನಲ್ಲಿ ನೋಡಿದ್ರೆ ಅಲ್ಲಿ ಮುಖ್ಯವಾಗಿ ಮನೆಗಳು ಸ್ವಲ್ಪ ಪ್ರಮಾಣದಲ್ಲಿ ಇರುವಂತದ್ದು ಕ್ರಮೇಣ ವಿರಳ ಆಗ್ತಾ ಹೋಗ್ತದೆ, ಹಾಗೂ ಕ್ರಮೇಣ ಅದು ರಿಸರ್ವ್ ಫಾರೆಸ್ಟ್ ಅದು ಇದಕ್ಕೆಲ್ಲ ಸೇರ್ಕೊಂಡು ಆಮೇಲೆ ವೆಸ್ಟರ್ನ್ ಘಾಟ್ ರೀಜನ್ ಏನಿದೆ ಅದು ಬರ್ತದೆ.
2: ಅಂದ್ರೆ ನೀವು ಹೇಳುದು ಕಡ್ಲು ಬದಿಯಂಗೆ ಸುಮಾರು ಮನೆಗಳು ಜನಸಂಖ್ಯೆ ಕಾಂಬಕ್ ಸಿಗತ್ತ, ಈಚೆಗೆ ಬಲ ಬದಿಯಲ್ಲಿ ಕಾಡು ಸೈಡಿಗೆ ಕಾಡಿನಂಚಿಗೆ ಹೋದ್ರೆ ಹೊತ್ತ ಕಡಿಮೆ
3: ಆಗ್ತಾ ಹೋಗ್ತದೆ. ಇಲ್ಲಿ ಮುಖ್ಯವಾಗಿ ಈ ಪ್ರಾಣಿಗಳಿಂದ ಅಥವಾ ಸರೀಸೃಪಗಳಿಂದ ಬರುವಂತಹ ಕಾಯಿಲೆಗಳೇನಿದೆ ಅಥವಾ ಅವುಗಳಿಂದ ಆಗುವಂತಹ ಸಮಸ್ಯೆಗಳೇನಿದೆ, ಇದು ಈ ಬಲಬದಿಗೆ ಇರುವಂತದ್ದು ಏನಿದೆ ಅಲ್ಲಿ ಆಚೆಗೆ ಹೋದ ಹಾಗೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಅದು ಮಂಗನ ಕಾಯಿಲೆ ಇರ್ಬೋದು ಅಥವಾ ಹಾವು ಕಡಿತ ಪ್ರಕರಣ ಇರ್ಬೋದು, ಇನ್ನು ನಾಯಿ ಕಡಿತ ಪ್ರಕರಣ ಇರ್ಬೋದು ಮತ್ತು ಬೇರೆ ಬೇರೆ ಪ್ರಕರಣಗಳೇನಿದೆ.

0: ಅದು ಆಚೆಗೆ ಹೋಗ್ತಾ ಇರುವಾಗ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಂತೇಳಿ ಈಚೆ ಲೆಫ್ಟ್ ಸೈಡ್ ನಲ್ಲಿ ನಮ್ಮಲ್ಲಿ ಇಲ್ಲ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲಿಯೂ ಕೂಡ ಕೆಲವೊಂದು ಈ ಪ್ರಾಣಿಗಳಿಂದ ಬರುವಂತಹ ಸಮಸ್ಯೆಗಳೇನಿದೆ ಅದಿದೆ. ಅದರಲ್ಲಿ ಮುಖ್ಯವಾಗಿ ಇಲಿ ಜ್ವರ ಇರಬಹುದು ಅಥವಾ ನಾಯಿ ಕಚ್ಚಿದ ಪ್ರಕರಣಗಳೇನಿದೆ ಅದು ಕೂಡ ಈ ಭಾಗದಲ್ಲಿ ಕಾಣಿಸ್ಕೊಳ್ತದೆ. ಮುಖ್ಯವಾಗಿ ಬಂದರು ಪ್ರದೇಶ ಇರುವ ಕಡೆಗಳಲ್ಲಿ ಮತ್ತು ಜನಸಾಂದ್ರತೆ ಜಾಸ್ತಿ ಇರುವ ಕಡೆಗಳಲ್ಲಿ ಏನಾಗ್ತದೆ ಅಂದ್ರೆ ಈ ಬೀದಿ ನಾಯಿಗಳ ಸಂಖ್ಯೆಗಳೇನಿದೆ ಅದು ಜಾಸ್ತಿ, ಅವು ಕಚ್ಚುವಂತ ಸಾಧ್ಯತೆ ಕೂಡ ಜಾಸ್ತಿ ಇರ್ತದೆ. ಹಾಗಾಗಿ ನಮ್ಮ ಜಿಲ್ಲೆ ಒಂಥರ ಯುನೀಕ್ ಇರುವಂತ ಒಂದು ಜಿಲ್ಲೆ. ಇಲ್ಲಿ ಬೇರೆ ಬೇರೆ ತರದ ಪ್ರಾಣಿಗಳು ಮತ್ತು ಈ ಮನುಷ್ಯನ ಏನು ಒಡನಾಟ ಏನಿದೆ ಅಕ್ಕಪಕ್ಕದಲ್ಲಿ ಇರುವುದರಿಂದಾಗಿ ಇಲ್ಲಿ ನಮಗೆ ಇಂತಹ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ.
1: ಹಾಗೆ ಇದ್ರ ಒಟ್ಟಿಗೆ ಇಲಿ ಜ್ವರ, ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ಇವೆಲ್ಲ ಎಪಿಡೆಮಿಕ್ ಅಂದ್ರೆ ಸಾಂಕ್ರಾಮಿಕ ರೋಗಗಳು. ಇದನ್ನು ಈ ವರ್ಲ್ಡ್ ಝೋನಾಟಿಕ್ ಡೇ ಏನಿದೆ, ಝೋನಾಸಿಸ್ ಡೇ ಅಂತ ನಾವೇನು ಈಗಷ್ಟೇ ಹೇಳಿದ್ವಿ, ಅದೆಲ್ಲದಕ್ಕೂ ಸೇರ್ಪಡೆ ಆಪ್ ಅಂತದ್ದಲ್ಲ.
0: ಇದರಲ್ಲಿ ಮುಖ್ಯವಾಗಿ ತಾವು ಹೇಳಿದಾಗೆ ಮಲೇರಿಯಾ ಮತ್ತು ಡೆಂಗಿ ಏನಿದೆ ಇದು ಮನುಷ್ಯನಿಂದ ಮನುಷ್ಯನಿಗೆ ಬರುವಂತ ಕಾಯಿಲೆಗಳು, ಇದು ಪ್ರಾಣಿಗಳಿಂದ ಬರುವುದಿಲ್ಲ. ಸೊ ಮನುಷ್ಯನಿಗೆ ಒಂದ್ ವೇಳೆ ಈ ಸೋಂಕು ಇದ್ದಿದ್ರೆ ಆ ಮನುಷ್ಯನಿಗೆ ಆ ಸೊಳ್ಳೆ ಕಚ್ಚಿ ಸೊಳ್ಳೆ ಸೋಂಕಿ ತಗೊಂಡು ಇನ್ನೊಬ್ಬ ಮನುಷ್ಯನಿಗೆ ಕಚ್ಚಿದಾಗ ಅದು ಕಾಯಿಲೆ ಹರಡುವಂತದ್ದು.
1: ಬಟ್ ಅಲ್ಲಿ ಮಾಧ್ಯಮ ಸೊಳ್ಳೆ ಆಗಿರುತ್ತೆ,
0: ಸೊಳ್ಳೆ ಆಗಿರ್ತದೆ. ಅದನ್ನ ನಾನು ನಿಮ್ಗೆ ವಾಹಕ ಅಂತೇಳಿ ಕರಿತೇವೆ, ರೋಗವಾಹಕ ಆಶ್ರಿತ ರೋಗಗಳು ಅಂತೇಳಿ ಬರ್ತದೆ. ಅದರಲ್ಲಿ ಮಲೇರಿಯಾ ಇದೆ, ಡೆಂಗ್ಯೂ ಇದೆ, ಚಿಕನ್ ಗುನಿಯಾ ಇದೆ, ಆನೆಕಾಲು ಮತ್ತು ಮೆದುಳು ಜ್ವರ, ಇಷ್ಟು ಕಾಯಿಲೆಗಳಿದೆ. ಇದಲ್ಲದೆ ಕ್ಯಾಸ್ನೂರ್ ಇದು
1: ಕೆಎಫ್ಡಿ
0: ಅಲ್ಲ, ಇನ್ನೊಂದು ಕೆಎಫ್ಡಿ ಅಲ್ಲದೆ ಕಾಲಾಜಾರ್ ಅಂತೇಳಿ ಇದು ಒಂದು ಕಾಯಿಲೆ ಇದೆ. ಇದೆಲ್ಲವೂ ಕೂಡ ಈ ವಾಹಕಗಳೇನಿದೆ ಅದರಿಂದ ಬರುವಂತದ್ದು. ಅಂದ್ರೆ ಡೈರೆಕ್ಟ್ ಆಗಿ ಮನುಷ್ಯನಿಂದ ಮನುಷ್ಯನಿಗೆ ಬರುವುದಿಲ್ಲ, ಮಧ್ಯದಲ್ಲಿ ಒಂದು ವಾಹಕ ಬೇಕು. ಅದರಲ್ಲಿ ಸೊಳ್ಳೆ ಇದೆ ಮತ್ತು ಕಾಲಾಜಾರ್ ನಲ್ಲಿ ಸ್ಯಾಂಡ್ ಫ್ಲೈ ಅಂತೇಳಿ ಇದೆ, ನಮ್ಮಲ್ಲಿ ಇಲ್ಲ ಅದು. ಹಾಗೆ ಇನ್ನು ಇದರಲ್ಲಿ ಯಾವುದು ಮಂಗನ ಕಾಯಿಲೆಯಲ್ಲಿ ಟಿಕ್ಸ್ ಅಂತೇಳಿ ಬರ್ತದೆ, ಈ ಒಣಗಂತೇಳಿ ಏನ್ ಹೇಳ್ತೇವಲ್ಲ ಸ್ಥಳೀಯ ಭಾಷೆಯಲ್ಲಿ, ಅದು ಇರ್ತದೆ. ಇವುಗಳಿಂದಾಗಿ ಮನುಷ್ಯನಿಗೆ ಕಾಯಿಲೆಗಳು ಹರಡುವಂತದ್ದು.
1: ಈಗ ಪ್ರಾಣಿ ಪಕ್ಷಿಗಳಿಂದ ಈ ವರ್ಲ್ಡ್ ಝೋನಾಸಿಸ್ ಡೇ ಅಲ್ಲಿ ಇದು ಕೂಡ ಬರುತ್ತಲ್ಲ, ಪ್ರಾಣಿ ಪಕ್ಷಿಗಳಿಂದ ಯಾವ್ದೆಲ್ಲ ಕಾಯಿಲೆ ಅದನ್ನೊಂಚೂರು ಡೀಟೇಲ್ ಆಗಿ.
0: ಪ್ರಾಣಿಗಳಿಂದ ನಾವು ನೋಡಿದಾಗ ಮುಖ್ಯವಾಗಿ ನಮಗೆ ಪ್ರಾಣಿಗಳಿಂದ ಹರಡುವಂತ ಕಾಯಿಲೆಗಳಲ್ಲಿ ರೇಬಿಸ್ ಅಂತೇಳಿ ಏನಿದೆ ಅದು ಅತಿ ಮುಖ್ಯವಾದ ಕಾಯಿಲೆ. ಯಾಕಂತ ಹೇಳಿದ್ರೆ ಒಂದು ಸಾರಿ ರೇಬಿಸ್ ಇನ್ಫೆಕ್ಷನ್ ಆಗಿದ್ರೆ ಅಂತ ವ್ಯಕ್ತಿಯನ್ನ ಯಾವುದೇ ಕಾರಣಕ್ಕೂ ನಮಗೆ ಬಚಾವ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾವುದೇ ಅದಕ್ಕೆ ಔಷಧಿ ಇಲ್ಲ. ಒಂದ್ಸಾರಿ ಅವನು ಇನ್ಫೆಕ್ಟೆಡ್ ಅಂತೇಳಿ ಆದ್ರೆ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತದೆ, ಅಂದ್ರೆ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಇದು ಹೇಗಂತೇಳಿ ಹೇಳಿದ್ರೆ ಮುಖ್ಯವಾಗಿ ಯಾವುದೇ ಒಬ್ಬ ಯಾವುದೇ ಒಂದು ಪ್ರಾಣಿಗೆ ಈ ರೇಬಿಸ್ ಸೋಂಕು ಇದ್ರೆ, ಆ ರೇಬಿಸ್ ವೈರಸ್ ಸೋಂಕು ಇದ್ದಿದ್ರೆ ಅದು ನಮ್ಮ ಮನುಷ್ಯರಿಗೆ ಕಚ್ಚಿದಾಗ ಅಥವಾ ಬೇರೆ ಪ್ರಾಣಿಗಳಿಗೆ ಕಚ್ಚಿದಾಗ ಆ ಜೊಲ್ಲಿನಲ್ಲಿ ಆ ವೈರಸ್ ಇರ್ತದೆ, ಅದು ಆರೋಗ್ಯವಂತ ಪ್ರಾಣಿ ಅಥವಾ ಮನುಷ್ಯನಿಗೆ ಅದು ಅವನ ರಕ್ತವನ್ನ ಸೇರ್ಕೊಳ್ತದೆ. ಸೇರಿ ಸ್ವಲ್ಪ ದಿನದಲ್ಲಿ ಅವನಿಗೆ ಆ ಜ್ವರ ಲಕ್ಷಣಗಳು ಮತ್ತು ಬೇರೆ ಬೇರೆ ಈ ರೇಬಿಸ್ ಕಾಯಿಲೆ ಲಕ್ಷಣಗಳೇನಿದೆ, ಮುಖ್ಯವಾಗಿ ನೀರು ಕುಡಿಲಿಕ್ಕೆ ಕಷ್ಟ ಆಗುವುದು, ಬೆಳಕು ನೋಡ್ಲಿಕ್ಕೆ ಕಷ್ಟ ಆಗುವುದು, ಶಬ್ದ ಕೇಳಲಿಕ್ಕೆ ಕಷ್ಟ ಆಗುವಂಥದ್ದು, ಕ್ರಮೇಣ ಅವನ ಶ್ವಾಸಕೋಶದ ಮಸಲ್ಸ್ಗಳೇನಿದೆ ಅವು ಮಾಂಸಖಂಡಗಳು ಅವು ಕೆಲಸ ಮಾಡದೇ ಇರುವಂಥದ್ದು, ಇದರಿಂದ ವ್ಯಕ್ತಿ ಸಾಯುವಂಥ ಸಂದರ್ಭ ಬರ್ತದೆ. ಅಂತ ಒಂದು ಈ ಕಾಯಿಲೆಯನ್ನ ಈ ರೇಬಿಸ್ ವೈರಸ್ ಏನಿದೆ ಅದು ಕೊಡ್ತದೆ. ಅದನ್ನು ನಾವು ಮುಖ್ಯವಾಗಿ ಈ ಪ್ರಾಣಿಗಳ ಒಂದು ಕಚ್ಚುವುದೇನಿದೆ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಆರೈಕೆ ಮಾಡುವಾಗ ಆ ಸೋಂಕು ಉಂಟಾಗುವ ಸಾಧ್ಯತೆ ಇರ್ತದೆ, ಅದನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಹಾಗಾಗಿ ನಾಯಿ ಕಚ್ಚಿದ ಪ್ರಕರಣಗಳು ಅಥವಾ ಬೇರೆ ಪ್ರಾಣಿಗಳು ಕಚ್ಚಿದ ಪ್ರಕರಣಗಳೇನಿದೆ ಅದು ಜಾಸ್ತಿ ನಮ್ಮಲ್ಲಿ ರಿಪೋರ್ಟ್ ಆಗ್ತದೆ. ಬೇರೆ ಎಲ್ಲ ಇವುಗಳನ್ನು ನೋಡಿದ್ರೆ ಇದು ಜಾಸ್ತಿ ಆಗ್ತದೆ. ಇದು ಒಂದು ರೇಬಿಸ್ ಬಗ್ಗೆ. ಆದ್ರೆ ಇನ್ನು ನಮ್ಮಲ್ಲಿ ಜಾಸ್ತಿ ಜನರಲ್ಲಿ ಕಾಣಿಸ್ಕೊಳ್ಳುವಂತದ್ದು ಒಂದು ಇಲಿ ಜ್ವರ ಅಂತೇಳಿ ಹೇಳ್ತೇವೆ. ಮುಖ್ಯವಾಗಿ ಇದು ಇಲಿ ಕಚ್ಚುವುದರಿಂದ ಬರುವಂತದ್ದಲ್ಲ, ಇದು ಇಲಿಯಲ್ಲಿ ಏನಾಗ್ತದೆ ಅಂದ್ರೆ ಒಂದು ಸೋಂಕು ಇರ್ತದೆ, ಲೆಪ್ಟೋಸ್ಪೈರಾ ಅಂತೇಳಿ. ಆ ಸೋಂಕು ಏನಿದೆ ಅದು ಮಲ ಮತ್ತು ಮೂತ್ರ ವಿಸರ್ಜನೆ ಮಾಡುವಾಗ ಆ ಮಲ ಮತ್ತು ಮೂತ್ರದಲ್ಲಿ ಆ ಲೆಪ್ಟೋಸ್ಪೈರಾ ಬ್ಯಾಕ್ಟೀರಿಯಾ ಏನಿದೆ ಅದು ವಿಸರ್ಜನೆ ಆಗ್ತದೆ. ಒಬ್ಬ ಆರೋಗ್ಯವಂತ ಮನುಷ್ಯ ಅವನು ತನ್ನ ಮುಖ್ಯವಾಗಿ ರೈತರು ಅಥವಾ ಈ ಕಾರ್ಮಿಕರು ಯಾರಿರ್ತಾರೆ, ಈ ನಮ್ಮ ಮುನ್ಸಿಪಾಲಿಟಿ ಕಾರ್ಮಿಕರು ಇರ್ಬೋದು ಅಥವಾ ಬೇರೆ ಬೇರೆ ತರದ ಈ ಸ್ಕ್ಯಾವೆಂಜರ್ಸ್ ಅಂತೇಳಿ ಏನ್ ಹೇಳ್ತೇವಲ್ಲ
1: ಪೌರ ಕಾರ್ಮಿಕರು
0: ಅವರಲ್ಲಿ ಏನಾಗ್ತದೆ ಅಂದ್ರೆ ಈ ಇಲಿ ಮಲಮೂತ್ರ ವಿಸರ್ಜನೆ ಮಾಡಿದಾಗ ಅವರು ಅಕಸ್ಮಾತ್ ಆಗಿ ಅಲ್ಲಿ ಹೋಗಿ ಅದನ್ನ ಹ್ಯಾಂಡಲ್ ಮಾಡುವಾಗ ಏನಾಗ್ತದೆ ಅಂದ್ರೆ ಆ ಸೋಂಕು ಉಂಟಾಗ್ತದೆ. ಲೆಪ್ಟೋಸ್ಪೈರಾ ಏನಿದೆ, ಆಕ್ಟಿರೋ ಹೆಮರೇಜಿಕ್ ಅಂತೇಳಿ ಹೇಳ್ತೇವೆ, ಅದರ ಸೋಂಕು ಉಂಟಾಗ್ತದೆ. ಸಾಮಾನ್ಯವಾಗಿ ಮ್ಯೂಕಸ್ ಮೆಂಬ್ರೇನ್ ಅಂತೇಳಿ ಹೇಳ್ತೇವೆ ನಾವು, ಅಥವಾ ಗಾಯಗಳಿರ್ಬೋದು, ಕೈಗಳಲ್ಲಿ ಕಾಲುಗಳಲ್ಲಿ ಗಾಯ ಇರ್ಬೋದು, ಅಥವಾ ಕಣ್ಣಿನ ರೆಪ್ಪೆ ಮತ್ತು ಬಾಯಿಯಲ್ಲಿ ಇರುವಂತಹ ಈ ಮ್ಯೂಕಸ್ ಮೆಂಬ್ರೇನ್ ಏನಿದೆ ಮುಖ ತೊಳೆಯುವಾಗ ಆ ನೀರು ಸೋಂಕು ಉಂಟಾಗಿ ಅವನ ಕಣ್ಣಿನ ಮೂಲಕ ಅಥವಾ ಬಾಯಿ ಮುಖ ಮೂಲಕ ಅಥವಾ ಗಾಯದ ಮೂಲಕ ಅದು ಮನುಷ್ಯನ ದೇಹವನ್ನು ಪ್ರವೇಶಿಸುತ್ತದೆ. ಮತ್ತು ಇದು ಪ್ರವೇಶಿಸಿದ ನಂತರ ಅಲ್ಲಿ ಅದೇ ಬ್ಯಾಕ್ಟೀರಿಯಾ ಏನಿದೆ ವಂಶಾಭಿವೃದ್ಧಿಯನ್ನು ಹೊಂದುತ್ತದೆ ಮತ್ತು ಮನುಷ್ಯನಿಗೆ ಜ್ವರವನ್ನು ಕೊಡುತ್ತದೆ, ಜಾಂಡಿಸ್ ಆಗ್ತದೆ, ಬೇರೆ ಬೇರೆ ಅಂಗಾಂಗಗಳ ವೈಫಲ್ಯ ಆಗ್ತದೆ ಮತ್ತು ವ್ಯಕ್ತಿ ಸಾಯುವಂತ ಸಾಧ್ಯತೆ ಇರ್ತದೆ. ಇದು ಸಾಮಾನ್ಯವಾಗಿ ನಮ್ಮಲ್ಲಿ ಯಾವಾಗ ನಾವು ಕಂಡುಕೊಳ್ತೇವೆ ಅಂದ್ರೆ ಈ ಜೂನ್ ಜುಲೈ ತಿಂಗಳಲ್ಲಿ ಈ ಲೆಪ್ಟೋಸ್ಪೈರಾ ಪ್ರಕರಣಗಳೇನಿದೆ ಇದು ಜಾಸ್ತಿ ಆಗ್ತಾ ಹೋಗ್ತದೆ.
1: ಮಳೆಗಾಲ ಅಂದಳಿ
0: ಮಳೆಗಾಲ ಅಲ್ಲ, ಇದು ಮುಖ್ಯವಾಗಿ ಮಳೆಗಾಲಕ್ಕೆ ಹೊಂದಿಕೊಂಡಿರುವಂತದ್ದು. ನಮ್ಮಲ್ಲಿ ಬೇಸಾಯ ಮತ್ತು ತೋಟಗಾರಿಕೆ ಕೆಲಸ ಏನಿದೆ ಆವಾಗ ಜಾಸ್ತಿ ಆಗ್ತದೆ. ಇದಲ್ಲದೆ ನಾವು ಸ್ಥಳೀಯವಾಗಿ ನೋಡಿದಾಗ ಕುಂದಾಪುರ ಆಸುಪಾಸಿನಲ್ಲಿ ಈ ಕೊಯ್ಲ್ ಟೈಮ್ ಅಂತೇಳಿ ಏನು ಹೇಳ್ತೇವೆ ಆವಾಗ ಇದರ ಸೋಂಕು ಕೂಡ ಜಾಸ್ತಿ ಆಗ್ತದೆ. ಕ್ರಮೇಣ ಈ ಜುಲೈಯಿಂದ ಶುರುವಾಗಿದ್ದು ಪೀಕ್ ನಲ್ಲಿ ಇರ್ತವೆ. ಇದಕ್ಕೆ ನಾವು ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇದನ್ನ ಕಂಡು ಹುಡುಕುವುದು ಹೇಗಂದ್ರೆ ರಕ್ತ ಪರೀಕ್ಷೆಯೊಂದರಿಂದಲೇ ಸಾಧ್ಯ. ಯಾರಿಗೆ ಜ್ವರ ಮತ್ತು ಆ ಲೆಪ್ಟೋಸ್ಪೈರದ ಲಕ್ಷಣಗಳೇನಿದೆ ಅದನ್ನ ನಾವು ನೋಡ್ತೇವೆ. ನೋಡಿ ಅವರಿಗೆ ಈ ಲೆಪ್ಟೋಸ್ಪೈರದ ಒಂದು ಪರೀಕ್ಷೆ ಏನಿದೆ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಮಾಡ್ತೇವೆ ಮತ್ತು ಸರ್ಕಾರಿ ಆಸ್ಪತ್ರೆ ಕುಂದಾಪುರದಲ್ಲಿ ಕೂಡ ಮಾಡ್ತೇವೆ. ಅದಕ್ಕೆ ಬೇಕಾದ ಚಿಕಿತ್ಸೆ ಏನಿದೆ ಸಿಂಪಲ್ ಒಂದು ಡಾಕ್ಸೈಕ್ಲಿನ್ ಅಂತೇಳಿ ಟ್ಯಾಬ್ಲೆಟ್ ಇರ್ತದೆ, ಅದನ್ನು ಕೊಟ್ಟು ಗುಣಮುಖರಾಗ್ತಾರೆ ಶುರುವಿನ ಹಂತದಲ್ಲಿ ಗುರುತಿಸಿದ್ರೆ. ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ ಅವರನ್ನ ಕರೆಕ್ಟ್ ಆಗಿ ಪರೀಕ್ಷೆ ಮಾಡಿ ನಾವು ಅವರಿಗೆ ಲೆಪ್ಟೋಸ್ಪೈರಾ ಇದೇ ಇಲ್ಲ ಅಂತೇಳಿ ತಿಳ್ಕೊಂಡು ಸರಿಯಾದ ಡಾಕ್ಸೈಕ್ಲಿನ್ ಚಿಕಿತ್ಸೆಯನ್ನ ಕೊಡ್ಲಿಲ್ಲ ಅಂದ್ರೆ ಅವರಿಗೆ ಏನಾಗ್ತದೆ ಕ್ರಮೇಣ ಅಂಗಾಂಗಗಳ ವೈಫಲ್ಯ ಆಗಿ ಅವರು ಸಾಯುವಂತ ಸಾಧ್ಯತೆ ಇರ್ತದೆ. ಹೆಚ್ಚಾಗಿ ನಾವು ನೋಡ್ತೇವೆ ನಮ್ಮಲ್ಲಿ ಈ ಜೂನ್ ಜುಲೈ ತಿಂಗಳಿಂದ ಶುರುವಾಗಿ ಸುಮಾರು ಅಕ್ಟೋಬರ್ ನವೆಂಬರ್ ಅಂದ್ರೆ ಕೊಯ್ಲ್ ಟೈಮ್ ವರೆಗೆ ಇದು ಜಾಸ್ತಿ ಇರ್ತದೆ ಈ ಪ್ರಕರಣಗಳು. ಅದರ ನಂತರ ಇದು ಕಡಿಮೆ ಆಗ್ತಾ ಹೋಗ್ತದೆ. ಇದಕ್ಕೆ ಅಂದ್ರೆ ರೈತಾಪಿ ಜನರು ಯಾರಿದ್ದಾರೆ ಅವರು ಈ ನಮ್ಮ ತೋಟಗಾರಿಕೆ ಕೆಲಸ ಇರ್ಬೋದು ಗದ್ದೆ ಕೆಲಸ ಇರ್ಬೋದು ಆವಾಗ ಹೋದಾಗ ಅವರಿಗೆ ಈ ಸೋಂಕು ಉಂಟಾಗುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಆಗ್ತಾ ಇರುವಂತದ್ದು ನಾವು ಆ ಸಂದರ್ಭದಲ್ಲಿ ಹೆಚ್ಚಾಗಿ ನಮ್ಮ ಅಂಕಿಅಂಶಗಳನ್ನು ನೋಡಿದ್ರೆ ಅದೇ ತಿಂಗಳುಗಳಲ್ಲಿ ನಮ್ಮಲ್ಲಿ ಪ್ರತಿ ವರ್ಷದಲ್ಲಿ ಹಲವಾರು ವರ್ಷಗಳಿಂದ ಜಾಸ್ತಿ ಬರ್ತಾ ಇದೆ ಆ ಪ್ರಕರಣಗಳು. ಇನ್ನು ಮುಖ್ಯವಾಗಿ ಇದು ಹೇಗೆ ಬರ್ತದೆ ಅಂತೇಳಿ ಹೇಳಿದ್ರೆ ನಮ್ಮಲ್ಲಿ ಜನ ತಿಳಿತಾರೆ ಇಲ್ಲಿ ಕಚ್ಚಿ ಬರುವುದು ಅಂತೇಳಿ, ಇಲ್ಲಿ ಜ್ವರ ಅಲ್ಲ, ಇದು ಇಲ್ಲಿಯ ಮಲಮೂತ್ರ ವಿಸರ್ಜನೆಯಿಂದ ಬರುವಂತದ್ದು. ನಾವು ಇಲಿಗಳನ್ನು ನೋಡ್ತೇವೆ ಮನೆಗಳಲ್ಲಿ ಸಣ್ಣ ಸಣ್ಣ ಈ ಗಣಪತಿ ಇಲಿ ಅಂತೇಳಿ ನಾವು ಇಲ್ಲಿ ಹೇಳ್ತೇವೆ, ಆ ಉದ್ದ ಮೂತಿದು ಏನಿದೆ ಅದು. ಅಲ್ಲದೆ ಹೊರಗಡೆ ಮನೆ ಹೊರಗಡೆ ದೊಡ್ಡ ಒಂದು ಹೆಗ್ಗಣ ಏನಿದೆ ಅದನ್ನು ಹೆಗ್ಗುಳ ಅಂತೇಳಿ ಹೇಳ್ತೇವೆ ಅದನ್ನು ನೋಡ್ತೇವೆ. ಇದಲ್ಲದೆ ಮೊಲಗಳಿದೆ ಮೊಲಗಳಲ್ಲೂ ಕೂಡ ಇದು ಕಾಣಿಸ್ಕೊಳ್ತದೆ ಮತ್ತು ಅಳಿಲುಗಳಿದೆ ಅದರಲ್ಲೂ ಕೂಡ ಸೋಂಕು ಉಂಟಾಗುವಂತ ಸಾಧ್ಯತೆ ಇರ್ತದೆ.
1: ಸೇಮ್ ಎಲ್ಲ ಒಂದೇ ತರ?
0: ಹೌದೌದು, ಎಲ್ಲ ಅಂದ್ರೆ ಈ ಸಣ್ಣ ಪ್ರಾಣಿಗಳು ಇವು ಬಿಲಗಳಲ್ಲಿ ವಾಸಿಸುವಂತ ಪ್ರಾಣಿಗಳೇನಿದೆ ಇದರಲ್ಲಿ ಈ ಸೋಂಕು ಉಂಟಾಗಿ ಆಗುವಂತದ್ದು. ಹಾಗಾಗಿ ಮುಖ್ಯವಾಗಿ ಏನಂದ್ರೆ ಇದನ್ನ ನಾವು ಜನರಿಗೆ ಹೇಳ್ತಾ ಇರ್ತೇವೆ ಈ ಇಲಿ ಜ್ವರ ಏನಿದೆ ಇದರಿಂದ ಯಾರಿಗೂ ಕೂಡ ಸಾವು ಉಂಟಾಗಬಾರದು ಮತ್ತು ಯಾರಿಗೂ ಕೂಡ ಇದರಿಂದ ಸಮಸ್ಯೆ ಆಗಬಾರದು ಅಂತೇಳಿ. ಅದಕ್ಕೆ ನಾವು ಪ್ರತಿ ಸಾರಿ ಯಾರಿಗೆ ಆಗ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬಂದಾಗ ಜ್ವರ ಅಂತೇಳಿ ಬಂದಾಗ ಈ ಬೇರೆ ಬೇರೆ ಕಾಯಿಲೆಗಳಿಗೆ ನಾವು ಚಿಕಿತ್ಸೆ ಮಾಡ್ಲಿಕ್ಕಿಂತ ಮೊದಲು ಅವರಿಗೆ ಯಾವ್ದಿದೆ ಅಂತೇಳಿ ಕಂಡುಕೊಳ್ತೇವೆ. ಅದರಲ್ಲಿ ಡೆಂಗ್ಯೂ ಇರ್ಬೋದು, ಚಿಕನ್ ಗುನಿಯಾ ಇರ್ಬೋದು, ಹಾಗೆಯೇ ಇದು ಏನು ಮಲೇರಿಯಾ ಮತ್ತು ಇಲಿ ಜ್ವರ ಏನಿದೆ ಇದನ್ನ ಸಾಮಾನ್ಯವಾಗಿ ನಾವು ಪರೀಕ್ಷೆ ಮಾಡಿಸ್ತಾ ಇರ್ತೇವೆ. ಹಾಗೆ ಬಂದವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಂತದ್ದು ಕೂಡ ಮಾಡ್ತೇವೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಈ ಏರಿಯಾಗಳನ್ನ ನಾವು ನೋಡ್ತೇವೆ ಯಾವ ವ್ಯಾಪ್ತಿಯಲ್ಲಿ ಈ ಪ್ರಕರಣಗಳು ಜಾಸ್ತಿ ಬರ್ತಾ ಇದೆ ಅಂತೇಳಿ ಮತ್ತು ಯಾವ ಆಸ್ಪತ್ರೆ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಇದು ಬರ್ತಾ ಇದೆ ಅಂತೇಳಿ ನೋಡಿ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಜನರಿಗೆ ಮಾಹಿತಿ ಕೊಡುವಂತದ್ದು ಏನಿದೆ ಅದನ್ನ ಮಾಡ್ತೇವೆ. ಹೆಚ್ಚಾಗಿ ಈ ಹೆಗ್ಗಣಗಳಿರುವಂತದ್ದು ನಮ್ಮಲ್ಲಿ ಈ ರೈಸ್ ಮಿಲ್ಗಳಿರ್ಬೋದು ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿಗಳೇನಿರ್ತದೆ ಆಹಾರ ಸಿಗುವಂತ ಫ್ಯಾಕ್ಟ್ರಿಗಳೇನಿದೆ ಅಂತ ಪ್ರದೇಶಗಳಲ್ಲಿ ಈ ಹೆಗ್ಗಣಗಳು ಜಾಸ್ತಿ ಇರ್ತದೆ. ಮತ್ತು ಯಾರು ಈ ಭತ್ತ ಅಥವಾ ಅಕ್ಕಿಯನ್ನ ಸ್ಟೋರ್ ಮಾಡಿ ಇರ್ತಾರೆ ಅಂತ ಪ್ರದೇಶಗಳಲ್ಲಿ ಜಾಸ್ತಿ ಇರ್ತದೆ. ಹಾಗಾಗಿ ಅಂತ ಪ್ರದೇಶಗಳಲ್ಲಿ ಮತ್ತು ಯಾರಿಗೆ ಆಗಲಿ ಜ್ವರ ಬಂದಿದ್ರೆ ಅದನ್ನ ಸರಿಯಾಗಿ ಪರೀಕ್ಷೆ ಮಾಡಿ ಅದನ್ನ ಗುರುತಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನ ಮಾಡಬೇಕು.
1: ಈಗ ಮನೆಗೆ ದನ ಇರುತ್ತೆ, ಕುರಿ, ಆಡು, ಮೇಕೆ, ಇದರಿಂದೆಲ್ಲ ಯಾವ್ದಾದ್ರು ಕಾಯಿಲೆಗಳು ಬಪ್ಪ ಚಾನ್ಸ್?
0: ದನ ಕುರಿ ಇದರಿಂದ ಬರುವಂತ ಕಾಯಿಲೆಗಳು ಇತ್ತೀಚೆಗೆ ಕಡಿಮೆ ಆಗಿದೆ. ಮೊದಲು ಟಿಬಿ ಕಾಯಿಲೆ ಬರುವುದು ಅಂತೇಳಿ ಹೇಳ್ತಾ ಇದ್ರು, ಆದ್ರೆ ಅದು ಈಗ ಇಲ್ಲ. ನಮ್ಮಲ್ಲಿ ಟಿಬಿಯನ್ನ ನಾವು ಶುರುವಿನ ಹಂತದಲ್ಲೇ ಗುರುತಿಸಿ ಅದಕ್ಕೆ ಚಿಕಿತ್ಸೆ ಕೊಡುವಂತದ್ದು ಏನಿದೆ ಅದನ್ನ ಮಾಡ್ತಾ ಇದ್ದೇವೆ. ಅದು ಬಿಟ್ರೆ ಇತ್ತೀಚೆಗೆ ದನ ಕುರಿ ಸಾಕುವುದರಿಂದ ನಮ್ಮಲ್ಲಿ ಯಾವುದೇ ಕಾಯಿಲೆ ಬರುವಂತದ್ದನ್ನ ಇಲ್ಲ.
1: ಬೆಕ್ಕು,
0: ಬೆಕ್ಕಿನಿಂದ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಈ ಬೆಕ್ಕು ಕಚ್ಚಿ ಅಥವಾ ಬೆಕ್ಕಿನ ಪಂಜ ಏನಿದೆ ಅದು ಹರ್ಪುದ್ ಅಂತೇಳಿ ಏನ್ ಹೇಳ್ತೇವೆ, ಅದಾಗಿ ನಮ್ಮಲ್ಲಿ ಬರುವಂತಹ ಪ್ರಕರಣಗಳು ಜಾಸ್ತಿ ಇದೆ. ಇದು ಮುಖ್ಯವಾಗಿ ಜನರಲ್ಲಿ ಒಂದು ಅವೇರ್ನೆಸ್ ಜಾಸ್ತಿ ಆಗಿದೆ, ಯಾವುದೇ ಪ್ರಾಣಿ ಅವರಿಗೆ ಕಚ್ಚಿದಾಗ ಹರ್ಪಿದ್ರೆ ಆವಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡಿಬೇಕಂತೇಳಿ ಆ ಪ್ರಕರಣಗಳು ನಮ್ಮಲ್ಲಿ ಬರ್ತಾ ಇದೆ. ಅವುಗಳು ಬಂದಾಗ, ಅಂತ ಪ್ರಕರಣಗಳು ಬಂದಾಗ ನಾವು ಅವರನ್ನ ನೋಡಿ ಇದಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡುವಂತದ್ದೇನಿದೆ ಅದನ್ನ ಮಾಡ್ತೇವೆ. ಮುಖ್ಯವಾಗಿ ನಾಯಿ ಕಚ್ಚಿದಾಗ ಅಥವಾ ನಾಯಿ ಹರ್ಪಿದ್ರೆ ಅಥವಾ ನಾಯಿಯ ಜೊಲ್ಲೆಲ್ಲಾದ್ರೂ ತಾಗಿದ್ರೆ ಅಂತ ಸಂದರ್ಭದಲ್ಲಿ ನಾವು ಆಂಟಿ ರೇಬಿಸ್ ವ್ಯಾಕ್ಸಿನ್ ಏನಿದೆ ಅದನ್ನ ಕೊಡುವಂತದ್ದೇನಿದೆ ಅದನ್ನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೊಡ್ತೇವೆ. ಇದನ್ನ ಕೊಡುವುದು ಹೇಗಂತ ಹೇಳಿದ್ರೆ, ಡೋಸ್ ಇದೆ, ಇವತ್ತು ಕಚ್ಚಿದ್ರೆ 0 ಅಂತೇಳಿ ತಗೊಳ್ತೇವೆ. ಇವತ್ತಿನ ದಿನವನ್ನ 0, 3, 7 ಮತ್ತು 28ನೇ ದಿವಸಕ್ಕೆ 0.1 ml ಆಚೆ ಈಚೆ ಕೈಗೆ ಕೊಡುವಂತದ್ದು, 0.1 ml ಒಂದು ಕೈಗೆ, 0.1 ml ಇನ್ನೊಂದು ಕೈಗೆ ಕೊಡುವಂತದ್ದು ಇದನ್ನ ಕೊಡ್ತೇವೆ. 4 ಡೋಸ್ಗಳನ್ನ ಕೊಟ್ಟು ಅದರ ನಂತರ ಅವರಿಗೆ ವಾಪಸ್ ಇನ್ನೊಂದು ಬೂಸ್ಟರ್ ಡೋಸ್ 90 ಡೇಸ್ಗೆ ಕೊಡುವಂತದ್ದೇನಿದೆ ಅದನ್ನ ಮಾಡ್ತೇವೆ. ಹೆಚ್ಚಾಗಿ ಜನರು ಬಂದು ಎಲ್ಲಾ ಕಡೆಗಳಲ್ಲಿ, ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲಾ ಕಡೆಯಲ್ಲಿ ಬಂದು ಈ ವ್ಯಾಕ್ಸಿನ್ ಏನಿದೆ ಇದನ್ನ ತೆಗೆದುಕೊಂಡು ಹೋಗುವಂತದ್ದನ್ನ ಮಾಡ್ತಾ ಇದ್ದಾರೆ.
1: ಓಕೆ, ಈಗ ಹಕ್ಕಿಗಳಿಂದ ಕಾಯಿಲೆ ಬತ್ತತ್ತು ಅಂಬುದಾರ ಯಾವ್ದೆಲ್ಲ ಹಕ್ಕಿಗಳು ಅಂತ.
0: ಈಗ ಈ ಹಿಂದೆ ಒಂದು 4-5 ವರ್ಷಗಳ ಹಿಂದೆ ನಮ್ಮಲ್ಲಿ ಈ ಬಾವಲಿಗಳಿಂದ ನಿಫಾ ವೈರಸ್ ಅಂತೇಳಿ ಬರ್ತದಂತೇಳಿ ಒಂದು ಸುದ್ದಿ ಆಗಿತ್ತು. ಯಾಕಂದ್ರೆ ಪಕ್ಕದ ಕೇರಳ ರಾಜ್ಯದಲ್ಲಿ ನಮ್ಮಲ್ಲಿ ಈ ಕಾಯಿಲೆ ಬಂದಿರುವಂತದ್ದು, ಇದರಿಂದ ಸಮಸ್ಯೆ ಆಗಿದೆ, ಜನರು ತೀರ್ಕೊಂಡಿದ್ದಾರೆ ಅಂತೇಳಿ, ಮತ್ತು ತುಂಬಾ ಡೇಂಜರಸ್ ಕಾಯಿಲೆ ಅಂತೇಳಿ, ಇದು ಒಬ್ರಿಗೆ ಬಂದ್ರೆ ಅವರಲ್ಲಿ ರಕ್ತಸ್ರಾವ ಆಗುವಂತದ್ದು ಮತ್ತು ಸಾಯುವಂತ ರೇಟ್ ಏನಿದೆ ಆಲ್ಮೋಸ್ಟ್ ಲೀಥಲ್ ಅಂತೇಳಿ, ಅಂದ್ರೆ 100% ಸಾವು ಅಂತೇಳಿ ಹೇಳುವಂತದ್ದು ಏನಿದೆ ಅದು ಸುದ್ದಿಯಲ್ಲಿತ್ತು. ಆವಾಗ ನಮ್ಮಲ್ಲಿ ಏನಾಗಿತ್ತಂದ್ರೆ ಜನರು ಈ ಕರೆಂಟ್ ಶಾಕ್ ಹೊಡೆದು ಬಾವಲಿ ಬಿದ್ದು ಸತ್ತರೆ ಅಥವಾ ಅದು ಸಹಜವಾಗಿ ಸತ್ರು ಕೂಡ ಬಂದು ರಿಪೋರ್ಟ್ ಆಗೋ, ನಮ್ಮನೆ ಹತ್ರ ಬಾವಲಿ ಬಿದ್ದು ಸತ್ತಿದೆ, ಕಾಗೆ ಬಿದ್ದು ಸತ್ತಿದೆ, ಹಾಗೆ ರಿಪೋರ್ಟ್ ಮಾಡುವಂತದ್ದು ಏನಿದೆ ಅದನ್ನ ಮಾಡ್ತಾ ಇದ್ರು. ಆದರೆ ನಮ್ಮಲ್ಲಿ ಅಂತ ಸಂದರ್ಭದಲ್ಲಿ ಹೀಗೆ ಸಾವು ಆದಾಗ ನಾವು ಹೋಗಿ ಅಲ್ಲಿ ಪರಿಶೀಲಿಸುವಂತದ್ದೇನಿದೆ, ಬೈ ಆಕ್ಸಿಡೆಂಟ್ ಸತ್ತಿದೆಯಾ ಅಥವಾ ಅದಕ್ಕೇನಾದ್ರೂ ನೋವಾಗಿ ಪೆಟ್ಟಾಗಿ ಅದು ಸತ್ತಿದೆಯಾ ಅಥವಾ ವಿಷದಿಂದಾಗಿ ಸತ್ತಿದೆ ಅಂತೇಳಿ ನೋಡುವಂತದ್ದು, ಮತ್ತು ಜನರಿಗೆ ನಾವು ತಿಳುವಳಿಕೆ ನೀಡುವಂತದ್ದೇನಿದೆ ಅದನ್ನ ಮಾಡಿದ್ದೇವೆ. ಆದರೆ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ಈ ಪಕ್ಷಿಗಳಿಂದ ಬರುವಂತಹ ಕಾಯಿಲೆಗಳಲ್ಲಿ H5N1 ಅಂತೇಳಿ ಹೇಳ್ತೇವೆ, ಅಂದ್ರೆ ಹೆಚ್ಚಾಗಿ ಈ ಪೌಲ್ಟ್ರಿ ಅಲ್ಲಿ ಇರುವಂತದ್ದು, ಕೋಳಿ ಸಾಕಣೆ ಕೇಂದ್ರಗಳಲ್ಲಿ ಇರುವಂತಹ ಕೋಳಿಗಳಲ್ಲಿ ಈ ವೈರಸ್ ಬರುವಂತಹ ಸಾಧ್ಯತೆ ಇರ್ತದೆ. ಅಂತದನ್ನು ಕೂಡ ನಾವು ಸ್ಯಾಂಪಲ್ ಅನ್ನ ತೆಗೆದು ಟೆಸ್ಟ್ ಮಾಡುವಂತದ್ದೇನಿದೆ ಅದನ್ನ ಮಾಡ್ತೇವೆ.
1: ಅದನ್ನೇ ಹಕ್ಕಿ ಜ್ವರ ಅಂತ ಹೇಳುದಲ್ಲ,
0: ಹಕ್ಕಿ ಜ್ವರ ಅಂತ ಹೇಳ್ತಾರೆ. ಆದ್ರೆ ನಮ್ಮಲ್ಲಿ ಯಾವುದೇ ಪ್ರಕರಣ ಇದುವರೆಗೆ
1: ದಾಖಲಾಗಿಲ್ಲ,
0: ಮತ್ತು ಜನರಿಗೂ ಕೂಡ ಅವೇರ್ನೆಸ್ ಇದೆ. ನಾವು ಏನ್ ಮಾಡ್ತೇವೆ ಅಂದ್ರೆ ಹೆಚ್ಚಾಗಿ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಏನು ಈ ಕೋಳಿ ಸಾಕಣೆಯನ್ನ ಮಾಡ್ತಾರೆ ಅವರಿಗೆ ನಾವು ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿರ್ತೇವೆ, ಅದು ಆರೋಗ್ಯ ಇಲಾಖೆಯಿಂದ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಕೊಟ್ಟಿರ್ತೇವೆ. ಏನಂದ್ರೆ ಅಸಹಜ ಈ ಪಕ್ಷಿಗಳ ಸಾವುಗಳಾದ್ರೆ ಅದು ನಮ್ಗೆ ಹೇಳಬೇಕು, ಮತ್ತು ಅಂತ ಸಾವುಗಳಾದ ಪಕ್ಷಿಗಳನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು, ಅಂದ್ರೆ ಕಂಡು ಕಂಡಲ್ಲಿ ಎಸೆಯುವಂತಿಲ್ಲ, ಅದನ್ನ ಹೂತಾಕ್ಬೇಕು, ಇದನ್ನೆಲ್ಲ ನಾವು ಅವರಿಗೆ ಹೇಳ್ತೇವೆ. ಹಾಗಾಗಿ ಮತ್ತು ಅಂತ ಪ್ರದೇಶಗಳಲ್ಲಿ ಎಲ್ಲಾದರೂ ಜ್ವರ ಪ್ರಕರಣ ಇದ್ರೆ ಅದನ್ನ ನೋಡುವಂತದ್ದು ಕೂಡ ಮಾಡ್ತೇವೆ, ಮತ್ತು ಅಲ್ಲಿ ಜನರಿಗೆ ತಿಳುವಳಿಕೆ ನೀಡುವಂತದ್ದೇನಿದೆ ಮಾಧ್ಯಮಗಳ ಮೂಲಕ, ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಅದನ್ನು ಕೂಡ ನಾವು ಕೊಡ್ತೇವೆ. ಆದರೆ ಸದ್ಯಕ್ಕೆ ಈ ಹಕ್ಕಿ ಜ್ವರ ಆಗ್ಲಿ ಪ್ರಾಣಿಗಳಿಂದ ಬರುವಂತ ಬೇರೆ ಕಾಯಿಲೆ ಆಗಲಿ ನಮ್ಮಲ್ಲಿ ಯಾವುದು ಕಾಣಿಸ್ಕೊಂಡಿಲ್ಲ. ಆದರೆ ಒಂದೇನಂದ್ರೆ ನಾವು ನಮ್ಮ ಪಕ್ಕದ ಜಿಲ್ಲೆಗಳಾದ ಉತ್ತರ ಕನ್ನಡ ಇರಬಹುದು, ಹಾಗೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು, ಇಲ್ಲಿ ಈ ಮಂಗನ ಕಾಯಿಲೆ ಪ್ರಕರಣ ಏನಿದೆ ಅದು ಕಂಡುಕೊಂಡಿದ್ದೇವೆ. ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತೇಳಿ, ಇದು ಮುಖ್ಯವಾಗಿ ಮಂಗಗಳಲ್ಲಿ ಏನಾಗ್ತದೆ ಅಂದ್ರೆ ಅದು ಸೋಂಕಿತಗೊಂಡಿರ್ತದೆ, ಅದಕ್ಕೆ ಕಚ್ಚಿದಂತ ಈ ಉಣ್ಣೆ ಏನಿದೆ ಒಣಗಂತಳಿಯನ್ನು ನಾವು ಕರಿತೇವೆ ಟಿಕ್ಸ್, ಇದು ಬಂದು ಈ ಫಾರೆಸ್ಟ್ಗೆ ಹೋಗುವಂತ ಕಾಡಿನಲ್ಲಿ ಮತ್ತು ಸೌದೆ ತರ್ಲಿಕ್ಕೆ ಹೋಗುವವರು, ದರ್ಲೆ ತರ್ಲಿಕ್ಕೆ ಹೋಗೋರು ಮತ್ತು ಫಾರೆಸ್ಟ್ ನಲ್ಲಿ ಕೆಲಸ ಮಾಡುವಂತವರು, ಮತ್ತು ಆಕಸ್ಮಿಕವಾಗಿ ಎಲ್ಲಾದರೂ ಈ ಉಣ್ಣೆಯ ಕಾಂಟ್ಯಾಕ್ಟ್ ಗೆ ಬಂದಿದ್ದಿದ್ರೆ ಅಂತ ಸಂದರ್ಭದಲ್ಲಿ ಸೋಂಕು ಉಂಟಾಗ್ತದೆ ಮತ್ತು ಅಂತವರಲ್ಲಿ ಜ್ವರ ಕಾಣಿಸ್ಕೊಳ್ತದೆ. ಆದರೆ ಕಳೆದ ವರ್ಷದಲ್ಲಿ ನಮ್ಮಲ್ಲಿ ನಾವು ನಮ್ಮ ಇಲ್ಲೇ ಪಕ್ಕದಲ್ಲಿ ಹಟ್ಟಿ ಅಂಗಡಿ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ KFD ಪ್ರಕರಣವನ್ನ ನಾವು ನೋಡಿದ್ದೇವೆ. ಅದು ಬಿಟ್ರೆ ನಮ್ಮಲ್ಲಿ ಈ ವರ್ಷದಲ್ಲಿ ಕಳೆದ ವರ್ಷದಲ್ಲಿ ಯಾವುದೇ ಪ್ರಕರಣ ನಮ್ಮಲ್ಲಿ ಇಲ್ಲ. ಇದನ್ನ ನಾವು ಹೇಗೆ ಕಂಡು ಹುಡುಕ್ತೇವಂದ್ರೆ, ಒಂದು ಮನುಷ್ಯನಲ್ಲಿ ಜ್ವರ ಬಂದಾಗ ಅವನಿಗೆ ಜ್ವರದ ಅವನ ಆ ವ್ಯಕ್ತಿಯ ರಕ್ತದ ಮಾದರಿಯನ್ನು ತೆಗೆದು ಈ KFD ಇನ್ಫೆಕ್ಷನ್ ಆಗಿದೆಯಾ ವೈರಸ್ ಇದು ಅಂತೇಳಿ ನೋಡುವಂತದ್ದು ಇದನ್ನ ಮಾಡ್ತೇವೆ. ಇದಲ್ಲದೆ ನಾವು ಈ ಒಣಗು ಏನಿದೆ ಅದರ ಒಂದು ಸ್ಯಾಂಪಲ್ ಅನ್ನು ಕೂಡ ತೆಗಿತೇವೆ. ನಾವು ಈ ಒಣಗನ್ನ ಹೊಟ್ಟೆ ಹಾಕಿ ಅದಕ್ಕೆ ಒಂದು ಸ್ಟಡಿ ಮಾಡ್ತೇವೆ ನಾವು, ಎಂಟಮಾಲಜಿಸ್ಟ್ ಅಂತೇಳಿದ್ದಾರೆ, ಅದನ್ನ ಕಲೆಕ್ಟ್ ಮಾಡಿ ಅವುಗಳಲ್ಲೂ ಕೂಡ ಸೋಂಕು ಉಂಟಾಗಿದೆ ಅಂತೇಳಿ ನೋಡುವಂತದ್ದು ಏನಿದೆ ಇದನ್ನ ಮಾಡ್ತೇವೆ ನಾವು.
1: ಹಾಗಾಗಿ ಇಲ್ಲೊಂದು ಡೌಟ್ ಬರ್ತದೆ ಸರ್, ಈಗ ನಿಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ಗೂ ಅಥವಾ ಗವರ್ಮೆಂಟ್ ಆಸ್ಪತ್ರೆಗೂ ಬಂದ್ರೆ ನಿಮ್ಗೆ ಗೊತ್ತಾಗ್ತದೆ ಅಂದ್ರೆ ಈ ಕಾರಣಕ್ಕೆ ಬಂದಿಪ್ಕು ಸಾಕಂತ, ಅವರು ಪ್ರೈವೇಟ್ ಅವ್ರಿಗೆ ಬೇಕಾಗಿರೋ ಡಾಕ್ಟರ್ಸ್ ಹತ್ರ ಹೋದ್ರೆ ನಿಮ್ಗೆ ಈ ಪ್ರಕರಣಗಳು ಗೊತ್ತಾಗ್ತ?
0: ಈಗ ಮುಖ್ಯವಾಗಿ ಪ್ರೈವೇಟ್ ನಲ್ಲಿ ಇರುವಂತ ವೈದ್ಯರು ಯಾರಿದ್ದಾರೆ ಅವರೆಲ್ಲ ನುರಿತ ವೈದ್ಯರಿದ್ದಾರೆ, ಮತ್ತು ಸರ್ಕಾರದಿಂದ ಕೆಲವೊಂದು ಕಾಯಿಲೆಗಳ ಬಗ್ಗೆ ಆಗಾಗ ನಮ್ಗೆ SOP ಅಂತೇಳಿ ಕಳಿಸ್ತಾರೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತೇಳಿ ಏನಿದೆ ಅದನ್ನ ಬರ್ತದೆ, ಮತ್ತು ಮಾಹಿತಿಯನ್ನ ಹಂಚಿಕೊಳ್ಳುವಂತದ್ದು ಏನಿದೆ ಅದನ್ನ ಮಾಡ್ತಾರೆ. ಇದನ್ನ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತೇಳಿ ಇದೆ, ಅದರಡಿಯಲ್ಲಿ ನಾವು ಎಲ್ಲಾ ಖಾಸಗಿ ಯಾರು ವೈದ್ಯಕೀಯ ಸಂಸ್ಥೆಗಳಿದೆ ಅವರಿಗೆ ಮಾಹಿತಿಯನ್ನ ಕೊಡುವಂತದ್ದು ಏನಿದೆ ಅದನ್ನ ಮಾಡ್ತೇವೆ, ಮತ್ತು ಅವರಲ್ಲೂ ಕೂಡ ಕೆಲವೊಂದು ನೋಡಲ್ ಆಸ್ಪತ್ರೆಗಳಿವೆ ಅಲ್ಲಿಯೂ ಕೂಡ ನಾವು ಅವರಲ್ಲಿ ಈ ರಕ್ತದ ಮಾದರಿ ಏನಿದೆ ಅದನ್ನ ರಿಪೋರ್ಟ್ ಮಾಡಲಿಕ್ಕೆ ಹೇಳ್ತೇವೆ. ಅವರು ಸ್ಯಾಂಪಲ್ ಗಳನ್ನ ನಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸ್ ನಲ್ಲಿ ಇರುವಂತ ಲ್ಯಾಬ್ ಏನಿದೆ ಅಲ್ಲಿಗೆ ಕಳಿಸ್ತಾರೆ, ಅಲ್ಲಿ ನಾವು ಅದನ್ನ ಪರೀಕ್ಷಿಸಿ ಅದರ ಒಂದು ರಿಸಲ್ಟ್ ಅನ್ನ ಕೊಡ್ತೇವೆ. ಇದರಿಂದಾಗಿ ಏನಾಗ್ತದೆ ಅಂದ್ರೆ ಗವರ್ಮೆಂಟ್ ಮತ್ತು ಪ್ರೈವೇಟ್ ಇವರಿಬ್ರು ಕೂಡ ಅವರ ಲ್ಯಾಬ್ ನಿಂದ ಮಾದರಿಯನ್ನ ಕಳಿಸಿದ್ರೆ ನಾವು ಟೆಸ್ಟ್ ಮಾಡಿ ರಿಸಲ್ಟ್ ಅನ್ನ ಉಚಿತವಾಗಿ ಕೊಡುವಂತದ್ದೇನಿದೆ ಆ ವ್ಯವಸ್ಥೆ ಕೂಡ ಇದೆ. ಇದು ಅವರೆಲ್ಲರಿಗೂ ಗೊತ್ತಿದೆ. ಮುಖ್ಯವಾಗಿ ಈ ಕಾಡಂಚಿನಲ್ಲಿರುವಂತ ಈ ಕ್ಲಿನಿಕ್ ಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಅವರಿಗೆ ನಾವು ಭೇಟಿ ಕೊಡುವಂತದ್ದು ಅವರಿಗೆ ಹೇಳುವಂತದ್ದು, ಮತ್ತು ಎಲ್ಲಾ ಈ ಸಾಂಕ್ರಾಮಿಕ ಕಾಯಿಲೆಗಳು ಹೆಚ್ಚಿನವು ನೋಟಿಫೈಯಬಲ್ ಇದೆ ಅದನ್ನ ತಿಳಿಸಲೇಬೇಕು ಕಡ್ಡಾಯವಾಗಿ, ಅವರು ಇಲಾಖೆಗಳಿಗೆ ಆರೋಗ್ಯ ಇಲಾಖೆಗೆ ತಿಳಿಸಲೇಬೇಕು ಅದನ್ನ ತಿಳಿಸ್ತಾರೆ. ಇದರಿಂದಾಗಿ ನಮ್ಗೂ ಅವರಿಗೂ ಹೊಂದಾಣಿಕೆಯಿಂದ ನಾವು ಕೆಲಸವನ್ನ ಮಾಡ್ತೇವೆ.
1: ಈಗ ಇನ್ನೊಂದು ವಿಷಯ ಗೊತ್ತಾಯ್ತು ಏನಂದ್ರೆ, ನಮ್ಮಲ್ಲಿ ತುಂಬಾ ಧಾರಾಕಾರ ಮಳೆ ಕಂಟಿನ್ಯೂಸ್ ಆಗಿ ಬಂದ್ರೆ ಈ ತರ ಈ ಸಾಂಕ್ರಾಮಿಕ ಕಾಯಿಲೆಗಳು ಸ್ವಲ್ಪ ಕಡಿಮೆನೆ ಇರುತ್ತೆ. ಈ ಇಂಟರ್ಮಿಟೆಂಟ್ ರೈನ್ ಅಂದ್ರೆ ಮಧ್ಯೆ ಬಿಟ್ಟು ಒಪ್ಪೋದು, ಒಂದ್ಸಲ ಮಳೆ ಒಂದ್ಸಲ ಬಿಸಿಲು, ಹಿಂಗಿದ್ದಾಗ ಈ ಕಾಯಿಲೆಗಳು ಹರಡುವಿಕೆ ಜಾಸ್ತಿ ಅಥವಾ ಈ ಉತ್ಪನ್ನಗಳು ಜಾಸ್ತಿ, ಈ ಜ್ವರ ಬರುವಂತದ್ದಂತದ್ಕೀಗ ಮಲೇರಿಯಾ ಚಿಕನ್ ಗುನಿಯಾ ಯಾವ್ದೇ ಇರ್ಬೋದು, ಅದು ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ?
0: ಮುಖ್ಯವಾಗಿ ತಾವು ಏನ್ ಕೇಳ್ತಾ ಇದ್ದೀರಿ, ಈಗ ಇದು ಸೀಸನಲ್ ಡಿಸೀಸ್ ಅಂತೇಳಿ ಹೇಳ್ತೇವೆ ನಾವು. ಆದರೂ ಈ ವರ್ಷದಲ್ಲಿ ನಮ್ಮಲ್ಲಿ ಮಳೆ ಏನು ಶುರು ಆಯ್ತು, ಮಧ್ಯದಲ್ಲಿ ಕೈ ಕೊಡ್ತು, ಮಧ್ಯದಲ್ಲಿ ಮಳೆ ಇಲ್ಲ ಇತ್ತು, ಅವಾಗ ಏನಾಗ್ತದೆ ಅಂದ್ರೆ ಮಳೆ ಮತ್ತು ಕಾಯಿಲೆಗಳು ಮತ್ತು ಮಳೆ ಬಿಡುವಂತದ್ದು ಇದು ಹೊಂದಿಕೊಂಡಿರ್ತದೆ. ಯಾವಾಗ್ಲೇ ಆಗ್ಲಿ ಮಳೆ ಏನಿದೆ ಅದು ಬರ್ತಾ ಇದ್ದು ಮಧ್ಯದಲ್ಲಿ ನಿಂತು ಹೋದ್ರೆ ಅವಾಗ ಏನಾಗ್ತದೆ ಅಂದ್ರೆ ಸೊಳ್ಳೆಗಳು ಆರಾಮದಲ್ಲಿ ಬಂದು ಕೂತು ಮೊಟ್ಟೆ ಇಟ್ಟು ಸೊಳ್ಳೆ ಸಂತಾನೋತ್ಪತ್ತಿಯನ್ನಾಗಿ ದೊಡ್ಡ ಸೊಳ್ಳೆ ಆಗ್ಲಿಕ್ಕೆ ಅವಕಾಶ ಸಿಗ್ತದೆ. ಅದೇ ಕಂಟಿನ್ಯೂಸ್ ಮಳೆ ಆಗ್ತಾ ಇದ್ರೆ ಆ ಮೇಲ್ಮೈ ಏನಿದೆ ಡಿಸ್ಟರ್ಬ್ ಆಗ್ತಾ ಇದ್ದಾಗೆ ಅದು ಏನಾಗ್ತದೆ ಅಂದ್ರೆ ಅಲ್ಲಿ ಸೊಳ್ಳೆ ಕೂತ್ಕೊಳ್ಳಿಕ್ ಆಗುದಿಲ್ಲ. ಇದರ ಬಗ್ಗೆ ನಾನು ಒಂದು ಉದಾಹರಣೆಯನ್ನ ಹೇಳ್ತೇನೆ, ಅದು ಏನಂತ ಹೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ಕನ್ನಂಬಾಡಿ ಅಣೆಕಟ್ಟನ್ನ ಕಟ್ಟಿದಾಗ ಆ ವ್ಯಾಪ್ತಿಯಲ್ಲಿ ಏನಾಗಿತ್ತಂದ್ರೆ ಆ ಡ್ಯಾಮ್ ಏರಿಯಾ ಏನಿದೆ ಅಲ್ಲಿ ಸಿಕ್ಕಾಪಟ್ಟೆ ಮಲೇರಿಯಾ ಪ್ರಕರಣಗಳು ಕಂಡು ಬಂದು, ಆವಾಗ ಅವರಿಗೆ ಇದನ್ನ ಕಂಟ್ರೋಲ್ ಮಾಡೋದು ಹೇಗಂತೇಳಿ ಅವರೇ ಆಲೋಚನೆ ಮಾಡಿದ್ರು. ಆವಾಗ ಅವ್ರು ಏನ್ ಮಾಡ್ತಾ ಇದ್ರ ಅಂದ್ರೆ ಈ ಚನಲ್ ಗಳಲ್ಲಿ ಹೋಗುವಂತ ನೀರೇನಿದೆ ಅದರ ಮಟ್ಟವನ್ನ ಏರಿಸುವುದು ತಗ್ಗಿಸುವುದು ಅದನ್ನ ಆವಾಗಲೇ ಟೆಕ್ನಾಲಜಿ ಮಾಡಿ ಇಟ್ಟಿದ್ರು. ಇದು ಮುಖ್ಯವಾಗಿ ಕಾರಣ ಏನಂದ್ರೆ ಮಲೇರಿಯಾವನ್ನ ನಿಲ್ಲಿಸ್ಲಿಕ್ಕೆ, ಈ ನೀರಿನ ಮಟ್ಟವನ್ನ ಮೇಲೆ ಕೆಳಗೆ ಮಾಡೋದ್ರಿಂದ ಸೊಳ್ಳೆಗೆ ರೆಸ್ಟಿಂಗ್ ಟೈಮ್ ಏನಿದೆ ಅದು ಸಿಗುವುದಿಲ್ಲ, ಮತ್ತು ಅದು ಅಲ್ಲಿ ಕೂತ್ಕೊಳ್ಳಿಕ್ ಆಗುದಿಲ್ಲ, ಮತ್ತು ಮೊಟ್ಟೆ ಇಡುವುದಿಲ್ಲ, ಮತ್ತು ನೀರು ಹರಿದು ಹೋಗ್ತದೆ. ಇದರಿಂದಾಗಿ ಅವರು ಆ ಇದನ್ನ ಟೆಕ್ನಾಲಜಿಯನ್ನ ಆವಾಗಲೇ ತಂದಿದ್ರು. ಇಲ್ಲಿ ನಮ್ಮಲ್ಲೂ ಕೂಡ ನಾವು ಹಾಗೆ ಹೇಳ್ತೇವೆ, ಯಾರೇ ಆಗ್ಲಿ ತಮ್ಮ ವ್ಯಾಪ್ತಿಯಲ್ಲಿ ತಮ್ಮ ಮನೆ ಇರ್ಬೋದು ಕಚೇರಿ ಇರ್ಬೋದು ಅಥವಾ ಪರಿಸರದಲ್ಲಿ ಎಲ್ಲಾದ್ರೂ ಕೂಡ ಒಂದು ವಾರ ಅಥವಾ 5 ದಿನಕ್ಕಿಂತ ಜಾಸ್ತಿ ನೀರು ನಿಂತಿದ್ದಿದ್ರೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ ಅಂತೇಳಿ. ಈಗ ಏನಾಗ್ತದಂದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದ್ರೆ ಅವಾಗ ನೀರಿನ ಮೇಲ್ಮೈ ಏನಿದೆ ಅದು ಡಿಸ್ಟರ್ಬ್ ಆಗ್ತಾ ಹೋದಾಗೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಹೇಳ್ತೇವೆ ಕನಿಷ್ಠ ವಾರಕ್ಕೆ ಒಮ್ಮೆ ಆದರೂ ತಮ್ಮ ಪರಿಸರದಲ್ಲಿ ನೀರೆಲ್ಲ ನಿಲ್ತದೆ ಅದನ್ನ ಕೌಚಿ ಹಾಕಿ ನೀರು ನಿಲ್ಲಿದಾಗೆ ನೋಡ್ಕೊಳ್ಳಿ ಅಂತೇಳಿ ನಾವು ಹೇಳ್ತೇವೆ.
1: ನೀವಿಷ್ಟು ಹೇಳಿದ್ರಲ್ಲ, ಇದ್ರಲ್ಲಿ ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಜಾಸ್ತಿ ಇರುವಂತ ಕಾಯಿಲೆ ಅಥವಾ ನಮ್ಮನ್ನೆಲ್ಲ ತುಂಬಾ ಚಿಂತೆಗೀಡು ಮಾಡ್ತಾ ಇರುವಂತಹ, ನಾವ್ ಇದಕ್ಕೊಂದು ಕಂಟ್ರೋಲ್ ತಗೋ ಮೆಜರ್ ಮಾಡ್ಲೇಬೇಕು ಅಂತ ಹೇಳುವಂತ ಕಾಯಿಲೆ ಯಾವ್ದು?
0: ಈಗ ಮುಖ್ಯವಾಗಿ ಈ ಪ್ರಾಣಿಗಳಿಂದ ಬರುವಂತ ಪ್ರಾಣಿ ಪಕ್ಷಿಗಳಿಂದ ಬರುವಂತ ಕಾಯಿಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ಇವತ್ತಿನ ದಿವಸ ನನ್ನ ಹತ್ರ ಕೇಳಿದ್ರೆ ನಿಮ್ಮ ಕನ್ಸರ್ನ್ ಏನಂತೇಳಿ ಕೇಳಿದ್ರೆ, ನಮ್ಮಲ್ಲಿ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಡ ಮತ್ತು ಆಲೂರು ವ್ಯಾಪ್ತಿಯಲ್ಲಿ ಹಂದಿಗಳು ಸಾಯ್ತಾ ಇದೆ, ಕಾಡಂದಿಗಳು ಸಾಯ್ತಾ ಇದೆ. ಆಯ್ತಾ, ಇಲ್ಲಿ ನಮ್ಗೆ ಕಾಡಂದಿ ಸಾಯ್ಲಿಕ್ಕೆ ಕಾಡಂದಿಯಲ್ಲಿ ಏನೋ ಒಂದು ಕಾಯಿಲೆ ಇರಬೇಕು, ಹಾಗಾಗಿ ನಮ್ಗೆ ಅದು ಅದು ಸಾಯ್ತಾ ಇದೆ ಅಂತೇಳಿ ನಮ್ಮ ಅಭಿಪ್ರಾಯ ಇದೆ, ಸದ್ಯದ ಅಭಿಪ್ರಾಯ. ಆದರೆ ಅದಕ್ಕೆ ನಿರ್ದಿಷ್ಟವಾದ ಅಭಿಪ್ರಾಯವನ್ನು ಕೊಡಬೇಕಾದ್ರೆ ಆ ಸತ್ತ ಪ್ರಾಣಿ ಏನಿದೆ ಅದರ ಒಂದು ದೇಹದಲ್ಲಿ ನಾವು ಪೋಸ್ಟ್ಮಾರ್ಟಮ್ ಅನ್ನ ಮಾಡಿ ಮತ್ತು ಅದರ ರಕ್ತದ ಮಾದರಿ ಏನಿದೆ ಅದನ್ನ ಪರೀಕ್ಷೆಗೆ ಒಳಪಡಿಸಿ ಅದನ್ನ ಪಶುಸಂಗೋಪನಾ ಇಲಾಖೆಯಿಂದ ಮಾಡ್ತಾರೆ. ಅವರು ಮಾಡಿ ಅದರದ್ದು ಒಂದು ನಿರ್ದಿಷ್ಟವಾದ ಯಾವುದೇ ಒಂದು ಕಾಯಿಲೆ ಅಂತೇಳಿ ಏನಿದೆ ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಆದರೆ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ಕೊಳೆತ ಪರಿಸ್ಥಿತಿಯಲ್ಲಿ ಸಿಗ್ತಾ ಇರೋದ್ರಿಂದಾಗಿ ಅದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗ್ತಿಲ್ಲ. ಇದು ಸದ್ಯದ ಕನ್ಸರ್ನ್ ಇರುವಂತದ್ದು. ಹಾಗಾಗಿ ನಾವು ಜನರಿಗೆ ಏನ್ ಹೇಳ್ತಾ ಇದ್ದೇವೆ ಅಂದ್ರೆ, ನಿಮ್ಮ ವ್ಯಾಪ್ತಿಯಲ್ಲಿ ಎಲ್ಲೇ ಆಗ್ಲಿ ನೀವು ಯಾವುದೇ ಪ್ರಾಣಿ ಇರ್ಬೋದು ಅಸಹಜವಾಗಿ ಸಾಯ್ತಾ ಇದ್ರೆ, ಅದು ಈಗ ಹಂದಿ ಸಾಯ್ತಾ ಇದೆ, ಆ ಸತ್ತ ಕೂಡಲೇ ನಮ್ಗೆ ವರದಿಯನ್ನ ಮಾಡಿ. ಅದು ನಮ್ಗೆ ಆರೋಗ್ಯ ಇಲಾಖೆ ಅಂತೇಳಿ ಅಲ್ಲ, ಫಾರೆಸ್ಟ್ ಇಲಾಖೆ ಮಾಡಬಹುದು, ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಮಾಡಬಹುದು, ಹಾಗೆ ಪಶುಸಂಗೋಪನಾ ಇಲಾಖೆಯವರಿಗೆ ಮಾಡಬಹುದು, ನಿಮ್ಮ ಆರೋಗ್ಯ ಇಲಾಖೆ ಅಂದ್ರೆ ಆಶಾ ಕಾರ್ಯಕರ್ತ ಇರ್ಬೋದು, ಅಥವಾ ನಮ್ಮ ಯಾರು ಕ್ಷೇತ್ರ ಭೇಟಿ ಮಾಡುವಂತ ಸಿಸ್ಟರ್ಗಳು ಯಾರು ಇರ್ತಾರೆ ಅವರಿಗೆ ತಾವುಗಳು ಹೇಳಿದ್ರೆ ಅವರು ಸುದ್ದಿಯನ್ನು ಮುಟ್ಟಿಸ್ತಾರೆ, ಮತ್ತು ಸೂಕ್ತ ವ್ಯವಸ್ಥೆ ಏನಿದೆ ಅದನ್ನ ನಾವು ಮಾಡ್ತೇವೆ. ಸದ್ಯದ ಪರಿಸ್ಥಿತಿಯಲ್ಲಿ ಇದಿರುವಂತದ್ದು. ಆದರೆ ಮುಖ್ಯವಾಗಿ ನಮ್ಮಲ್ಲಿ ನಮ್ಮ ಕನ್ಸರ್ನ್ ಈಗ ಸದ್ಯದಲ್ಲಿ ಇದಾದ್ರೆ, ಲಾಂಗ್ ಟೈಮ್ ನಲ್ಲಿ ನಮ್ಮಲ್ಲಿ ಇರುವಂತದ್ದು ಏನಂದ್ರೆ ಹಾವು ಕಚ್ಚಿದ ಪ್ರಕರಣಗಳು ಏನಿದೆ ಅದು ಮುಖ್ಯವಾಗಿ ನಮ್ಮಲ್ಲಿ ಹಾವು ಕಚ್ಚಿ ಸಾಯುವಂತದ್ದೇನಿದೆ ಅದು ಕೂಡ ಆಗ್ತಾ ಇದೆ. ಕಳೆದ ಒಂದು ತಿಂಗಳಲ್ಲಿ ನಮ್ಮಲ್ಲಿ ಇಬ್ಬರು ವ್ಯಕ್ತಿಗಳು ಸಾವು ಉಂಟಾಗಿದೆ. ಅದು ಮುಖ್ಯವಾಗಿ ಕೆರಾಡಿ ವ್ಯಾಪ್ತಿಯಲ್ಲಿ ಒಂದಾಗಿದೆ. ಏನಾಗ್ತದಂದ್ರೆ ಜನರಿಗೆ ತಮಗೆ ಕಚ್ಚಿದ ಹಾವು ಯಾವ್ದಂತೇಳಿ ಸರಿಯಾಗಿ ಗುರುತಿಸ್ಲಿಕ್ಕೆ ಆಗುದಿಲ್ಲ, ಮತ್ತು ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂದ್ರೆ ಹಾವು ಕಚ್ಚಿದ ತಕ್ಷಣ ಭಯಭೀತರಾಗ್ತಾರೆ, ವಿಷದ ಹಾವ ಅಥವಾ ಅದು ವಿಷವಲ್ಲದ ಹಾವು ಅಂತೇಳಿ ನೋಡುವುದಿಲ್ಲ, ಮತ್ತು ಕೆಲವೊಂದು ಸಂದರ್ಭದಲ್ಲಿ ಸಾಯಿಸುವುದು ಮಾಡ್ತಾರೆ. ಇದರಿಂದ ಏನಾಗ್ತದಂದ್ರೆ ನಮ್ಗೆ ಹಾವನ್ನು ಗುರುತಿಸ್ಲಿಕ್ಕೆ ಆಗುದಿಲ್ಲ. ಇದಲ್ಲದೆ ಇನ್ನೊಂದು ಏನಂದ್ರೆ ಅವರಿಗೆ ತಿಳಿವಳಿಕೆ ಇರುವಂತ ಯಾವುದೋ ಒಬ್ಬ ಲೋಕಲ್ ಹೀಲರ್ ಅಂತೇಳಿ ಇರ್ತಾನೆ, ಹಾವುಗೆ ಔಷಧಿ ಕೊಡುವಂತ ಲೋಕಲ್ ಯಾರು ಇರ್ತಾರೆ ಅವ್ರ ಹತ್ರ ಹೋಗ್ತಾರೆ. ಇದರಿಂದಾಗಿ ಏನಾಗ್ತದೆ ಅಂದ್ರೆ ಸಮಸ್ಯೆಗಳಾಗ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಹಾವು ಕಚ್ಚಿದ ಪ್ರಕರಣಗಳು ಜಾಸ್ತಿ ರಿಪೋರ್ಟ್ ಆಗ್ತಾ ಇದೆ. ಒಂದು ಹಾವು ಕಚ್ಚಿದ್ದು ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ರಿಪೋರ್ಟ್ ಆಗುವಂತದ್ದು ಕೂಡ ಜಾಸ್ತಿ ಆಗಿದೆ. ಯಾಕಂದ್ರೆ ಸಾವಿನ ಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ. ಕುಂದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಆಲ್ಮೋಸ್ಟ್ 99% ಡೆತ್ ಆಗುದಿಲ್ಲ ಅಂತೇಳಿ ಹೇಳ್ಬೋದು. ಅಲ್ಲಿ ಯಾರು ಚಿಕಿತ್ಸೆಗೆ ಬಂದಿರ್ತಾರೆ ಅವರಿಗೆ ಸಾವು ಆಗುದಿಲ್ಲ ಅಂತೇಳಿ. ಯಾಕಂತೇಳಿ ಹೇಳಿದ್ರೆ ಅಲ್ಲಿ ನಮ್ಗೆ ಬೇಕಾಗುವಂತ ಈ ಆಂಟಿ ಸ್ನೇಕ್ ವೇನಮ್ ಅಂತೇಳಿ ಏನಿದೆ ಅದು ಎಷ್ಟು ಬೇಕಾದ್ರೂ ನಮ್ಮ ಹತ್ರ ಸುಲಭವಾಗಿ ಸಿಗ್ತದೆ, ಮತ್ತು ICUನಲ್ಲಿ ಹಾಕಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತದ್ದೇನಿದೆ ಅದನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ನಮ್ಮಲ್ಲಿ ಕೊರ್ಗಿ ಆಸ್ಪತ್ರೆಯಲ್ಲಿ ಆಸ್ಪತ್ರೆ ವ್ಯಾಪ್ತಿಯಲ್ಲಿ ಒಬ್ಬರಿಗೆ ಹಾವು ಕಚ್ಚಿತ್ತು, ಅಲ್ಲಿಯೇ ಚಿಕಿತ್ಸೆಯನ್ನು ಶುರು ಮಾಡಿ ಅವರು ಶಿಫ್ಟ್ ಮಾಡಿದ್ರು, ಯಾಕಂದ್ರೆ ಮುಂದೆ ಅವರಿಗೆ ಸಮಸ್ಯೆ ಆಗ್ಬೋದಂತ ಶಿಫ್ಟ್ ಮಾಡಿದ್ರು. ಈಗ ಬೇರೆ ಬೇರೆ ಕಡೆ ಹಾವು ಕಚ್ಚಿದ ಪ್ರಕರಣಗಳು ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಯಲ್ಲೇ ಆಗ್ತಾ ಇದೆ. ಇದು ನಮ್ಮ ಕನ್ಸರ್ನ್ ಇರುವಂತದ್ದು. ಒಂದೇನಂದ್ರೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಜನರ ಹತ್ರ ಕೇಳ್ಕೊಳ್ತೇನೆ, ಅದು ಏನೇ ಕಚ್ಚಲಿ ಆಯ್ತಾ, ಕೂಡಲೇ ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅದು ಏನಂತೇಳಿ ತಿಳ್ಕೊಳ್ಳಿ.
1: ಇದಕ್ಕಿಂತ ಮುಂಚೆ ನಾ ಒಂದ್ ಕೇಂದ್ರ, ಈಗ ಹಾವು ಕಚ್ಚು ಕೂಡ ಅದನ್ನ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ ಒಂದಿಷ್ಟು ಪೀರಿಯಡ್, ಆ ಟೈಮಲ್ಲಿ ಎಂತೆಲ್ಲ ಮಾಡುಕಾಗ?
0: ಮುಖ್ಯವಾಗಿ ಒಂದೇನಂದ್ರೆ ಎಂತ ಮಾಡುಕಾಗ ಅಂದ್ರೆ ಫಸ್ಟ್ ಹೆದರ್ಕೊಳ್ಳೋಕಾಗ ಆಯ್ತಾ, ಏನೂ ಆಗುದಿಲ್ಲ ಅಂತೇಳಿ ಆಯ್ತಾ. ಅದು ವಿಷ ಕಚ್ಚಿದ್ದ ಯಾಕಂತೇಳಿ ಹೇಳಿದ್ರೆ, ನಾಗರ ಹಾವು ಕಚ್ಚಿದ್ರು ಕೂಡ ನಮ್ಗೆ ಏನಾಗುದಿಲ್ಲ ಅಂತೇಳಿ ಧೈರ್ಯದಲ್ಲಿ ಇರಬೇಕು. ಯಾಕಂತೇಳಿ ಹೇಳಿದ್ರೆ ಯಾವುದೇ ಹಾವು ಇದೆ ಅಥವಾ ಯಾವುದೇ ಪ್ರಾಣಿ ಅದು ಬೇಕಂತೇಳಿ ಬಂದು ಯಾರಿಗೂ ಕಚ್ಚುವುದಿಲ್ಲ, ಅದು ಅದರ ರಕ್ಷಣೆಗೋಸ್ಕರ ಕಚ್ಚುವಂಥದ್ದು, ಇದು ನಮಗೆ ಗೊತ್ತಿರಬೇಕು. ಮತ್ತು ಈ ಹಾವು ಕಚ್ಚಿದಾಗ ಪ್ರತಿ ಸಂದರ್ಭದಲ್ಲೂ ನಿಮಗೆ ಆ ವಿಷ ಏನಿದೆ ದೇಹವನ್ನ ಸೇರಿದೆ ಅಂತೇಳಿ ಹೇಳಲಿಕ್ಕೂ ಆಗುದಿಲ್ಲ. ನಾವು ಎಷ್ಟೋ ಪ್ರಕರಣಗಳನ್ನು ನೋಡಿದ್ದೇವೆ, ಹಾವು ಕಚ್ಚಿ ಏನಾಗದೇ ಇರುವುದನ್ನು ನಾವು ನೋಡಿದ್ದೇವೆ. ಉದಾಹರಣೆಗೆ ನನ್ನ ಅಮ್ಮನಿಗೆ ಕೂಡ ಮನೆಯಲ್ಲಿ ಈ ಕನ್ನಡಿ ಅಂತೇಳಿ ಯಾವೇನಿದೆ ಬಂದು ಕಚ್ಚಿತ್ತು, ಏನೂ ಆಗ್ಲಿಲ್ಲ. ನಾವು ಹಾವಿನ ಸಮೇತ ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ಅವರು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ರು, ಏನೂ ಆಗ್ಲಿಲ್ಲ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು, ಅದ ನಂತರ ಏನೂ ಇಲ್ಲ ಅಂತೇಳಿ ಹೇಳಿ ಕರ್ಕೊಂಡು ಬಂದಿದ್ದು ಕೂಡ ಆಗಿದೆ. ಆದರೆ ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಂತ ಹೇಳಿದ್ರೆ, ಹಾವಿನ ಆ ವಿಷ ಏನಿದೆ ಅದು ಜೊಲ್ಲು, ಅದು ಕಚ್ಚಿದಾಗ ಮನುಷ್ಯನ ದೇಹವನ್ನ ಸೇರ್ಬೇಕು. ಒಂದ್ ವೇಳೆ ಸೇರ್ಲಿಲ್ಲ ಅಂತೇಳಿ ಇದ್ರೆ ಅವಾಗ ಏನೂ ಆಗುದಿಲ್ಲ. ಈ ಹಾವಿನ ವಿಷ ಏನಿದೆ ಅದು ಕಂಪ್ಲೀಟ್ ಆಗಿ ಪ್ರೋಟೀನ್ ಅಂತ ಹೇಳ್ತೇವೆ. ಅವನ ದೇಹದಲ್ಲಿ ಯಾವುದೇ ಗಾಯ ಇಲ್ಲ ಅಂತ ಹೇಳಿದ್ರೆ ಹಾವಿನ ವಿಷವನ್ನು ಕುಡಿದ್ರು ಕೂಡ ಅವನಿಗೆ ಏನಾಗುದಿಲ್ಲ, ಅದು ಜೀರ್ಣವಾಗಿ ಹೋಗ್ತದೆ. ಗಾಯ ಇರಬಾರ್ದು ಮಾತ್ರ, ಪ್ಯೂರ್ ಪ್ರೋಟೀನ್ ಅಂತ ಹೇಳ್ತೇವೆ ಅದು. ಆದ್ರೆ ಏನಾಗ್ತದೆ ಅಂದ್ರೆ ಇದು ನ್ಯೂರೋಟಾಕ್ಸಿಕ್ ಮತ್ತು ಹೆಮಟೋಟಾಕ್ಸಿಕ್ ಅಂತ ಹೇಳ್ತೇವೆ. ಇದರಿಂದಾಗಿ ನಮಗೆ ಸಮಸ್ಯೆಗಳೇನಿದೆ ಅದು ಆಗ್ತದೆ. ಇನ್ನು ಮುಖ್ಯವಾಗಿ ಹಾವಿನ ಬಗ್ಗೆ ನಾವು ಕೆಲವೊಂದು ತಿಳಿಬೇಕು, ಯಾವುದು ವಿಷಪೂರಿತ ಹಾವು ಯಾವುದು ವಿಷವಲ್ಲದ ಹಾವು ಅಂತೇಳಿ ನಾವು ತಿಳ್ಕೊಳ್ಬೇಕು. ಮುಖ್ಯವಾಗಿ ನಮ್ಮಲ್ಲಿ ಈ ತೌಡಪರ್ಯ ಅಂತೇಳಿ ಒಂದು ಹಾವಿದೆ, ಅದು ವಿಷವಲ್ಲದ ಹಾವು. ಸಾಮಾನ್ಯವಾಗಿ ನಮ್ಮಲ್ಲಿ ಎಲ್ಲ ಕಡೆಯಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಹಾಗೆ ಅನೇಕ ಹಾವುಗಳಿದೆ, ಇದನ್ನ ನಾವು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಮುಖ್ಯವಾಗಿ ನಮ್ಮಲ್ಲಿ ಇರುವಂತದ್ದು ಈಗ ಹಾವುಗಳನ್ನ ನೋಡ್ಲಿಕ್ಕೆ ಹೋದ್ರೆ ಮುಖ್ಯವಾಗಿ ನಾಗರ ಹಾವು ಸಿಗ್ತದೆ, ಅದರ ನಂತರ ಕೊಳಕು ಮಂಡಲ ಅಂತೇಳಿ ಹಾವು ಸಿಗ್ತದೆ. ಈ ಕೊಳಕು ಮಂಡಲ ಅಂದ್ರೆ ನಮ್ಮಲ್ಲಿ ಹೆಚ್ಚಾಗಿ ಕುದ್ರಾಳ ಅಂತೇಳಿ ಹೇಳ್ತಾರಲ್ಲ ಅದಿರ್ತದೆ. ಅದರ ನಂತರ ಕಟ್ಟು ಹಾವು ಅಂತೇಳಿ ಸಿಗ್ತದೆ, ಕಾಮನ್ ಕ್ರೈಟ್ ಅಂತೇಳಿ ಕರಿತೇವೆ. ಇನ್ನೊಂದು ಗರಗಸ ಮಂಡಲ ಅಂತೇಳಿ ಸಿಗ್ತದೆ, ಅದು ವೈಪರ್ ಅಂತೇಳಿ ಹೇಳ್ತೇವೆ, ಸಾಸ್ ಕೇಳ್ಡ್ ವೈಪರ್ ಅಂತೇಳಿ. ಹೀಗೆ ಹಲವಾರು ನಮೂನೆಯ ಹಾವುಗಳು ನಮ್ಮಲ್ಲಿ ಇದೆ. ಮತ್ತು ಮುಖ್ಯವಾಗಿ ದೊಡ್ಡ ಹಾವಿದೆ, ಕಾಳಿಂಗ ಸರ್ಪ ಅಂತೇಳಿ ಹೇಳ್ತೇವೆ, ಇದನ್ನು ಕೂಡ ನಾವು ನೋಡಿದ್ದೇವೆ. ನಮ್ಮಲ್ಲಿ ಇದೆ ತುಂಬಾ ಉದ್ದದ ಹಾವು ಇರುವಂತದ್ದು ಇದೆ, ಅದನ್ನು ನಾವು ನೋಡ್ತೇವೆ. ಮತ್ತು ಹಾವುಗಳನ್ನ ಹೇಗೆ ಗುರುತಿಸುವುದಂತೇಳಿ, ಮಧ್ಯಮ ಗಾತ್ರದ ಹಾವಿನ ಸುಮಾರು 2 ಮೀಟರ್ ಉದ್ದದವರೆಗಿನ ಹಾವನ್ನು ಕೂಡ ನಾವು ನೋಡ್ತೇವೆ. ಮತ್ತು ನಾಗರ ಹಾವಿಗೆ ಭಯ ಮತ್ತು ಬೆದರಿಕೆ ಉಂಟಾದಾಗ ಅದು ಹೆಡೆಯನ್ನು ಬಿಚ್ಚುತ್ತದೆ, ಇಲ್ಲಾಂದ್ರೆ ಅದು ಬಿಚ್ಚುವುದೇ ಇಲ್ಲ, ಸುಮ್ಮನೆ ಇರ್ತದೆ. ನಾವು ಏನ್ ಹೇಳ್ತೇವೆ ಅಂದ್ರೆ ಅದು ನನಗೆ ಎಡೆ ತೋರಿಸಿ ನಾನು ಇದ್ದೇನೆ ಅಂತೇಳಿ ಇಳಿ ಹೋಯ್ತು ಅಂತೇಳಿ ಹೇಳುವಂತದ್ದೇನಿದೆ ಅದನ್ನ ಮಾಡ್ತೇವೆ. ಮತ್ತು ನಾಗರ ಹಾವುಗಳಲ್ಲೂ ಕೂಡ ಬಣ್ಣದ ವ್ಯತ್ಯಾಸ ಇರ್ತದೆ, ಕಪ್ಪು ಕಂದು ಹಳದಿ ಅಥವಾ ಬೂದು ಬಣ್ಣದ ಇರ್ತದೆ. ಹೆಡೆಯ 2 ವೃತ್ತಗಳನ್ನು ಸಂಪರ್ಕಿಸುವ ರೇಖೆಯ ರೂಪದಲ್ಲಿ ಒಂದು ಸ್ಪೆಕ್ಟೇಕಲ್ಸ್ ಏನಿದೆ ಆ ಆಕೃತಿಯಲ್ಲಿ ಅದು ಇರ್ತದೆ. ಹೆಚ್ಚಾಗಿ ಎಲ್ಲಾ ಕಾಡುಗಳಲ್ಲಿ ಇರ್ತದೆ ನಮ್ಮಲ್ಲಿ. ನಮ್ಮ ಈ ಪೇಟೆ ಪ್ರದೇಶದಲ್ಲೂ ನಾಗರ ಹಾವು ಇರುವಂತದ್ದೇನಿದೆ ಅದು ಇರ್ತದೆ. ಮತ್ತು ಈ ನಾಗರ ಹಾವು ಕಚ್ಚಿದಾಗ ಇದು ಹೆಚ್ಚಾಗಿ ನ್ಯೂರೋಟಾಕ್ಸಿಕ್ ಅಂತೇಳಿ ಹೇಳ್ತೇವೆ. ಮತ್ತು ಆದಷ್ಟು ಬೇಗನೆ ಇದಕ್ಕೆ ನಾವು ಚಿಕಿತ್ಸೆಯನ್ನು ಕೊಡಬೇಕು, ಇಲ್ಲಾಂದ್ರೆ ಏನಾಗ್ತದೆ ಉಸಿರು ಕಟ್ಟುವಂತದ್ದೇನಿದೆ ಅದೆಲ್ಲ ಆಗ್ತದೆ. ಸಾಮಾನ್ಯವಾಗಿ ಹೆಚ್ಚಿನ ಹಾವುಗಳು ಏನಿದೆ ಈ ನ್ಯೂರೋಟಾಕ್ಸಿಕ್ ಹಾವುಗಳು ಕಚ್ಚಿದಾಗ ನಮಗೆ ದೃಷ್ಟಿಯಲ್ಲಿ ಎರಡೆರಡಾಗಿ ಕಾಣುವಂಥದ್ದು, ಉಸಿರಾಡ್ಲಿಕ್ಕೆ ಕಷ್ಟ ಆಗುವಂಥದ್ದು, ಮತ್ತು ನಮ್ಮ ಸ್ವರ ಏನಿದೆ ತೊದಲುವಂಥದ್ದು ಇದೆಲ್ಲ ಶುರುವಾಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ಅಂದ್ರೆ ರಕ್ತ ಪರೀಕ್ಷೆ ಮಾಡುವಂತದ್ದನ್ನ ಮಾಡ್ತೇವೆ. ಇದು ವಿಷ ಸೇರ್ಕೊಂಡಿದೆ ಇಲ್ಲ ಅಂತೇಳಿ ರಕ್ತ ಪರೀಕ್ಷೆ ಏನಿದೆ ಅದನ್ನ ಮಾಡ್ತೇವೆ. ಮತ್ತು ಅದಕ್ಕೆ ಬೇಕಾದ ಚಿಕಿತ್ಸೆ ಏನಿದೆ ಆಂಟಿಸ್ನೆಕ್ ವೇನಮ್ ಏನ ಇದೆ ಅದನ್ನ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತೇವೆ.
1: ಕೆಲವರೆಲ್ಲ ಇರ್ತಾರೆ ಹಾವು ಕಚ್ಚಿ ತಂದು ಕೂಡ ಅವ್ರದ್ದು ಒಂದು ಫಸ್ಟ್ ಅವ್ರದ್ದು ಮೊದಲ ಅಂದ್ರೆ ಅದಕ್ಕೆ ಹಾವು ಕಚ್ಚಿದ ಜಾಗದಿಂದ ಸ್ವಲ್ಪ ಮೇಲೆ ಬಟ್ಟೆಯನ್ನ ಗಟ್ಟಿಯಾಗಿ ಕಟ್ಟುದು, ಆ ನಂತರ ಈ ಜೆಲ್ ಕೆಲವ್ದು ಹಾಕುದು, ಮೊನ್ನೆ ಅಲವರ ಜೆಲ್ ಎಲ್ಲ ಹಾಕಿರಂಬ್ರ, ಅರ್ಶಿನ ಹಾಕುದು, ಹಿಂಗೆಲ್ಲ ಇತ್ತು. ಇದನ್ನೆಲ್ಲ ಮಾಡ್ಲಕ್ಕ ಕಾಫಿ ಹುಡಿ ಹಾಕುದು ಇದೆಲ್ಲ ಮಾಡ್ಲಕ್ಕ
0: ಪಿಕ್ಚರ್ ಸ್ಟೈಲ್ ಅಲ್ಲಿ ಅದನ್ನ ಕೊಯ್ದು ರಕ್ತ ಹೋಗುವಂತ ನೋಡ್ಕೊಳ್ಳುವ
1: ಮತ್ತು ಕುಡಿಯುದು ಅದನ್ನ ಸಕ್
0: ಮಾಡೋ ತರ ಮಾಡಿ ಹೋಗ. ತಾವೇನ್ ಹೇಳಿದ್ರೆ ಇದು ಯಾವ್ದನ್ನು ಕೂಡ ಮಾಡಬಾರ್ದು ಅಂತೇಳಿ ಹೇಳ್ತೇವೆ ನಾವು.
1: ಮಾಡುಕಾಗ
0: ಹೌದು, ಮುಖ್ಯವಾಗಿ ಏನಂದ್ರೆ ಇದರಲ್ಲಿ ನಮ್ಮಲ್ಲಿ ಈ ಗಂಟು ಹಾಕುದು ಅಂತೇಳಿ ಏನಿದೆ ಗಟ್ಟಿಯಾಗಿ ಗಂಟು ಹಾಕುವಂತದ್ದೇನಿದೆ, ಇದರಿಂದ ಏನಾಗ್ತದೆ ಅಂದ್ರೆ ವಿಷ ಏರುವಂತದ್ದೇನಿದೆ ಅದು ಸ್ಲೋ ಆಗ್ತದೆ. ಅದನ್ನು ಬಿಡಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ಸೇರುವಂತದ್ದೇನಿದೆ ಅದು ದೇಹವನ್ನು ಸೇರುವಂತದ್ದೇನಿದೆ ಅದಾಗ್ತದೆ ಅಂತೇಳಿ ಹೇಳ್ತಾರೆ. ಆದರೆ ಸ್ಥಳೀಯವಾಗಿ ಸಮಸ್ಯೆಗಳು ಏನಾಗುವಂತದ್ದಿದೆ, ಅದು ಕಾಲಿ ಕಚ್ಚಿದ್ರೆ ಕಾಲಿನಲ್ಲಿ ಸಮಸ್ಯೆ ಆಗುವಂತದ್ದೇನಿದೆ ಅದು ಹಾಗೆ ಉಳ್ಕೊಂಡಿರ್ತದೆ. ಮತ್ತು ಕಾಲಿ ಆ ಗಟ್ಟಿಯಾದ ಬಿಗಿಯುದು ಏನಿದೆ ಅದನ್ನು ಬಟ್ಟೆಯಿಂದ ಬಿಗಿದ್ದು ನೋಡಿದ್ದೇನೆ ನಾನು, ಬಾವಿ ಹಗ್ಗದಲ್ಲೂ ಬಿಗಿದ್ದನ್ನು ನೋಡಿದ್ದೇನೆ ನಾನು. ಇದನ್ನೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ರಕ್ತ ಸಂಚಾರ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿ ಅವನಿಗೆ ಗ್ಯಾಂಗ್ರೀನ್ ಆಗಿ ಆ ಕಾಲನ್ನು ಕಟ್ ಮಾಡುವಂತ ಸಾಧ್ಯತೆ ಕೂಡ ಇರ್ತದೆ. ಅದು ವಿಷ ಕಚ್ಚಿದ್ದು ಇರ್ಬೋದು, ವಿಷಪೂರಿತ ಹಾವು ಇರ್ಬೋದು, ವಿಷವಲ್ದಿದ್ದ ಹಾವು ಎರಡೂ ಇರ್ಬೋದು, ಆಯ್ತಾ. ಆದರೆ ಒಂದೇನಂದ್ರೆ ಕನಿಷ್ಠ 1/2 ಗಂಟೆ ಇಲ್ಲ 20 ನಿಮಿಷದೊಳಗಡೆ ಹತ್ತಿರದ ಆಸ್ಪತ್ರೆ ಏನಿದೆ ಅಲ್ಲಿಗೆ ಹೋಗಿ ಚಿಕಿತ್ಸೆಯನ್ನ ಇಮಿಡಿಯೇಟ್ ಆಗಿ ಫಸ್ಟ್ ಏಡ್ ಅಂತೇಳಿ ಏನಿದ್ರೆ ಆಸ್ಪತ್ರೆಗೆ ಹೋಗುವಂತ ರಿಅಶ್ಯೂರೆನ್ಸ್ ಅಂದ್ರೆ ಏನು ಆಗುದಿಲ್ಲ, ನಾವು ಆಸ್ಪತ್ರೆಗೆ ಹೋದ್ರೆ ಚಿಕಿತ್ಸೆ ಸಿಗ್ತದೆ ಅಂತೇಳಿ ಅವ್ರು ಬರ್ಬೇಕು, ಆಸ್ಪತ್ರೆ ಬರ್ಬೇಕು. ಮತ್ತು ಚಿಕಿತ್ಸೆ ಏನಿದೆ ಆಸ್ಪತ್ರೆಯಲ್ಲಿ ವೈದ್ಯರು ನೋಡ್ತಾರೆ. ಸಾಧ್ಯವಾದ್ರೆ ಹಾವನ್ನ ಯಾವುದೇ ಕಾರಣ ಸಾಯಿಸಬಾರ್ದು, ಮತ್ತು ಹಾವಿನ ಸ್ಪಷ್ಟವಾದ ಒಂದು ಫೋಟೋವನ್ನ ತೆಗೆದಿಟ್ಕೊಂಡಿರ್ಬೇಕು, ಸ್ಪಷ್ಟವಾದ ಫೋಟೋ, ಸಾಧ್ಯವಾದ್ರೆ ವಿಡಿಯೋವನ್ನು ಕೂಡ ಮಾಡಬಹುದು. ಅದನ್ನ ಅದರಷ್ಟಕ್ಕೆ ಬಿಡಬೇಕು, ಅದು ನಮ್ಗೆ ಬೇಕಂತ ಕಚ್ಚಿದ್ದಲ್ಲ, ಅದು ಅದಕ್ಕೆ ಭಯ ಆಗಿ ನಮ್ಗೆ ಅದರ ಒಂದು ರಕ್ಷಣೆಗಾಗಿ ನಮ್ ಕಚ್ಚಿರುವುದನ್ನ ನಾವು ತಿಳ್ಕೊಂಡಿರ್ಬೇಕು. ಮುಖ್ಯವಾಗಿ ಇನ್ನೊಂದು ಹಾವಿದೆ, ಸಮುದ್ರ ಹಾವು ಅಂತೇಳಿ, ಇದನ್ನು ನಾನು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸಮುದ್ರ ಹಾವು ಕಚ್ಚಿ ಬರುವಂತದ್ದು ಪ್ರಕರಣಗಳಿದೆ. ನಾನು ಆವಾಗಲೇ ಹೇಳಿದಾಗೆ ನಮ್ಮಲ್ಲಿ ಫಿಶಿಂಗ್ ಆಕ್ಟಿವಿಟೀಸ್ ಯಾರು ಮಾಡ್ತಾರೆ ಅವರಿಗೆ ಈ ಹಾವು ಕಚ್ಚುವಂತದ್ದು ಏನಿದೆ ಅದು ಆಗ್ತದೆ. ಆ ಸಂದರ್ಭದಲ್ಲಿ ಮುಖ್ಯವಾಗಿ ಹಾವು ಕಚ್ಚಿದಾಗ ಏನಾಗ್ತದೆ ಅಂದ್ರೆ ಸ್ನಾಯು ನೋವು, ಅಂದ್ರೆ ಮಾಂಸಖಂಡಗಳ ನೋವು ಬರುವಂತದ್ದು, ಊದ್ಕೊಳ್ಳುವಂಥದ್ದು, ಮತ್ತು ಕಾಂಟ್ರಾಕ್ಷನ್ ಅಂತೇಳಿ ಹೇಳ್ತೇವೆ, ಮಾಂಸಖಂಡಗಳು ಸೆಟಿಯೋದು ಅಂತೇಳಿ ಹೇಳ್ತೇವಲ್ಲ, ಅದಾಗ್ತದೆ. ಆ ಸಂದರ್ಭದಲ್ಲಿ ಅವರು ಹತ್ತಿರದ ಆಸ್ಪತ್ರೆಗೆ ಬರಬೇಕು. ಅದಕ್ಕೆ ಚಿಕಿತ್ಸೆ ಏನಿದೆ ನಮ್ಮ ಆಸ್ಪತ್ರೆಗಳಲ್ಲೇ ಮಾಡ್ತಾರೆ. ಇದನ್ನ ಈ ಮೂರು ಹಾವುಗಳು, ಮೂರು ತರದ ಹಾವುಗಳೇನಿದೆ, ಒಂದು ನ್ಯೂರೋಟಾಕ್ಸಿಕ್, ಇನ್ನೊಂದು ಹೆಮಟೋಟಾಕ್ಸಿಕ್, ಇನ್ನೊಂದು ಮಯೋಟಾಕ್ಸಿಕ್ ಅಂತೇಳಿ, ಈ ಮೂರು ತರದ ಹಾವು ನಮ್ಮಲ್ಲಿ ಎಲ್ಲ ಕಡೆಗಳಲ್ಲೂ ಇದೆ. ಹಾಗಾಗಿ ಈ ಹಾವಿನ ಬಗ್ಗೆ ನಾವು ಹೆಚ್ಚಿನ ಒಂದು ಜಾಗೃತೆಯನ್ನು ವಹಿಸಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟ.
1: ಈ ತರ ಹಾವು ಹೊಳೆಂಗಿಪ್ಪುದಿಲ್ಲ, ಯಾಕಂದ್ರೆ ನಮ್ಮ ಹೊಳೆ ಬದಿಗೆಲ್ಲ ಬೊಳಚು ಹತ್ರಲ್ಲ
0: ಹೊಳೆಯಲ್ಲೂ ಇದೆ ಹಾವು ಇದೆ, ಅದು ಕೂಡ ಅದೇ ಸೀ ಸ್ನೇಕ್ ಅಂದ್ರೆ ಅದೇ ಇರುವಂತದ್ದು. ಅದು ಸ್ವಲ್ಪ ಕೆಲವೊಂದು ಸಮುದ್ರದಲ್ಲೂ ಇರ್ತದೆ, ಕೆಲವೊಂದು ಹೊಳೆಗಳಲ್ಲೂ ಕೂಡ ಇರ್ತದೆ. ಮತ್ತು ಎಲ್ಲಾ ಹಾವುಗಳು ವಿಷಪೂರಿತ ಅಲ್ಲ, ಹಾಗಂತೇಳಿ ಕಚ್ಚಿದ ಹಾವುಗಳೆಲ್ಲ ವಿಷಪೂರಿತ ಅಂತೇಳಿ ತಿಳ್ಕೊಂಡು ನಾವು ಆಸ್ಪತ್ರೆಗಳಿಗೆ ಹೋಗ್ಬೇಕು, ಅಲ್ಲಿ ಅದು ಅಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡು ಅದರ ಮುಂದೆ ನಾವು ಹೋಗ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ವಿಷ ಅಲ್ಲ ಅಂತೇಳಿ ನಾವು ಸುಮ್ನೆ ಕೂತ್ಕೊಂಡಿದ್ರೆ ಆ ಸಂದರ್ಭದಲ್ಲಿ ಏನಾಗ್ತದಂದ್ರೆ ನಮ್ಗೆ ಆ ವಿಷ ಏರುವಂತ ಸಾಧ್ಯತೆ ಇರ್ತದೆ. ನಾನು ಕಣ್ಣಾರೆ ನೋಡಿರುವಂತದ್ದಿದೆ, ಕುಡಿತದ ಅಮಲಿನಲ್ಲಿ ನಮ್ಮ ನಾಗರಹಾವನ್ನ ಹಿಡಿಲಿಕ್ಕೆ ಹೋಗಿ ನಾಗರಹಾವು ಕಚ್ಚಿ ತನಗೇನು ಆಗ್ಲಿಲ್ಲ ಅಂತೇಳಿ ನನ್ನ ಆಸ್ಪತ್ರೆಗೆ ಬಂದು ಏನ್ ಕೇಳಿದ್ರೆ ಏನು ಹೇಳದೆ ಆದ್ರೆ ಅದು ವಿಷ ಏರಿ ಸತ್ತಿರುವಂತದನ್ನು ಕೂಡ ನಾನು ನೋಡಿದ್ದೇನೆ. ಹಾಗಾಗಿ ಯಾವುದೇ ಈ ಹಾವಿನ ಒಂದು ಹಾವು ಕಚ್ಚಿದ್ರು ಕೂಡ ಅದನ್ನ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು, ನಮ್ಮ ಆಸ್ಪತ್ರೆಗಳಿಗೆ ಹೋಗಿ ಅದನ್ನ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು.
1: ಜಜ್ಮೆಂಟ್ ನಾವು ಮಾಡೋಕ್ ಹಾಪದಲ್ಲ, ಆಸ್ಪತ್ರೆಗೆ ಹೋಗಿ ಅವ್ರು ಟೆಸ್ಟ್ ಮಾಡಿ ಏನ್ ಚಿಕಿತ್ಸೆ ಬೇಕು ಅದನ್ನ ಕೊಟ್ಟ ಮೇಲೆ ಹುಷಾರಾಗ್ಬೋದು, ಅಷ್ಟೇ ನಮ್ ಕೈಯಲ್ಲಿ ಇಪ್ಪದ್ ಅಲ್ಲ ಸರ್.
0: ಹೌದು ಹೌದು.
1: ಎಸ್, ಜುಲೈ 6 ವರ್ಲ್ಡ್ ಝೋನೋಸಿಸ್ ಡೇ ಅಂತ ಏನು ಆಚರಿಸ್ತಾರೆ, ಅದು ಈ ಪ್ರಾಣಿ ಪಕ್ಷಿ ಇವುಗಳಿಂದ ಬರುವಂತಹ ಎಪಿಡೆಮಿಕ್ಸ್ಗಳು, ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅರಿವನ್ನ ಮೂಡಿಸ್ಲಿಕ್ಕೆ ಅಲ್ದ ಸರ್.
0: ಕರೆಕ್ಟ್
1: ಕರೆಕ್ಟ್ ಅಲ್ಲ. ಯಾಕೆ ಅಂತಂದ್ರೆ ಈಗ ಪ್ರೋಗ್ರಾಮ್ ಕೇಂದರಿಗೆ ಕೇಂದ್ರ ಇಪ್ಪರಿಗೆ ಇದೆಂತ ಮರೆ ಝೋನೋಸಿಸ್ ಹೊಸ ಹೊಸ ಹೆಸರಲ್ಲಿ ತತ್ರ ನಮ್ಗೆ ಗೊತ್ತಿಲ್ಲಲ್ಲ ಅಂತ ಹೇಳ್ಕೊಂಡು, ಸೊ ಇಷ್ಟು ನಾವು ಮಾತಾಡಿದ್ದು ಇವತ್ತಿನ ದಿನ ಇದಕ್ಕೆ ಅಂತ ಇಪ್ಪುಕೋಯ್. ಸೊ ಹಾಂಗಾಗಿ ಯಾವ್ಯಾವ ಪ್ರಾಣಿ ಪಕ್ಷಿ ಅದರಿಂದ ಇದರಿಂದ ಎಲ್ಲ ಎಪಿಡೆಮಿಕ್ಸ್ಗಳು ಬರ್ತತ್ತ, ಸಾಂಕ್ರಾಮಿಕ ರೋಗಗಳು ಬರ್ತದೆ, ಎಸ್ಪೆಷಲಿ ಸೀಸನಲ್ ಡಿಸೀಸಸ್ ಆಲ್ಸೋ. ಈಗ ಮಳೆಗಾಲ ಅಂತಂದ್ರೆ ಮಳೆಗಾಲದ್ದೇ ಒಂದಿಷ್ಟು ಡಿಸೀಸಸ್ಗಳಿರುತ್ತ. ಈಗ ಆರೋಗ್ಯ ಇಲಾಖೆಯವರು ಅದಕ್ಕೋಸ್ಕರ ನಿಮ್ಮ ತಯಾರಿ ಆಗಿರುತ್ತೆ. ಈಗ ಹೆಚ್ಚಿನ ಕೇಸಸ್ಗಳು ಪ್ರಕರಣಗಳು ಇದೇ ಬರುತ್ತೆ, ಅಥವಾ ಒಂದ್ಸಲ ಆ ಪ್ರಕರಣ ಗೊತ್ತಾದಾಗ, ಫಾರ್ ಎಕ್ಸಾಂಪಲ್ KFD ಮಂಗನ ಕಾಯಿಲೆ ಗೊತ್ತಾದಾಗ ಕುಂದಾಪುರ ತಾಲೂಕಿನಲ್ಲಿ ಇದು ಜಾಸ್ತಿ ಇದೆ ಅಂದಾಗ ಅದೊಂದು ಪ್ರಕರಣ ಕೆಲವು ಟೈಮಿಗೆ ನೀವು ಅದ್ರ ಬಗ್ಗೆ ಮುಂಜಾಗ್ರತೆ ವಹಿಸುವಂತದ್ದು ಅದೆಲ್ಲ ಇರುತ್ತಲ್ಲ ಸರ್, ಅದೆಲ್ಲ ಹ್ಯಾಂಗ್ ಮಾಡ್ತಾರೆ ಅದನ್ನೊಂಚೂರು ಹೇಳಿ ಸರ್ ನೀವು.
0: ಮುಖ್ಯವಾಗಿ ನಮ್ದು ಸೀಸನಲ್ ಡಿಸೀಸ್ ಅಂತೇಳಿ ಏನಿರ್ತದೆ ಅದನ್ನ ನಾವು ನೋಡ್ತಾ ಇರ್ತೇವೆ. ಅಂದ್ರೆ ಹಲವಾರು ವರ್ಷಗಳಿಂದ ಒಂದು ಎಕ್ಸ್ಪೀರಿಯನ್ಸ್, ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯಿಂದ, ಭಾರತ ಸರ್ಕಾರದಿಂದ ಮತ್ತು ಕರ್ನಾಟಕ ಸರ್ಕಾರದಿಂದ ಕಾಲಕ್ಕೆ ಸರಿಯಾಗಿ ಏನೇನು ಕಾಯಿಲೆ ಬರ್ತದೆ ಮತ್ತು ಅವರು ಟ್ರೆಂಡ್ ಏನಿದೆ ಅದನ್ನು ನೋಡ್ತಾ ಇರ್ತಾರೆ. ಉದಾಹರಣೆಗೆ ನಾವು ಈ ಕೋವಿಡ್ ಬಂದಾಗ ಅದನ್ನ ನಮ್ಗೆ ಯಾವ ತರ ನೀವು ವರ್ಕ್ ಮಾಡ್ಬೇಕಂತೇಳಿ ನಮ್ಗೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ, ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರದಿಂದ ಸ್ಥಳೀಯವಾಗಿ ಏನ್ ನಾವು ಮಾಡ್ಬೇಕಂತೇಳಿ ಅದಕ್ಕೆ ಒಂದು ಪ್ಲಾನಿಂಗ್ ಅನ್ನ ಮಾಡಿ ಅವರೇ ಹೇಳ್ತಾರೆ. ಮತ್ತು ಸ್ಥಳೀಯವಾಗಿ ಏನ್ ಬೇಕಿದೆ ಅವರ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನಿದೆ ಅದಕ್ಕೆ ನಾವು ಸೇರ್ಕೊಂಡು ನಾವು ಮಾಡುವಂತದ್ದು. ಈಗ ಮುಖ್ಯವಾಗಿ ಮಳೆಗಾಲದ ಶುರುವಿನಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಒಂದು ಸಾಂಕ್ರಾಮಿಕ ಕಾಯಿಲೆಗಳು ಏನಿದೆ ಹೆಚ್ಚಾಗಿ ಬರ್ತದೆ, ಅದರಲ್ಲಿಯೂ ಮುಖ್ಯವಾಗಿ ಡೆಂಗ್ಯೂ, ಚಿಕನ್ ಗುನಿಯಾ, ಮಲೇರಿಯಾ ಕಾಯಿಲೆ ಬರುವಂತದ್ದು, ಇಲಿ ಜ್ವರ ಬರುವಂತದ್ದು
1: ನಮ್ಮಲ್ಲಿ, ನಮ್ಮ ಕುಂದಾಪುರದಲ್ಲಿ,
0: ಮತ್ತು ವಾಂತಿ ಭೇದಿ ಶುರುವಾಗುವಂತದ್ದು ಏನಿದೆ, ನೀರು ಕಲುಷಿತಗೊಂಡು ವಾಂತಿ ಭೇದಿ ಶುರುವಾಗುವಂತದ್ದು ಏನಿದೆ ಅದನ್ನ ನಾವು ನೋಡಿಕೊಂಡು ಅವರಿಗೆ ಅದರ ಬಗ್ಗೆ ಅವೇರ್ನೆಸ್ ಏನಿದೆ ಅದನ್ನ ಕೊಡ್ತೇವೆ. ಮತ್ತು ಅವರು ನಮ್ಗೆ ರಿಪೋರ್ಟಿಂಗ್ ಏನಿದೆ ಅದನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಏನಾಗ್ತದಂದ್ರೆ ನಮ್ಗೆ ಲ್ಯಾಬ್ನಲ್ಲಿ ಈ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಯೂನಿಟ್ ಅಂತೇಳಿ ಇದೆ, ಅವ್ರ ಕೆಲಸ ಅದೇ, ಸರ್ವೇಕ್ಷಣಾ ಘಟಕ ಅಂತೇಳಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸರ್ವೆಲೆನ್ಸ್ ಆಕ್ಟಿವಿಟೀಸ್ ಏನಿದೆ ಅದನ್ನ ಮಾಡ್ತಾ ಇರ್ತಾರೆ. ತಮ್ಮಲ್ಲಿ ಬರುವಂತ ಜನರು ಯಾರು, ಜ್ವರ ಪ್ರಕರಣಗಳು ಏನ್ ಬರ್ತಾ ಇದೆ, ಹಾಗೆ ಆ ಜ್ವರದ ಪ್ರಕರಣಗಳಲ್ಲಿ ಅದನ್ನ ಪರೀಕ್ಷಿಸಿ ಅವರಿಗೆ ಯಾವ ಕಾಯಿಲೆ ಬಂದಿದೆ ಅಂತೇಳಿ ತಿಳ್ಕೊಂಡು, ಯಾವ ತಿಂಗಳಲ್ಲಿ, ಯಾವ ವಾರದಲ್ಲಿ ಈ ತರ ಬಂದಿದೆ ಅಂತೇಳಿ ತಿಳ್ಕೊಂಡು, ಯಾವ ವಠಾರದಲ್ಲಿ ಬಂದಿದೆ, ಯಾವ ಏಜ್ ಗ್ರೂಪ್ ನಲ್ಲಿ ಬಂದಿದೆ ಅಂತೇಳಿ ನಿರ್ದಿಷ್ಟವಾಗಿ ಹೇಳುವಂತದ್ದು ಏನಿದೆ ಅದನ್ನ ಮಾಡ್ತಾರೆ. ಮತ್ತು ಅದನ್ನ ರಿಪೋರ್ಟಿಂಗ್ ಏನಿದೆ ಅದನ್ನ ಬೇರೆ ಬೇರೆ ಹಂತದಲ್ಲಿ ಮಾಡ್ತಾರೆ. ಈಗ ಕಾಡಂದಿ ಸಾಯ್ತಾ ಇದೆ ನಾಡ ಮತ್ತು ಆಲೂರು ಪ್ರದೇಶದಲ್ಲಿ, ಅದನ್ನ ರಿಪೋರ್ಟ್ ಅಲ್ಲಿನ ಅವ್ರು ಮಾಡ್ತಾರೆ. ಅದನ್ನ ನಾವು ಇಲ್ಲಿಂದ ನ್ಯಾಷನಲ್ ಲೆವೆಲ್ ವರೆಗೆ ಹೋಗ್ತದೆ ಅದು ರಿಪೋರ್ಟಿಂಗ್ ಏನಿದೆ ಅದು ಹೋಗ್ತದೆ. ಈ ನಮ್ಮಲ್ಲಿ ಎಪಿಡೆಮಲಜಿಸ್ಟ್ ಅಂತ ಹೇಳಿದ್ದಾರೆ, ಕುಂದಾಪುರದಲ್ಲಿ ಡಾಕ್ಟರ್ ವಿದ್ಯಾಶ್ರೀ ಅಂತ ಹೇಳಿದ್ದಾರೆ, ಉಡುಪಿಯಲ್ಲಿ ಡಾಕ್ಟರ್ ತೇಜಸ್ವಿನಿ ಅಂತ ಹೇಳಿದ್ದಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ಕಾಯಿಲೆಗಳು ಬಂದ ತಕ್ಷಣ FIR ಅಂತೇಳಿ ಕಳಿಸ್ತೇವೆ, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತೇಳಿ. ಏನೇ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಘಟನೆಗಳು ನಡೆದಿದ್ರೆ ಅದಕ್ಕೆ FIR ಅಂತೇಳಿ ಅಂದ್ರೆ ನೋಂದಣಿ ಮಾಡುವಂತದ್ದು ಈಗ ಆಗಿದೆ ಅಂತೇಳಿ ಹೇಳುವಂತದ್ದು. ಮತ್ತು ಅವ್ರು ಏನ್ ಮಾಡ್ತಾರೆ, ಒಂದು ಅಲರ್ಟ್ ಅನ್ನ ಮಾಡ್ತಾರೆ, ನಮ್ಮ ಕುಂದಾಪುರದ ಇಂಥ ನಿರ್ದಿಷ್ಟ ಪ್ರದೇಶದಲ್ಲಿ ಈ ತರ ಆಗಿದೆ, ಹಂದಿಗಳು ಸಾಯ್ತಾ ಇದೆ ಅಂತೇಳಿ ಅಲರ್ಟ್ ಸಿಸ್ಟಮ್ ಏನಿದೆ ಅದನ್ನ ಮಾಡ್ತಾರೆ. ಮತ್ತು ಅಲ್ಲಿಂದ ಕೂಡ ನಮ್ಗೆ ಈ ಎಂತಾದ್ರೂ ಕಾಯಿಲೆ ಬಂದಿದ್ರೆ ಅದನ್ನ ಅವರು ಹೇಳ್ತಾರೆ. ಮತ್ತು ಅವ್ರು ನಮ್ಮನ್ನ ಮಾನಿಟರ್ ಮಾಡ್ತಾರೆ, ಈಗ ಆಗಿದೆ ನೀವು ಏನ್ ಮಾಡ್ತಾ ಇದ್ದೀರಿ, ಅದ್ರ ರಿಪೋರ್ಟ್ಗಳನ್ನೆಲ್ಲ ಕಳಿಸಿಕೊಡಿ ಅಂತೇಳಿ. ನಾವು ಕಾಲಕಾಲಕ್ಕೆ ಕಳಿಸುವಂತದ್ದು ಏನಿದೆ ಅದನ್ನ ಮಾಡ್ತಾ ಇರ್ತೇವೆ. ಮತ್ತು ಜನರಿಗೆ ಅವೇರ್ನೆಸ್ ಕೊಡುವಂತದ್ದು, ಅದನ್ನ ತಡೆಗಟ್ಟಲಿಕ್ಕೆ ಏನ್ ಪ್ರಯತ್ನ ಮಾಡುವಂತದ್ದು ಏನಿದೆ ಅದನ್ನ ನಾವೆಲ್ಲ ಮಾಡ್ತಾ ಇರ್ತೇವೆ. ಇದು ಕಾಲಕಾಲಕ್ಕೆ ನಾವು ಮಾಡ್ತೇವೆ. ಈಗ ಒಂದೇನಂದ್ರೆ ಮುಖ್ಯವಾಗಿ ಈಗ ನಾನು ಆವಾಗಲೇ ಹೇಳಿದಾಗೆ ಈ ರೈತಾಪಿ ಜನರು ಯಾರಿದ್ದಾರೆ ಅವರಿಗೆ ಗದ್ದೆಗಳು ಮತ್ತು ತೋಟಗಾರಿಕೆ ಕೆಲಸಕ್ಕೆ ಹೋಗುವಾಗ ಇಲಿಜ್ವರ ಬರುವಂತದ್ದೇನಿದೆ ಅದು ಇರ್ತದೆ. ಆವಾಗ ಅದನ್ನ ತಡೆಗಟ್ಟಬೇಕಾದ್ರೆ ನಾವು ಅವರಿಗೆ ಅವೇರ್ನೆಸ್ ಕೊಡಬೇಕು. ಹಾಗಂತೇಳಿ ನೀವು ಗದ್ದೆಗೆ ಹೋಗಬೇಡಿ, ತೋಟಕ್ಕೆ ಹೋಗಬೇಡಿ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ನಿಮಗೆ ಜ್ವರ ಬಂದಿದ್ದರೆ ಕೂಡಲೇ ನಮ್ಮಲ್ಲಿ ಬನ್ನಿ, ನಾವು ಪರೀಕ್ಷಿಸ್ತೇವೆ. ಇಲ್ಲ, ಎಲ್ಲರನ್ನು ಪರೀಕ್ಷಿಸ್ಲಿಕ್ಕೆ ಆಗುದಿಲ್ಲ. ನಮಗೆ ಜ್ವರ ಬಂದವರಿದ್ದಾರೆ ಅವರಿಗೆ ಬೇಕಾದ ಚಿಕಿತ್ಸೆ ಏನಿದೆ ಅದನ್ನ ಸರಿಯಾದ ಚಿಕಿತ್ಸೆ, ಅದನ್ನ ಇಲಿ ಜ್ವರ ಇರ್ಬೋದು, ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಅದನ್ನ ಅಲ್ಲೇ ನಾವು ಸ್ಥಳೀಯವಾಗಿ ಅದನ್ನ ಪರೀಕ್ಷೆ ಮಾಡಿ, ರಕ್ತ ಪರೀಕ್ಷೆಯನ್ನು ಮಾಡಿ ಅಲ್ಲೇ ರಿಸಲ್ಟ್ ಕೊಟ್ಟು ಅಲ್ಲೇ ಟ್ರೀಟ್ಮೆಂಟ್ ಕೊಡುವಂತದ್ದೇನು ಅದನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಇದನ್ನೆಲ್ಲ ಪ್ಲಾನಿಂಗ್ ಅಲ್ಲಿ ನಾವು ಮಾಡ್ತಾ ಇರ್ತೇವೆ ಕಾಲಕ್ಕೆ.
1: ಒಟ್ಟಾರೆಯಾಗಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಸರ್. ವರ್ಲ್ಡ್ ಝೋನೋಸಿಸ್ ಡೇ ಅಂದ್ರೆ ಎಂತ, ಯಾವ್ಯಾವ ಪ್ರಾಣಿಗಳಿಂದ ಯಾವ್ಯಾವ ತರದ ಕಾಯಿಲೆಗಳು ಬರುತ್ತೆ, ಅಥವಾ ಯಾವ್ಯಾವ ಪಕ್ಷಿಗಳಿಂದ ಅಥವಾ ಯಾವ್ಯಾವ ಇನ್ಸೆಕ್ಟ್ಗಳಿಂದ ಏನೆಲ್ಲ ಬರುತ್ತೆ ಅನ್ನೋದನ್ನ ಒಂದು ಡಿಟೇಲ್ಡ್ ಇನ್ಫಾರ್ಮೇಶನ್ ನಮ್ ಬದಿಗೆ ನಮ್ಗೆ ಎಂತ ಬೇಕು ಅದನ್ನ ತುಂಬಾ ಅರ್ಥ ಆಪಂಗೆ ಹೇಳ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಆರೋಗ್ಯ ವೈಭಾಗ್ಯ ಕಾರ್ಯಕ್ರಮಕ್ಕೆ ಬಂದದಕ್ಕೆ, ಇಷ್ಟೊತ್ತು ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಡಾಕ್ಟರ್ ಪ್ರೇಮಾನಂದ ಕೆ ಅವರಿಗೆ, ನಮ್ಮ ಕುಂದಾಪುರ ತಾಲೂಕು ಆರೋಗ್ಯ ಅಧಿಕಾರಿ ಇವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು ಮೇಡಮ್.
1: ಓಕೆ ಕೇಳುಗ್ರೆ, ಇವತ್ತಿನ ಈ ಕಾರ್ಯಕ್ರಮ ಆರೋಗ್ಯವೇ ಭಾಗ್ಯವನ್ನ ಮುಗಿಸಿ ನಾವು ಹೊರಡ್ತಾ ಇತ್ತು. ಮತ್ತೆ ಸಿಕ್ತು ನಿಮ್ಗೆ, ನಿಮ್ಮ ಆರೋಗ್ಯ ಜೋಪಾನ. ಕೆಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕಾರ್ ಸಾರ್ಟನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ.

ಎಲ್ಲರಿಗೂ ನಮಸ್ಕಾರ. ಇದು ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮವಳೆ ಭಾಗ್ಯಲಕ್ಷ್ಮಿ ವೈದ್ಯ, ಕೇಳೆ ಸಖಿಯಲ್ಲಿ ಮತ್ತೆ ನಿಮ್ಮ ಮುಂದೆ. ಸ್ನೇಹಿತರೆ, ಇವತ್ತು ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮುಂದೆ ತಕೊಂಡು ಬಂದಿದ್ದೇನೆ. ಸ್ನೇಹಿತರೆ, ನಾರಿಯನ್ನ ಶಕ್ತಿ ಸ್ವರೂಪಿಣಿ ಅಂತ ಆರಾಧಿಸುವಂತಹ ದೇಶ ನಮ್ಮದು. ಇಲ್ಲಿ ಸ್ತ್ರೀಯನ್ನ ಕೇವಲ ಸೌಂದರ್ಯಕ್ಕಾಗಿ ದೈಹಿಕ ಆಕರ್ಷಣೆಯ ಬೊಂಬೆಯಂತೆ ಕಂಡ ದೇಶ ನಮ್ಮದಲ್ಲ. ಇಲ್ಲಿ ನಾರಿಯಲ್ಲಿ ವಿಶೇಷ ವಿಭೂತಿ, ಪ್ರಕೃತಿದತ್ತವಾದ ಶಕ್ತಿಗಳನ್ನು ಕಂಡು ಆರಾಧಿಸಿ ಪೋಷಿಸಿ ಮೆರೆದಂತಹ ನಾಡು ನಮ್ಮ ಭಾರತ ದೇಶ. ಹಾಗಾಗಿ ಸ್ತ್ರೀಯನ್ನು ಇಲ್ಲಿ ನಾವು ಮೂರು ದೃಷ್ಟಿಕೋನದಿಂದ ನೋಡ್ತೀವಿ. ಒಂದು ಕರ್ತೃತ್ವ, ನೇತೃತ್ವ ಮತ್ತು ಮಾತೃತ್ವ. ಇದೀಗ ಕರ್ತೃತ್ವ ಅಂತ ಹೇಳಿದರೆ ಕ್ರಿಯಾಶಕ್ತಿ. ನಮ್ಮ ವ್ಯಕ್ತಿತ್ವ ಹೇಗೆ ಅಂತಂದರೆ, ದೇಹವನ್ನೇ ಆಗಲಿ, ಮನಸ್ಸನ್ನೇ ಆಗಲಿ, ಬುದ್ಧಿಯನ್ನೇ ಆಗಲಿ, ನಮ್ಮ ಯಾವುದೇ ಪ್ರತಿಭೆಯನ್ನೇ ಆಗಲಿ, ನಾವು ಎಷ್ಟು ಚೆನ್ನಾಗಿ ಬಳಸ್ತಾ ಹೋಗ್ತೀವೋ ಅಷ್ಟು ಅದರ ಶಕ್ತಿ ಸಾಮರ್ಥ್ಯಗಳು ವೃದ್ಧಿಸುತ್ತಾ ಹೋಗ್ತವೆ. ಹಾಗಾಗಿ ಸ್ತ್ರೀ ಸದಾ ಕ್ರಿಯಾಶೀಲರಾಗಿದ್ದರೆ ಅವಳೊಬ್ಬಳೇ ಅಲ್ಲ, ಅವಳನ್ನೇ ನೆಚ್ಚಿಕೊಂಡಂತಹ ಮಕ್ಕಳು, ಪರಿಸರ, ಪರಿವಾರ ಎಲ್ಲವೂ ಕೂಡ ತುಂಬ ಲವಲವಿಕೆಯಿಂದ ಕೂಡಿರುತ್ತದೆ ಎನ್ನುವುದು ನಮ್ಮ ಭಾರತೀಯ ದರ್ಶನ. ಹಾಗಾಗಿ ನಿತ್ಯ ಚಟುವಟಿಕೆಯಿಂದ ಕೂಡಿರುವ ಜೀವನ ಶೈಲಿಯನ್ನು ನಾರಿಗೆ ಹೇಳ್ತಾರೆ. ಸೋಮಾರಿಯಾಗಿ ಕುಳಿತ ತಾಯಿಯ ಮಕ್ಕಳೂ ಸೋಮಾರಿಯಾಗ್ತಾರೆ. ಯಾವ ಮನೆಯ ತಾಯಿ ತುಂಬ ಚಟುವಟಿಕೆಯಿಂದ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಾ ಇರ್ತಾರೋ ಅಲ್ಲಿ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಬೆಳೀತಾರೆ. ಇದೊಂದಾದರೆ ಇನ್ನೊಂದು ನೇತೃತ್ವ. ಯಾವುದನ್ನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಉತ್ತರದಾಯಿತ್ವ ಅಂತ ಹೇಳಿ ಕರಿತೇವೋ ಅದು ಸ್ತ್ರೀಯ ಸ್ವಭಾವವೇ ಆಗಿದೆ. ಮನೆಯಲ್ಲಿ, ಅಕ್ಕಪಕ್ಕದಲ್ಲಿ, ನೆರೆಕರೆಯಲ್ಲಿ, ಬಂಧು ಬಳಗದವರಲ್ಲಿ ಅಥವಾ ಉದ್ಯೋಗ ಮಾಡುವ ಸ್ಥಳದಲ್ಲಿ ಯಾವುದೇ ಈವೆಂಟ್ ಆದರೆ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಆದರೆ, ಕಲ್ಚರಲ್ ಸಂದರ್ಭಗಳಲ್ಲಿ ಉಂಟಾದಾಗ ಸ್ತ್ರೀ ತಾನಾಗಿಯೇ ಅದರಲ್ಲಿ ಮುನ್ನುಗ್ತಾಳೆ. ಅಲ್ಲಿ ಅಲಂಕಾರ ಮಾಡೋದು, ಓಡಾಡುವುದು, ಅವಳ ಸಂಭ್ರಮ, ಸಂತೋಷ, ಬೇರೊಬ್ಬರ ಮದುವೆಯಲ್ಲೂ ಕೂಡ ಅವಳು ತಾನೆಷ್ಟು ಖುಷಿ ಪಡ್ತಾಳೆ, ಹೀಗೆ ಎಲ್ಲದರೊಂದಿಗೂ ಇನ್ವಾಲ್ವ್ ಆಗುವಂತಹ ಗುಣ ನಾರಿಯಲ್ಲಿ ಇದೆ. ಸೋಷಿಯಲ್ ಲೀಡರ್ಶಿಪ್ ಅನ್ನೋದು ಇದೆ ತಾನೆ, ಅದು ಅವಳ ಸ್ವಭಾವದಲ್ಲಿಯೇ ಬಂದಿದೆ. ಅದನ್ನು ಪೋಷಿಸಿದಾಗ ಏನಾಗತ್ತೆ ಅಂದರೆ, ಅದು ಪರಿವಾರಕ್ಕೆ ಸೀಮಿತವಾಗಿ ಇರದೆ ಸಮಾಜಕ್ಕೆ, ದೇಶಕ್ಕೆ ಹೀಗೆ ವಿಕಾಸವಾಗ್ತಾ ಹೋಗುತ್ತೆ. ನಮ್ಮಲ್ಲಿ ಎಂತಹ ರಾಣಿಯರು ಆಳಿ ಹೋಗಿದ್ದಾರೆ, ಮಾತೃಮೂರ್ತಿಯರು ಅವರೆಲ್ಲ. ರಾಣಿ ಅಂದರೆ ಕೇವಲ ನೈಲ್ ಪಾಲಿಶ್ ಹಾಕ್ಕೊಂಡು, ಎಲ್ಲೋ ಮಲ್ಕೊಂಡು, ಕೋಚ್ಮ್ಯಾನ್ ಇಟ್ಕೊಂಡು, ಬರೀ ಸುಖಭೋಗಗಳ ನಡುವೆ ಇರುವ ಸೋಮಾರಿಯ ಚಿತ್ರಣ ನಮ್ಮ ದೇಶದಲ್ಲಿ ಇಲ್ಲ. ನಮ್ಮಲ್ಲಿ ಮಹಾರಾಣಿ ಅಂತ ಹೇಳಿದರೆ ಅವಳು ಮಾತೃಮೂರ್ತಿ. ತನ್ನನ್ನು ತಾನು ಮರೆತು ಪ್ರಜೆಗಳ ಹಿತಕ್ಕಾಗಿ ಪ್ರಾಣವನ್ನು ಕೊಡೋದಕ್ಕೂ ಮುನ್ನುಗ್ಗುವಂಥವಳು, ಯುದ್ಧಕ್ಕೆ ಹೋಗುವಂಥವಳು, ಅದ್ಭುತವಾದ ರಾಜನೈಪುಣ್ಯವನ್ನು ಹೊಂದಿರುವವಳು, ನೈತಿಕ ಪ್ರಜ್ಞೆಯನ್ನು ಉಳ್ಳಂಥವಳಾಗಿದ್ದಾಳೆ, ಪ್ರಜಾರಂಜಕಿಯೂ ಆಗಿದ್ದಾಳೆ. ಅದ್ಭುತವಾದ ಮಾತೃರೂಪಿ ಕಲ್ಪನೆ ನಮ್ಮಲ್ಲಿ ಇದೆ. ಅಂದರೆ ಅಷ್ಟೇ ತಾಕತ್ತು ಸ್ತ್ರೀಯಲ್ಲಿರುತ್ತೆ ಅಂತ. ಅದನ್ನು ಪೋಷಿಸಬೇಕು ಮತ್ತು ಬೆಳೆಸಬೇಕು. ಇನ್ನು ಮೂರನೆಯದು ಮಾತೃತ್ವ. ಮಾತೃತ್ವ ಅಂದರೆ ಕೇವಲ ಎರಡು ಮಕ್ಕಳ ತಾಯಿ ಅಂತಲ್ಲ, ಸ್ತ್ರೀ ಸ್ವಭಾವದಲ್ಲೇ ಮಾತೃತ್ವ ಇದೆ. ಅಂದರೆ ಪೋಷಿಸುವಂತಹ ಶಕ್ತಿ ಇದೆ. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಮೊದಲು ಅಡುಗೆ ಮನೆಗೆ ಹೋಗಿ ಏನು ಕೊಡಲಿ, ಹೇಗೆ ನೋಡಿಕೊಳ್ಳಿ ಅನ್ನೋ ರೆಸ್ಪಾನ್ಸಿಬಿಲಿಟಿ ಪ್ರಥಮವಾಗಿ ಬರುವುದು ಮಾತೆಗೆ. ಅಲ್ಲಿ ಆಟೋಮೆಟಿಕ್ಕಾಗಿ ಆ ಮಾತೃತ್ವ ಅನ್ನುವುದು ಸಹಜವಾಗಿ ಅವಳಲ್ಲಿ ಜಾಗೃತವಾಗ್ತದೆ. ನೋಡಿ ಸ್ನೇಹಿತರೆ, ಒಂದು ಪುಟ್ಟ ಹೆಣ್ಣು ಮಗುವನ್ನೇ ಗಮನಿಸಿ, ಗೊಂಬೆಯನ್ನು ಇಟ್ಕೊಂಡು ಆಟ ಆಡ್ಕೊಂಡಿರ್ತದೆ. ನೋಡಿ, ತಾಯಿಯಂತೆ ಅದನ್ನು ಮುದ್ದು ಮಾಡ್ತಾಳೆ, ಅದಕ್ಕೆ ಯಾರೂ ಹೇಳೋದು ಬೇಡ. ಅಂದರೆ ಆ ರೀತಿಯ ಮಾತೃಭಾವ ನಿಸರ್ಗವೇ ನಮಗೆ ಕೊಟ್ಟಿದೆ. ನಿಸರ್ಗ ನಮಗೇನು ಕೊಟ್ಟಿದೆಯೋ ಅದನ್ನು ನಾವು ಅರಿತು ಅರಳಿಸಿಕೊಳ್ಳುವಂತಹದ್ದೇ ನಿಜವಾದ ಜಾಣ್ಮೆ. ಯಾರೋ ಏನೋ ಮಾಡ್ತಾರೆ ಅಂದರೆ ಅದನ್ನು ಆರೋಪಿಸಿಕೊಳ್ಳೋದು ನಿಜವಾದ ಮೂರ್ಖತನ ಆಗತ್ತೆ. ಆದರೆ ಸ್ತ್ರೀ ಸಹಜವಾಗಿ ನಮಗಿರೋ ಮಾತೃತ್ವ ಏನಿದೆ, ಅದು ನಮಗೂ, ನಮ್ಮ ಪರಿವಾರಕ್ಕೂ, ನಮ್ಮ ನೆರೆಕರೆಯವರಿಗೂ, ಸಮಾಜಕ್ಕೂ, ದೇಶಕ್ಕೂ ಹೀಗೆ ವಿಸ್ತರಿಸ್ತಾ ಹೋಗಬೇಕು, ವಿಕಾಸವಾಗ್ತಾ ಹೋಗಬೇಕು. ಆಗ ಸ್ತ್ರೀಯ ಶಕ್ತಿ ಜಾಗೃತವಾಗುತ್ತಾ ಹೋಗುತ್ತೆ. ಮಾತೃತ್ವದ ಮತ್ತೊಂದು ಗುಣ ಏನಂದರೆ,
ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಶಕ್ತಿ ಮಾತೆಗೆ ಬರುತ್ತೆ. ಯಾರು ಮಾತೃಪ್ರಜ್ಞೆಯಿಂದ ಜಾಗೃತರಾಗಿರುತ್ತಾರೋ ಅವರು ತನ್ನನ್ನು ತಾನು ಬಹಳ ಘನತೆಯಿಂದ ನಡೆಸಿಕೊಳ್ತಾರೆ. ಅವಳ ಹಾವಭಾವ, ವೇಷಭೂಷಣ, ಮಾತುಕತೆ ಹೇಗಿರುತ್ತೆ ಅಂದರೆ ತುಂಬ ಘನತೆಯುಕ್ತವಾಗಿರುತ್ತದೆ. ಅವಳ ಹಿಂದೆ ಶಿಳ್ಳೆ ಹೊಡಿತ, ಕಣ್ಣು ಹೊಡಿತ ಯಾವ ಹುಡುಗನೂ ಬರಬೇಕು ಅಂತ ಅನಿಸೋದೇ ಇಲ್ಲ. ಅಂತಹ ಪರಿಶುದ್ಧವಾದ ಹೀರೋ ಆದ ವ್ಯಕ್ತಿತ್ವ ಬೆಳೆಸಿಕೊಂಡಂತಹ ಸ್ತ್ರೀ ತನ್ನ ಅರ್ಧ ಸಮಸ್ಯೆಗಳನ್ನು ತಾನಾಗಿಯೇ ನಿಭಾಯಿಸಿಕೊಂಡು ಬಿಡ್ತಾಳೆ. ಯಾರು ಕೇವಲ ಶೋಕಿಗಾಗಿ ತನ್ನ ದೇಹದ ಸೌಂದರ್ಯನೇ ತನ್ನ ಸರ್ವಸ್ವ ಅಂದುಕೊಂಡು ಅದೊಂದೇ ತನ್ನ ಐಡೆಂಟಿಟಿ ಅಂತ ಭ್ರಮಿಸ್ತಾಳೋ ಅಂತಹ ಸ್ತ್ರೀ ಹೆಚ್ಚಿನ ಅಪಾಯಗಳಿಗೆ ತುತ್ತಾಗೋದು. ಹಾಗಾಗಿ ಜಗತ್ತು ಹೇಗೆ ನೋಡ್ಲಿ ನಮ್ಮನ್ನ, ಆದರೆ ನಮ್ಮ ಬಗ್ಗೆ ನಮಗೆ ಒಂದು ಶುದ್ಧವಾದ ಸೆಲ್ಫ್ ಇಮೇಜ್ ಇರಬೇಕು. ಹಾಗಾಗಿ ನಮ್ಮ ಭಾರತೀಯ ಹೆಣ್ಣು ಮಕ್ಕಳಲ್ಲಿ ಮಾತೃಪ್ರಜ್ಞೆಯನ್ನ ಮೂಡಿಸ್ತಾರೆ. ಪರನಾರಿಯನ್ನು ತನ್ನ ತಾಯಿಯಂತೆ ನೋಡೋದನ್ನ ನಮ್ಮ ಗಂಡು ಮಕ್ಕಳಿಗೆ ಹೇಳ್ಕೊಟ್ರೆ ಸಕಲ ಪುರುಷರನ್ನು, ಗಂಡನನ್ನು ಹೊರತುಪಡಿಸಿ ಎಲ್ಲರನ್ನು ತನ್ನ ಮಕ್ಕಳ ಹಾಗೆ ನೋಡುವಂತಹ ದೃಷ್ಟಿಕೋನವನ್ನ ಹೆಣ್ಮಕ್ಕಳಲ್ಲಿ ಬೆಳೆಸ್ತೇವೆ. ಇದೆಲ್ಲ ಕೇವಲ ಭ್ರಾಂತಿಗಳಲ್ಲ, ಭಾವನೆಗಳಲ್ಲ, ರಿಲಿಜಿಯಸ್ ಐಡಿಯಾಲಜಿಸ್ಟ್ಗಳೂ ಅಲ್ಲ. ಇದೆಲ್ಲ ಮನಃಶಾಸ್ತ್ರವನ್ನಾಧರಿಸಿದ್ದು. ಭಾರತೀಯ ನಾರಿ ಕೇವಲ ನೇತೃತ್ವದ ಮೂರ್ತಿಯಾಗದೆ ಮಾತೃತ್ವದ ಮೂರ್ತಿಯಾದಾಗಲೇ ಸಮಾಜದಲ್ಲಿ ಪ್ರೇಮ, ಶಾಂತಿ, ಸಹನೆ, ಸ್ನೇಹಗಳು ತುಂಬಿಕೊಂಡಿರುತ್ತದೆ. ಎಲ್ಲರನ್ನ ಪ್ರೀತಿಸುವ, ಶೇರ್ ಮಾಡಿಕೊಳ್ಳುವ, ಅಂದ್ರೆ ತಾನೊಬ್ಬಳೇ ತೆಗೆದುಕೊಳ್ಳದೆ ಎಲ್ಲರೊಂದಿಗೆ ಹಂಚಿಕೊಳ್ಳುವಂತಹ ಭಾವ ಸಿದ್ಧವಾದದ್ದು. ಹಾಗಾಗಿ ನಾವು ನಾರಿಯರು ಹೆಮ್ಮೆ ಪಡಬೇಕು. ಅಯ್ಯೋ ಹೆಣ್ಣು ಜನ್ಮವೇ ಅಂತ ಖಂಡಿತವಾಗ್ಲೂ ಹೇಳಬಾರದು. ನಾನು ಸ್ತ್ರೀ ಅಂತ ತುಂಬಾ ಸಂತೋಷವಾಗಿ ಬೀಗಿ ಹೇಳಬೇಕು. ಯಾಕಂದ್ರೆ ನಾವು ಎಲ್ಲರ ಮಾತೆಯರು, ಇಡೀ ಜಗತ್ತಿಗೆ ತಾಯಿಯಾಗಿ ನಿಲ್ಲಬಲ್ಲಂತಹ ಮಾತೃಮೂರ್ತಿಯರು. ಆ ಸಿದ್ಧಿಯನ್ನ ನಾವು ಪಡ್ಕೊಳ್ಳೋಣ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಂತ ಜಗನ್ಮಾತೆಯ ಬಗ್ಗೆ ಹೇಳ್ತಾರೆ. ಆಗ ಸ್ತ್ರೀಯಲ್ಲಿ ಇನ್ನೂ ಮಾತೃತ್ವ ಜಾಗೃತ ಆಗ್ತದೆ. ಲೆಟ್ ಅಸ್ ಸೆಲೆಬ್ರೇಟ್ ದಟ್. ನಮ್ಮ ಒಳಗಿನ ಕರ್ತೃತ್ವ, ಮಾತೃತ್ವ ಶಕ್ತಿಯನ್ನ ಅರಳಿಸಿಕೊಳ್ಳೋಣ. ವಿಶಾಲವಾಗಿ ಜಗತ್ತಿನ ಹಿತಕ್ಕಾಗಿ ಬೆಳೆಸೋಣ. ನಾನು ನನ್ನದು ಅಂತ ಮೂರೊತ್ತೂ ಕನ್ನಡಿ ಮುಂದೆ ನಿಂತು ಸಮಯ ವೇಸ್ಟ್ ಮಾಡೋ ಬದಲು ಈ ಜಗತ್ತಿನಲ್ಲಿ ನಮ್ಮ ಒಂದು ಶಕ್ತಿಯನ್ನ ಅಭಿವ್ರಂಜಿಸುತ್ತಾ ಜಗತ್ತು ಒಂದು ನಮಗೆ ಕನ್ನಡಿಯಾಗ್ಲಿ. ನಮ್ಮ ಶಕ್ತಿ ಏನು, ನಮ್ಮ ಅಂತರಂಗ ಏನು, ನಮ್ಮ ಪ್ರೇಮ ಏನು, ಇದನ್ನ ಜಗತ್ತು ಅನ್ನೋ ಕನ್ನಡಿಯಲ್ಲಿ ನಾವು ನೋಡ್ಕೋಬೇಕು. ಜಗತ್ತಿಗೆ ಕೊಡೋದ್ರ ಮೂಲಕ ಅಲ್ಲಿಂದ ನಾವು ಅದನ್ನ ಆಸ್ವಾದಿಸ್ತಾ ಬರಬೇಕು. ಈ ರೀತಿಯ ಶಕ್ತಿಯನ್ನ ಭೂಮಿ ತಾಯಿ ಎಲ್ರಿಗೂ ಕರುಣಿಸಲಿ ಅಂತ ಪ್ರಾರ್ಥಿಸೋಣ. ಹಾ ಸ್ನೇಹಿತರೆ, ಜೀವನದಲ್ಲಿ ನಾವೆಲ್ಲ ಪ್ರತಿದಿನ ಮೆಟ್ಟಿಲುಗಳೊಂದಿಗೆ ಓಡಾಡುವ ಜನ. ಒಂದೋ ಮೆಟ್ಲು ಹತ್ತೋಕೆ ಹೆಣಗಾಡ್ತೀವಿ, ತಪ್ಪಿದ್ರೆ ಒಂದೋ ಮೆಟ್ಲು ಇಳಿಯದ ಹಾಗೆ ಸಂಭಾಳಿಸೋಕೆ ಹೆದರ್ತಾ ಇರ್ತೀವಿ. ಪ್ರಶ್ನೆ ಕೇವಲ ದುಡ್ಡಿನದಲ್ಲ, ಕೇವಲ ಇಮೇಜಿನದ್ದು ಅಲ್ಲ, ಕೇವಲ ಸೌಖ್ಯದ್ದಲ್ಲ, ಕೇವಲ ಆರೋಗ್ಯದ್ದು ಅಲ್ಲ, ಬಹುಶಃ ಇವೆಲ್ಲ ಸೇರಿಕೊಂಡು ಸೃಷ್ಟಿಯಾಗುವಂತದ್ದು. ಆ ಪ್ರಶ್ನೆನ ಬದುಕು ಕೇಳ್ತಾ ಇರುತ್ತೆ. ಎಷ್ಟನೇ ಮೆಟ್ಲು ಮೇಲಿದೀಯಾ? ನಿನ್ನೆ ಎಷ್ಟನೇ ಮೆಟ್ಲು ಮೇಲಿದ್ಯಾ? ಇವತ್ತು ಉರುಳಿದ್ಯಾ? ಎಲ್ಲಿಂದ ಹತ್ತಿದ್ಯಾ? ಅಲ್ಲಿಗೆ ಬಂದ್ಯಾ? ಮತ್ ಹತ್ತೋದ್ ಹೇಗೆ? ಹತ್ತೋದ್ ಸಾಧ್ಯನಾ? ಜೊತೆಗಿದ್ದವ್ರು ಯಾವ್ಯಾವ ಮೆಟ್ಲು ಮೇಲಿದ್ದಾರೆ? ಎಲ್ಲಿಗ್ ತಲುಪಿದ್ದಾರೆ? ನಿನ್ನ ನಂಬರ್ ಯಾವ್ದು ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುತ್ತಾ ಮೆಟ್ಲುಗಳ ಸನ್ನಿಧಿಯಲ್ಲಿ ತತ್ತರಿಸ್ತಾ ನಿಂತಿರುವಾಗ್ಲೇ ಹೂ ಇಸ್ ಮೈ ರಿಯಲ್ ಬಾಸ್ ಅನ್ನುವ ದೊಡ್ಡ ಪ್ರಶ್ನೆ ಉದ್ಭವವಾಗುತ್ತೆ. ಇಲ್ಲಿ ಸ್ನೇಹಿತರೆ, ನಮ್ಮ ಬದುಕಿನ ರೀತಿ ನೀತಿ, ಕ್ವಾಲಿಟಿ ಮತ್ತು ಅದರ ಔನತ್ಯ ನಿರ್ಧರಿಸಬಲ್ಲ ವ್ಯಕ್ತಿ ಈ ಪ್ರಪಂಚದಲ್ಲಿ ಕೇವಲ ಒಬ್ಬರೇ ಒಬ್ಬರಿದ್ದಾರೆ, ಅದು ನಾವೇ. ನಾವು ನಿಜಕ್ಕೂ ಯಶಸ್ವಿಯಾಗಬೇಕು ಅಂತ ತೀರ್ಮಾನಿಸಿದ್ರೆ ನಮ್ಮ ಬದುಕಿನ ಪ್ರತಿ ಅನುಭವಕ್ಕೂ ನಾವೇ ನೂರಕ್ಕೆ ನೂರು ಜವಾಬ್ದಾರರಾಗಿರ್ತೇವೆ. ನಮ್ಮ ಬದುಕಿಗೆ ನಾವೇ ಜವಾಬ್ದಾರರು. ಇಷ್ಟೊತ್ತರೆಗೆ ನಾ ಮಾತಾಡಿದ್ನಲ್ಲ, ಈಗ ನನ್ ಕವನನೂ ಬರ್ದಿದ್ನೆ, ಸ್ವಲ್ಪ ಅದೊಂಚೂರು ಕೇಣಿಯಕ. ಗಾಳಿಯಲ್ಲಿ ಕಣ್ಣ ಮುಚ್ಚುತ್ತಿದ್ದ ಮುಂಗುರುಳ ತೀಡಿ, ಗಾಳಿಯಲ್ಲಿ ಕಣ್ಣ ಮುಚ್ಚುತ್ತಿದ್ದ ಮುಂಗುರುಳ ತೀಡಿ, ಮನದ ಚಿಂತೆಗಳು ಚಿತೆಗಳಂತೆ ಕಾಡಿ ಕಾಡಿ. ಆದರೂ ಬಣ್ಣದ ಜಗಕ್ಕೊಂದು ತುಟಿಯಂಚಿನಲ್ಲಿ ನಗುವ ಬೀರಿ, ಆದರೂ ಬಣ್ಣದ ಜಗಕ್ಕೊಂದು ತುಟಿಯಂಚಿನಲ್ಲಿ ನಗುವ ಬೀರಿ, ನಾನು ನಿಮ್ಮಂತೆ ಕನಸ ಹೊತ್ತ ಜೀವಿ, ನನ್ನ ಬದುಕಲು ಬಿಡಿ. ಅವಳ ಚಿತ್ತದ ತುಂಬ ನಡೆದ ಅನ್ಯಾಯದ ಕುರುಹಿತ್ತು, ಅವಳ ಚಿತ್ತದ ತುಂಬ ನಡೆದ ಅನ್ಯಾಯದ ಕುರುಹಿತ್ತು, ಹೆಣ್ಣಿನ ಬದುಕಿನ ನೋವಿನ ನಡೆಯಿತ್ತು. ಹುಟ್ಟು ಹೋರಾಟದಿಂದ ಕಟ್ಟಿಕೊಂಡ ಬದುಕು, ಹುಟ್ಟು ಹೋರಾಟದಿಂದ ಕಟ್ಟಿಕೊಂಡ ಬದುಕು,
ಹೀಯಾಳಿಸುವವರಿಗೇನು ಗೊತ್ತು ಸುಮ್ಮನೆ ಕುಟುಕು. ನಾ ಹುಟ್ಟಿದ ಕ್ಷಣದಿಂದಲೇ ನಗುವೇ ಮಾಯವಾಗಿತ್ತು, ನಾ ಹುಟ್ಟಿದ ಕ್ಷಣದಿಂದಲೇ ನಗುವೇ ಮಾಯವಾಗಿತ್ತು, ಹೆತ್ತವರ ತಲೆ ಮೇಲೆ ಬಂಡೆಕಲ್ಲು ಬಿದ್ದ ಹಾಗಿತ್ತು. ಹೆಣ್ಣು ಹುಟ್ಟಿದರೆ ಜಿಲೇಬಿ ಕೊಡುವುದು ಎಂಬ ಮಾತಿದೆ, ಹೆಣ್ಣು ಹುಟ್ಟಿದರೆ ಜಿಲೇಬಿ ಕೊಡುವುದು ಎಂಬ ಮಾತಿದೆ. ಆದರೆ ನಾ ಹುಟ್ಟುತ್ತಲೇ ಹೆತ್ತವರ ಬೈಗುಳವ ಸಹಿಸಿದೆ. ಹೆತ್ತವರಲ್ಲೊಂದು ಭಾವನೆ ಎಷ್ಟೇ ಕಲಿಸಿ ಬೆಳೆಸಿದರೂ ಕೊಟ್ಟ ಮನೆಗೆ ಲಾಭ ಮಾಡುವವರು ಖರ್ಚಿನ ಬಾಪ್ತು ನಮ್ಮ ತಲೆಗೆ ಬಿತ್ತು ಎನ್ನುವರು. ಆ ಕ್ಷಣದಿಂದಲೇ ಎಲ್ಲರಿಗೂ ವಜ್ಜಿಯಾದ ನನ್ನ ಬದುಕು ಸಾಗಿತ್ತು. ಕಲಿತು ಇನ್ನು ಹೆಚ್ಚಿಗೆ ಕಲಿಯೋಣ ಎಂದರೆ ನಿನಗೆ ಕಲಿಸಾದರೂ ಏನು ಮಾಡೋದು, ಮದುವೆ ಮಾಡೋಣ ಎಂದು ಬಿಟ್ಟರೆ ನನ್ನಂತೆಯೋ ಎಷ್ಟೋ ಕಲಿಯುವ ಮನಗಳು ಮುದುಡಿ ಬಾಡಿ ಹೋಗುತ್ತವೆ. ಹೆಣ್ಣಿನ ಆಶೆ ದೊಡ್ಡವರ ಬಲಿಯಾದಲ್ಲಿ ಬತ್ತಿ ಹೋಗುತ್ತದೆ. ಯೌವನ ಬಂದಾಗ ಮದುವೆ ಚಿಂತೆ ಹೆತ್ತವರಲ್ಲಿ, ಯೌವನ ಬಂದಾಗ ಮದುವೆ ಚಿಂತೆ ಹೆತ್ತವರಲ್ಲಿ ಲಕ್ಷ ಲಕ್ಷ ಕೊಡಲಾರದೆ ಕುಸಿಯುವರು. ಕೊನೆಗೂ ಬ್ರೋಕರ್ ತಂದ ಫೋಟೋಗೆ ಹೊಂದಿಕೋ ಎನ್ನುವರು. ಬ್ರೋಕರ್ ಕಮಿಷನ್ ಆಸೆಗೆ ಹೆಣ್ಣಿನ ಜೀವನ ಬಲಿಯಾಗಲೂಬಹುದು. ಚಿನ್ನದ ರಾಶಿಯ ಮೇಲೆ ಬಲಗಾಲಿಟ್ಟು ಒಳಗೆ ಬಂದರೆ ಗಂಡನ ಮನೆಯಲ್ಲೂ ಅತ್ತೆ ನಾದಿನಿಯರ ಕಾಟ. ನಾ ಹಾಕಿದ ಚಿನ್ನದಲ್ಲಿ ಪಾಲು ಕೊಡದಿದ್ದರೆ, ಮೊದಮೊದಲು ಗಂಡ ನನ್ನ ಪ್ರೀತಿಯ ಹೊಳೆಯಲ್ಲಿ ತೇಲಿಸಿದ ಯಾವಾಗ ನಾ ಕೊಟ್ಟ ದುಡ್ಡು ಖಾಲಿಯಾಯಿತೋ ಆವಾಗ ತನ್ನ ಬುದ್ಧಿಯ ತೋರಿಸಿದ. ತವರು ಮನೆಯಿಂದಲೂ ಆಗಾಗ ದುಡ್ಡು ತರುವುದು ನಡೆದೇ ಇತ್ತು. ನಾ ಮಾತು ಕೇಳದಿದ್ದರೆ ಉಪವಾಸ ಕೆಡಹಿ ಬಡಿಯುವ ಕಲೆಯೂ ಅವರಿಗೆ ಗೊತ್ತಿತ್ತು. ಮನೆ ಮನೆಯಲ್ಲೂ ತಾಯಿ ತಂಗಿ ಅಕ್ಕ ನಾದಿನಿಯಾಗಿ ಪಾತ್ರೆಗಳ ಹೊಣೆ ನಿಭಾಯಿಸಬೇಕು ತನ್ನ ಸಂಸಾರಕ್ಕಾಗಿ. ಹೆಣ್ಣಿನ ಮೇಲೆ ದೌರ್ಜನ್ಯ ಎಸಗುವ ಕೆಟ್ಟ ಕಣ್ಣುಗಳಿವೆ. ಪುಟ್ಟ ಬಾಲೆಯಿಂದ ಯೌವನದ ಯುವತಿಯವರೆಗೆ ಕಾಮದ ತೃಷೆಗೆ ಬಲಿಯಾಗುತ್ತಿದೆ. ಇಂದು ಎಲ್ಲ ರಂಗದಲ್ಲೂ ಹೆಣ್ಣು ಮುಂದೆ ಇದ್ದರೂ ಒಂದೇ ಅವಕಾಶ ಸಿಕ್ಕರೆ ಸಾಕು ಹಿಂದೆ ಕಾಲೆಳೆದು ಮುಂದೆ ಮುಗ್ಗರಿಸಿ ಬಿದ್ದರು ಅನ್ನುವವರು ಹೆಣ್ಣು ಶಕ್ತಿ ಸ್ವರೂಪಿ ಆದಿಮಾಯಿ. ಈಗಿನ ಈ ದೇಶದ ರಾಜಕೀಯ ದುರ್ನಾತ ನೋಡಿದರೆ ಹೆಣ್ಣಿಗೆ ಗೌರವ ಕೊಡುವುದು ಸಮಾಜ ಮರೆತಿದೆಯೇ? ಅವಳಿಗೂ ನೋವಿದೆ, ಭಾವನೆಗಳಿವೆ. ಇವು ಹೇಗೆ ಅರ್ಥವಾಗಬೇಕು ಕಲ್ಲು ಹೃದಯಗಳಿಗೆ? ಬರೀ ದುಡ್ಡಿಗಾಗಿ ಅಧಿಕಾರಕ್ಕಾಗಿ ಹೆಣ್ಣಿನ ಜೀವನ ಛಿದ್ರ ಛಿದ್ರ. ಎಲ್ಲ ನೋಡಿ ನೋಡಿಯೂ ಮೂಕ ಪ್ರೇಕ್ಷಕರಂತಿರಬೇಕು ಬದುಕುವ ಭದ್ರ. ಬರೀ ಭಾಷಣಗಳಲ್ಲಿ ಕಾನೂನು ಮಾಡುವುದು ಬಿಟ್ಟು ಹೆಣ್ಣ ಕಂಡಂತೆ ಗೌರವಿಸು. ಬರೀ ಓಟಿಗಾಗಿ ಕೋಟಿಗಾಗಿ ಹೆಣ್ಣಿನ ಜೀವನ ಬಲಿದಾನ. ಒಮ್ಮೆ ಸೆಟೆದು ನಿಲ್ಲಬೇಕಿದೆ ಎಲ್ಲರೂ ಈ ದೇಶದ

ಬಂದಿತ್ತು. ಸೊ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಎಂಥ ಆಫೀಸರು ನನಗೆ ಬೈದ್ಬಿಟ್ರು, ಫೈನ್ ಬೇರೆ ಹಾಕಿಸ್ಕೊಂಡ್ಬಿಟ್ರು ಅಂತೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾ ಬಂದು ಗೇಟ್ ತೆಗಿತಾನೆ. ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಾ ಇರ್ತಾರೆ, ಬಟ್ಟೆ ಗಿಟ್ಟೆ ಎಲ್ಲ ಒಣಗಿಸಿದ ಬಟ್ಟೆ ಎಲ್ಲ ಕೆಳಗೆ ಬಿದ್ದಿರ್ತದೆ ಅಂಗಳದಲ್ಲಿ. ಹೋಗಿ ಬಾಗಿಲು ತೆಗಿತಾನೆ, ಫ್ಯಾನ್ ತಿರುಗ್ತಾನೇ ಇರ್ತದೆ, ಫ್ಯಾನ್ ತಿರುಗುವುದರಿಂದ ಪೇಪರ್ ಎಲ್ಲ ಅಲ್ಲಲ್ಲಲ್ಲಿ ಹರಡಿಕೊಂಡು ಬಿದ್ದಿರ್ತದೆ. ಡೈನಿಂಗ್ ಟೇಬಲ್ ಮೇಲೆ ಬೆಳಿಗ್ಗೆ ತಿಂದಂತಹ ತಿಂಡಿ ತಟ್ಟೆಗಳೆಲ್ಲ ಅಲ್ಲಲ್ಲೇ ಬಿದ್ದಿರ್ತದೆ, ಯಾವುದು ಕ್ಲೀನ್ ಆಗ್ಲಿಲ್ಲ, ಅದ್ರ ಮೇಲೆಲ್ಲ ನೊಣ ಮುತ್ಕೊಂಡಿರ್ತದೆ. ಅವಾಗ ಹೆಂಡತಿ ಮೇಲೆ ಸಿಟ್ಟು ಮಾಡ್ಕೊಳ್ತಾನೆ, ಏನು ಬೇಜವಾಬ್ದಾರಿ ಇವಳಿಗೆ, ಇಡೀ ದಿನ ಮನೆಯಲ್ಲೇ ಬಿದ್ದಿರ್ತಾಳೆ, ಏನು ಮಾಡಲಿಲ್ಲ, ಬೆಳಿಗ್ಗೆ ತಿಂದ ತಿಂಡಿ ತಟ್ಟೆ ಸಹ ಹಾಗೆ ಉಂಟು, ಏನು ಮಾಡ್ತಾಳೆ ಇವಳು ಅಂಥೇಳಿ ಸೀದಾ ಅಡುಗೆ ಮನೆಗೆ ಹೋಗ್ತಾನೆ. ಅಲ್ಲಿ ಇದ್ದಾಳ ನೋಡೋಣ ಅಂಥೇಳಿ ಹೋದ್ರೆ ಫ್ರಿಜ್ ಬಾಗ್ಲನ್ನ ಓಪನೇ ಇಟ್ಬಿಟ್ಟಿದ್ರು ಮಕ್ಕಳು. ಮತ್ತೆ ಅದ ಫ್ರಿಜ್ ಬಾಗ್ಲು ಹಾಕ್ತಾನೆ, ಆಮೇಲೆ ಬಚ್ಚಲ ಮನೆಗೆ ಹೋಗ್ತಾನೆ. ಅಲ್ಲಿ ನಲ್ಲಿಯಲ್ಲಿ ನೀರು ಬಿಟ್ಟಿರ್ತಾರೆ ಮಕ್ಕಳು, ನೀರು ಸೋರಿ ಪೋಲಾಗಿ ಹೋಗ್ತಾ ಇರ್ತದೆ. ಸೊ ಅದನ್ನು ಆಫ್ ಮಾಡ್ತಾನೆ, ಎಲ್ಲ ಕಡೆ ಹುಡುಕ್ತಾನೆ, ಹೆಂಡತಿ ಎಲ್ಲಿದ್ದಾಳಪ್ಪ, ಹೆಂಡತಿ ಇಲ್ಲ ಅಂತೇಳಿ ಹುಡುಕ್ತಾನೆ, ಕರೀತಾನೆ, ಸೌಂಡೇ ಬರಲ್ಲ, ಮಾತೆ ಕೇಳಿಸ್ತಾ ಇರಲ್ಲ. ಆಮೇಲೆ ಮೇಲ್ಗಡೆ ಒಂದು ರೂಮ್ ಇರುತ್ತೆ, ಬೈಕೊಂತ ಮೇಲ್ ರೂಮಿಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಹೆಂಡತಿ ಪೇಪರ್ ಓದ್ತಾ ಮಲ್ಕೊಂಡು ಇರ್ತಾಳೆ. ಸೊ ಆಗ ಕೇಳ್ತಾನೆ, ಇಡೀ ದಿನ ಮನೇಲೆ ಇರ್ತೆ, ಏನ್ ಕೆಲಸ ಮಾಡಿ ನೋಡಲ್ಲಿ, ಪೇಪರ್ ಎಲ್ಲ ಬಿದ್ದಿದೆ, ಅಂಗಳದಲ್ಲಿ ಬಟ್ಟೆ ಬಿದ್ದಿದೆ, ಫ್ರಿಜ್ ಓಪನ್ ಇದೆ, ನಲ್ಲಿ ನೀರು ಬಿಟ್ಟಿದೆ, ಎಂತ ಬೇಜವಾಬ್ದಾರಿ, ನಿಂಗೆ ಏನ್ ಮಾಡಿದೀನಿ ಬೆಳಗ್ಗೆಯಿಂದ ಅಂಥೇಳಿ ಜೋರು ಮಾಡ್ತಾನೆ. ಆವಾಗ ನೀವು ದಿನಾ ಕೇಳ್ತಿರಲ್ಲ, ನೀ ಮನೆ ಕುತ್ಕೊಂಡು ಎಂತ ಮಾಡ್ತಿ, ಮನೆ ಬರೀ ಮನೆ ಕೆಲಸ ಮಾಡೋದಷ್ಟೇ, ನೀ ಏನು ಮಾಡೋದಿಲ್ಲಲ್ಲ, ನೀನು ದಿನಾಲು ಬಂದು ಇದೇ ಪ್ರಶ್ನೆ ಕೇಳೋದಲ್ವಾ, ನೀವು ಇವತ್ತು ಒಂದು ದಿವಸ ಮಾತ್ರ ನಾನು ಎಂಥದ್ದು ಮಾಡಲಿಲ್ಲ, ಎಲ್ಲ ಹಂಗೆ ಇತ್ತು, ನನ್ನಷ್ಟಕ್ಕೆ ನಾನು ಓದ್ತಾ ಇದ್ದೆ ಇವತ್ತು ಅಂತ ಹೆಂಡತಿ ಹೇಳ್ತಾಳೆ. ಸೊ ಆಗ ಗಂಡನಿಗೆ ಒಂದು ಮನವರಿಕೆ ಆಗ್ತದೆ, ಹೀಗೆ ಹೇಳುದು ತಪ್ಪು ನಾನು ಅಂತೇಳಿ. ಒಂದು ದಿನ ಆಫೀಸ್ನಲ್ಲಿ ನಾನು ಕೆಲಸ ಮಾಡದೇ ಇದ್ರೆ ಏನು ಅಂತ ಏನು ತಲೆ ಕೆಳಗಾಗುವಂಥದ್ದು ಏನೂ ನಡೆಯುವುದಿಲ್ಲ, ಆದರೆ ಮನೆಯಲ್ಲಿ ಗೃಹಿಣಿಯಾದಂತಹ ಹೆಣ್ಣೊಬ್ಬಳು ತನ್ನ ಕೆಲಸವನ್ನು ಮಾಡದೇ ಇದ್ರೆ ಇಡೀ ಎಲ್ಲವೂ ಅಸ್ತವ್ಯಸ್ತ ಆಗಿ ಹೋಗ್ತದೆ, ತಲೆ ಕೆಳಗಾಗ್ತದೆ ಅಂಥೇಳಿ ಅವನಿಗೆ ಮನವರಿಕೆ ಆಗ್ತದೆ ಅಂಥೇಳಿ. ಇಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಆಕೆಯನ್ನು ಗೌರವಿಸಬೇಕು, ಅವಳು ಈಗ ಮಾಡುವಂಥ ದಿನ ಅದೇ ಕೆಲಸ ಮಾಡೋದಾಗಿದ್ರೂ ಕೂಡ ಅವಳಿಗೊಂದು ಅಪ್ರಿಸಿಯೇಷನ್ ಕೊಟ್ಟರೆ, ನೀವೀಗ ಆಫೀಸಿಂದ ಬಂದಾಗ ಓ ಎಷ್ಟು ಚೆನ್ನಾಗಿದೆ, ಹೋ ಇವತ್ತೇನು ಮಾಡಿದ್ಯಾ, ಆ ರೀತಿ ಗೌರವಿಸ್ತಾ ಹೋದ ಹಾಗೆ ಅವಳು ಖುಷಿ ಪಡ್ತಾಳೆ. ಬೈತಾನೆ ಇದ್ರೆ ಏನಾಗುತ್ತೆ, ಅವಳಿಗೆ ಆ ದಿನ ಮಾಡೋ ಕೆಲಸನೇ ಬೇಜಾರು ಬಂದು ಹೋಗ್ಬಿಡತ್ತೆ, ಒಂದಿನ ಅವಳು ಮಾಡದೇ ಇದ್ರೆ ನಿಭಾಯಿಸೋದು ನಮ್ಮಷ್ಟ ಆಗ್ಬಿಡತ್ತೆ. ಈಗ ಸ್ನೇಹಿತರೆ, ಈಗ ವಿಧವೆಯರು ಅಮಂಗಲರು ಅಂತ ಹೇಳ್ತಾರೆ. ಸೊ ಅದರ ಬಗ್ಗೆ ನನಗೆ ಅನಿಸಿರುವಂತಹ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಈಗ ಹಂಚಿಕೊಳ್ತೇನೆ. ವಿಧವೆಯರು ಅಮಂಗಲರು ಅಲ್ಲ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಹಿಂದೆ ಆಕ್ರಮಣಕಾರರ ಕಾಲದಲ್ಲಿ ತುಂಬಾ ಜನ ಗಂಡಸರು ಸತ್ತು ಹೋಗ್ತಾ ಇದ್ರಂತೆ, ಅಂದರೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಸತ್ತು ಹೋಗ್ತಾ ಇದ್ರು. ಆವಾಗ ಈ ಹೆಣ್ಣು ಮಕ್ಕಳನ್ನೆಲ್ಲ ಜನಾನಗಳಲ್ಲಿ ತುಂಬಿಕೊಳ್ತಾ ಇದ್ರಂತೆ, ಅಲ್ಲಿ ತುಂಬಾ ಅಸುರಕ್ಷತೆ ಇತ್ತು. ಆ ಕಾಲದಲ್ಲಿ ವಿಧವೆಯರಿಗೆ ತುಂಬಾ ರೂಲ್ಸ್ ಎಲ್ಲ ಬಂತಂತೆ, ಅಂದ್ರೆ ತುಂಬಾ ಅಲಂಕಾರ ಮಾಡ್ಕೊಳ್ಬಾರ್ದು, ಆಚೆ ಹೋಗ್ಬಾರ್ದು, ಸೋಷಲೈಸ್ ಆಗ್ಬೇಡ, ಮಿಸ್ಯೂಸ್ ಆಗ್ಬೋದು ಅಂತ ಹೇಳಿ ಎಲ್ಲ ಆಕೆಗೆ ಹೇಳ್ತಾ ಇದ್ರು. ಅದು ಮುಂದೆ ಮುಂದೆ ಕ್ರೌರ್ಯಕ್ಕೆ ಹೋಯ್ತಂತೆ. ಆದ್ರೆ ಅದಕ್ಕೂ ನಮ್ಮ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ, ಅದೊಂದು ಆಚರಣೆ ಮಾತ್ರ. ಈಗ ಹೇಳ್ತಾರೆ ನೋಡಬಾರ್ದು, ಅಶುಭ ಆಯ್ತು, ಇದೆಲ್ಲ ತಪ್ಪು. ಹಾಗೆ ನೋಡಿದ್ರೆ ಅವಳು ಎಲ್ಲರಿಗಿಂತ ಶುದ್ಧಳಾಗಿಯೇ ಇರ್ತಾಳೆ, ಯಾಕಂದ್ರೆ ಬ್ರಹ್ಮಚರ್ಯದಲ್ಲಿರ್ತಾಳೆ. ಹಳೆಯ ಸ್ಮೃತಿಗಳಲ್ಲಿ ವೈಧವ್ಯ ಅಂತೇಳಿ ಇಲ್ಲವೇ ಇಲ್ಲ. ಈಗ ಮನುಸ್ಮೃತಿಯಲ್ಲಿದೆ ಪುನರ್ವಿವಾಹ ಅಂತ ಇದೆ, ಆದರೆ ಕಂಡೀಷನಲ್, ಯಾರಲ್ಲಿ ಯಾವಾಗ ಹೇಗೆ ಅಂತ ಇದೆ. ಹಾಗಾಗಿ ನಾವು ತುಂಬಾ ವಿಧವೆಯರನ್ನ ಖಂಡಿಸಬಾರ್ದು, ಅದು ತಪ್ಪು. ವಿಧವೆಯರನ್ನ ಈ ಸಮಾರಂಭಗಳಿಗೆ ಕರಿಬೇಕು, ಧಾರ್ಮಿಕ ಕಾರ್ಯದಲ್ಲಿ ಅವರನ್ನು ತೊಡಗಿಸಿಕೊಳ್ಬೇಕು. ಈಗ ಭಜನೆ ಕರಿಬೇಕು, ಅರಿಶಿನ ಕುಂಕುಮ ಎಲ್ಲ ತಗೊಳ್ಳಿ ಅಂತ ಹೇಳಬೇಕು. ಅದರಿಂದ ಅಶುಭ ಅಲ್ಲ, ತಾಯಿಯವರು. ನಮ್ಮ ಸಾವು ನೋವು ಮುಂಚೆಯೇ ವಿಧಿತವಾಗಿದೆ, ಅದೆಲ್ಲ ಪ್ಲಾನ್ ಆಗೋಗಿದೆ ದೇವರದ್ದು. ಅರಿಶಿನ ತಗೊಳ್ಳೋದ್ರಿಂದ ಅಮಂಗಲ ಆಯಿತು, ಅದು ಮೂಢನಂಬಿಕೆ. ಇದನ್ನೆಲ್ಲ ನೆಲೆಸಿಕೊಂಡು ಕೆಲವು ಧರ್ಮಶಾಸ್ತ್ರದ ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ, ಮುಂಚೆನೆ ಬರೆದಿಟ್ಟಿದ್ದಾರೆ. ಅವರು ಯಾರು ಋಷಿ ಮುನಿಗಳಾಗಿರ್ಲಿಲ್ಲ, ಅವರೆಲ್ಲ ಬರೆದವರು ಇತ್ತೀಚಿನವರು, ಈಗಿನವರು. ಋಷಿಗಳು ಓಪನ್ ಆಗಿ ಅವಾಗಲೇ ಹೇಳಿಬಿಟ್ಟಿದ್ದಾರೆ. ಈಗಿರುವಂತಹ ಬರೀ ಪಂಡಿತರು ಉಳ್ದಿರ್ತಾರಲ್ಲ, ಅವರೆಲ್ಲ ತಮಗೆ ಬೇಕಾದ ಹಾಗೆ ತಮಗೆ ಕಷ್ಟ ಆಗೋದನ್ನೆಲ್ಲ ಬಿಟ್ಬಿಟ್ರು. ಅದೇ ರೀತಿ ಮಹಿಳೆಯರ ಬಗ್ಗೆ ಯೋಚನೆಯನ್ನ ಮಾಡಲಿಲ್ಲ ಅವರು, ನಿಷೇಧಗಳನ್ನ ಹೇರ್ತಾ ಹೋದ್ರು. ನಿಷೇಧ ಹೇರುವಾಗ ಯೋಚನೆ ಮಾಡಬೇಕು. ಆ ಕಾಲದಲ್ಲಿ ಆ ಕಾಲಘಟ್ಟಕ್ಕೆ ಅದಿರಬಹುದು, ಆದರೆ ಇದು ಸಾರ್ವತ್ರಿಕವಾದದ್ದು ಅಲ್ಲ. ಆಕೆ ಅಯೋಗ್ಯಳು ಹಾಗೆಲ್ಲ ಯೋಚನೆ ಮಾಡಬಾರ್ದು.

0: ಅದಕ್ಕೆ ಕಾರಣ ಏನು? ಇದೆಲ್ಲ ಮೂಢನಂಬಿಕೆ. ಈಗ ಸ್ನೇಹಿತರೆ, ಕನ್ಯಾದಾನ, ಇದರ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಹಿಂದೆ ಒಂದು ಮೆಸೇಜ್ ಬಂದಿತ್ತು, ಕನ್ಯಾದಾನ ಅಲ್ಲ, ಕನ್ಯಾಮಾನ ಬೇಕಾಗಿರುವುದು ಹೆಣ್ಣಿಗೆ ಅಂತ ಹೇಳಿ. ಈಗ ಅದನ್ನು ಯಾರು ಹೇಳಿರ್ತಾರೆ ನೋಡಿ, ಅವ್ರಿಗೆ ಅದರ ಅರ್ಥನೇ ಗೊತ್ತಿರುವುದಿಲ್ಲ. ಕನ್ಯಾದಾನದ ಅರ್ಥವನ್ನು ತಿಳಿಯದೇ ಇರುವವರು ಅದನ್ನು ಆ ರೀತಿ ಒಂದು ದೊಡ್ಡ ನ್ಯೂಸ್ ಮಾಡಿ ಹಾಕಿದ್ದಾರೆ ಅಂತ ನನ್ನ ಭಾವನೆ. ಇದು ನಮ್ಮ ಪದ್ಧತಿಯನ್ನು ತಿಳಿದೇ ಇರುವವರು ಅಪಾರ್ಥ ಮಾಡಿ ಹೇಳುವಂತಹ ರೀತಿ ಅಂತಲೂ ಹೇಳ್ಬೋದು. ನಮ್ಮ ಪದ್ಧತಿಯಲ್ಲಿ ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಸ್ವಗೋತ್ರದಲ್ಲಿ ಮದುವೆ ಆಗಬಾರದು ಅಂತ ಹೇಳಿ ಒಂದು ಇದೆ. ಅದು ಯಾಕೆ ಅಂತ ಹೇಳಿದ್ರೆ, ಅದಕ್ಕೊಂದು ಜೆನೆಟಿಕ್ ಕಾರಣ ಕೂಡ ಇದೆ. ಸ್ವಗೋತ್ರದಲ್ಲಿ ಮದುವೆ ಆಗುವುದರಿಂದ ಅಲ್ಲಿ ಜನನ ಆಗುವಂತಹ ಮಗುವಿಗೆ ಏನಾದರೂ ವಂಶ ಪಾರಂಪರೆಯವಾಗಿ ಬರುವಂತಹ ಕಾಯಿಲೆಗಳೇನಾದರೂ ಬರಬಹುದು. ಆ ಉದ್ದೇಶದಿಂದ ಸ್ವಗೋತ್ರದಲ್ಲಿ ನಾವು ಮದುವೆಯನ್ನು ಮಾಡುವುದಿಲ್ಲ. ಇನ್ನೊಂದು, ಯಾರಿಗೆಲ್ಲ ಮಾಡುವುದಿಲ್ಲ ಅಂತ ಹೇಳಿದ್ರೆ, ಅಣ್ಣ ತಮ್ಮಂದರು, ಅಕ್ಕ ತಂಗಿ ಅಂದರು, ಅದೇ ಕುಟುಂಬದಲ್ಲಿ ಮದುವೆ ಆಗಬಾರ್ದು ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ಅದೇ ಜೆನೆಟಿಕಲ್, ಇದು ಜೆನೆಟಿಕಲ್ ಆಗಿ ಪ್ರೂವ್ ಆಗಿದೆ. ಹಾಗಿರುವಾಗ ನಮ್ಮ ಈ ವಲಯದಲ್ಲಿ ಇಲ್ಲದ ಬೇರೊಬ್ಬರಿಗೆ ಮದುವೆ ಮಾಡುವಾಗ ಅವರಿಗೂ ಹಾಗೆ ಅನ್ಯ ಗೋತ್ರದ ಸ್ತ್ರೀ ಬೇಕಾಗಿರ್ತದೆ. ಮದುವೆ ಆಗ್ಬೇಕಾದ್ರೆ ಆಚೆಗೆ ಹುಡುಗನ ಕಡೆಯವರಿಗೂ ವಧು ಬೇಕಾಗಿದೆ, ಇಲ್ಲಿ ಈ ಕಡೆಯಲ್ಲಿ ಹುಡುಗಿಯ ಕಡೆಯವರಿಗೂ ವರ ಬೇಕಾಗಿದ್ದಾನೆ. ಇವರಿಬ್ಬರು ಒಪ್ಪಿಕೊಂಡು ಹುಡುಗಿಗೂ ಹುಡುಗನಿಗೂ ಸಂತೋಷ ಇದ್ದು, ಈ ಮೂವರಲ್ಲಿ ಕೂಡ, ಹುಡುಗ ಹುಡುಗಿಯರಲ್ಲಿ, ಹುಡುಗಿಯ ಮನೆಯವರಿಗೆ ಹುಡುಗನ ಮನೆಯವರಿಗೆ, ಈ ಮೂರರಲ್ಲಿ ಕೂಡ ಒಪ್ಪಿಗೆ ಇದ್ದು ಮಾಡುವಂತಹ ಒಂದು ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು. ಇದು ನಮ್ಮ ಡಿಗ್ನಿಟಿ, ಸಂತೋಷದ ಒಂದು ಸಂದರ್ಭ. ಇದು ನೆಚ್ಚಿನ ಮಗಳಿಗೆ ಸಂಸ್ಕಾರವನ್ನು ಕೊಟ್ಟು, ವಿದ್ಯೆಯನ್ನು ಕೊಟ್ಟು, ಒಡವೆ ವಸ್ತ್ರ ಕೊಟ್ಟು, ಎಲ್ಲರೂ ಸೇರಿ ಪರಮ ವೈಭವದ ಒಂದು ಸಾಂಸ್ಕೃತಿಕ ಹಬ್ಬದಲ್ಲಿ ನಮ್ಮ ಮಗಳನ್ನು ಒಪ್ಪಿಸ್ತೇವೆ ಅಂತ ಹೇಳುವಾಗ ಆ ವಧುವಿಗೆ ಖುಷಿ ಇರ್ತದೆ. ಮೂರು ಕಡೆ ಖುಷಿ ಇರುವಾಗ ಹುಡುಗಿನ ಕೊಡ್ತಾ ಇದ್ದಾರೆ. ಕನ್ಯಾದಾನ ಇದು, ಅವಳಿಗೆ ಅವಮಾನ ಅಂತ ಹೇಳುವ ಕ್ರೌರ್ಯ ಕುಸಂಸ್ಕೃತ ಮನಸ್ಥಿತಿ ಇರುವವರಿಗೆ ಮಾತ್ರ ಹಾಗೆ ಕಾಣೋದು ಸಾಧ್ಯ. ನಮ್ಮ ದೇಶದ ಸಂಸ್ಕೃತಿಯನ್ನು ಏನೇನೂ ಅರಿಯದೇ ಇರುವಂಥವರು ಈ ರೀತಿ ಮಾತುಗಳನ್ನು ಹೇಳಿರಬಹುದು. ನೋಡಿ ಸ್ನೇಹಿತರೆ, ಈಗ ಕನ್ಯಾದಾನದಲ್ಲಿ ಡಿಗ್ನಿಟಿ ಇದೆ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಮಾತು ಬಂದಿರೋದು ನಮ್ಮಿಂದಲ್ಲ. ಈಗ ಬಾಲಿವುಡ್ ಸಿನಿಮಾಗಳಲ್ಲಿ ಅನ್ನೋದನ್ನ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಮೂಲ ಸ್ಮೃತಿಗಳಲ್ಲಿ ನೋಡಿದಾಗ ಸಂತೋಷವಾಗಿ ಆ ವಧುವಿಗೆ ಅರ್ಹನಾದ ಆರೋಗ್ಯಶಾಲಿ ವಿದ್ಯಾವಂತನಾದ ಹುಡುಗನನ್ನ ಅವಳ ಇಚ್ಛೆಯನ್ನ ಮನ್ನಿಸಿ ಕೊಟ್ಟು ಮದುವೆ ಮಾಡಬೇಕು ಅಂತ ಇದೆಯೇ ಹೊರತು ಕೊಟ್ಟು ಬಿಡಿ, ಕೈ ತೊಳ್ಕೊಂಡು ಬಿಡಿ, ಇದೆಲ್ಲ ಸಿನಿಮಾಗಳಲ್ಲಿ ತೋರಿಸಿರುವಂಥದ್ದು. ನೋಡಿ, ಬೇಕಾದ್ರೆ ನೀವು ಫಾರ್ ಎಕ್ಸಾಂಪಲ್ ದೇವರ ಸಿನಿಮಾಗಳಲ್ಲಿ ಹೀರೋ ನೋಡ್ತಾ ಇರೋದು, ಹೀರೋಯಿನ್ ಅಳ್ತಾ ಇರೋದು, ವಿಲನ್ ಕಾಟ ಕೊಡ್ತಾ ಇರೋದು, ಇದನ್ನೆಲ್ಲ ತೋರಿಸಿ ತೋರಿಸಿ ತೋರಿಸಿ ತೋರಿಸಿ ನಮ್ಮ ಈ ಕನ್ಯಾದಾನ ಅಂತ ಹೇಳಿದ್ರೆ ಕೈ ತೊಳ್ಕೊಂಡು ಬಿಡೋದು, ಅವಳು ಅಲ್ಲೂ ಹೋಗಿ ಸಫರಿಂಗ್ ಏಂಜಲ್ ಆಗ್ತಾಳೆ ಅಂಥೇಳಿ ತೋರಿಸಿರುವಂಥದ್ದು. ಆದರೆ ಮೂಲದಿಂದ ನೋಡಿದರೆ ತುಂಬ ಸಂತೋಷದ ಸಂಭ್ರಮ. ಕನ್ಯಾದಾನವೇ ದೊಡ್ಡ ಸಮ್ಮಾನ, ಅದನ್ನು ಅರ್ಥೈಸ್ಕೊಳ್ಬೇಕು. ಇದು ಅವಮಾನ ಅಲ್ಲ. ನಮ್ಮ ಮಕ್ಕಳು, ಹೆಣ್ಣು ಮಕ್ಕಳು ದಯವಿಟ್ಟು ಅಪಾರ್ಥ ಮಾಡ್ಕೋಬಾರ್ದು. ಇಲ್ಲಿ ನಮ್ಮ ಸ್ಪಿರಿಟನ್ನು ನೋಡಬೇಕು. ಯಾರೋ ಆಚೆಯಿಂದ ಬಂದು ಏನೋ ಬಾಯಿಗೆ ಬಂದಂತೆ ಹೇಳ್ತಾರೆ ಅಂದರೆ ನಾವು ಅದಕ್ಕೆ ತಲೆ ತೂಗಬಾರ್ದು. ಯಾರೋ ಆಚೆಗೆ ಅನ್ನೋದಕ್ಕಿಂತ ನಮ್ಮಲ್ಲೇ ಎಷ್ಟೋ ಜನ ಇದ್ದಾರೆ, ಅದು ಸರಿಯಿಲ್ಲ, ಬಿಟ್ಬಿಡೋಣ, ಅದು ಬೇಡ, ಏನಿದು ದೇವರು ಧರ್ಮ ಅಂತೆಲ್ಲ ಮಾತಾಡೋರು ಇದ್ದಾರೆ. ನೋಡಿ ಸ್ನೇಹಿತರೆ, ಈಗ ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು ಅಜ್ಜ ಅಜ್ಜಿ, ಆಮೇಲೆ ನಮ್ಮ ಧರ್ಮ, ವೇಷಭೂಷಣ, ಭಾಷೆ, ಇವನ್ನೆಲ್ಲ ಗೌರವಿಸಬೇಕು ನಾವು. ಕೆಲವು ಜನ ಇದ್ದಾರೆ ಇದನ್ನೆಲ್ಲ ಅವರೇನು ಮಾಡ್ತಾರೆ, ಇದನ್ನೆಲ್ಲ ಇಷ್ಟವೇ ಪಡುವುದಿಲ್ಲ ಅವರು. ಇದನ್ನೆಲ್ಲ ಕುತ್ಸಿತವಾಗಿ ಮಾಡಿ ಮಾಡಿ ಮಾಡಿ ತೋರಿಸಿ ತೋರಿಸಿ ತೋರಿಸಿ ಈಗ ಅಟ್ಲೀಸ್ಟ್ ಕೊನೆಗೆ ಕನ್ಯಾದಾನ ಅಂತ ಒಂದಿದೆ. ಆ ಒಂದು ಪರಮ ಪವಿತ್ರವಾದಂತಹ, ಪ್ರಶಸ್ತವಾದಂತಹ, ಅತ್ಯಂತ ಸಂಭ್ರಮದ ಸಂದರ್ಭಕ್ಕೂ ಕೂಡ ಕೈ ಹಾಕಿದ್ದಾರೆ ಅಂದರೆ ತುಂಬ ನೋವು ಆಗ್ತದೆ. ನಾವೀಗಲೂ ಸುಮ್ಮನೆ ಕೂತ್ಕೊಳ್ಳೋದು ಸರಿಯಲ್ಲ ಅಂತ ಅನ್ನಿಸ್ತದೆ. ಸೊ ಅವರೇನೋ ಹೇಳ್ತಾರೆ ಅಂಥೇಳಿ ನಾವು ಕೇಳಬಾರ್ದು. ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಬೇಕು ಅಂತ ಹೇಳಿ ಅನ್ನಿಸ್ತದೆ. ಆಮೇಲೆ ಅವ್ರಿಗೆ ನಾವು ಹೇಳಬೇಕು, ನೀವು ಎಲ್ಲದಕ್ಕೂ ಯಾಕೆ ತಲೆ ಹಾಕ್ತೀರಿ, ಮೈಂಡ್ ಯುವರ್ ಬಿಸ್ನೆಸ್, ನಿಮ್ಮ ನಮ್ಮ ಸಂಸ್ಕೃತಿ ನಮಗೆ, ಅದನ್ನು ಖಂಡಿಸುವಂತಹ ಅಧಿಕಾರ ನಿಮಗಿಲ್ಲ. ಸುಮ್ಮನೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಅದರ ಬಗ್ಗೆ ತಪ್ಪು ವಿಚಾರಗಳನ್ನು ಹರಡುವಂಥದ್ದು ತಪ್ಪು ಅನ್ನೋದನ್ನು ನಾವೇ ತೋರಿಸಬೇಕಾಗಿದೆ. ಮತ್ತೆ ಈಗ ಸ್ತ್ರೀಯನ್ನ ಕೇವಲ ದೌರ್ಜನ್ಯಕ್ಕೆ ಒಳಪಡಿಸುವಂತದ್ದು, ಅವಳ ಮಕ್ಕಳನ್ನ ಹಡಿಲಿಕ್ಕಿರುವಂತಹ ಒಂದು ಮೆಷಿನ್ ಅಂತ ಕಾಣುವಂತಹ ಒಂದು ಪೈಶಾಚಿಕ ಮನೋಭಾವ ಇರುವಂತವರು ಮಾತ್ರ ಈ ರೀತಿ ಹೇಳಬಹುದೇ ಹೊರತು, ನಿಜವಾಗಿ ಆ ಕನ್ಯಾದಾನದ ಬಗ್ಗೆ ತಿಳ್ಕೊಂಡವರು ಖಂಡಿತ ಇದನ್ನ ಒಪ್ಪುವುದಿಲ್ಲ. ಅಂಥವರಿಗೆ ನಾವು ಬುದ್ಧಿಯಿಂದ ಉತ್ತರವನ್ನು ಕೊಡಲೇಬೇಕಾಗಿದೆ. ಅವ್ರು ಏನೋ ಹೇಳ್ತಾರೆ ಅಂತೇಳಿ ನಾವು ಕೂಡ ತಲೆದೂಗಿಸಿಕೊಂಡು ಹೌದು ನಾವು ಮದುವೆ ಮಾಡಿ ಕೊಟ್ಬಿಟ್ವಿ, ಕೈ ತೊಳ್ಕೊಂಡ್ಬಿಟ್ವಿ, ಅದನ್ನು ಖಂಡಿತ ಈಗಿನ ನಾವು ಮಾಡಬಾರ್ದು ಅಂಥೇಳಿ ನನ್ನ ಭಾವನೆ. ಮತ್ತೆ ಹೇಳ್ತಾರೆ ನೋಡಿ, ಯಾರೋ ಏನೋ ಹೇಳ್ತಾರೆ ಅಂತೇಳಿ ನಾವು ಕೇಳ್ತಾ ಕೇಳ್ತಾ ಹೋದರೆ ಕೇಳುವವನಿಗೆ ನಾಲ್ಕು ಗುದ್ದು ಜಾಸ್ತಿ ಅಂತೇಳಿ ಹೇಳ್ತಾರೆ. ನಾವು ಹಾಗೆ ಕೇಳಕೂಡ್ದು, ತಪ್ಪು ಅಂತಿದ್ರೆ ಅದನ್ನ ಖಂಡಿತವಾಗಿ ತಪ್ಪು ಅಂತ ಹೇಳಿ ಎದೆ ತಟ್ಟಿ ಹೇಳುವ ಹಾಗಿರ್ಬೇಕು. ನಮ್ಮ ಸಂಸ್ಕೃತಿ ಅದನ್ನು ನಾವು ಬಿಟ್ಟು ಕೊಡಬಾರ್ದು ಯಾವತ್ತಿಗೂ ಕೂಡ. ನಮ್ಮದು 10,000 ವರ್ಷಗಳ ಹಿಂದಿರುವಂತಹ ಸಂಸ್ಕೃತಿಯನ್ನ ನಾವು ಯಾಕೆ ಬಿಟ್ಟು ಕೊಡಬೇಕು? ಸರಿಯಾಗಿ ನಿಜವಾಗಿ ನಾವೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇರುವುದೇ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅಂತ ನಾನು ಅಂದುಕೊಳ್ತೇನೆ. ನಾವಿನ್ನಾದರೂ ಎಚ್ಚೆತ್ತುಕೊಳ್ಳೋಣ, ನಮ್ಮ ಸಂಸ್ಕೃತಿಯ ಬಗ್ಗೆ ನಾವು ಸರಿಯಾಗಿ ಅರ್ಥವನ್ನ ಮಾಡಿಕೊಂಡು ಅದಕ್ಕೆ ಸರಿಯಾದ ಬೆಲೆಯನ್ನ ಕೊಡೋಣ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಂಸ್ಕೃತಿಯಲ್ಲಿ ಕನ್ಯಾದಾನಕ್ಕೆ ಅತ್ಯಂತ ಸುಂದರವಾದ, ಪವಿತ್ರವಾದ, ಒಂದು ಉತ್ಕೃಷ್ಟವಾದ ಅರ್ಥ ಇದೆ. ಅದನ್ನು ಗುರುತಿಸಿಕೊಂಡು ಮುಂದೆ ಸಾಗುವ. ಮತ್ತೆ ನೋಡಿ ಸ್ನೇಹಿತರೆ, ದಾನ ಅಂತ ಹೇಳಿದರೆ ಅದರ ಅರ್ಥ ತುಂಬ ವ್ಯಾಪಕವಾಗಿದೆ, ಅರ್ಥವ್ಯಾಪ್ತಿ ತುಂಬ ದೊಡ್ಡದು. ಅದೊಂದು ಸಂಸ್ಕೃತ ಪದ. ಇಂಗ್ಲಿಷ್ನಲ್ಲಿ ನೋಡಿ ನಾವು ಗಿವಿಂಗ್ ಅವೇ ಅಂತ ಹೇಳ್ಬೋದು, ಅದನ್ನು ಟ್ರಾನ್ಸ್ಲೇಟ್ ಮಾಡಿದರೆ ಗಿವಿಂಗ್ ಅವೇ ಅಂತ ಆಗ್ತದೆ. ಅದರ ಅರ್ಥ ಎಷ್ಟು ಕೆಳಗೆ ಆಗ್ತದೆ ಅಂತೇಳಿದರೆ, ದೊಡ್ಡ ಸಾಗರದಿಂದ ಒಂದು ಬಕೆಟ್ ನೀರು ತೆಗೆದ ಹಾಗೆ ಆಗ್ತದೆ. ಸಂಸ್ಕೃತದಲ್ಲಿ ದಾನವನ್ನು ನಾವು ವ್ರತ ಅಂತ ಹೇಳಿ ಒಂದು ಆಚರಣೆ ಮಾಡ್ತೇವೆ, ವ್ರತದ ರೀತಿಯಲ್ಲಿ ಅರ್ಥ ಇದೆ ಅದಕ್ಕೆ. ನೋಡಿ, ವಿದ್ಯಾದಾನ, ಇವತ್ತು ವ್ಯಾಪಾರೀಕರಣದ ಕಾಲದಲ್ಲಿ ನಮ್ಗದು ಅರ್ಥ ಆಗೋದಿಲ್ಲ, ಆದರೆ ಒಂದು ಸಣ್ಣ ಅಕ್ಷರದಿಂದ ಹಿಡಿದು ತುಂಬ ಉನ್ನತ ಮಟ್ಟದ ಎಲ್ಲ ವಿದ್ಯೆಗಳನ್ನು ಉಚಿತವಾಗಿ ಶತಮಾನ ಸಹಸ್ರಮಾನಗಳ ಕಾಲ ಕೊಟ್ಟ ದೇಶ ನಮ್ಮದಾಗಿದೆ. ವಿದ್ಯಾದಾನ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ಸಂಸ್ಕೃತಿ ದಾನ ಆಗಿರ್ಬೋದು, ಜೀವದಾನ ಆಗಿರ್ಬೋದು, ಅಂಗದಾನ ಆಗಿರ್ಬೋದು, ಉದ್ಯೋಗದಾನ ಆಗಿರ್ಬೋದು, ಶ್ರಮದಾನ ಆಗಿರ್ಬೋದು, ವಸ್ತ್ರದಾನ ಆಗಿರ್ಬೋದು, ಧಾನ್ಯದಾನ ಆಗಿರ್ಬೋದು. ನೋಡಿ, ಬಡವರಿಂದ ಹಿಡಿದು ಬಲ್ಲಿದವರವರೆಗೂ ಕೂಡ ಪ್ರತಿಯೊಬ್ಬರು ತನ್ನ ಜೀವನದಲ್ಲಿ ಒಂದು ಸಣ್ಣ ಅಂಶವನ್ನಾದರೂ ಕೂಡ ದಾನ ಮಾಡಬೇಕು ಅಂತೇಳಿ ಹೇಳಿಕೊಟ್ಟಂಥದ್ದು ನಮ್ಮ ಸಂಸ್ಕೃತಿ. ತನು ಮನ ಧನದಿಂದ ದಾನ ಮಾಡಬೇಕು, ಸೇವೆ ಮಾಡಬೇಕು ಅಂಥೇಳಿ ಇರುವುದೇ ನಮ್ಮ ಸಂಸ್ಕೃತಿಯಲ್ಲಿ. ಸಮಾಜಕ್ಕೆ, ಬಂಧು ಮಿತ್ರರಿಗೆ, ಮಠ ಮಂದಿರಗಳಿಗೆ, ಪರಿವಾರಗಳಿಗೆ ಕೊಡದೆ ಏನನ್ನೂ ಸ್ವೀಕರಿಸಬಾರದು ಅಂತ ಹೇಳಿ ನಮ್ಮ ಸಂಸ್ಕೃತಿಯಲ್ಲಿ ಹೇಳಿಕೊಟ್ಟಿದ್ದಾರೆ ನಮಗೆ. ಯಾರಿಗಾದರೂ ಏನನ್ನಾದರೂ ಸ್ವಲ್ಪ ಮಟ್ಟಿಗಾದರೂ ಕೊಟ್ಟೇ ಸ್ವೀಕರಿಸಬೇಕು, 1 ರೂಪಾಯಿ ಆದರೂ ಹಾಕಿಯೇ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ಇದು ನಮ್ಮ ಸಂಸ್ಕೃತಿ. ಹೀಗೆಲ್ಲ ದಾನದ ಪರಂಪರೆಯಲ್ಲಿ ಬೆಳೆದಂತಹ ನಾವು ಇಂತಹ ಒಂದು ಕುತ್ಸಿತವಾದ ಉದ್ದೇಶದಿಂದ ಬಂದ ಒಂದು ಅಡ್ವರ್ಟೈಸ್ಮೆಂಟ್ಗಳಿಂದ ನಾವು ಮಿಸ್ಲೀಡ್ ಆಗಬಾರ್ದು. ಅವರ ಬಾಯಿಯನ್ನು ನಾವು ಮುಚ್ಚಿಸಬೇಕು, ನಾವು ಕೂಡ ಬಾಯಿ ತೆರಿಬೇಕಾಗಿದೆ. ಇಟ್ ಈಸ್ ನಾಟ್ ದ ವಯಲೆನ್ಸ್ ಆಫ್ ದ ಎವಿಲ್ ಬಟ್ ಆಲ್ಸೋ ದ ಸೈಲೆನ್ಸ್ ಆಫ್ ದ ಗುಡ್ ಸಮಾರಿಟನ್ಸ್ ದಟ್ ಈಸ್ ಹಾರ್ಮ್ಫುಲ್ ಟು ದ ಸೊಸೈಟಿ ಆಲ್ಸೋ ಅಂತ ಸ್ವಾಮಿ ವಿವೇಕಾನಂದರು ಇವತ್ತೆಲ್ಲ ಬಹಳ ಹಿಂದೆನೇ ಕರೆ ಕೊಟ್ಟಿದ್ದಾರೆ. ದುಷ್ಟರ ಕ್ರೌರ್ಯ ಒಂದೇ ಅಲ್ಲ, ಸಜ್ಜನರ ಮೌನ ಕೂಡ ಸಮಾಜಕ್ಕೆ ಹಾನಿಕಾರಕ ಅಂತೇಳಿ. ಹಾಗಾಗದಿರಲಿ, ನಾವೆಲ್ಲರೂ ಎಚ್ಚೆತ್ತುಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಭಾಗ್ಯಲಕ್ಷ್ಮಿ ವೈದ್ಯ. ಮತ್ತೆ ಸಿಕ್
1: ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ತೂಹೀರೆ ಕೊಳಲಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

0: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡೆ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನ ನಡೆಸಿಕೊಡುವುದಕ್ಕಾಗಿ ನನ್ನೊಟ್ಟಿಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ 90 ಇಲ್ಲಿನ ಮಕ್ಕಳು ಸಿದ್ಧವಾಗಿದ್ದಾರೆ. ಪ್ರೀತಿಯ ಪುಟಾಣಿಗಳೇ, ಕಾರ್ಯಕ್ರಮವನ್ನ ಶುರು ಮಾಡೋಣಲ್ವಾ?
1: ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸ್ವಚ್ಛಂದ ಸುಂದರ ಪ್ರಕೃತಿ ತಾಣವಾದ 90 ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಮ್ಮ ವಿದ್ಯಾರ್ಥಿಗಳಿಂದ ರೇಡಿಯೋ ಕುಂದಾಪುರ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ವಿದ್ಯಾಮಾತೆ ಸರಸ್ವತಿಯನ್ನ ಮನಸಾರೆ ಪ್ರಾರ್ಥಿಸುತ್ತಿದ್ದಾರೆ ಸಂಚಿತ 8ನೇ ತರಗತಿ, ಬಿಂದು 8ನೇ ತರಗತಿ, ಛಾಯಾ 8ನೇ ತರಗತಿ ಹಾಗೂ ಪಲ್ಲವಿ ನಿಶಾ 8ನೇ ತರಗತಿ ಮತ್ತು 7ನೇ ತರಗತಿ.

ಪ್ರಾರ್ಥನಾ ಗೀತೆಯನ್ನು ಹೇಳಿದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಪ್ರಭು ಶ್ರೀರಾಮರ ಬಂಟ ಹನುಮಂತನ ಶಕ್ತಿ ಯುಕ್ತಿ ಭಕ್ತಿಯನ್ನು ಸಾರುವ ಸುಂದರವಾದ ಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಪೃಥ್ವಿಕ್ 4ನೇ ತರಗತಿ.

0: ಆಶಕ್ಕೆ
1: ಸುಂದರವಾದ ಭಕ್ತಿ ಗೀತೆಯನ್ನು ವಾದಿಸಿದಂತಹ ಪುಟಾಣಿಗೆ ಅಭಿನಂದನೆಗಳು. ವಚನಗಳು ನಾಡಿನ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವುದರೊಂದಿಗೆ ಸಮಾಜದ ಏಳು ಬೀಳುಗಳನ್ನು ಎತ್ತಿ ಹಿಡಿಯುತ್ತವೆ. ಇಂತಹ ವಚನಗಳ ಸಂಗ್ರಹವನ್ನು ವಾಚಿಸಲಿದ್ದಾನೆ ಆರ್ಯನ್ ಆರನೇ ತರಗತಿ.
2: ಕಳಬೇಡ ಕೊಳಬೇಡ, ಉಸಿಯ ಮುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರಾಡಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡದ ಸಂಗಮ ದೇವದಲ್ಲಿಸುವ ಪರಿ, ಇಳೇ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಬೀಸು ಗಾಳಿ ಅದು ನಿಮ್ಮ ದಾನ, ನಿಮ್ಮ ದಾನ ಉಂಡು ಅನ್ಯರಗೊಳ್ಳುವ ಕುಂಡಿಗಳ ನೆಲಾರೆ ರಾಮನಾಥ, ಒಡಲು ಗಂಡ ಬಯಸಿದ ಒಡಲು ಗಂಡ ಬಯಸಿದ, ನೀನೊಮ್ಮೆ ಜರಿದು ನುಡಿಯದಿರು ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ, ನಂದಿಯನ್ನು ಏರಿದವನ ಚಂದಿರನ ಮುಡಿದವನ ಕಂದ ನಂಬೇಡಿ ನುಳಿದಾನು ನೆನೆಯುತ್ತ ಮುಂದೆ ಏಳುವೆನು ಸರ್ವಣ್ಣ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದೆ ಕೊಟ್ಟಿಯುವುದು ಬುತ್ತಿ ಸರ್ವಣ್ಣ, ಕೊಟ್ಟು ಕುದಿಯಲು ಬೇಡ ಕೊಟ್ಟಾಡಿಕೊಳ್ಳಬೇಡ, ಕೊಟ್ಟನ ಕೆಟ್ಟನೆನ ಬೇಡ ಶಿವನಲ್ಲಿ ಕೊಟ್ಟಿರುವುದು ಬುತ್ತಿ ಸರ್ವಣ್ಣ, ಬೆತ್ತ ಬಾಗಿದರು ಮತ್ತೆದ್ದು ಮೀಟುವುದು ಒತ್ತನೆ ನೋಡಿ ಹೊಡೆಯುವ ಸಜ್ಜನರು ಸತ್ತರು ಬೇಡ ಸರ್ವಜ್ಞ.
1: ವಚನವನ್ನು ವಾಚಿಸಿದಂತಹ ಪುಟಾಣಿಗೆ ಅಭಿನಂದನೆಗಳು. ಕವಿ ಬಿ ಆರ್ ಲಕ್ಷ್ಮಣರಾವ್ ರಚಿತ ಸುಂದರವಾದ ಭಾವಗೀತೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಹಾಡಿಗೆ ಸ್ವರ ನೀಡಲಿದ್ದಾಳೆ ಛಾಯಾ ಎಂಟನೇ ತರಗತಿ.

0: ನಾನು
1: ಸುಂದರವಾದ ಭಾವಗೀತೆಗೆ ಧ್ವನಿ ನೀಡಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ಕಥೆಗಳು ಮನಸ್ಸಿಗೆ ಮುದ ನೀಡುವುದು ಮಾತ್ರವಲ್ಲದೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತವೆ. ಅಂತಹ ಮಾನವೀಯ ಮೌಲ್ಯವನ್ನೊಳಗೊಂಡ ಸುಂದರ ಕಥೆಯನ್ನು ಪ್ರಸ್ತುತಪಡಿಸಲಿದ್ದಾಳೆ ಸಂಚಿತಾ 8ನೇ ತರಗತಿ.
0: ನಾನು ಹೇಳುತ್ತಿರುವ ಕತೆ ಹೆಸರು ಕರುಳಿನ ಕೂಗು. ಅಲಸೂರಿನ ಸೋಮೇಶ್ವರ ದೇವಸ್ಥಾನದಿಂದ 2 ಕ್ರಾನ್ಸ್ ಆಚೆಗೆ ರಾಮುವಿನ ಮನೆ ಇತ್ತು. ಆ ಮನೆಯಲ್ಲಿದ್ದವರು ರಾಮು ಮತ್ತು ಅವನ ತಾಯಿ ಇಬ್ಬರೇ. ರಾಮು ಹುಟ್ಟಿದ 2ನೇ ತಿಂಗಳಲ್ಲಿ ಆತನ ತಂದೆ ತೀರಿಕೊಂಡರು. ಮನೆ ಮನೆಯ ಪಾತ್ರ ತೊಳೆದು ಆತನ ತಾಯಿ ಅವನನ್ನು ಸಾಕುತ್ತಿದ್ದಳು. ಆದರೆ ಅವಳಿಗೆ ಒಂದು ಕಣ್ಣಿರಲಿಲ್ಲ. ಹೀಗಾಗಿ ಆಕೆ ಎಲ್ಲಿಗೆ ಹೊರಟರೂ ಎದರಾದ ಜನರೆಲ್ಲ ಅಯ್ಯಯ್ಯೋ ಕುರುಡಿ ಬಂದು ಕುರುಡಿ ಎನ್ನುತ್ತಿದ್ದರು. ಆದರೆ ಅವಳು ಆ ವಿಷಯಕ್ಕೆ ಗಮನವೇ ಹಾಕುತ್ತಿರಲಿಲ್ಲ. ಏಕೆಂದರೆ ತನ್ನ ಮಗನನ್ನು ಓದಿಸಬೇಕು, ಅವನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕೆಂಬುದು ಆಕೆಯ ಆಸೆಯಾಗಿತ್ತು. ಆದರೆ ರಾಮುವಿಗೆ ಕೂಡ ಅವಳನ್ನು ನೋಡಿದರೆ ಸ್ವಲ್ಪವೂ ಆಗುತ್ತಿರಲಿಲ್ಲ. ಒಂದು ದಿನ ರಾಮುವಿನ ತಾಯಿ ಅವನನ್ನು ಶಾಲಾ ಗೇಟ್ ತನಕ ಬಿಟ್ಟು ಹುಷಾರು ಕಣಪ್ಪ ಟಾಟಾ ಬಾಯ್ ಬಾಯ್ ಸೀವು ಹೇಳುತ್ತಿರುವಾಗಲೇ ಅವರ ತರಗತಿಯ ಹುಡುಗರು ರಾಮು ಏನೋ ಇದು ನಿನ್ನ ತಾಯಿ ಕುರುಡಿ ಏನೋ ಅಂದು ಬಿಟ್ಟರು. ರಾಮುವಿಗೆ ಒಂದು ಕ್ಷಣ ಭೂಮಿಯೇ ಗಡಗಡ ಎಂದಂಗಾಯಿತು. ನಂತರ ತಾಯಿಯೆಡೆಗೆ ಒಂದು ತಿರಸ್ಕಾರದ ನೋಟ ಬೀರಿದ. ತಾಯಿಯಲ್ಲಿಂದ ನೊಂದು ಹೊರಟು ಹೋದಳು. ರಾಮು ಶಾಲಾ ಮುಗಿಸಿ ಮನೆಗೆ ಬರುವ ಹೊತ್ತಿಗೆ ಒಂದು ನಿರ್ಧಾರಕ್ಕೆ ಬಂದಿದ್ದ. ನನ್ನ ತಾಯಿ ಕುರುಡಿ, ಅವಳ ಜೊತೆಗೆ ಇದ್ದರೆ ಸಮಾಜ ನನ್ನನ್ನು ಅಪಹಾಸ್ಯ ಮಾಡುತ್ತದೆ, ಹೀಗಾಗಬಾರದು. ಇಂದಿನಿಂದಲೇ ನನ್ನ ತಾಯಿಯ ಜೊತೆಗೆ ನಾನು ಮಾತಾಡಬಾರದು ಎಂದುಕೊಳ್ಳುತ್ತಾನೆ. ರಾಮು ಮನೆಗೆ ಬಂದ. ತಾಯಿ ಶಾಲಾ ಮುಗಿಸಿ ಬಂದೇನಪ್ಪ ಎಂದು ಕೇಳಿದಳು. ಆದರೆ ರಾಮು ಅದಕ್ಕೆ ಉತ್ತರಿಸಲಿಲ್ಲ. ಹೆತ್ತ ಕರುಳಲ್ಲವೇ ಮರುಕಿತು, ನರಳಿತು. ಕಡೆಗೊಮ್ಮೆ ಯಾಕಪ್ಪ ಹೀಗ್ ಮಾಡ್ತಿದ್ಯಾ ಕೇಳಿದಳು ತಾಯಿ. ಆಗ ರಾಮು, ಅಮ್ಮ ನೀನು ನನ್ನ ಜೊತೆ ಇರುವುದರ ಬದಲು ಎಲ್ಲಾದ್ರೂ ಹೋಗ್ ಸಾಯ್ಬಾರ್ದೆ. ರಾಮು ಅವನ ವಯಸ್ಸಿಗೆ ಮೀರಿ ಮಾತಾಡ್ಬಿಟ್ಟ. ಇದರ ಮಧ್ಯೆ ರಾಮು ಜವಾಹರ್ ನವೋದಯ ಪರೀಕ್ಷೆ ಬರೆದು ಪಾಸೂ ಆದ. ದೆಹಲಿಯಲ್ಲಿ ಒಳ್ಳೆಯ ಉದ್ಯೋಗವೂ ದೊರೆಯಿತು. ಧನ್ಯ ವ್ಯಕ್ತಿಗಳು ತಮ್ಮ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಿಸಿದರು. 1-2 ವರ್ಷಗಳಲ್ಲಿ ಅವನಿಗೆ ಮಕ್ಕಳೂ ಆದವು. ಒಂದು ದಿನ ರಾಮು ಅವನ ಮನೆಯ ಅಂಗಳದಲ್ಲಿ ತನ್ನಿಬ್ಬರು ಮಕ್ಕಳೊಂದಿಗೆ ಆಡುತ್ತಿರುವಾಗ ಅವನ ಮನೆಯ ಕಾಂಪೌಂಡಿನಲ್ಲಿ ಯಾವುದೋ ಕುರೂಪಿ ಹೆಂಗಸಿನ ನೆರಳು ಕಾಣಿಸುತ್ತದೆ. ರಾಮುವಿಗೆ ಆ ಕ್ಷಣವೇ ತಿಳಿಯುತ್ತದೆ, ಓಹೋ ನನ್ನ ತಾಯಿ ಕುರುಡು ಇಲ್ಲಿಗೂ ಬಂದಾಳಲ್ಲಪ್ಪ ಎಂದು ಅವಳ ಬಳಿಗೆ ಹೋಗಿ, ಅಮ್ಮ ನೀನು ನನ್ನನ್ನು ಎಲ್ಲಿಗೂ ಸುಖವಾಗಿ ಇರಲು ಬಿಡುವುದೇ ಇಲ್ಲವಲ್ಲ, ಯಾಕಪ್ಪ ಹಾಗೆ ಹೇಳ್ತಿದ್ಯಾ ಕೇಳಿದಳು ತಾಯಿ. ಆಗ ರಾಮು, ನೀನು ನನ್ನ ಜೊತೆ ಇದ್ದರೆ ಸಮಾಜ ನನ್ನನ್ನು ಅಪಹಾಸ್ಯ ಮಾಡುತ್ತದೆ, ನೀನು ಇಲ್ಲಿಂದ ಹೊರಟು ಹೋಗು ಎಂದನು. ತಾಯಿ ಕಣ್ಣೀರನ್ನು ಸುರಿಸುತ್ತಾ ಅಲ್ಲಿಂದ ಹೊರಟು ಹೋದಳು. ಈ ಘಟನೆ ನಡೆದು 1-2 ವಾರದಲ್ಲಿ ರಾಮುವಿಗೆ ಬೆಂಗಳೂರಿನಲ್ಲಿ ಯಾವುದೋ ಒಂದು ಕೆಲಸ ಬರುತ್ತದೆ. ಕೆಲಸವನ್ನು ಮುಗಿಸಿದ ರಾಮು, ಅಮ್ಮನ್ ನೋಡ್ಬೇಕನ್ಸ್ತಿದ್ಯಲ್ಲ ಎಂದು ಅದೇ ಸೋಮೇಶ್ವರ ದೇವಸ್ಥಾನದ ಪಕ್ಕ ಇರುವ ಅದೇ ಮನೆಗೆ ಬಂದ. ಆ ಮನೆ ಹಾಗೆ ಇತ್ತು, ಆದ್ರೆ ಮನೆಯಲ್ಲಿ ಅಮ್ಮ ಇರಲಿಲ್ಲ. ಅಕ್ಕಪಕ್ಕದಲ್ಲಿಯೂ ವಿಚಾರಿಸಿದ. ಅಕ್ಕಪಕ್ಕದವರು, ನಿಮ್ಮಮ್ಮ 1 ವಾರದ ಹಿಂದೆನೇ ತಿಳ್ಕೊಂಡ್ಬಿಟ್ರು ಕಣಪ್ಪ, ಕೊನೆಗೊಳಗಲ್ಲಿ ನಿನ್ನ ತುಂಬಾ ನೆನೆಸಿಕೊಂಡು ತಗೋ ನಿನ್ಗೊಂದು ಕವರ್ ಕೊಟ್ಟಿದ್ದಾಳೆ. ರಾಮು ಅಂಜುತ್ತಾ ಅಂಜುತ್ತಲೇ ಕವರ್ ಪಡೆದ. ನಂತರ ಕಾರಿನಲ್ಲಿ ಕೂತು ಕುತೂಹಲದಿಂದ ಕವರ್ ಪಡೆದ. ಕವರ್ನಲ್ಲಿ ಪತ್ರವಿತ್ತು. ಪತ್ರದಲ್ಲಿ ಹೀಗಿತ್ತು, ರಾಮು ನನ್ ಕಂದ ಹೇಗಿದ್ಯ ಕಣಪ್ಪ, ನೀನು ಸಮಾಜ ನಿನ್ನನ್ನು ಅಪಹಾಸ್ಯ ಮಾಡುತ್ತದೆ ಎಂದು ನೀನು ನನ್ನನ್ನು ತಿರಸ್ಕರಿಸಿದೆ ಅಲ್ಲವೇ. ನಾನು ನಿನ್ನನ್ನು ನೋಡಬೇಕೆಂದು ನನಗೆ ತಿಳಿಯದ ಊರು ದೆಹಲಿಗೆ ಬಂದೆ. ಅಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ 1 ವಾರದ ತನಕ ಅಬ್ಬೆ ಪಾಲಿಯಾಗಿ ಅಲೆದು ನಿನ್ನ ಮನೆ ಹುಡುಕಿದ್ದೇ ದೊಡ್ಡ ಸಾಹಸ ಕಣಪ್ಪ. ರಾಮು ನಿನ್ಗೊಂದು ಸತ್ಯ ಹೇಳ, ನೀನು 1ನೇ ತರಗತಿಯಲ್ಲಿ ಓದುತ್ತಿರುವಾಗ ನಿನಗೆ ಅಪಘಾತವಾಗುತ್ತದೆ. ಆ ಅಪಘಾತದಲ್ಲಿ ನಿನ್ನ ಒಂದು ಕಣ್ಣೇ ಹೋಗ್ತದೆ. ಡಾಕ್ಟರ್ ಕೈ ಮುಗಿದೆ, ಕಾಲ್ ಹಿಡಿದೆ. ಡಾಕ್ಟರ್ ನನ್ನ ಮಗನ ಕಣ್ಣಿಗೆ ನನ್ನ ಕಣ್ಣನ್ನೇ ಕಿತ್ತು ಜೋಡಿಸಿ ಎಂದ್ರೆ ಡಾಕ್ಟರ್ ಹಾಗೇ ಮಾಡಿದ್ರು. ಈ ಸತ್ಯ ನಿನಗೆ ತಿಳಿಯಬಾರದೆಂದು ಇಷ್ಟು ದಿನ ಕಾಪಾಡಿಕೊಂಡು ಬಂದೆ. ನನ್ನ ಕೊನೆಯ ಗಳಿಗೆಯಲ್ಲಿ ಈ ಸತ್ಯವನ್ನು ನಿನಗೆ ಹೇಳುತ್ತಿದ್ದೇನೆ ಕಂದ. ಇಷ್ಟು ಆ ಪತ್ರದಲ್ಲಿ ಇತ್ತು. ಪತ್ರವನ್ನು ಓದಿ ಮುಗಿಸಿದ ರಾಮು ಅಮ್ಮ ಎಂದು ಚೀರಿದ. ಈ ಕಥೆಯ ನೀತಿ, ನಾವು ಅಮ್ಮ ಎಂದರೆ ಅಸಹ್ಯ ಪಡಬಾರದು, ತಿರಸ್ಕಾರ ಮಾಡಬಾರದು, ಆದರೂ ಅಮ್ಮ ನಮ್ಮ ಒಳ್ಳೆಯದನ್ನೇ ಬಯಸುತ್ತಾರೆ. ಧನ್ಯವಾದಗಳು.
1: ಸುಂದರವಾದ ಮೌಲ್ಯವನ್ನ ಹೊಂದಿರುವಂತಹ ಕಥೆಯನ್ನ ವಾಚಿಸಿದಂತಹ ವಿದ್ಯಾರ್ಥಿಗೆ ಅಭಿನಂದನೆಗಳು. ನಮ್ಮ ದೇಶದಲ್ಲಿ ಹಲವಾರು ಜಾತಿ ಮತ ಪಂಥಗಳಿದ್ದರೂ ನಾವೆಲ್ಲರೂ ಭಾರತೀಯರೆಂಬ ಭಾವ ನಮದಾಗಬೇಕು ಎಂಬ ಆಶಯವನ್ನ ವ್ಯಕ್ತಪಡಿಸುವ ಸುಂದರವಾದ ದೇಶಭಕ್ತಿ ಗೀತೆಗೆ ದನಿಯಾಗಲಿದ್ದಾರೆ 8ನೇ ತರಗತಿ.

ಪ್ರಭುವು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು.

ಪ್ರಭು ದೂರ ಮಾಡಲಿ. ಮಣ್ಣಿನಿಂದಾದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದಾದ ಒಡವೆ ಚಿನ್ನ ಕನ್ಯ.

ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುದಯದರೆಗೆ ಸುರಿದರು. ಆ ಸೂರ್ಯನಂತೆ ಸಂತರು ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುದಯದರೆಗೆ ಸುರಿದರು.

0: ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ.
1: ದೇಶಭಕ್ತಿಯನ್ನ ಬಿಂಬಿಸುವಂತಹ ಸುಂದರವಾದ ದೇಶಭಕ್ತಿ ಗೀತೆಗೆ ದನಿ ನೀಡಿದ ವಿದ್ಯಾರ್ಥಿಗೆ ಅಭಿನಂದನೆಗಳು. ವಿವಿಧ ಪ್ರಾಣಿ ಪಕ್ಷಿಗಳ ಕೂಗನ್ನು ತನ್ನ ಮಿಮಿಕ್ರಿಯೊಂದಿಗೆ ಪ್ರಸ್ತುತಪಡಿಸಲಿದ್ದಾನೆ ದನ್ವಿತ್, 7ನೇ ತರಗತಿ.
2: ನನಗೆ ಶಾಲೆಗೆ ರಜೆ ಸಿಕ್ಕ ಕಾರಣ ನಾನು ನನ್ನ ರಜೆ ಮನೆಗೆ ಹೊರಟೆ. ದಾರಿಯಲ್ಲಿ ಹೋಗುವಾಗ ನನಗೆ ಒಂದು ಗಿಳಿ ನೋಡಿದೆ. ಆ ಗಿಳಿ ಈ ರೀತಿ ಕೂಗುತ್ತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ಒಂದು ಹಂದಿ ಸಿಕ್ಕಿತು. ಆ ಹಂದಿ ಈ ರೀತಿ ಕೂಗುತ್ತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ಒಂದು ಆಡು ಹಿಂಡುಗಳು ಇದ್ದಿತ್ತು. ಆಡು ಹಿಂಡುಗಳು ಈ ರೀತಿ ಕೂತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ರಸ್ತೆಯ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ನಲ್ಲಿ ಒಂದು ರೈಲು ಈ ರೀತಿ ಸದ್ದು ಮಾಡುತ್ತಾ ಹೋಗುತ್ತಿತ್ತು.

ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ. ಒಂದು ಬೈಕ್ ಫುಲ್ ಫೀಡ್ ಆಗಿ ಹೋಗುತ್ತಿತ್ತು. ಆನಂತರ ನಾನು ಹಿಂಗೆ ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ಒಂದು ಆಂಬ್ಯುಲೆನ್ಸ್ ಈ ರೀತಿ ಸೌಂಡ್ ಮಾಡುತ್ತಾ ಹೋಗುತ್ತಿತ್ತು.

0: ನಂತರ ನಾನು ಸ್ವಲ್ಪ ಮುಂದೆ ಹೋದೆ. ಅಲ್ಲೇ ಒಂದು ಮೀನು ಗಾಡಿ ಈ ರೀತಿ ಸೌಂಡ್ ಮಾಡುತ್ತಾ ಬರುತ್ತಿತ್ತು. ಹಿಂಗೆ ಸ್ವಲ್ಪ ಮುಂದೆ ಹೋದೆ. ಅಜ್ಜಿಯ ಮನೆಯ ಸಮೀಪದಲ್ಲಿ ಒಂದು ಅಂಗಡಿ ಇದ್ದಿತ್ತು. ಅಲ್ಲೇ ಸೋಡಾ ಬಾಟಲ್ ಅನ್ನು ಹೊಡೆಯುತ್ತಿದ್ದರು. ಆನಂತರ ನಾನು ಅಜ್ಜಿಯ ಮನೆಗೆ ಹೋದೆ. ಅಜ್ಜಿ ಸಾಕಿರುವ ಒಂದು ನಾಯಿ ಈ ರೀತಿ ಬೊಗಳುತ್ತಿತ್ತು. ಆನಂತರ ನಾನು ಒಳಗೆ ಹೋದೆ. ಅಜ್ಜಿ ನನ್ನನ್ನು ಈ ರೀತಿ ಮಾತನಾಡಿಸಿದರು.
1: ಮೊಮ್ಮಗನೇ ಹುಷಾರಿದ್ಯ? ಅಪ್ಪ ಅಮ್ಮ ಆರಾಮಿ ಹುಷಾರಿದ್ರ? ನೀನು ಹುಷಾರಿದ್ಯಲ್ಲ
0: ಎಂದು ಕೇಳಿದ್ರು ಅಜ್ಜಿ. ಅಜ್ಜಿಗೆ ಉತ್ತರ ಕೊಟ್ಟು ಒಳಗೆ ಹೋದೆ. ಒಳಗೆ ಹೋದ ನಂತರ ಅಲ್ಲೇ ಒಂದು ಬೆಕ್ಕು ಈ ರೀತಿ ಕೂತಿತ್ತು. ಆನಂತರ ನಾನು ಅಜ್ಜಿ ನನಗೆ ಊಟವನ್ನು ಹಾಕಿದರು. ಆಗ ನಮ್ಮ ಅಜ್ಜ ಮನ್ಕಂಕೋರ್ ಅಶ್ವತ್ತಿಗೆ ರೇಡಿಯೋವನ್ನು ಹಾಕಿಕೊಂಡು ಮನ್ಕಂಕೋರ್ ಅಶ್ವತ್ತಿಗೆ ರೇಡಿಯೋದಲ್ಲಿ ಈ ರೀತಿ ಸದ್ದು ಬರುತ್ತಿತ್ತು. ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ ಇದನ್ನು ನಡೆಸಿಕೊಳ್ಳುವರು ಹಿರಿಯ ಪ್ರಾಥಮಿಕ ಶಾಲೆ 90 ವಿದ್ಯಾರ್ಥಿಗಳು ಎಂದು ಬರುತ್ತಿತ್ತು. ಆಗ ಅಜ್ಜ ನಿದ್ರೆಗೆ ಜಾರಿದರು. ಅಜ್ಜ ನಿದ್ರೆಯಲ್ಲಿ ಗೊರಕೆಯನ್ನು ಈ ರೀತಿ ಹೊಡೆಯುತ್ತಿದ್ದರು. ಆನಂತರ ಅಲ್ಲೇ ನಮ್ಮ ಅಕ್ಕನ ಮಗು ರಾತ್ರಿ ಅಳುತ್ತಿತ್ತು. ನಾನು ನಿದ್ರೆ ಮಾಡಿದ್ದೆ. ಬೆಳಗ್ಗೆ ಏಳುವಾಗ ಒಂದು ಕೋಳಿ ಹುಂಜ ಈ ರೀತಿ ಕೂಗುತ್ತಿತ್ತು.

0: ಆನಂತರ ನಾನು ನಮ್ಮ ಊರಿನ ಬಸ್ಸು ಸಿಕ್ಕಿತು. ನಾನು ನಮ್ಮ ಊರಿಗೆ ಹೋದೆ. ಹೋಗುವಾಗ ದಾರಿಯ ಬದಿಯಲ್ಲಿ ಎರಡು ಬೆಕ್ಕುಗಳು ಜಗಳ ಆಡುತ್ತಿತ್ತು. ಅದರ ಸೌಂಡ್ ಈ ರೀತಿ ಇತ್ತು. ಕೂಗುತ್ತಿತ್ತು. ನಾನು ನಮ್ಮ ಊರಿಗೆ ಹೋದೆ.
1: ಅದ್ಭುತವಾದ ಪ್ರಾಣಿಗಳ ಸ್ವರಗಳನ್ನು ಮಿಮಿಕ್ರಿ ಮೂಲಕ ವ್ಯಕ್ತಪಡಿಸಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಚರಣ ಗುರುವೇ ಎಂಬ ಸುಂದರವಾದ ಭಕ್ತಿಗೀತೆಗೆ ಧ್ವನಿಯಾಗಲಿದ್ದಾಳೆ ನಿಶಾ 7ನೇ ತರಗತಿ.

ಭಕ್ತಿ ಲೋಕದಲ್ಲಿ ಪರವಶವಾಗುವಂತಹ ಭಕ್ತಿಗೀತೆಯನ್ನ ವಾಚಿಸಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ಹಲವಾರು ಜನಪದ ಹಾಡಿನ ಪ್ರಕಾರಗಳಲ್ಲಿ ಭತ್ತ ಕುಟ್ಟುವ ಹಾಡು ಒಂದು. ಇದೀಗ ಭತ್ತ ಕುಟ್ಟುವ ಹಾಡನ್ನು ಪ್ರಸ್ತುತಪಡಿಸಲಿದ್ದಾರೆ ಛಾಯಾ 8ನೇ ತರಗತಿ, ಸಂಚಿತ 8ನೇ ತರಗತಿ, ಬಿಂದು 8ನೇ ತರಗತಿ ಹಾಗೂ ಪಲ್ಲವಿ 8ನೇ ತರಗತಿ.

ಭತ್ತಕುಟ್ಟುವ ಹಾಡಿನ ಮೂಲಕ ಜನಪದ ಲೋಕಕ್ಕೆ ಕೊಂಡೊಯ್ದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನನ್ನ ದೇಶದ ಕೀರ್ತಿ ಪತಾಕೆ ಎಂಬಂತಹ ಸುಂದರವಾದ ದೇಶಭಕ್ತಿ ಗೀತೆಗೆ ಧ್ವನಿಯಾಗಲಿದ್ದಾಳೆ ರೂಪಿತಾ 4ನೇ ತರಗತಿ.

0: ಸೇನಾಕ್ಕೆ
1: ಸುಂದರವಾದ ದೇಶಭಕ್ತಿ ಗೀತೆಗೆ ಧ್ವನಿಯನ್ನು ನೀಡಿದಂತಹ ರೂಪಿತಾ 5ನೇ ತರಗತಿ ಇವಳಿಗೆ ಧನ್ಯವಾದಗಳು. ಇದುವರೆಗೆ ರೇಡಿಯೋ ಕುಂದಾಪುರ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿಕೊಟ್ಟವರು ಕುಂದಾಪುರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟು ಇಲ್ಲಿನ ವಿದ್ಯಾರ್ಥಿಗಳು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅತ್ಯಂತ ಗ್ರಾಮೀಣ ಪ್ರದೇಶದ ವಿದ್ಯಾಸಂಸ್ಥೆ ನಮ್ಮ ತೊಂಬಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಂತಹ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳು ಯಾವುದರಲ್ಲೂ ಅವಕಾಶ ವಂಚಿತರಾಗಬಾರದು ಎಂಬ ಆಶಯದೊಂದಿಗೆ ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟಿನ ವಿದ್ಯಾರ್ಥಿಗಳಿಗೆ ರೇಡಿಯೋ ಕಾರ್ಯಕ್ರಮವನ್ನು ನೀಡಲು ಅವಕಾಶ ಮಾಡಿಕೊಟ್ಟ ರೇಡಿಯೋ ಕುಂದಾಪುರ 89.6 ಬಾನುಲಿ ಕೇಂದ್ರದ ಆರ್ಜೆ ಸುಬ್ರಹ್ಮಣ್ಯ ಪೂಜಾರಿ ಸರ್ ಕುಂದಬಾರಂದಾಡಿ, ಜ್ಯೋತಿ ಮೇಡಂ ಸಾಲಿಗ್ರಾಮ, ಚಂದ್ರ ಮೊಗವೇರ ಸರ್ ಕಟ್ಬೆಲ್ತೂರ್ ಇವರೆಲ್ಲರಿಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಸರ್ವ ಶಿಕ್ಷಕರು, ಎಸ್ಟಿಎಂಸಿಯವರು, ಹಳೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳು ಹಾಗೂ ಈ ಊರಿನ ಸರ್ವ ವಿದ್ಯಾಭಿಮಾನಿಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ನಮ್ಮ ಗ್ರಾಮ ದೇವರಾದ ಶ್ರೀ ಮಹಾಗಣಪತಿ ದೇವರಲ್ಲಿ ನಿಮ್ಮ ರೇಡಿಯೋ ಕುಂದಾಪುರ ಬಾನುಲಿ ಕೇಂದ್ರವು ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತಾಗಲಿ ಎಂದು ಪ್ರಾರ್ಥಿಸಿಕೊಂಡು ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇವೆ.
2: ಇವತ್ತಿನ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟು ಇಲ್ಲಿನ ಮುದ್ದು ಕಂದಮಗಳು ನಡೆಸಿಕೊಟ್ಟಂತ ವೈವಿಧ್ಯಮಯ ಕಾರ್ಯಕ್ರಮ ಕೇಂದ್ರದ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಮುಖ್ಯ ಶಿಕ್ಷಕರಾದ ಜ್ಯೋತಿ, ಸಹ ಶಿಕ್ಷಕರಾದ ಸುಜಾತ, ಸ್ವಾತಿ, ಸದಾನಂದ, ಶ್ವೇತಾ, ಚೈತ್ರ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಶಾಲಾ ಪರವಾಗಿ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೋಟಿಬಾಗಿಲು, ಕಾರ್ಯಕ್ರಮಕ್ಕೆ ನೆರವು ಚಂದ್ರಮಗವೀರ ಕಟ್ಬೆಲ್ತೂರು, ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ತುಂಬುರದೆಯದ ಧನ್ಯವಾದಗಳನ್ನು ಹೇಳ್ತಾ ಹಂಗಾರೆ ನಾನು ಹೋಯ್ ಬತ್ತೆ. ಅಲ್ಲಿವರೆಗೆ ನೀವು ಕೇಳ್ತೇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.
3: ನಮ್ ಕುಂದಾಪುರ ಕಾಮುಕ್ ಚಂದ, ಬೀಚ್ ಬದಿ ತಿರ್ಗುಕ್ ಚಂದ, ತೆಳ್ಳನ್ ದೋಸಿ ಕೋಳಿಗಸಿ ತಿಂಬುಕ್ ಚಂದ, ನಮ್ ಕುಂದಾಪುರ ಕನ್ನಡ ಕೇಂಬುಕೇ ಚಂದ.
4: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ. ಸಮುದಾಯ ಬಾನುಲಿ ಕೇಂದ್ರ ಭಂಡಾರಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು, ಇದರಲ್ಲಿ ನಾವು ಇವತ್ತು ಮಾತಾಡ್ತಾ ಇರೋದು ಯೋಗ ಡೇ, ಯೋಗ ದಿನ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಜೂನ್ 21 ತಾರೀಕು ಇವತ್ತು ಬಹಳ ಸ್ಪೆಷಲ್ ಡೇ. ಸೊ ಎಷ್ಟು ವರ್ಷಗಳಿಂದ ಅನ್ನೋದನ್ನ ನಾನು ಮರ್ತಿದ್ದೀನಿ. 12 ವರ್ಷಗಳಿಂದ ಆಚರಿಸಲ್ಪಡುತ್ತಿರುವ ವಿಶ್ವ ಯೋಗ ದಿನ ಇವತ್ತು. ಆ ಯೋಗನ ಮಾಡೋ ಯೋಗ ಪ್ರತಿ ವರ್ಷ ನಮ್ ಬತ್ತ, ಆದ್ರೆ ಎಂತಂದ್ರೆ ಒಂದಿನ ಮಾಡಿ ಬಿಡುತ್ತ ಅದೇ ಒಂದು, ಆದ್ರೆ ಒಂದಿನ ಮಾಡಿ ಬಿಡೋಕಾಗ, ಯಾಕಂದ್ರೆ ಈ ವರ್ಷದ ಥೀಮೇ ತುಂಬಾ ಸ್ಪೆಷಲ್ ಆಗಿದೆ. ಅದೆಲ್ಲ ಎಂತ ಅಂದಳಿ ಕೇಂಬಕ್ಕೆ ನಮ್ಮೊಟ್ಟಿಗೆ ಹೇಳುಕೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ, ಕುಂದಾಪುರ ತಾಲೂಕು ಆಯುಷ್ ಆಸ್ಪತ್ರೆ ಇವರೆಲ್ಲ ಒಟ್ಟಿಗೆ ಮಾಡ್ತಾ ಇರೋ ವಿಶೇಷ ಯೋಗ ದಿನ ಆಚರಣೆ, ಅದರ ಬಗ್ಗೆ ಮಾತಾಡೋಕೆ ನಮ್ಮ ಆಯುಷ್ ಇಲಾಖೆ ಕುಂದಾಪುರ, ಕುಂದಾಪುರ ತಾಲೂಕು ಆಯುಷ್ ಆಸ್ಪತ್ರೆಯ ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ಶಿಲ್ಪಾ ಕೆ ಅವರಿದ್ದಾರೆ. ಡಾಕ್ಟರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಪ್ರತಿ ಸಲದಂತೆ ಈ ಸಲವು ಯೋಗ ದಿನಾಚರಣೆ ದಿನ ವಿಶೇಷ ಅತಿಥಿ ನೀವೇ. ಈ ಸಲ ನಂಗೆ ಖುಷಿಯಾದ ಎಂತ ಕೇಂದ್ರ ನಾನು ಹೇಳಿದೆ, ನಾವು ಒಂದಿನ ಮಾಡುತ್ತ ಯೋಗ, ಇವತ್ತೊಂದು ಯೋಗ ಡೇ ಅಂತ ಹೇಳ್ಕೊಂಡು ಎಲ್ಲರೂ ಒಂದು ಬಿಳಿ ಅಂಗಿ ಬಿಳಿ ಪ್ಯಾಂಟ್ ಎಲ್ಲ ಹಾಕೊಂಡ ಲಾಯಕ್ ಮಾಡಿ ಒಂದು ಯೋಗ ಮಾಡುದು. ಆದ್ರೆ ಪ್ರತಿ ದಿನ ಮಾಡೋಕ್ ಹೋತಿಲ್ಲ, ಒಂದ್ 4 ದಿನ ಮಾಡಿದ ಮೇಲೆ ಎಂದದು ಕಾರಣ ಬತ್ತದ ನಿಂತ ಹೊತ್ತು, ಮತ್ತೊಂದು ಕಾರಣ ಬತ್ತ ನಿಂತ ಹೊತ್ತು, ಮತ್ತೊಂದು 2 ದಿನ ಬತ್ತ, ಕಡೆಗೆ ಒಂದ್ ಸ್ವಲ್ಪ ತಡವತ್ತಿಗೆ ಅದು ನೆನಪು ಇರುತ್ತೆ. ಈ ತರ ಎಲ್ಲ ಆಪದು ಇತ್ತು ನಮ್ಮಲ್ಲಿ ಜಾಸ್ತಿಯಾಗಿ. ಆದ್ರೆ ವಿಶೇಷವಾಗಿ ಈ ಸಲದ ಥೀಮ್ ಇದೆಯಲ್ಲ, ವಿಶ್ವ ಯೋಗ ದಿನದ ಥೀಮ್ ಅನ್ನೋದು ನಮ್ಮಂತವರಿಗೆ ಈಗ ಒಂದಿನ ಬಿಟ್ಟು 4 ದಿನ ಮಾಡದೇ ಇರೋರಿಗೆ ತುಂಬಾ ಸೂಕ್ತವಾಗಿರೋ ಥೀಮ್ ಅದು. ಆ ಥೀಮ್ ಒಂದ್ಸಲ ಹೇಳಿಬಿಡಿ ಡಾಕ್ಟ್ರೆ.
3: ಖಂಡಿತವಾಗಿ. ಮೊದಲನೇದಾಗಿ ಕೇಳುಗರೆಲ್ಲರಿಗೂ ಕೂಡ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ ಒಂದು ಥೀಮ್ನ ಮೂಲಕ ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೇವೆ. ಈ ವರ್ಷದ ಥೀಮ್ ಏನಂದ್ರೆ ಯೋಗ ಫಾರ್ ಹೆಲ್ದಿ ಏಜಿಂಗ್, ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂತಾದ್ರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನುವಂಥದ್ದು. ಯಾಕಂದ್ರೆ ನೋಡಿ, 65-70 ವರ್ಷಕ್ಕೆ ಪ್ರಾಯಕ್ಕೆ ಬರುವಂತಹ ಕಾಯಿಲೆಗಳು ಒಂದೇ ಕೂಡಲೇ ಬರುವಂತಹ ಸಮಸ್ಯೆಗಳು ಅಲ್ಲ. ಅವೆಲ್ಲವೂ ಕೂಡ ನಮ್ಮ ಏನು 30-35 ಅಥವಾ 20-25 ವಯಸ್ಸಿನಲ್ಲಿ ನಾವು ಮಾಡುವಂತಹ ತಪ್ಪುಗಳು, ಅಂದ್ರೆ ನಮ್ಮ ಜೀವನ ಶೈಲಿಯ ತಪ್ಪುಗಳಿರ್ಬೋದು, ಆಹಾರ ಕ್ರಮದ ತಪ್ಪುಗಳಿರ್ಬೋದು, ಅಥವಾ ಯಾವುದೇ ದೈಹಿಕ ಚಟುವಟಿಕೆ, ವ್ಯಾಯಾಮಗಳು, ಯೋಗಗಳು, ಇದ್ಯಾವುದು ಮಾಡದೇ ಇರೋದ್ರಿಂದ ಜಡತ್ವದ ನಮ್ಮ ದಿನಚರ್ಯದಿಂದಾಗಿ ಬರುವಂತಹ ಈ ಕೆಲವೊಂದು ಕಾಯಿಲೆಗಳೇನಿರ್ತದೆ ಅವುಗಳು 60-75 ವರ್ಷಕ್ಕೆಲ್ಲ ಅತೀವವಾಗಿ ಕಾಣಿಸ್ಕೊಳ್ತದೆ. ಹಾಗಾಗಿ ನಾವೇನ್ ಹೇಳ್ತೇವೆ, ಇಂದಿನಿಂದಲೇ ಇವತ್ತಿನಿಂದಲೇ ಯೋಗ ಶುರು ಮಾಡಿ ಪ್ರತಿನಿತ್ಯ ನಿಮ್ಮ ಸಮಯದ ದಿನದ 24 ಗಂಟೆಯ ಸಮಯದಲ್ಲಿ ಕನಿಷ್ಠ ಒಂದು 1/2 ಗಂಟೆ ಆದರೂ ಯೋಗ, ಪ್ರಾಣಾಯಾಮ, ಧ್ಯಾನದಂತ ಅಭ್ಯಾಸಕ್ಕೆ ಮೀಸಲಿಡಿ. ಇದು ಇವಾಗಿಂದನೇ ನೀವು ಶುರು ಮಾಡಿದ್ರೆ ಯಾವಾಗ ನೀವು ಮಧ್ಯವಯಸ್ಕರು ಅಥವಾ ಹಿರಿಯ ವಯಸ್ಕರ ತನಕ್ಕೆ ಬರುವಾಗ ಅವಾಗ ಕಾಣಿಸ್ಕೊಳ್ಳುವಂತಹ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳನ್ನು ಆದಷ್ಟು ಹತೋಟಿಯಲ್ಲಿ ಇಟ್ಕೊಳ್ಬಹುದು, ಮತ್ತೆ ಅಂತಹ ಸಮಸ್ಯೆಗಳು ನಮಗೆ ತೀರಾ ಬಾಧಿಸುವುದಿಲ್ಲ.
2: ನಿಜವಾದ ಮಾತಿದು, ಇದು ನನ್ನ ವೈಯಕ್ತಿಕ ಅನುಭವ ಕೂಡ. ನಾನು ಯೋಗ ಮಾಡಿದ ದಿನ 1 ಗಂಟೆ ಯೋಗ ಮಾಡಿದ್ರೆ ಆವತ್ತಿನ ದಿನದ ಫ್ಲೆಕ್ಸಿಬಿಲಿಟಿಯೇ ಬೇರೆ, ಯಾವ ನೋವು ಇರೋದಿಲ್ಲ, ಯಾವ ತರದ್ದು ನಂಗೆ ಅಲ್ಲಿ ನೋಯ್ತಿದೆ, ಇಲ್ಲಿ ನೋಯ್ತಿದೆ, ಮತ್ತೊಂದ್ ತರ ಆಗ್ತಿದೆ, ನನ್ನ ಬಾಡಿ ತುಂಬಾ ಫ್ಲೆಕ್ಸಿಬಲ್ ಅನಿಸ್ತಾ ಇರತ್ತೆ. ಎಷ್ಟು ಚೆನ್ನಾಗಿದೆಯಲ್ಲ ಇವತ್ತಿನ ದಿನ, ಮನಸ್ಸು ತುಂಬಾ ಹಗುರ ಅನಿಸ್ತಾ ಇರತ್ತೆ. ಯಾಕೆಂದ್ರೆ ಧ್ಯಾನ, ಪ್ರಾಣಾಯಾಮ ಇದು ಕೂಡ ಯೋಗದ ಒಂದು
3: ಭಾಗವಾಗಿ,
2: ಸೊ 1 ಗಂಟೆ ಯೋಗದಲ್ಲಿ ಅದು ಆಗೋದ್ರಿಂದ ಆ ದಿನ ಇಡೀ ನಾವು ತುಂಬಾ ಉತ್ಸಾಹ ಉಲ್ಲಾಸ ಇದ್ರಲ್ಲಿರುತ್ತೆ. ಅಂದ್ರೆ ಆ ಯೋಗದ ಇಫೆಕ್ಟ್ ಎಷ್ಟು ಇರುತ್ತೆ ಕಾಣೆ. ಅದು ಒಂದಿನ ಮಾಡೋದಕ್ಕೆ ಇನ್ನೊಂದು 8 ದಿನಕ್ಕೆ ಮತ್ತೆಂತರ ಬಂತು, ಇವತ್ತು ಆತಿಲ್ಲ ಮಾರೆ, ಶೇ ಟೈಮ್ ಇಲ್ಲ ಮಾರೆ, ಮತ್ತೊಂದ್ ಮರೆ, ಮಗದೊಂದ್ ಮರೆ, ಹಿಂಗೆ 100 ಕಾರಣಗಳನ್ನ ಹೇಳ್ಕೊಂಡ ಯೋಗ ಮಾಡೋದನ್ನ ಪೋಸ್ಟ್ಪೋನ್ ಮಾಡ್ತಾ ಇರತ್ತೆ. ನೀವು ಹೇಳಿದ್ರೆ ಈಗ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಹೇಳ್ಕೊಂಡ, ವೃದ್ಧಾಪ್ಯ ಬಂದ ಮೇಲೆ ಯೋಗ ಮಾಡುವುದಲ್ಲ, ವೃದ್ಧಾಪ್ಯ ಎಲ್ರಿಗೂ ಬಂದೇ ಬರುತ್ತೆ. ಸೊ ಹಾಗಾಗಿ ಅದು ಆರೋಗ್ಯಕರವಾಗ್ಲಿಕ್ಕೆ ಇವತ್ತೇ ಯೋಗ ಶುರು ಮಾಡಿ.

0: ಶುರು ಮಾಡಬೇಕು ಖಂಡಿತವಾಗಿ. ಯಾಕಂದ್ರೆ ವೃದ್ಧಾಪ್ಯ ಅನ್ನುವಂಥದ್ದು ಕಾಯಿಲೆ ಅಲ್ಲ, ವೃದ್ಧಾಪ್ಯ ಅನ್ನುವಂಥದ್ದು ನೀವು ಹೇಳಿದಾಗೆ ಮೇಡಮ್ ಎಲ್ಲರಿಗೂ ಕೂಡ ವೃದ್ಧಾಪ್ಯ ಸಹಜ ಪ್ರಕ್ರಿಯೆ, ದೇಹದ ಒಂದು ಸಹಜ ಪ್ರಕ್ರಿಯೆ. ವೃದ್ಧಾಪ್ಯ ಮನಸ್ಸಿಗೆ ಕೂಡ ಬರ್ತದೆ, ದೇಹಕ್ಕೆ ಮಾತ್ರ ಅಲ್ಲ ಮನಸ್ಸಿಗೂ ಕೂಡ ವೃದ್ಧಾಪ್ಯ ಬರ್ತದೆ. ಯಾಕಂದ್ರೆ ಒಂದು ಪ್ರಾಯದ ನಂತರ ಮನಸ್ಸಲ್ಲೂ ಕೂಡ ಆ ಉಲ್ಲಾಸತನಗಳು ಕಡಿಮೆ ಆಗ್ತದೆ. ಹಾಗಾಗಿ ನಾವೇನು ಹೇಳ್ತೇವೆ, ಸ್ವಲ್ಪ ಪ್ರಾಣಾಯಾಮ ಧ್ಯಾನದ ಅಭ್ಯಾಸ ನಮ್ಮ ದೇಹದ ಸ್ಥಿತಿಯನ್ನ ಹೇಗೆ ಆಸನಗಳು ಕಾಪಾಡಿಕೊಳ್ಳುತ್ತದೆ, ಈ ಪ್ರಾಣಾಯಾಮ ಧ್ಯಾನ ಅನ್ನುವಂಥದ್ದು ನಮ್ಮ ಮನಸ್ಸಿನ ಸ್ಥಿತಿಯನ್ನ ಕಾಪಾಡಿಕೊಳ್ಳುತ್ತದೆ. ಹಾಗಾಗಿ ಎರಡೂ ಅಭ್ಯಾಸವನ್ನ ಖಂಡಿತವಾಗಿ ನಾವು ನಿಯಮಿತವಾಗಿ ಮಾಡಲೇಬೇಕು. ಇನ್ನೊಂದೇನು ಹೇಳಬೇಕಂದ್ರೆ, ಈಗ ಉದಾಹರಣೆಯಾಗಿ ಹೇಳೋದಾದ್ರೆ, ನಾವು ಈಗಿನ ಮಕ್ಕಳಿಗೆ ಇವಾಗನೇ ಅವರಿಗೆ ಯಾಕೆ ನಾವು ಶಾಲೆಗೆ ಹಾಕಿ ಶಿಕ್ಷಣಗಳನ್ನ ಕೊಡ್ತೇವೆ, ಮುಂದೆ ಡಾಕ್ಟ್ರು ಇಂಜಿನಿಯರು ಟೀಚರ್ ಅಥವಾ ಯಾವುದಾದ್ರೂ ಒಂದು ವೃತ್ತಿಯನ್ನ ಅವ್ರು ಆರಿಸ್ಕೊಳ್ಬೇಕಾದ್ರೆ ಈಗಲಿಂದನೇ ಶಿಕ್ಷಣ ಅಗತ್ಯ. ಅದೇ ರೀತಿ ಮುಂದೆ ನಮ್ಮ ಆರೋಗ್ಯಕ್ಕೋಸ್ಕರ ಈಗಿನಿಂದಲೇ ನಾವು ಆ ಪರಿಪಾಠವನ್ನ ಮಾಡಿಕೊಂಡ್ರೆ ಮಾತ್ರ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ.
1: ನಾನು ಒಂದು ತುಂಬಾ ಅಬ್ಸರ್ವ್ ಮಾಡಿದ್ದು, ಮತ್ತೆ ನಾನು ತುಂಬಾ ಯೋಚನೆ ಮಾಡಿದ್ದು ನೋಡಿ, ನಮ್ಮ ಮಕ್ಕಳನ್ನ ಯಾವ ಶಾಲೆಗೆ ಹಾಕ್ಬೇಕು, ಅವ್ರು CBSE ಹೋಗ್ಬೇಕಾ, ICSE ಹೋಗ್ಬೇಕಾ, ಸ್ಟೇಟ್ ಸಿಲೆಬಸ್ ಹೋಗ್ಬೇಕಾ, ಗೌರ್ಮೆಂಟ್ ಶಾಲೆಗೆ ಹೋಗ್ಬೇಕಾ, ಇಂಗ್ಲಿಷ್ ಮೀಡಿಯಂ ಹೋಗ್ಬೇಕಾ, ಇಂಗ್ಲಿಷ್ ಮೀಡಿಯಂ ಆದ್ರೆ ಯಾವ ತರದ ಶಾಲೆಗೆ ಹೋಗ್ಬೇಕು, ಇಂಥದ್ನೆಲ್ಲ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀವಿ ಆಸ್ ಪೇರೆಂಟ್ಸ್. ಆದ್ರೆ ಅದೇ ನಾವು ನಾಳೆ ನನ್ ಮಗು ಆರೋಗ್ಯಕರವಾಗಬೇಕಾದ್ರೆ ಆ ಮಗುಗೆ ಧ್ಯಾನ ಕಲಿಸ್ಬೇಕಾ, ಯೋಗ ಕಲಿಸ್ಬೇಕಾ, ಇದನ್ನೆಲ್ಲ ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಾ, ಆ್ಯಂಡ್ ಆ ಮಗು ಎಷ್ಟು ವರ್ಷದಿಂದ ಶುರು ಮಾಡಿದ್ರೆ ಒಳ್ಳೇದು, ಆ್ಯಂಡ್ ಪ್ರತಿದಿನ ಮಾಡಿದ್ರೆ ಎಷ್ಟು ಒಳ್ಳೇದು, ನನ್ನ ಮಗುಗೆ ಆಕ್ಚುಲಿ ಬೇಕಾಗಿರೋದು ಯಾವುದು, ಶಾಲೆ ಎಷ್ಟು ದುಡ್ಡಿಗೆ ನಾನು ಸೇರಿಸ್ತೀನಿ ಅನ್ನೋದಾ, ಅಥವಾ ಆ ಮಗುವಿಗೆ ಧ್ಯಾನ ಯೋಗ ಹೇಳ್ಕೊಡ್ಬೇಕಾಗಿರೋದನ್ನ.
0: ಖಂಡಿತವಾಗಿ
1: ಯಾವ ತರದ ಮಗು, ನನ್ನ ಮಗುಗೆ ರ್ಯಾಂಕ್ ಬಂದಿದೆ ಅನ್ನೋದು ಖುಷಿಯೇ, ಆದ್ರೆ ನನ್ನ ಮಗು ಎಷ್ಟು ಆರೋಗ್ಯವಾಗಿದೆ ಅನ್ನೋದು ಕೂಡ ಅಷ್ಟೇ.
0: ಖಂಡಿತವಾಗಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ರೆ ತೀರಾ ಸಣ್ಣ ಪ್ರಾಯದಲ್ಲೂ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದೆ, ಹಾಗಾಗಿ ತಂದೆ ತಾಯಿಯರಲ್ಲಿ ಆ ಒಂದು ಕಳವಳಿ ಅನ್ನುವಂಥದ್ದು ಖಂಡಿತವಾಗಿ ಇದ್ದಿರ್ತದೆ. ಹಾಗಾಗಿ ಶಿಕ್ಷಣ ಎನ್ನುವ ಒಂದು ವಿಷಯ ಬಂದಾಗ ತಂದೆ ತಾಯಿಂದಿರು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಿ ಈಗ ನೀವು ಹೇಳಿದ ಹಾಗೆ ಮೇಡಮ್. ಅದೇ ರೀತಿ ನಮ್ಮ ಆರೋಗ್ಯ ಅಂತ ಬಂದಾಗ ಎಳವೆಯಲ್ಲಿರುವ ಮಕ್ಕಳಿಗೆ ಈಗಿಂದನೇ ನಾವು ಅದನ್ನು ಪರಿಪಾಠ ಮಾಡಿದರೆ ಮಾತ್ರ ಅವರು ಅದನ್ನು ರೂಢಿಗೊಳಿಸ್ಕೊಳ್ತಾರೆ, ಮತ್ತೆ ಅವರ ಆರೋಗ್ಯ ಉತ್ತಮವಾಗಲಿಕ್ಕೆ ಖಂಡಿತ ಅದು ಸಹಕಾರಿಯಾಗುತ್ತೆ.
1: ಎಷ್ಟೇ ವಯಸ್ಸಿನಿಂದ ಯೋಗ ಕಲಿಬೇಕು
0: ಖಂಡಿತ. ಇದ್ರ ಬಗ್ಗೆ ಹೇಳಬೇಕಾದ್ರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಸಾಧಾರಣವಾಗಿ 8-10 ವರ್ಷ ಪ್ರಾಯದ ಮಕ್ಕಳು ಸರ್ವೇ ಸಾಮಾನ್ಯವಾಗಿ ಯೋಗ ಆಸನಗಳನ್ನು ಮಾಡಬಹುದು. 5ನೇ ವಯಸ್ಸಿನಿಂದನೇ ಮಕ್ಕಳು ಸಣ್ಣ ಪುಟ್ಟ ಅಂದ್ರೆ ಶಿಥಿಲೀಕರಣ, ಯೋಗದಲ್ಲಿ ನಾವು ಶಿಥಿಲೀಕರಣ ವ್ಯಾಯಾಮ ಅಂತ ಹೇಳ್ತೇವೆ, ಲೂಸ್ನಿಂಗ್ ಎಕ್ಸಸೈಸಸ್. ಯೋಗಾಸನ ಮಾಡೋ ಮುಂಚೆ ನಮ್ಮ ದೇಹದ ಜಡಿಲತೆಗಳನ್ನ ಸ್ಟಿಫ್ನೆಸ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು. ಸೊ ಆ ಸ್ಟಿಫ್ನೆಸ್ ಕಡಿಮೆ ಮಾಡಿಕೊಂಡು ಫ್ಲೆಕ್ಸಿಬಿಲಿಟಿ ಜಾಸ್ತಿ ಬರಬೇಕಂತಾದ್ರೆ ನಾವು ಈ ಶಿಥಿಲೀಕರಣ ವ್ಯಾಯಾಮ ಲೂಸ್ನಿಂಗ್ ಎಕ್ಸಸೈಸಸ್ ಅನ್ನ ಮಾಡ್ಕೊಳ್ಬೇಕು. ಇದನ್ನ ನಾವು ಸುಲಭವಾಗಿ ಮಕ್ಕಳಿಗೆ ಹೇಳ್ಕೊಡ್ಬಹುದು. 5ನೇ ವರ್ಷದ ಪ್ರಾಯದಿಂದನೇ ಮಕ್ಕಳಿಗೆ ಸಣ್ಣ ಪುಟ್ಟ ಎಕ್ಸಸೈಸ್ ಗಳನ್ನ ಹೇಳ್ಕೊಳ್ಬಹುದು. ನಂತರ 8-10 ಪ್ರಾಯ ಬರುವಾಗ ಆ ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆ ಹೆಚ್ಚಾಗ್ತದೆ, ಅಂತ ಸಮಯದಲ್ಲಿ ನಾವು ಯೋಗಾಭ್ಯಾಸದ ಆಸನಗಳನ್ನ ಹೇಳ್ಕೊಡ್ಬಹುದು. ಅದರ ಜೊತೆ ಜೊತೆಗೆ ಪ್ರಾಣಾಯಾಮದ ಅಭ್ಯಾಸಗಳು, ಮೆಡಿಟೇಷನ್ ಅಭ್ಯಾಸಗಳು, ಇದು ಈಗಿನ ಮಕ್ಕಳಿಗೆ ಅತಿ ಮುಖ್ಯವಾಗಿರೋದು. ಯಾಕಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೂ ಮಕ್ಕಳು ತೀರಾ ಬೇಗ ಆತಂಕಕ್ಕೆ ಒಳಗಾಗ್ತಾರೆ, ಆಘಾತಕ್ಕೆ ಒಳಗಾಗ್ತಾರೆ, ಅಥವಾ ಮೊಬೈಲ್ ನೋಡ್ಬಿಡಿ ಅಂತ ಹೇಳಿದ್ದು ಆ ಒಂದು ಕಾರಣಕ್ಕೇನೆ ಮಕ್ಕಳು ಆತ್ಮಹತ್ಯೆಗಳನ್ನ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ಮಕ್ಕಳ ಮನಸ್ಸಿಗೆ ಅಷ್ಟು ದುರ್ಬಲ ಆಗ್ತಾ ಇದೆ. ಈ ಸೋಷಿಯಲ್ ಮೀಡಿಯಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಒಳ್ಳೇದು ಹೌದು ಕೆಟ್ಟದು ಹೌದು, ಅದನ್ನ ಹೇಗೆ ಮಕ್ಕಳು ಬಳಸ್ತಾರೆ ಅನ್ನೋದನ್ನ ಪೇರೆಂಟ್ಸ್ಗಳು ಜಾಸ್ತಿ ಗಮನ ಹರಿಸಲಿಕ್ಕೆ ಆಗುವುದಿಲ್ಲ. ಅವರ ವೃತ್ತಿಯ ಸಮಸ್ಯೆಯಿಂದಾಗಿ ಅಥವಾ ಅವರ ಏನು ಬಿಸಿ ಸ್ಕೆಡ್ಯೂಲ್ ಇಂದಾಗಿ ಎಲ್ಲವನ್ನು ಕೂಡ ತಂದೆ ತಾಯಿಂದರಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ಈ ಪ್ರಾಣಾಯಾಮ ಧ್ಯಾನದ ಅಭ್ಯಾಸಗಳು ಮಕ್ಕಳ ಮನಸ್ಸನ್ನ ಖಂಡಿತವಾಗಿ ಸದೃಢಗೊಳಿಸಲಿಕ್ಕೆ ಸಹಕಾರಿಯಾಗುತ್ತೆ. ಮತ್ತೆ ಮಕ್ಕಳಿಗೆ ಆದಷ್ಟು ಸ್ವಯಂ ಅಭಿಪ್ರಾಯಗಳನ್ನ ರೂಢಿಸ್ಕೊಳ್ಳಿಕ್ಕೆ ಅಥವಾ ಸ್ವಯಂ ಯಾವುದೇ ಒಂದು ನಿರ್ಧಾರಗಳನ್ನ ಮಾಡ್ಕೊಳ್ಳಿಕ್ಕೆ ಕೂಡ ಅಷ್ಟು ಅವರಲ್ಲಿ ಗಟ್ಟಿತನ ಅಥವಾ ಅಷ್ಟು ಮಾನಸಿಕ ಸದೃಢತೆ ಬರಲಿಕ್ಕೆ ಪ್ರಾಣಾಯಾಮ ಖಂಡಿತ ಸಹಕಾರಿಯಾಗುತ್ತೆ.
1: ವೆರಿ ಟ್ರೂ, ವೆರಿ ಟ್ರೂ. ಈಗ ಇದೆಲ್ಲ ಗೊತ್ತಾಗ್ಬೋದು ಯಾರಿಗೆ ಗೊತ್ತಿತ್ತ, ಯಾರು ಮಾಡಿರ್ ಕಾಣಿ ಅವರಿಗೆ. ಯೂಶ್ವಲಿ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಎಂತಂದ್ರೆ, ಯೋಗ ಹೆಗಳಿಗೆ ಮಾಡ್ಕ, ಧ್ಯಾನ ಹೆಗಳಿಗೆ ಮಾಡ್ಕ, ಪ್ರಾಣಾಯಾಮ ಹೆಗಳಿಗೆ ಮಾಡ್ಕೆ ಅಂದ್ರೆ ವಯಸ್ಸಾಯ್ಕ.
0: ಹೌದು,
1: ಒಂದ್ 40 ಮೇಲೆ ಕೈ ಕಾಲು ಗೆಂಟಲ್ ನೋವು ಶುರು ಆಗ್ತಲ್ಲ, ಅಷ್ಟೊತ್ತಿಗೆ ಶುರು ಮಾಡ್ರಿ ಸಾಕು. ಒಂದು 56 ಮೇಲೆ ಶುರು ಮಾಡ್ರು ಭಾರಿ ಒಳ್ಳೇದು, 66 ಮೇಲೆ ಎಂತಾರು ಒಂದು ಮಾಡ್ಕೆ, ಅವ್ರು ಮತ್ತೆ ಒಂದು ಕೆಲಸ ಅದನ್ನ ಮಾಡ್ಲಿ. ಈ ತರದೊಂದು ಮೆಂಟಾಲಿಟಿ ಎಲ್ಲರಲ್ಲೂ ಇದೆ. ಆಕ್ಚುಲಿ ಯೋಗ, ಧ್ಯಾನ, ಪ್ರಾಣಾಯಾಮ, ಇವು ಮೂರು ನೀವು ಹೇಳ್ದಂಗೆ ಒಂದು ಮಗು 8 ವಯಸ್ಸಿನಿಂದ ಶುರು ಮಾಡಿದ್ರೆ ಭಾರಿ ಒಳ್ಳೇದು. ನನಗೆ ಯಾವಾಗಲೂ ಅನಿಸೋದು, ನಮ್ಮ ಶಾಲೆಗಳಲ್ಲಿ ಈಗ ಇಂಗ್ಲೀಷ್ ಮೀಡಿಯಂ ಅಥವಾ ಯಾವುದೇ ಮೀಡಿಯಂ ತಗೊಂಡ್ರು ಅದುಂಟು, ನಮ್ಮಲ್ಲಿ ಕಂಪ್ಯೂಟರ್ ಕಲಿಕೆ ಉಂಟು, ಮತ್ತೊಂದುಂಟು, ಮಗದೊಂದುಂಟು, ಎಲ್ಲ ಹೇಳಿಕೊಡ್ತಾರೆ, ಎಲ್ಲ ಹೇಳಿಕೊಡ್ಲಿ, ಯಾವುದೇ ಶಾಲೆ ಆದರೂ ಯಾವುದೇ ಮೀಡಿಯಂ ಆದರೂ. ಬಟ್ ನಂದು ಒಂದು ರಿಕ್ವೆಸ್ಟ್ ಅಂತಂದ್ರೆ, ಆ ಶಾಲೆಗಳಲ್ಲಿ ಪ್ರತಿದಿನ ಕಂಪಲ್ಸರಿ ಒಂದು 1/2 ಗಂಟೆ ನೀವು ಇದಕ್ಕೆ ಇಡಿ ಅಂತ.

0: ನಿಮ್ಗದ್ ಒಂದಿನ ಮಿಸ್ ಆಯ್ತು ಅಂದ್ರೆ ಏನೋ ಮಿಸ್ಸಿಂಗ್ ಮಿಸ್ಸಿಂಗ್. ಆ ಅಭ್ಯಾಸ ನಾವು ಮಕ್ಳಿಗೆ ಸಣ್ಣ ವಯಸ್ಸಿನಲ್ಲೇ ಅದನ್ನ ಅಭ್ಯಾಸ ಮಾಡ್ತಿದ್ರೆ ಆ ಮಗು ನಾಳೆ ಎಂತಾದ್ರೂ ಅದನ್ನ ಬಿಡುದಿಲ್ಲ
1: ಖಂಡಿತವಾಗಿ.
0: ಮತ್ತೆ ಆ ಮಗುವಿನ ಏಜಿಂಗ್ ಹೆಲ್ದಿ ಆಗಿರುತ್ತೆ. ಇವತ್ತು ನಾವು ಮಕ್ಳಿಗೆ ಕೊಡ್ತಾ ಇರೋ ಆಹಾರ ಅದ್ರ ಮೇಲೆ ನಮ್ಮ ಕಂಟ್ರೋಲ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಜಂಕ್ ಫುಡ್ ಕೊಡಬಾರ್ದು ಅಂತ ಹೇಳಿ ಮನೆ ಫುಡ್ ಕೊಡ್ಬಹುದು, ಬಟ್ ಮನೇಲೂ ಏನ್ ಮನೇಲಿ ಬೆಳಿತೀವ ನಾವು?
1: ಹೌದು ಖಂಡಿತ.
0: ಅಂಗಡಿಯಲ್ಲಿ ತಾನೇ ಕೊಡುದು.
1: ಮಾಡುವಂತಹ ಆಹಾರ ಪದಾರ್ಥಗಳಲ್ಲಿಯೂ ಕೂಡ ನಾವು ತರುವಂತಹ ವಸ್ತುಗಳು ನಾವು ಹೊರಗಡೆ ಪೇಟೆಯಿಂದ ಖರೀದಿ ಮಾಡಿರೋ ವಸ್ತುಗಳೇ ಆಗ್ತದೆ. ಅಲ್ಲಿಯೂ ಕೂಡ ರಾಸಾಯನಿಕ ಗೊಬ್ಬರಗಳು, ಕೆಮಿಕಲ್ ಫರ್ಟಿಲೈಸೇಷನ್ಸ್ ಹಾಕಿರುವಂತದ್ದು, ಅಥವಾ ಪ್ರಿಸರ್ವೇಟಿವ್ ಇರುವ ಹಣ್ಣು ತರಕಾರಿಗಳು, ಯಾವುದೋ ಬೇರೆ ಊರಿಂದ ಈಗ ಬೇರೆ ದೇಶದ ಹಣ್ಣುಗಳೆಲ್ಲ ನಮ್ಮ ಭಾರತದ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಅದೆಲ್ಲವೂ ಕೂಡ ತಾಜಾವಾಗಿರ್ಬೇಕಂದ್ರೆ ಖಂಡಿತವಾಗಿ ಅದಕ್ಕೆ ನಾನಾ ರೀತಿಯ ಕೆಮಿಕಲ್ಗಳನ್ನು ಹಾಕಿರ್ತಾರೆ. ಮತ್ತೆ ಈಗ ಹಣ್ಣುಗಳನ್ನು ಆದಷ್ಟು ಬೇಗ ಹಣ್ಣು ಮಾಡಲಿಕ್ಕೆ ಕೂಡ ಏನು ಕೆಮಿಕಲ್ಗಳನ್ನ ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ ಕೂಡ ನಾವು ತಿನ್ನುವ ಆಹಾರಗಳಲ್ಲಿ ಖಂಡಿತವಾಗಿ ರಾಸಾಯನಿಕ ಅಂಶಗಳು ಸೇರ್ಕೊಂಡಿದೆ.
0: ಹಾಗಾಗಿ ಅದ್ರ ಮೇಲೆ ನಮ್ಗಷ್ಟು ಕಂಟ್ರೋಲ್ ಇಲ್ಲ. ಅಟ್ ಲೀಸ್ಟ್ ಆರೋಗ್ಯದ ಈ ವಿಷಯಗಳಲ್ಲಿ ನಾವು ಇದನ್ನ ಅಳವಡಿಸುವ ಮೂಲಕ ಜೀವನದಲ್ಲಿ ಆದಷ್ಟು ಕಂಟ್ರೋಲ್ ಮಾಡಬಹುದು.
1: ಖಂಡಿತವಾಗಿ. ಮತ್ತೆ ಅಲ್ಲದಿದ್ರೂ ಕೂಡ ಈಗ ಮಕ್ಕಳಿಗೆ ನಾವು ಯೋಗದ ಮೇಲೆ ಜಾಸ್ತಿ ಒಲವನ್ನು ಮೂಡಿಸಲಿಕ್ಕೆ ಇನ್ನೊಂದು ಕಾರಣನೂ ಇದೆ, ಬಲವಾದ ಕಾರಣ. ಯಾಕೆಂದ್ರೆ ಇನ್ನು ಮುಂದಿನ ವರ್ಷಗಳಲ್ಲಿ ಯೋಗವನ್ನ ಒಂದು ಸ್ಪೋರ್ಟ್ ಆಗಿ ಕೂಡ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ಆ ಹಂತಗಳು ಕೂಡ ನಡೀತಾ ಇದೆ ಈಗ ಸರ್ಕಾರದ ಮಟ್ಟದಲ್ಲಿ. ಅಷ್ಟು ಮಾತ್ರ ಅಲ್ಲದೆ ಯೋಗವನ್ನ ಇನ್ನೂ ಸಹ ಈಗ ಆಲ್ರೆಡಿ ವಿಶ್ವಮಾನ್ಯತೆ ಯೋಗಕ್ಕೆ ಸಿಕ್ಕಿದೆ. 2014 ಏನು ನಮ್ಮ ದೇಶದ ಪ್ರಧಾನಿಯವರಾದ ನರೇಂದ್ರ ಮೋದಿಯವರು ಒಂದು ಕರಡನ್ನ ವಿಶ್ವಸಂಸ್ಥೆಯ ಮುಂದಿಟ್ಟು 2015 ಅದು ಅನುಮೋದನೆಯಾಗಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೆಲ್ಲವೂ ಕೂಡ ಯೋಗಕ್ಕೆ ವಿಶ್ವಮಾನ್ಯತೆಯನ್ನು ನೀಡುವ ಒಂದು ಅನುಮೋದನೆಗೆ ಒಪ್ಪಿ 2015 ಇವತ್ತಿನವರೆಗೆ 12 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಿಕೊಂಡು ಬಂದಿದ್ದೇವೆ. ಇದರೊಟ್ಟಿಗೆ ಮುಂದಿನ ಹಂತವಾಗಿ ಈಗ ಏನು ನಡೀತಾ ಇದೆ ಅಂದ್ರೆ ಯೋಗವನ್ನು ಒಂದು ಸ್ಪೋರ್ಟ್ ಆಗಿ, ಅಂದ್ರೆ ಮುಂದೆ ಇನ್ನು ಯೋಗವನ್ನ ಕಾಮನ್ವೆಲ್ತ್ ಅಥವಾ ಒಲಿಂಪಿಕ್ಸ್ ಅಲ್ಲೂ ಕೂಡ ಒಂದು ಸ್ಪೋರ್ಟ್ ಆಗಿ, ಯೋಗವನ್ನು ಕೂಡ ಒಂದು ಕರಿಯರ್ ಆಗಿ ಮುಂದೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಆರೋಗ್ಯದ ಜೊತೆ ಜೊತೆಗೆ ಇದೊಂದು ಮುಂದೆ ಒಂದು ಕರಿಯರ್ ಆಗಿಯೂ ಕೂಡ ಇದು ಹೊರಹೊಮ್ಮಲಿಕ್ಕಿದೆ. ಹಾಗಾಗಿ ಮಕ್ಕಳು ಈಗಿಂದನೇ ಯೋಗವನ್ನ ಅಭ್ಯಾಸ ಮಾಡೋದು ಆರೋಗ್ಯ ದೃಷ್ಟಿಯಿಂದನೂ ಮುಂದೆ ಅವರ ಕರಿಯರ್ ದೃಷ್ಟಿಯಿಂದ ಕೂಡ ಅದು ತುಂಬಾನೇ ಒಳ್ಳೆಯದು.
0: ಆಕ್ಚುಲಿ ಯೋಗನ ಕರಿಯರ್ ಆಗಿ ತಗೊಂಡವರು, ಫಾರ್ ಎಕ್ಸಾಂಪಲ್ ನಾನು ಮಾಸ್ ಕಮ್ಯುನಿಕೇಶನ್ ಜರ್ನಲಿಸಂ ಮಾಡುವಾಗ ಯೋಗವನ್ನ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಓದ್ತಾ ಇರೋರು ಇದ್ರು, ಅವ್ರಿಗೆಲ್ಲ ಎಷ್ಟು ಡಿಮ್ಯಾಂಡ್ ಇತ್ತು ಗೊತ್ತಾ? ಅಬ್ರಾಡ್ ಎಲ್ಲ ಅಬ್ರಾಡ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಕರಿಯರ್ ವೈಸ್ ನೋಡಿದ್ರೆ ಕೂಡ ಯೋಗ ಟಾಪ್ ಅಲ್ಲಿ ಇದೆ, ನಮ್ಗದ್ರ ಬೆಲೆ ಗೊತ್ತಿರಲಿಲ್ಲ. ಸೊ ಎಲ್ಲಾ ಕಡೆ ಅವ್ರಿಗೆ ಎಷ್ಟು ಡಿಮ್ಯಾಂಡ್, ಅವ್ರು ಎಷ್ಟು ಪ್ಯಾಕೇಜ್, ಅವ್ರು ಎಷ್ಟು ಫಾರಿನ್ ಟೂರ್ಸ್ ಅಂದ್ರೆ ಟೂರ್ಸ್ ಇನ್ ದ ಸೆನ್ಸ್ ಬೇರೆ ಬೇರೆ ಕಡೆ ಹೋಗಿ ಯೋಗ ತರಬೇತಿ ಯೋಗ ಕ್ಲಾಸ್ ಗಳನ್ನ ಕೊಡೋದು. ಅಂಡ್ ಏನು ಬೇಡಪ್ಪ, ನಾನು ಎಲ್ಲಿಗೂ ಹೋಗಲ್ಲ, ಮನೇಲೆ ಕುತ್ಕೊಂಡು ಹೇಳ್ಕೊಡ್ತೀನಿ ಅಂದ್ರೆ ಆನ್ಲೈನ್ ಕ್ಲಾಸಸ್ ಗೆ ಎಷ್ಟು ಡಿಮ್ಯಾಂಡ್ ಇದೆ ಈಗ. ಮೊದಲಿನ ತರ ಇಲ್ಲೇ ನಿಮ್ಮ ಹತ್ರನೇ ಬರ್ಬೇಕಾಗಿಲ್ಲ, ಆನ್ಲೈನ್ ಕ್ಲಾಸಸ್ ಅಲ್ಲಿ ಯೋಗ ನಾನ್ ಮಾಡುದು ಆನ್ಲೈನ್ ಅಲ್ಲಿ ನೋಡ್ಕೊಂಡು ಯೋಗನ.
1: ಖಂಡಿತವಾಗಿ.
0: ಸೊ ಸಿ ಇಷ್ಟೊಂದು ಡಿಮ್ಯಾಂಡ್ ಗಳಿರುವಂತ, ಇಷ್ಟೊಂದು ಕರಿಯರ್ ಇರುವಂತ ಒಂದು ಬೃಹತ್ ಮಹಾನ್ ವಿದ್ಯೆ ಇದು. ಸೊ ಇದನ್ನ ನಾವು ಕಲಿತಿದ್ರೆ ಹೇಗೆ? ಅಂಡ್ ಅದು ನಮ್ಮದೇ ದೇಶದ್ದು, ನಮ್ಗದ್ರ ಬೆಲೆ ಗೊತ್ತಿರಲಿಲ್ಲ.
1: ಖಂಡಿತವಾಗಿ. ವಿಶ್ವಕ್ಕೆ ಯೋಗ ಅನ್ನುವಂಥದ್ದು ಭಾರತ ನೀಡಿದಂತ ಅತ್ಯಮೂಲ್ಯ ಕೊಡುಗೆ. ಖಂಡಿತವಾಗಿ.
0: ನಮ್ಗದ್ರ ಬೆಲೆ ಗೊತ್ತಿರಲಿಲ್ಲ, ಅದಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗಿ ಅದ್ರ ತರ ಅದ್ರ ಮೇಲೆ ಒಂದ್ ದೊಡ್ಡ ನೆಗ್ಲೆಕ್ಟ್ ಇತ್ತು. ಬಟ್ ಇವಾಗ ಎಲ್ಲರದು ಕಣ್ಣು ತೆರೀತಾ ಇದೆ. ನನಗನ್ಸೋದು ಈಗ ಹೇಗೆ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಮಾಡಿದ್ದಾರೆ, ಅದೇ ತರ ಎಲ್ಲಾ ಸ್ಕೂಲಲ್ಲೂ, ಗವರ್ಮೆಂಟ್ ಸ್ಕೂಲು, ಪ್ರೈವೇಟ್ ಸ್ಕೂಲು, ಯಾವುದೇ CBSE ಸ್ಟೇಟ್, ಯಾವುದೇ ಸಿಲೆಬಸ್ ಏನೇ ಇಟ್ಕೊಳ್ಳಿ ನೀವು, ಬಟ್ ಕಂಪಲ್ಸರಿ ಯೋಗಾನ ಇಟ್ಕೊಳ್ಳಬೇಕು ಪ್ರತಿದಿನ ಅನ್ನೋದನ್ನ ಕಂಪಲ್ಷನ್ ಮಾಡಿದ್ರೆ ಬಹಳ ಒಳ್ಳೇದಿತ್ತು. ಅಂದ್ರೆ ಸರ್ಕಾರದ ಮಟ್ಟದಲ್ಲೂ ಕೂಡ ಇದು ಕಂಪಲ್ಷನ್ ಆಗ್ಬೇಕು, ಬಿಕಾಸ್ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ಹೇಳ್ತಾರೆ. ಆದ್ರೆ ಇವತ್ತಿನ ಮಕ್ಕಳು ಹೆಲ್ದಿಯಾಗಿರ್ಲಿಲ್ಲ ಅಂದ್ರೆ ನಾಳಿನ ಪ್ರಜೆಗಳು ಹೆಂಗಿರ್ತಾರೆ?
1: ಸತ್ಯವಾಗಿ. ಹೌದು.
0: ಇಷ್ಟು ಚಿಕ್ಕ ಚಿಕ್ಕ ವಯಸ್ಸಿಗೆ ಮಕ್ಕಳು ಅಂತಂತ ಮಾರಕ ಕಾಯಿಲೆಗಳು ಬರ್ತಾ ಇದ್ದಾವಂದ್ರೆ ಅವರ ಇಮ್ಯುನಿಟಿ ಲೆವೆಲ್ ಹೆಂಗಿದೆ?
1: ಹೌದು, ನಿಜ.
0: ಅಂಡ್ ಮೆಂಟಲಿ ದೇ ಆರ್ ಸೋ ಸ್ಟ್ರೆಸ್ಡ್, ಸಣ್ಣ ಸಣ್ಣ ವಿಷಯಗಳನ್ನ ಅವ್ರು ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಈಗಲೇ ಅವ್ರಿಗೆ ಆ ಕಾಯಿಲೆ ಈ ಕಾಯಿಲೆ ಅಂತ ಅದಂತ ಇದಂತ ಅನ್ನೋದು 108 ಹೆಸರುಗಳನ್ನ ಹೇಳ್ತಾರಲ್ಲ, ಮೋಸ್ಟ್ಲಿ ಅವರು ಮೆಡಿಟೇಷನ್, ಪ್ರಾಣಾಯಾಮ, ಯೋಗ ಮಾಡಿದ್ರೆ ಇದೆಲ್ಲದರಿಂದ ದೂರ ಇರ್ತಾರೆ. ದೇ ವಿಲ್ ಬಿ ವೆರಿ ಇಂಡಿಪೆಂಡೆಂಟ್ ಅಂಡ್ ದೇ ವಿಲ್ ಬಿ ವೆರಿ ಕಾನ್ಫಿಡೆಂಟ್. ಮತ್ತೆ ಅವ್ರಿಗೆ ಕ್ಲಿಯರ್ ಕಟ್ ಗೋಲ್ ಇರುತ್ತೆ, ನಾನು ಏನ್ ಮಾಡ್ಬೇಕು ಅಂತ. ಈಗಿನ ಮಕ್ಕಳು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಮಾದಕ ವ್ಯಸನ ಅಂತೆ, ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಷನ್ ಅಂತೆ, ಮೊಬೈಲ್ ಅಡಿಕ್ಷನ್, ಇದೆಲ್ಲಾನು ಇದೆ. ಬಟ್ ಇದೆಲ್ಲದರಿಂದ ದೂರ ಮಾಡಕ್ ಇದೊಂದು ಬೆಸ್ಟ್ ಔಷಧ.
1: ಖಂಡಿತವಾಗಿ, ಖಂಡಿತವಾಗಿ. ನೀವು ಹೇಳಿದಾಗೆ ಇವಾಗ ಏನು ಮಧ್ಯವಯಸ್ಕರಲ್ಲಿ ಅಥವಾ ಹಿರಿಯರಲ್ಲಿ ಕಾಣಿಸ್ಕೊಳ್ಳುವಂತಹ ಮಾನಸಿಕ ಬಾಧೆಗಳಿಗೆ ಸೈಕಾಲಜಿ ಕನ್ಸಲ್ಟೇಷನ್ ಅನ್ನೋಂಥದ್ದು ನಡೀತಾ ಇತ್ತು. ಇವಾಗ ಚೈಲ್ಡ್ ಸೈಕಾಲಜಿಸ್ಟ್ ಕೂಡ ಬಂದಿದ್ದಾರೆ. ಯಾಕಂದ್ರೆ ಮಕ್ಕಳ ಮನಸ್ಥಿತಿ ಇವಾಗ ತೀರಾ ದುರ್ಬಲವಾಗ್ತಾ ಇದೆ. ನೀವು ಹೇಳಿದಾಗ ಅದು ಆಲ್ರೆಡಿ ಗೆಟ್ಟಿದೆ. ಹೌದು, ನಿಜಕ್ಕೂ. ಹಾಗಾಗಿ ಯೋಗಾಭ್ಯಾಸ ಅನ್ನುವಂಥದ್ದು ಖಂಡಿತವಾಗಿ ಮಕ್ಕಳ ಮಾನಸಿಕ ಸದೃಢತೆಗೆ ಖಂಡಿತವಾಗಿ ಸಹಕಾರಿಯಾಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ನೋಡಿ,

0: ಮಕ್ಕಳಲ್ಲಿ ನೀವು ಆವಾಗಲೇ ಹೇಳಿದಾಗೆ ಮಾದಕ ವಸ್ತುಗಳಿಗೆ ವ್ಯಸನರಾಗಿ ಬಿಡ್ತಾರೆ, ಅವರಲ್ಲಿ ತಿಳುವಳಿಕೆಗಳು ಕಡಿಮೆ ಇರ್ತದೆ. ಯಾರು ಈ ಯೋಗ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡ್ತಾರೆ, ಯೋಗದಲ್ಲಿ ಅಷ್ಟಾಂಗ ಯೋಗ ಅಂತ ಒಂದು ವಿಭಾಗ ಇದೆ. ಆ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಪ್ರತ್ಯಾಹಾರ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ, ಹೀಗೆ ಒಂದು 8 ವಿಭಾಗಗಳಿದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಯೋಗ ಅಂದರೆ ಬರೀ ಆಸನ ಅಂತ. ಯೋಗ ಅಂದರೆ ಬರೀ ಆಸನ ಮಾತ್ರ ಅಲ್ಲ, ಯೋಗದಲ್ಲಿ ಇವಿಷ್ಟು ವಿಭಾಗಗಳಿದೆ. ಅದರಲ್ಲಿ ಯಮ ನಿಯಮ ಅಂದರೆ ಸೆಲ್ಫ್ ಡಿಸಿಪ್ಲಿನ್ ಅಥವಾ ಈ ಸಿವಿಕ್ ಸೆನ್ಸ್ ಅನ್ನುವಂಥದ್ದು, ಸೆಲ್ಫ್ ಡಿಸಿಪ್ಲಿನ್. ನೀವು ಆವಾಗಲೇ ಹೇಳಿದಾಗೆ ಇಂದಿನ ಮಕ್ಕಳೇ ಮುಂದಿನ ಭಾರತದ ಭವಿಷ್ಯದ ಪೀಳಿಗೆಗಳು, ಪ್ರಜೆಗಳು. ಹಾಗಿರುವಾಗ ಆ ಮಕ್ಕಳಲ್ಲಿ ಆ ಸೆಲ್ಫ್ ಡಿಸಿಪ್ಲಿನ್ ಅನ್ನುವಂಥದ್ದು, ಅದು ಶಿಕ್ಷಣದ ಬಗ್ಗೆನೇ ಆಗಿರಲಿ ಅಥವಾ ಆರೋಗ್ಯದ ಬಗ್ಗೆನೇ ಆಗಿರಲಿ, ಸೆಲ್ಫ್ ಡಿಸಿಪ್ಲಿನ್ ಅನ್ನುವಂಥದ್ದು ರೋಡ್ ಸೈಡಿನ ಆಹಾರ ನೋಡಿದ ಕೂಡಲೇ ಆಕರ್ಷಿತರಾಗಿರಬಾರ್ದು. ನಾವು ಅದಕ್ಕೆ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನುವಂದು ಚಿಂತನೆ ಮಕ್ಕಳಲ್ಲಿ ಬರಬೇಕಂದ್ರೆ, ಆ ಚಿಂತನೆ ಬರಬೇಕಂದ್ರೆ ಖಂಡಿತವಾಗಿ ಅವರಲ್ಲಿ ಪ್ರಾಣಾಯಾಮ ಧ್ಯಾನ ಮಾಡುವಂತಹ ಬುದ್ಧಿಶಕ್ತಿ ಇರಬೇಕು. ಆ ಪ್ರಾಣಾಯಾಮ ಧ್ಯಾನ ಮಾಡಿದಾಗ ಆಗುವಂತಹ ಏನು ಬದಲಾವಣೆಗಳಿದೆ, ಅದರಿಂದಾಗಿ ಆ ಮಕ್ಕಳಲ್ಲಿ ಸೆಲ್ಫ್ ಡಿಸಿಪ್ಲಿನ್ಗಳು ಕಾಣಿಸ್ಕೊಳ್ತದೆ.
1: ನಿಜ.
0: ಹಾಗಾಗಿ ಖಂಡಿತವಾಗಿ ಯೋಗದಲ್ಲಿ ಬರೀ ಆಸನ ಮಾತ್ರ ಮಾಡಬೇಡಿ, ಉಳಿದೆಲ್ಲವೂ ಏನು 8 ವಿಭಾಗಗಳಿದೆ ನಾನು ಹೇಳಿದಿನಲ್ಲ, ಅದನ್ನೆಲ್ಲ ಅಭ್ಯಾಸ ಮಾಡಿದರೆ ಖಂಡಿತವಾಗಿ ಮಕ್ಕಳಲ್ಲಿ ಒಂದು ಶಿಸ್ತಿನ ಪರಿಪಾಠ ಅನ್ನುವಂಥದ್ದು ಸಾಧ್ಯ ಆಗ್ತದೆ.
1: ಅದು ಆಕ್ಚುಲಿ ಮಕ್ಕಳು ಶುರು ಮಾಡಿದ್ರೆ ಉಂಟಲ್ಲ, ಅವ್ರಿಗೆ ತುಂಬಾ ಏಜ್ ಇದೆ. ಮತ್ತೆ ಒಂದ್ ಮಗು 10 ವರ್ಷಕ್ಕೆ ಶುರು ಮಾಡ್ತು ಅಂದ್ರೆ ಸರಾಸರಿ ಆಯುಸ್ 60 ಆದ್ರೆ ಇನ್ನು 50 ವರ್ಷದ ಆ ಮಗು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಯೋಗನ. ಸೊ ನೀವ್ ಹೇಳಿದಂಗೆ ಒಂದೊಂದು ಹಂತ ಏರಿ ಆ ಮಗು ಅಂತ ಎಲ್ಲ ಹಂತಗಳನ್ನ ಏರ್ಕೊಂಡು ಬರ್ಬೋದು. ಇನ್ನೊಂದು, ಅವರು ಗೋಲ್ ಫೋಕಸ್ಡ್ ಆಗಿರ್ತಾರೆ, ಅವ್ರ ಕಾನ್ಸಂಟ್ರೇಷನ್ ಲೆವೆಲ್ ತುಂಬಾ ಒಳ್ಳೇದಿರುತ್ತೆ, ನಾನು ಏನ್ ಮಾಡ್ಬೇಕು ಅನ್ನೋದು ಕ್ಲಿಯರ್ ಕಟ್ ಇರುತ್ತೆ ಅವ್ರಿಗೆ. ಈಗಿನ ಮಕ್ಳು ಎಷ್ಟು ಗೊಂದಲದಲ್ಲಿ ಇದ್ದಿರ್ತಾರಂದ್ರೆ, ಅವರು ಡಿಗ್ರಿಯನ್ನ ಮುಗಿಸಿ ಗ್ರಾಜುಯೇಷನ್ ಮುಗಿಸಿದವರು ಮುಂದೆ ಅಂತ ಮಾಡುದು ಅಂತ ನಿಂತ್ಕೊಂಡು ಯೋಚನೆ ಮಾಡ್ತಾರೆ. ಅಂತ ಗೊಂದಲದಿರೋ ಮಕ್ಕಳು ಈ ತರದೊಂದು ಪ್ರಾಕ್ಟೀಸ್ ಬಂದ್ರೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ.
0: ಖಂಡಿತವಾಗಿ,
1: ಮೆಂಟಲ್ ಎಬಿಲಿಟಿ, ಮೆಂಟಲ್ ಸ್ಟೆಬಿಲಿಟಿ ಎರಡೂ ಸರಿ ಆಗುತ್ತೆ.
0: ಹೌದು, ನಾನು ನಿಮ್ಗೆ ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ವಾರದ ಹಿಂದೆ ನೀವು ನೋಡಿರ್ಬೋದು ಮೇಡಮ್, ಪೇಪರ್ ನಲ್ಲಿ ಬಂದಿತ್ತು, ಎನರ್ಜಿ ಡ್ರಿಂಕ್ ಅನ್ನ ಕುಡಿದಂತ ಒಂದು 18 ವರ್ಷದ ಹುಡುಗ ಕಿಡ್ನಿ ವೈಫಲ್ಯದಿಂದಾಗಿ ಅವನು ಅಸುನಿಗ್ತಾನೆ. 18 ವರ್ಷದ ಹುಡುಗ ಅಷ್ಟೇ, ಸಾಧಾರಣ ಪದವಿ ಹುಡುಗ ಇರಬಹುದು. ಆ ಹುಡುಗನ ತಲೆಯಲ್ಲಿ ಏನಿಟ್ಟುಕೊಂಡು ಆ ಒಂದು ಎನರ್ಜಿ ಡ್ರಿಂಕ್ ಸ್ಟಿಂಗ್ ಅಂತ ಹೇಳಿ ಎನರ್ಜಿ ಡ್ರಿಂಕ್ ಗಳೆಲ್ಲ ಬರ್ತದೆ, ಅಥವಾ ರೆಡ್ ಬುಲ್ಗಳು ತೆರೆ ಎನರ್ಜಿ ಡ್ರಿಂಕ್ ಗಳೆಲ್ಲ, ಅದೆಲ್ಲ ಯುವ ಜನತೆಯನ್ನ ಮಕ್ಕಳನ್ನ ಆಕರ್ಷಿಸಲಿಕ್ಕೆ ಇರುವಂತಹ ಡ್ರಿಂಕ್ ಗಳೇ ಆಗಿದೆ. ಸೊ ಅಂತ ಡ್ರಿಂಕ್ ನ ಕುಡಿಯುವ ಮನಸ್ಥಿತಿ ಮಕ್ಕಳಿಗೆ ಯಾಕೆ ಬಂದಿದೆ ಅಂದ್ರೆ, ಎನರ್ಜಿ ಲೆವೆಲ್ ಬೇಕು ನಮ್ಗೆ. ನಾವು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಮುಂದೆ ಬರಬೇಕು, ಪಠ್ಯದಲ್ಲಿ ಮುಂದಿರ್ಬೇಕು, ಅಥವಾ ನಮ್ಮ ಗೋಲ್ ಅನ್ನ ರೀಚ್ ಆಗ್ಬೇಕಂದ್ರೆ ನಮ್ಗೆ ಎನರ್ಜಿ ಲೆವೆಲ್ ಬೇಕಂತ ಹೇಳಿ ಯಾವುದೋ ಬಾಹ್ಯ ರಾಸಾಯನಿಕ ವಸ್ತುಗಳನ್ನ ನಾವು ದೇಹಕ್ಕೆ ತಗೊಳ್ತಾ ಇದ್ದೇವೆ. ಅದ್ರ ಬದಲಾಗಿ ಯೋಗ ಮಾಡೋದ್ರಿಂದ ಖಂಡಿತವಾಗಿ ಫ್ಲೆಕ್ಸಿಬಿಲಿಟಿಯು ಚೆನ್ನಾಗಿರ್ತದೆ, ಪ್ರಾಣಾಯಾಮ ಧ್ಯಾನ ಮಾಡೋದ್ರಿಂದ ನೀವು ಇಡೀ ದಿನ ಉಲ್ಲಾಸದಂದಿರ್ತೀರಾ, ಎನರ್ಜೆಟಿಕ್ ಆಗಿರ್ತೀರಾ, ಯಾವುದೇ ಆಯಾಸ ಇರುವುದಿಲ್ಲ. ಎಷ್ಟೇ ನೀವು ಪಠ್ಯದಲ್ಲಿ ತಲ್ಲೀನರಾಗಿದ್ರೂ ಕೂಡ ಸಂಜೆವರೆಗೂ ನೀವು ಒಂದು ನಿಮ್ಮ ದೇಹ ಹಾಗೂ ಮನಸ್ಸು ಉಲ್ಲಾಸದಿಂದಿರಲಿಕ್ಕೆ ಈ ಪ್ರಾಣಾಯಾಮ ಖಂಡಿತ ಸಹಕಾರಿಯಾಗುತ್ತೆ. ಈ ಹೊರಗಿನ ರಾಸಾಯನಿಕಗಳನ್ನು ಕುಡಿದು ಆರೋಗ್ಯ ಎಲ್ಲ ಹಾಳು ಮಾಡ್ಕೊಳ್ಳೋ ಬದಲು ಅದು ಆರೋಗ್ಯ ಹಾಳು ಮಾಡೋದಕ್ಕಿಂತ ಹೆಚ್ಚಾಗಿ ಅದು ಆರೋಗ್ಯಕ್ಕೆ ಮಾರಕವಾಗಿದೆ. ಕಳೆದ ಒಂದು ವಾರದ ಹಿಂದೆ ಓದಿದಂತಹ ಆ ಸಂಗತಿ ನನಗೆ ತೀರಾ ಕಳವಳಕಾಳಿ ಸಂಗತಿ. ಯಾಕಂದ್ರೆ ಮಕ್ಕಳೀಗ ಬೇಗ ಆಕರ್ಷಿತರಾಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಇನ್ಫ್ಲುಯೆನ್ಸರ್ಸ್ ಏನು ಹೇಳಿದ್ರು ಖಂಡಿತವಾಗಿ ಮಕ್ಕಳು ಆಕರ್ಷಿತರಾಗ್ತಾರೆ. ಹಾಗಾಗಿ ಎಲ್ಲೋ ನಾವು ಆ ಮಕ್ಕಳಿಗೆ ಸರಿಯಾದ ಮಾಹಿತಿಯನ್ನ ನೀಡುವುದು ತೀರಾ ಕಷ್ಟಕರ ಆಗ್ತಾ ಇದೆ. ಹಾಗಾಗಿ ಇಂತಹ ರೇಡಿಯೋ ಮೂಲಕ, ನ್ಯೂಸ್ ಮೂಲಕ, ಅಥವಾ ಈ ಟಿವಿ ಮಾಧ್ಯಮಗಳ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಕೂಡ ಖಂಡಿತವಾಗಿ ನಾವು ಹೆಚ್ಚೆಚ್ಚು ಮಕ್ಕಳಿಗೆ ಇಂತಹ ಕಾರ್ಯಕ್ರಮಗಳನ್ನು ನೀಡುವುದ್ರ ಮೂಲಕ ಖಂಡಿತವಾಗಿ ಈ ಒಂದು ವಿಷಯವನ್ನ ಅವರಿಗೆ ತಿಳಿಸ್ಕೊಡ್ಬಹುದು.
1: ಈಗ ಜೂನ್ 21 ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಆಚರಿಸಲ್ಪಡುವುದು, ಈ ಜೂನ್ 21 ವಿಶೇಷತೆಯನ್ನ ಒಂದ್ಸಲ ಹೇಳಕ್ಕ?
0: ಖಂಡಿತವಾಗಿ. ಯಾಕೆ ಜೂನ್ 21 ತಾರೀಕೆ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಅಂದ್ರೆ, ಪ್ರತಿ ವರ್ಷದಲ್ಲಿ ನೀವು ನೋಡಿದ್ರೆ ಸೂರ್ಯನ ಪಥ ಅನ್ನುವಂಥದ್ದು ಉತ್ತರಾಯಣದಿಂದ ದಕ್ಷಿಣಾಯನದ ಕಡೆಗೆ ಸೂರ್ಯನ ಪಥ ಬದಲಾವಣೆ ಆಗ್ತದೆ. ಈ ಪಥ ಬದಲಾವಣೆ ಆಗುವ ಸಮಯದಲ್ಲಿ ಆ ಒಂದು ದಿನ ಜೂನ್ 21 ದಿನ ಅನ್ನುವಂಥದ್ದು, ಆ ದಿನದಲ್ಲಿ ಸೂರ್ಯನ ಈ ಪಥ ಬದಲಾವಣೆಯ ಸಂದರ್ಭದಲ್ಲಿ ಹಗಲು ಅನ್ನುವಂಥದ್ದು ಸುದೀರ್ಘವಾಗಿರ್ತದೆ. ಯಾವಾಗಲೂ ಯೋಗಾಭ್ಯಾಸಕ್ಕೆ ಸೂರ್ಯನ ಕಿರಣಗಳು, ನೀವು ಕೇಳಿರ್ಬೋದು ಸೂರ್ಯ ನಮಸ್ಕಾರ, ಹೆಚ್ಚಿನ ಈ ಅಭ್ಯಾಸಗಳೆಲ್ಲ ಬೆಳಿಗ್ಗೆನೇ ನೀವು ಮಾಡಿ ಅಂತ ಹೇಳ್ತೇವೆ. ಸೂರ್ಯನ ಬಿಸಿಲಿರುವಾಗಲೇ ಮಾಡಿ. ಯೋಗದ ಜೊತೆಗೆ ವಿಟಮಿನ್ ಡಿ ಕೂಡ ನಿಮಗೆ ಹೇರಳವಾಗಿ ಸಿಗ್ತದೆ, ನಿಮ್ಮ ಆರೋಗ್ಯಕ್ಕೆ ಅದು ಒಂದು ಪ್ಲಸ್ ಪಾಯಿಂಟ್. ಹಾಗಾಗಿ ಈ ಸೂರ್ಯನ ಪಥ ಬದಲಾವಣೆ ಆಗುವ ದಿನದಂದು ಸೂರ್ಯ ಅಧಿಕವಾಗಿ ಅಂದ್ರೆ ಹಗಲು ದೀರ್ಘವಾಗಿರ್ತದೆ. ಈ ಒಂದು ದಿನ ತುಂಬಾ ಪ್ರಾಶಸ್ತ್ಯವಾದ ದಿನ, ಆಧ್ಯಾತ್ಮಿಕವಾಗಿ ನೋಡಿದ್ರು ಕೂಡ ಯೋಗಕ್ಕೆ ಪ್ರಾಶಸ್ತ್ಯವಾದ ದಿನ. ಹಾಗಾಗಿಯೇ ಈ ದಿನದಂದೇ ಜೂನ್ 21 ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಬೇಕಂತ ಹೇಳಿ ಪ್ರಧಾನಿಯವರು ಒಂದು ಮಂಡನೆಯನ್ನು ಸಲ್ಲಿಸ್ತಾರೆ. ಮತ್ತೆ ಈ ದಿನಕ್ಕೆ ಇನ್ನೊಂದೇನು ಹೇಳ್ತಾರೆ ಅಂದ್ರೆ ಬೇಸಿಗೆ ಅಯನ ಸಂಕ್ರಾಂತಿ ಅಂತ ಸಹ ಕರೀತಾರೆ ಈ ದಿನವನ್ನ. ಯಾಕಂದ್ರೆ ಈ ದಿನ ಸುದೀರ್ಘವಾದ ಹಗಲಿರುವ ಕಾರಣ, ಸುದೀರ್ಘವಾಗಿ ಹಗಲಿದ್ದಾಗ ಯೋಗದಂತಹ ಅಭ್ಯಾಸಗಳಿಗೆ ಒಂದು ಪ್ರತಿಕೂಲ ವಾತಾವರಣ ಅದು. ಹಾಗಾಗಿ ಈ ದಿನ ಅಭ್ಯಾಸವನ್ನ ಮಾಡಿ,
1: ಯೋಗಕ್ಕೆ
0: ಅನುಕೂಲ ವಾತಾವರಣ, ಹಾಗಾಗಿ ಖಂಡಿತವಾಗಿ ಈ ದಿನದಂದೇ ಯೋಗ ಮಾಡಬೇಕಂತ ಹೇಳಿ ಒಂದು ನಿರ್ಧಾರಿತವಾಗಿರುತ್ತದೆ.
1: ಓಕೆ, ಇದಕ್ಕೀಗ ಈ ಸಲ ಜಿಲ್ಲಾಡಳಿತ ಅಥವಾ ನಮ್ಮ ತಾಲೂಕು ಆಡಳಿತ ಏನೆಲ್ಲ ಮಾಡ್ತಾ ಇದ್ದಾರೆ ಈಗ ಯೋಗ ದಿನಾಚರಣೆ ಅಂಗವಾಗಿ?
0: ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಜಿಲ್ಲಾ ಆಯುಷ್ ಇಲಾಖೆ ವತಿಯಿಂದ ಜೂನ್ 21ನೇ ತಾರೀಕಿನಂದು ದೊಡ್ಡ ಹಂತದ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಮಾನ್ಯ ಜಿಲ್ಲಾ ಅಧಿಕಾರಿಯವರು, ಜಿಲ್ಲಾ ಪಂಚಾಯತ್ ಸಿಇಒ ಅವರು, ನಮ್ಮ ಶಾಸಕರು ಅಥವಾ ಪೊಲೀಸ್ ಇಲಾಖೆಯವರು, ಕ್ರೀಡಾ ಇಲಾಖೆಯವರು, ವಿದ್ಯಾರ್ಥಿ ನಿಲಯದ ಮಕ್ಕಳೆಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಜೊತೆ ಜೊತೆಗೆ ಜೂನ್ 21ರ ಮುಂಚಿತವಾಗಿ ಪೂರ್ವಭಾವಿ ಕಾರ್ಯಕ್ರಮಗಳು, IDY ಪೂರ್ವಭಾವಿ ಕಾರ್ಯಕ್ರಮಗಳು ಅಂತ ನಾವು ಹಮ್ಮಿಕೊಂಡಿದ್ದೇವೆ. ಇದನ್ನು ನಾವು ಆದಷ್ಟು ಈ ವಿದ್ಯಾರ್ಥಿ ನಿಲಯ, ಹಿಂದುಳಿದ ವರ್ಗಗಳ, ಸಮಾಜ ಕಲ್ಯಾಣ ಇಲಾಖೆಗಳ ವರ್ಗಗಳ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮಗಳನ್ನು NSS ವಿದ್ಯಾರ್ಥಿಗಳಿಗೆ, ತದನಂತರ ಪದವಿ ವಿದ್ಯಾರ್ಥಿಗಳಿಗೆ, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ, ಹಾಗೂ ಈ ವರ್ಷದ ಥೀಮ್ ಏನಿದೆ, ಯೋಗ ಫಾರ್ ಹೆಲ್ದಿ ಏಜಿಂಗ್, ಹಾಗಾಗಿ ಕೆಲವೊಂದು ಆಯ್ದ ವೃದ್ಧಾಶ್ರಮಗಳಲ್ಲಿಯೂ ಕೂಡ ನಾವು ವೃದ್ಧರಿಗೆ ಕೂಡ ಈ ಯೋಗಾಭ್ಯಾಸಗಳನ್ನು ಹೇಳಿಕೊಡುವುದರ ಮೂಲಕ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಮತ್ತೆ ಬಹುಮುಖ್ಯವಾಗಿ ನಮ್ಮ ದೇಶದ ಬೆನ್ನೆಲುಬು ಮಹಿಳೆಯರು, ಮಹಿಳೆಯರಿಗಾಗಿಯೂ ಕೂಡ ನಾವು ಮಹಿಳಾ ನಿಲಯಗಳಲ್ಲಿ, ಹೆಣ್ಣು ಮಕ್ಕಳ ಹಾಸ್ಟೆಲ್ಗಳಲ್ಲಿಯೂ ಕೂಡ ಯೋಗ ಕಾರ್ಯಕ್ರಮಗಳನ್ನು ಈಗಾಗಲೇ ಪೂರ್ವಭಾವಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ.
1: ವೆರಿ ನೈಸ್. ಎಲ್ಲರಿಗೂ ಯೋಗ ತಲುಪಲಿ, ಯೋಗ ಅವರ ಬದುಕಾಗಲಿ, ಆಗ ಯೋಗದಿಂದ ಬದುಕುವ ಯೋಗ ಎಲ್ಲರದಾಗುತ್ತೆ ಅಂತ. ಅದು ಯೋಗ ಕಲಿಯೋದು ಕೂಡ ಒಂದು ಯೋಗ. ಯೋಗ ಎಲ್ರಿಗೂ ಒಲಿಯೋದಿಲ್ಲ, ಅದು ಅಂದ್ರೆ ಮನ್ಸು ಮಾಡೋದಿಲ್ಲ, ಮನ್ಸು ಮಾಡ್ರೆ ಎಲ್ರಿಗೂ ಒಲಿತು, ಬಟ್ ಅದಕ್ಕೂ ಒಂದು ಯೋಗ ಬೇಕು ಅಂತೇಳಿ ಹೇಳಿ. ಅದು ಬಿಟ್ಟು ಬೇರೆ ಏನೆಲ್ಲ ಈ ಸಲ ಅದು ಈಗ ಆರೋಗ್ಯ ವೃದ್ಧಾಪ್ಯಕ್ಕಾಗಿ,
0: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ,
1: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂತ ಇತ್ತೀಗ ಥೀಮ್ ಇಟ್ಕೊಂಡ. ಸೊ ಅದೊಂದು ಒಳ್ಳೆ ಥೀಮ್ ಈ ಸಲ ಅವ್ರು ಇಟ್ಕೊಂಡಿದ್ದು. ಸೊ ತುಂಬಾ ಲೇಟ್ ಆಯಾದ್ರೂ ಒಳ್ಳೆ ಥೀಮ್ ಅವರು ಆಯ್ಕೆ ಮಾಡ್ಕೊಂಡ್ರೆ, ಯಾಕಂದ್ರೆ ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ರೆ ಯೋಗ ಅವರದ್ದು ಜೀವನದ ಒಂದು ಭಾಗ ಆಯ್ತು ಅಂತ ಹೇಳ್ಕೊಂಡು. ಸೊ ಒಂದು ಸಿಂಪಲ್ ಯೋಗಗಳನ್ನ ಮನೆಯಲ್ಲೇ ನಾವು ಮಾಡುದ, ಕೆಲವೊಂದು ಟಿಪ್ಸ್ ಒಂಚೂರು ಕೊಟ್ಟು ಬಿಡಿ ಕಂಬ.
0: ಖಂಡಿತವಾಗಿ, ಸರ್ವೇ ಸಾಮಾನ್ಯವಾಗಿ ಹೆಚ್ಚಿನವರು ನನ್ನಲ್ಲಿ ಕೇಳ್ತಾರೆ, ಎಷ್ಟೊತ್ತಿಗೆ ಯೋಗಾಭ್ಯಾಸವನ್ನು ಮಾಡ್ಕೊಳ್ಬೇಕು, ಯಾವಾಗ ಮಾಡಬೇಕು, ಎಷ್ಟು ಸಮಯ ಮಾಡಬೇಕು, ನಮಗೆ ಈ ತರ ಸಮಸ್ಯೆ ಇದ್ರೆ ನಾವು ಜನರಲ್ ಕ್ಲಾಸ್ ಅಲ್ಲಿ ನಾವು ಭಾಗವಹಿಸಬಹುದಾ ಅಂತೆಲ್ಲ ಕ್ವಶನ್ ಗಳನ್ನ ಕೇಳ್ತಾರೆ. ಸೊ ಅಂತಹ ಸಂಶಯಗಳಿಗೆ ಉತ್ತರವಾಗಿ ನಾನು ಇವತ್ತು ಈ ರೇಡಿಯೋ ಕಾರ್ಯಕ್ರಮದ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಬೆಳಿಗ್ಗೆ ಎದ್ದ ಕೂಡಲೇ ಯೋಗಾಭ್ಯಾಸವನ್ನ ಮಾಡಬೇಕು. ನಾವು ಹೇಗೆ ಬೆಳಿಗ್ಗೆಯ ಉಪಹಾರವನ್ನ ಬ್ರೇಕ್ ದ ಫಾಸ್ಟಿಂಗ್, ಬೆಳಿಗ್ಗೆಯ ಉಪಹಾರ ಅನ್ನುವಂಥದ್ದು ಬ್ರೈನ್ ಫುಡ್, ತಿನ್ನಲೇಬೇಕು. ಅದೇ ರೀತಿ ಯೋಗವನ್ನ ಕೂಡ ಬೆಳಿಗ್ಗೆನೆ ಅಭ್ಯಾಸ ಮಾಡಿದ್ರೆ ಬಾರಿ ಒಳ್ಳೆಯದು. ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯದಲ್ಲೂ ಸಹ ಮಾಡಬಹುದು. ನಿಮ್ಮ ವೃತ್ತಿಯಲ್ಲಿ ಸಮಸ್ಯೆಗಳಿದ್ರೆ, ಅಂದ್ರೆ ಬೇಗ ಕೆಲಸಕ್ಕೆ ಹೋಗ್ಬೇಕು ಅಂತಹ ಸಮಸ್ಯೆಗಳೆಲ್ಲ ಇದ್ದಾಗ, ಅಥವಾ ಶಾಲೆಯಲ್ಲಿ ಸ್ವಲ್ಪ ಬೇಗ ಹೊರಡಬೇಕು, ದೂರದ ಮಕ್ಕಳು ಬೇಗ ಶಾಲೆ ಬಸ್ ಬರುತ್ತೆ, ಹಾಗೇನಾದ್ರೂ ಇದ್ದಾಗ ಸಂಜೆ ಆದ್ರೂ ಕನಿಷ್ಠ ಮಾಡ್ಕೊಳ್ಬಹುದು ಸೂರ್ಯಾಸ್ತದ ವೇಳೆಯಲ್ಲಿ.
1: ಟೈಮಿಂಗ್ ಬೆಳಿಗ್ಗೆ ಆದ್ರೆ ಎಷ್ಟು ತಿನ್ನುವಳಿಗೆ, ಸಂಜೆ ಆದ್ರೆ ಎಷ್ಟು ತಿನ್ನುವಳಿಗೆ?
0: ಖಂಡಿತವಾಗಿ ಬೆಳಿಗ್ಗೆ ಆದ್ರೆ ಸರ್ವೇ ಸಾಮಾನ್ಯವಾಗಿ ಬ್ರಾಹ್ಮೀ ಮುಹೂರ್ತದಲ್ಲಿ ಮಾಡಬೇಕು ಅನ್ನುವಂಥದ್ದೊಂದು ಪರಿಪಾಠವಿದೆ. ನಮ್ಮ ಯೋಗ ಪುಸ್ತಕಗಳಲ್ಲಿ ಯೋಗ ಗುರುಗಳು ಪತಂಜಲಿ ಮಹರ್ಷಿಯವರು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತ ಇದೆ. ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ 4:30-5 ಗಂಟೆ ಹಾಗೆ ಶುರುವಾಗ್ತದೆ. ಅಷ್ಟೊತ್ತಿಗೆ ಆದರೂ ಏಳಲಿಕ್ಕೆ ಆಗದೆ ಇದ್ರೆ ಕನಿಷ್ಠ ಒಂದು 6 ಗಂಟೆಯ ಸಮಯಕ್ಕಾದರೂ 6 ಗಂಟೆಯಿಂದ 7 ಗಂಟೆವರೆಗೆ, 1 ತಾಸಿನವರೆಗೆ ಅಥವಾ 45 ನಿಮಿಷದವರೆಗೆ ಮಾಡಬಹುದು. ಬೆಳಿಗ್ಗೆ ಎದ್ದು ಕೂಡಲೇ ಮಲಮೂತ್ರವನ್ನು ವಿಸರ್ಜನೆ ಮಾಡಿ 1 ಲೋಟ ಬಿಸಿ ನೀರನ್ನು ಕುಡಿದು ತದನಂತರ ಯೋಗಾಭ್ಯಾಸವನ್ನು ಶುರು ಮಾಡಬೇಕು. ಸರಳವಾದ ಶಿಥಿಲೀಕರಣ ವ್ಯಾಯಾಮ, ಲೂಸ್ನಿಂಗ್ ಎಕ್ಸಸೈಸ್ಗಳಿಂದ ಶುರು ಮಾಡಬಹುದು. ತಲೆಯಿಂದ ಕಾಲುಗಳವರೆಗೆ ಜಾಯಿಂಟ್ಸ್ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ಬಹುದು. ತದನಂತರ ಸಿಂಪಲ್ ಆದ ಯೋಗಾಭ್ಯಾಸಗಳು, ನಿಂತುಕೊಂಡು ಮಾಡುವಂತಹ ವೃಕ್ಷಾಸನ ಇರಬಹುದು, ಅದು ನೀವು ಆವಾಗಲೇ ಹೇಳಿದಾಗೆ ಕಾನ್ಸಂಟ್ರೇಷನ್ ಫೋಕಸ್ ಅನ್ನು ಹೆಚ್ಚು ಮಾಡುತ್ತದೆ ಯುವ ಜನತೆಯಲ್ಲಿ. ಹಾಗೆ ನಮ್ಮ ಈ ವೃತ್ತಿ ಮಾಡುವಂತಹ ನಮ್ಮ ನಿಮ್ಮಲ್ಲಿ ವೃತ್ತಿಪರರಲ್ಲಿ ಕೂಡ ಅದು ನಮ್ಮ ವೃತ್ತಿಯಲ್ಲಿ ನಮ್ಮ ಫೋಕಸ್ ಅನ್ನು ಹೆಚ್ಚು ಮಾಡಲಿಕ್ಕೆ, ಅಥವಾ ನಮ್ಮ ಔಟ್ಕಮ್ ಏನಿದೆ, ಈಗ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ವರ್ಕ್ ಮಾಡುವಂತಹ ಇಂಜಿನಿಯರ್ಸ್ಗೆ ಅವರದೊಂದು ಪ್ರಾಜೆಕ್ಟ್ ಅಲ್ಲಿ ಇಂತ ಒಳ್ಳೆ ಔಟ್ಕಮ್ ಬರ್ಬೇಕಂತ ಇರುತ್ತೆ. ಸೊ ಅಂತವರಿಗೆಲ್ಲ ಖಂಡಿತವಾಗಿ ಇದು ಹೆಲ್ಪ್ ಆಗ್ತದೆ,
1: ವೃಕ್ಷಾಸನ
0: ಖಂಡಿತ ವೃಕ್ಷಾಸನ ಸಹಾಯ ಆಗುತ್ತೆ.
1: ಖಂಡಿತವಾಗಿ
0: ಹೌದು, ಅದನ್ನ ಮಾಡಬಹುದು. ಅದರ ಜೊತೆಗೆ ಮಲಗಿ ಮಾಡುವಂತಹ ಶವಾಸನದ ಮೂಲಕ ಮಾಡುವಂತಹ ಮಲಗಿ ಮಾಡುವ ಅಭ್ಯಾಸಗಳು ಕೂಡ ಸಾಕಷ್ಟು ಇದೆ. ಪವನ ಮುಕ್ತಾಸನ ಅಭ್ಯಾಸ ಇದೆ, ಹೆಚ್ಚಿನವರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿದೆ. ಮಲಗಿ ಎರಡೂ ಕಾಲುಗಳನ್ನು ಮಡಚಿ ಕೈಗಳನ್ನು ಹಿಡಿದುಕೊಂಡು ಹೀಗೆ ಹೊಟ್ಟೆಯನ್ನು ಕೌಚಿ ಮಾಡುವಂತಹ ಪವನ ಮುಕ್ತಾಸನದ ಅಭ್ಯಾಸ, ಅದನ್ನು ಮಾಡಬಹುದು. ಹಾಗೆ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಮುಟ್ಟಿನ ಸಮಸ್ಯೆಗಳಿಗೆ ಬಾಧೆಗಳಿಗೆ ಈ ತಿತ್ತಲಿಯಾಸನ ಅಥವಾ ಬದ್ಧಕೋನಾಸನ, ಎರಡೂ ಕಾಲುಗಳ ಪಾದಗಳನ್ನು ಜೋಡಿಸಿ ಪದ್ಮಾಸನದ ರೀತಿಯಲ್ಲಿ ಕುಳಿತುಕೊಂಡು ಮಾಡುವಂತಹ ಸರಳ ಸುಲಭವಾದ ಆಸನಗಳನ್ನು ಮಾಡಿಕೊಳ್ಬಹುದು. ಇದರ ಜೊತೆಗೆ ಸುಲಭವಾಗಿ ಮಾಡಿಕೊಳ್ಳುವಂತಹ ನಾಡಿಶೋಧನ ಪ್ರಾಣಾಯಾಮ, ಮೂಗಿನ ಪ್ರಾಣಾಯಾಮ, ಮುದ್ರವನ್ನು ಧರಿಸಿ ಕೂಡ ಮಾಡಬಹುದು ಅಥವಾ ಮುದ್ರೆ ಇಲ್ಲದೆ ಕೈಬೆರಳುಗಳ ಸಹಾಯದಿಂದ ಸಹ ಮಾಡಬಹುದು. ಮತ್ತೆ ಓಂಕಾರದ ಬೀಜ ಮಂತ್ರ, ಓಂಕಾರ ಅನ್ನುವಂಥದ್ದು ಯೂನಿವರ್ಸಲ್ ಚಾಂಟಿಂಗ್, ಇದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದ ಮಂತ್ರ ಅಲ್ಲ, ಇಟ್ಸ್ ಅ ಯೂನಿವರ್ಸಲ್ ಚಾಂಟಿಂಗ್ ಶಾಂತಿ ಮಂತ್ರ ಓಂಕಾರ ಅನ್ನುವಂಥದ್ದು. ಈ ಓಂಕಾರದ ಬೀಜ ಮಂತ್ರವಾದ ಅ ಊ ಮಕಾರ, ಅಕಾರ ಊಕಾರ ಮಕಾರ ಅನ್ನುವಂಥದ್ದು ಬೀಜ ಮಂತ್ರವಾಗಿದೆ. ಇದನ್ನು ಪಠಿಸುವ ಮೂಲಕ ಕಣ್ಗಳನ್ನು ಮುಚ್ಚಿ ಚಿನ್ಮುದ್ರೆ ಧರಿಸಿ ಧ್ಯಾನ ಮುದ್ರೆಯನ್ನು ಧರಿಸಿ ಪಠಿಸುವುದರ ಮೂಲಕ ಒಂದು ಸಣ್ಣದಾದ ಮೆಡಿಟೇಷನ್ ಧ್ಯಾನವನ್ನು ಸಹ ಮಾಡಬಹುದು. ಆ ಮಂತ್ರಗಳನ್ನು ನಾವು ಪಠಿಸುವಾಗ ಹೊರಹೊಮ್ಮುವಂಥ ತರಂಗಗಳು, ವೈಬ್ರೇಷನ್ಸ್ ಅನ್ನುವಂಥದ್ದು ಖಂಡಿತವಾಗಿ ನಿಮ್ಮ ಮನಸ್ಸನ್ನ ಪ್ರಶಾಂತಗೊಳಿಸುತ್ತದೆ. ಇದೊಂದು ಸಣ್ಣ ಧ್ಯಾನದ ಅಭ್ಯಾಸ, ಇದನ್ನು ಮಾಡ್ಕೊಳ್ಬಹುದು. ಇವಿಷ್ಟು ಮಾಡುವಾಗ ಖಂಡಿತವಾಗಿ 45 ನಿಮಿಷ ಅಂತೂ ಹಾಗೆ ಆಗುತ್ತೆ, ಹಾಗಾಗಿ ಇದನ್ನು ಮಾಡ್ಕೊಳ್ಬಹುದು. ತದನಂತರ ಸಂಜೆ, ಸಮಯದ ಅಭಾವವಿದ್ದಲ್ಲಿ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ
1: 10 ಗಂಟೆ ಒಳಗೆ ಮಾಡಬೇಕು, ಆಮೇಲೆ ಮಾಡಬಾರದು ಅಂತಾರೆ ಬೆಳಿಗ್ಗೆ.
0: ಖಂಡಿತವಾಗಿ ಹೌದು, 10 ಗಂಟೆ ಒಳಗಾದ್ರೂ ಮಾಡ್ಕೊಳ್ಬೇಕು. ಯಾಕಂದ್ರೆ ಯೋಗ ಮಾಡುವಾಗ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು, ಅದೇ ಹಾಗೆ ಯೋಗ ಮಾಡಿದ ನಂತರ ಕೂಡ 1 ಗಂಟೆಯ ನಂತರ, ಕನಿಷ್ಠ 1 ಗಂಟೆಯ ನಂತರ ತೀರಾ ಹೆಚ್ಚಾದ ಆಹಾರಗಳನ್ನು ತೆಗೆದುಕೊಳ್ಬಾರದು. ಲಘು ಉಪಹಾರ ಮಾಡಿದರೆ ಸಾಕು, ತೀರಾ ಎಣ್ಣೆ ಪದಾರ್ಥಗಳನ್ನು ಅಥವಾ ಹೆವಿ ಬ್ರೇಕ್ಫಾಸ್ಟನ್ನು ತಗೊಳ್ಬಾರ್ದು. ಹಾಗಾಗಿ ಕನಿಷ್ಠ 10 ಗಂಟೆ ಒಳಗಡೆ ಮಾಡಿಕೊಂಡ್ರೆ ಒಳ್ಳೆಯದು. ಅದೇ ರೀತಿ ಸಂಜೆ ಕೂಡ ಸೂರ್ಯಾಸ್ತದ ಸಮಯದಲ್ಲಿ 5-6 ಗಂಟೆ, ಯಾಕಂದರೆ ಮಧ್ಯಾಹ್ನ ಹೇಗೂ 12-1 ಗಂಟೆ ಒಳಗೆ ಊಟ ಆಗಿದ್ರೆ ಕನಿಷ್ಠ 3 ಗಂಟೆಯ ನಂತರ, ಒಂದು ನಾವು ಯಾವುದೇ ಆಹಾರವನ್ನು ತಿಂದರೆ ಆ ಆಹಾರ ಜೀರ್ಣವಾಗಲಿಕ್ಕೆ ಕನಿಷ್ಠ 3 ಗಂಟೆ ಸಮಯ ಬೇಕಾಗ್ತದೆ. ಹಾಗಾಗಿ ನಾವು ಕನಿಷ್ಠ 1-5 ಗಂಟೆ 6 ಗಂಟೆ ಹಾಗೆ ಸಂಜೆ ಸಮಯದಲ್ಲಿ ಮಾಡ್ಕೊಳ್ಬಹುದು. ಸಂಜೆ ಸಮಯದಲ್ಲಿ ನೋಡಿ, ಯೋಗದಲ್ಲಿಯೂ ಕೂಡ ಬೆಳಿಗ್ಗೆ ನೀವು ಮಾಡೋದಾದ್ರೆ ಸೂರ್ಯ ನಮಸ್ಕಾರ ಮಾಡಿ, ಸಂಜೆ ನೀವು ಮಾಡೋದಾದ್ರೆ ಚಂದ್ರ ನಮಸ್ಕಾರ ಮಾಡಿ. ಯೋಗದಲ್ಲೂ ಕೂಡ ಚಂದ್ರ ನಮಸ್ಕಾರ ಅನ್ನುವಂತ ಒಂದು ಅಭ್ಯಾಸ ಇದೆ, ಇದು ಹೆಚ್ಚಿನವರಿಗೆ ತಿಳಿದಿಲ್ಲ,
1: ನಂಗೆ ಗೊತ್ತಿಲ್ಲ.
0: ಖಂಡಿತವಾಗಿ ಚಂದ್ರ ನಮಸ್ಕಾರ ಅನ್ನುವಂತಹ ಒಂದು 14 ಸುತ್ತಿನ ಅಭ್ಯಾಸವಿದೆ, ಅದನ್ನ ಸಹ ಮಾಡ್ಕೊಳ್ಬಹುದು. ಸೂರ್ಯ ನಮಸ್ಕಾರದ ಹಾಗೆ ಚಂದ್ರ ನಮಸ್ಕಾರವೂ ಕೂಡ ಒಂದು 14 ಸ್ಟೆಪ್ ಇದೆ ಅದರಲ್ಲಿ. ಅದನ್ನ ಸಂಜೆ ಸಮಯದಲ್ಲಿ ಮಾಡಿದ್ರೆ ತೀರಾ ಒಳ್ಳೆಯದು. ಯಾರಿಗೆಲ್ಲ ನಿದ್ರಾಹೀನತೆ ಸಮಸ್ಯೆ ಇದೆ, ನಿದ್ರಾಹೀನತೆ ಇನ್ಸೋಮ್ನಿಯ ಸಮಸ್ಯೆ ಇದೆ, ಅಥವಾ ಕೆಲವು ಮಕ್ಕಳು ಸಂಜೆ ಜಾಸ್ತಿ ಓದಲಿಕ್ಕೆ ಇಷ್ಟಪಡ್ತಾರೆ, ಸ್ವಂತವರು ಕಾನ್ಸಂಟ್ರೇಷನ್ ಅನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಕೂಡ ಈ ಅಭ್ಯಾಸವನ್ನು ಮಾಡ್ಕೊಳ್ಬಹುದು.
1: ಚಂದ್ರ ನಮಸ್ಕಾರ ಹೆಂಗೆ, ಸೂರ್ಯ ನಮಸ್ಕಾರ ತರನೇ ಇರುತ್ತಾ?
0: ಖಂಡಿತವಾಗಿ ಹಾಗೆ ಇರ್ತದೆ. ಅದರಲ್ಲೂ ಕೂಡ ಸೂರ್ಯ ನಮಸ್ಕಾರದಲ್ಲಿ ಹೇಗೆ ಸ್ಟೆಪ್ ಇದೆ, ಹಂತ ಹಂತವಾಗಿ ನಾವು ಹೇಗೆ ಮಾಡ್ತೇವೆ, 12 ಹಂತ, ಇದರಲ್ಲಿ 14 ಹಂತ, ಒಂದೆರಡು ಹಂತ ಜಾಸ್ತಿ ಇದೆ. ಹೌದು,
1: ಇದೊಂದು ಹೊಸ ಇನ್ಫಾರ್ಮೇಶನ್. ಓಕೆ, ಅದನ್ನೀಗ ಹುಡುಕಾಯ್ತು ಹ್ಯಾಂಗಿಂದ ಚಂದ್ರ ನಮಸ್ಕಾರ. ಅದ್ರ ಜೊತೆಗೆ ಈಗ ರಾತ್ರಿ 8 ಗಂಟೆ ಒಳಗೆ ಮುಗಿಸ್ಕೋರು, ಸಾಯಂಕಾಲ ಶುರು ಮಾಡ್ರಿ,
0: ಕನಿಷ್ಠ 1-8 ಗಂಟೆ ಒಳಗೆಲ್ಲ ಯೋಗಾಭ್ಯಾಸವನ್ನ ಮುಗಿಸಿ. ಮತ್ತೆ ನಾನು ಆಗ್ಲೇ ಹೇಳಿದಾಗ ನಿದ್ರಾಹೀನತೆ ಸಮಸ್ಯೆಗಳೇನಾದ್ರೂ ಇದ್ರೆ ಮಲಗುವ ಸಮಯದಲ್ಲಿ ಒಂದು ಕನಿಷ್ಠ 10 ಗಂಟೆ ಹಾಗೆ ಮಲಗುವ ಸಮಯದಲ್ಲಿ ಬ್ರಾಹ್ಮರಿ ಪ್ರಾಣಾಯಾಮವನ್ನ ಮಾಡಬಹುದು.
1: ಬ್ರಾಹ್ಮರಿ ಪ್ರಾಣಾಯಾಮ ಅಂದ್ರೆ ಕೆಮ್ಮಿ ಎರಡು ಕಿವಿಯಿಂದ ಮುಚ್ಚಿಕೊಂಡು
0: ಮುಚ್ಚಿ ಮಾಡುವಂತಹ ಮಕಾರವನ್ನ ಹೇಳಿ ಮಾಡುವಂತಹ ಪ್ರಾಣಾಯಾಮ, ಅಂಗಳಕ್ಕೆ ತಾಗಿಸಿ ಮಾಡುವಂತಹ ಪ್ರಾಣಾಯಾಮ, ಅದನ್ನ ಸಹ ಷಣ್ಮುಗಿ ಮುದ್ರ ಹಾಕಿ ಅಥವಾ ಹೀಗೆ ನೀವು ಹೇಳಿದಾಗೆ ಕಿವಿಯನ್ನು ಮುಚ್ಚಿ ಮಾಡುವಂತಹ ಅಭ್ಯಾಸ.
1: ಅದು ಷಣ್ಮುಗಿಯ ಶಾಂಭವಿಯ,
0: ಶಾಂಭವಿ ಮುದ್ರೆ ಷಣ್ಮುಖಿ ಮುದ್ರೆ ಎರಡನ್ನೂ ಕೂಡ ಹಾಕಿ ಮಾಡಬಹುದು. ಮುದ್ರಾ ಹೆಚ್ಚಿನವರಿಗೆ ಅಭ್ಯಾಸ ಗೊತ್ತಿಲ್ಲದೆ ಇದ್ರೆ ನೀವು ಮುದ್ರಾ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಮುದ್ರೆ ಗೊತ್ತಿದ್ದವರು ಖಂಡಿತ ಮುದ್ರೆಯನ್ನು ಹಾಕಿ ಮಾಡ್ಬೇಕು, ಯಾಕಂದ್ರೆ ಮುದ್ರಾ ಯೋಗ ಅನ್ನುವಂಥದ್ದೇ ಯೋಗದಲ್ಲೊಂದಿದೆ, ಅದು ಸಹ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ. ಹಾಗಾಗಿ ಈಗ ನಮ್ಗೆ ವಾಂತಿ ಏನಾದರೂ ಬರುತ್ತೆ, ಟ್ರಾವೆಲ್ ಸಿಕ್ನೆಸ್, ಮೋಷನ್ ಸಿಕ್ನೆಸ್ ಇದ್ರೆ ನಿಮ್ಮ ಹೆಬ್ಬೆರಳು ಹಾಗೂ ತೋರ್ಬೆರಳಿನ ಮಧ್ಯದ ಭಾಗದ ಜಾಗವನ್ನ ಸ್ವಲ್ಪ ಹೀಗೆ ಒತ್ತಿ ಹಿಡಿದ್ರೆ ಆಯ್ತು, ಒಂದು 5 ನಿಮಿಷಗಳ ಕಾಲ, ಅಥವಾ ನಿಮ್ಮ ಮೂಗಿನ ಕೆಳಗೆ ಮೇಲ್ತುಟಿಯ ಮೇಲೆ ಒಂದು ಸ್ವಲ್ಪ ಹೀಗೆ ಒತ್ತಿ ಹಿಡಿದ್ರೆ ಆಯ್ತು. ಇದನ್ನ ನಾವು ರಿಫ್ಲೆಕ್ಸಾಲಜಿ ಅಂತೇವೆ. ಈ ರಿಫ್ಲೆಕ್ಸಾಲಜಿ ಮಾಡುವಾಗ ನಮ್ಮ ಕೈ ಬೆರಳೆಗಳೇ ಬೇಕು ನೋಡಿ. ಇದನ್ನೆಲ್ಲ ಈಗ ಪಾಶ್ಚಾತ್ಯರು ಹೇಳ್ತಾ ಇದ್ದಾರೆ ರಿಫ್ಲೆಕ್ಸಾಲಜಿ ಅದು ಇದು ಅಂತ, ಆದ್ರೆ ನಮ್ಮ ಯೋಗ, ನಮ್ಮ ಪರಂಪರೆಯ, ನಮ್ಮ ವಿಶ್ವಕ್ಕೆ ನೀಡಿದ ಯೋಗ ಅನ್ನುವಂಥದ್ದು ಅವಾಗಲೇ ಹಿಂದಿನ ಕಾಲದಲ್ಲೇ ಹೇಳಿದೆ. ಇದೆಲ್ಲವೂ ಮುದ್ರಾ ಯೋಗದಲ್ಲಿ ಇದೆಲ್ಲವೂ ಇದೆ, ಇದರೆಲ್ಲದರ ಉಲ್ಲೇಖ ಇದೆ. ಹಾಗಾಗಿ ಇದನ್ನ, ಈ ಅಭ್ಯಾಸವನ್ನ ಕನಿಷ್ಠ 8 ಗಂಟೆ ಒಳಗೆ ಯೋಗಾಭ್ಯಾಸವನ್ನ ಮುಗಿಸಬೇಕು. ಆಸನಗಳನ್ನ ನೀವು ಹೇಳಿದಾಗೆ ಬ್ರಾಹ್ಮರಿ ಪ್ರಾಣಾಯಾಮವನ್ನ ರಾತ್ರಿ 1-5 ನಿಮಿಷಗಳ ಕಾಲ ಮಾಡ್ಕೊಳ್ಬಹುದು.
1: ಈ ಮಲ್ಕೊಂಡು ಕೆಲವರೆಲ್ಲ ಬೆಡ್ ಮೇಲೆ ಯೋಗ ಮಾಡ್ತಾರೆ, ಅಂದ್ರೆ ಅವ್ರಿಗೆ ಕೆಳಗೆ ಇಳುಕಾತಿಲ್ಲ, ಹಾಗೆಲ್ಲ ಮಾಡ್ರೆ ಅಡ್ಡಿಲ್ಲ?
0: ಮಾಡಬಹುದು. ನೀವು ಆವಾಗಲೇ ಹೇಳಿದ ಹಾಗೆ ಇವಾಗಲಿಂದನೇ ನೀವು ಯೋಗಾಭ್ಯಾಸ ಮಾಡಿದರೆ ವಯಸ್ಕರತನದಲ್ಲಿ ಆ ಪರಿಸ್ಥಿತಿ ಬರೋದಿಲ್ಲ. ಆದರೆ ಹೌದು, ಖಂಡಿತವಾಗಿ ಯೋಗಾಭ್ಯಾಸವನ್ನು ಆದಷ್ಟು ಭೂಮಟ್ಟದಲ್ಲಿ ಮಾಡಿದ್ರೇ ತುಂಬಾ ಒಳ್ಳೆಯದು. ಯಾಕಂದರೆ ಭೂಮಿಯಲ್ಲಿರುವ ಆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು, ಅದಕ್ಕೆ ನೋಡಿ ಯೋಗದಲ್ಲಿ ನಾವು ಕೊನೆಯದಾಗಿ ಯೋಗಾಭ್ಯಾಸ ಆದಮೇಲೆ ಭೂ ನಮನ ಅಂತ ಒಂದು ಮಾಡ್ತೇವೆ, ಸರಿನಾ? ಆ ಭೂಮಿಯಲ್ಲಿರುವ ಪಾಸಿಟಿವಿಟಿ, ಆ ವೈಬ್ರೇಷನ್ ಅನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದು ಒಂದು ಕಾರಣ. ಅದು ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದೆ ಅದಕ್ಕೂ ಕೂಡ. ಸೊ ಹಾಗಾಗಿ ನೆಲಮಟ್ಟದಲ್ಲಿ ಮಾಡಿದರೆ ಒಳ್ಳೆಯದು, ಚಾಪೆ ಅಥವಾ ಯೋಗ ಮ್ಯಾಟ್ ಅನ್ನು ಹಾಕಿ. ಆಗದೇ ಇದ್ರೆ ಬೆಡ್ ಮೇಲೆ ಮಾಡಬಹುದು. ಮತ್ತೆ ಯೋಗದಲ್ಲಿಯೂ ಸಹ ಯೋಗ ನಿದ್ರಾ ಅನ್ನೋ ಒಂದು ಅಭ್ಯಾಸ ಇದೆ, ಯೋಗ ನಿದ್ರಾ ಅಭ್ಯಾಸ. ನಿದ್ರಾ ಅಂದ ಕೂಡಲೇ ಮಲಗುವುದಂತಲ್ಲ, ನಿದ್ರಾ ಸ್ಥಿತಿಗೆ ಹೋಗುವಂಥದ್ದು. ಆದರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನುವಂಥದ್ದು ಎಚ್ಚರ ಇರಬೇಕು, ಇರುವಂತಹ ಒಂದು ಅಭ್ಯಾಸವೇ ಯೋಗ ನಿದ್ರಾ ಅಭ್ಯಾಸ. ಈ ಅಭ್ಯಾಸ ಮಾಡುವುದರಿಂದ ಸಂಪೂರ್ಣ ದೇಹದ ಎಂಟೈರ್ ಬಾಡಿ ರಿಲ್ಯಾಕ್ಸೇಷನ್ಗೆ ಈ ಅಭ್ಯಾಸ ಸಹಕಾರಿಯಾಗಿದೆ. ಇದನ್ನು ನಾವು ಹೆಚ್ಚಾಗಿ ಎಲ್ಲಿ ಕಾಣ್ತೇವೆ ಅಂದರೆ ಈ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ತುಂಬ ಸ್ಟ್ರೆಸ್ ಔಟ್ಬಸ್ಟ್ ಆಗುತ್ತೆ, ಅಲ್ಲೆಲ್ಲ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಥವಾ ಸ್ಟ್ರೆಸ್ ಮ್ಯಾನೇಜರ್ಸ್ ಅಂತಲೇ ಇರ್ತಾರೆ. ಅವರು ಈ ಯೋಗ ನಿದ್ರಾ ಅಭ್ಯಾಸವನ್ನು ಅಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ. ಮತ್ತು ಈ ಸ್ಪೋರ್ಟ್ಸ್ ಮೆಡಿಸಿನಲ್ಲಿ ಕೂಡ ಈ ಕ್ರೀಡೆಯಲ್ಲಿ ಅಥ್ಲೆಟ್ಸ್ ಇರ್ಬೋದು, ತುಂಬ ಸ್ಟ್ರೆಸ್ ಪ್ರೆಷರ್ ಇರ್ತದೆ ಅವರಿಗೆ. ಸೊ ಅಂಥ ಸಮಯದಲ್ಲೂ ಅವರು ಈ ಯೋಗ ನಿದ್ರಾ ಅಭ್ಯಾಸವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಈಗಾಗಲೇ.
1: ಈಗ ಹೆಣ್ಮಕ್ಳು ಪೀರಿಯಡ್ಸ್ ಆದಾಗ ಎಷ್ಟು ದಿನ ಯೋಗ ಮಾಡೋಕ್ಕಾಗ?
0: ಖಂಡಿತವಾಗಿ ಇದೊಂದು ಈ ಸಂಶಯ ಅನ್ನುವಂಥದ್ದು ಹೆಚ್ಚಿನ ಹೆಣ್ಮಕ್ಳಲ್ಲೂ ಇದೆ, ತಾಯಂದಿರಲ್ಲೂ ಇದೆ. ಮುಟ್ಟಿನ 5 ದಿನದಲ್ಲಿ ಖಂಡಿತವಾಗಿ ಯೋಗಾಭ್ಯಾಸ ಮಾಡಬಾರದು. ಯಾಕಂದ್ರೆ ಯೋಗಾಭ್ಯಾಸದಲ್ಲಿ ಕಾಲನ್ನು ಮೇಲ್ಗೊಳಿಸಿ ಮಾಡುವಂತಹ ಆಸನಗಳೆಲ್ಲ ಸಾಮಾನ್ಯವಾಗಿ ಇರ್ತದೆ, ಹಾಗಾಗಿ ರಕ್ತ ಹಿಮ್ಮುಖವಾಗಿ ಚಲಿಸುವ ಸಾಧ್ಯತೆಗಳು ಮತ್ತೆ ಡಿಸ್ಕಂಫರ್ಟ್ ಅವರಿಗೆ ಕೂಡ ಅನುಕೂಲ ಆಗುವುದಿಲ್ಲ ಮಾಡುವಾಗ. ಹಾಗಾಗಿ ಮುಟ್ಟಿನ 5 ದಿನದ ಸಂದರ್ಭದಲ್ಲಿ ಮಾಡಬಾರದು. ಅಥವಾ ಕೆಲವು ಹೆಣ್ಣು ಮಕ್ಕಳಿಗೆ 6-7 ದಿನ ಕೂಡ ಮುಟ್ಟು ಆಗ್ತದೆ. ಹಾಗಾಗಿ ನಾವೇನ್ ಹೇಳ್ತೇವೆ ಅಂದ್ರೆ ರಕ್ತಸ್ರಾವ ಆಗುವವರೆಗೆ ನೀವು ಯೋಗಾಭ್ಯಾಸವನ್ನ ಮಾಡಬೇಡಿ. ರಕ್ತಸ್ರಾವ ಆಗುವುದು ಸಂಪೂರ್ಣ ನಿಂತ ನಂತರವೇ ಯೋಗಾಭ್ಯಾಸ ಮಾಡಿ.
1: ಈಗ ನೀರು ಕುಡಿದು ಯೋಗ ಮಾಡ್ತಾ ಮಧ್ಯೆ ಮಧ್ಯೆ ನೀರು ಕುಡಿಲಕ್ಕ?
0: ಈ ಒಂದು ವಿಷಯ ಅನ್ನುವಂಥದ್ದು ಆಕ್ಚುಲಿ ಯಾವುದೇ ಅಭ್ಯಾಸ ಮಾಡುವಾಗ ಮಧ್ಯೆ ಮಧ್ಯೆ ಸ್ವಲ್ಪ ನೀರನ್ನು ಕುಡಿಬಾರದು. ಅಭ್ಯಾಸ ಮಾಡುವ ಮುಂಚೆ ನಾನು ಆವಾಗಲೇ ಹೇಳಿದೆ, ಅಭ್ಯಾಸ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಲೋಟ ಬಿಸಿ ನೀರು ಕುಡಿದು ಯೋಗಾಭ್ಯಾಸವನ್ನು ಶುರು ಮಾಡಬೇಕು. ಆದರೆ ಯೋಗದಲ್ಲಿಯೂ ಕೂಡ ನಾವು ಹಠ ಯೋಗ ಅಂತ ಹೇಳ್ತೇವೆ, ಇಟ್ಸ್ ಅ ವೆರಿ ಸ್ಟ್ರಾಂಗ್ ಫಾರ್ಮ್ ಆಫ್ ಯೋಗ. ಅಂದರೆ ನಾವು ಯೋಗವನ್ನು ಈಗ ಇತ್ತೀಚಿನ ವರ್ಷಗಳಲ್ಲಿ ಆಸ್ಪತ್ರೆಗಳಲ್ಲಿ ಥೆರಪಿಟಿಕ್ ಆಗಿ ಬಳಸ್ಕೊಳ್ತೇವೆ. ಈಗ ಒಬೆಸಿಟಿ ಅಂತಾನೆ ತೆಗೆದುಕೊಳ್ಳೋಣ, ಅತಿಯಾದ ಬೊಜ್ಜುತನ, ಇದು ಕೂಡ ಈಗ ಹೃದಯ ಸಂಬಂಧದಂತಹ ಸಮಸ್ಯೆಗಳಿಗೆ ತೀರಾ ಕಾರಣ ಒಬೆಸಿಟಿಯೇ. ಒಬೆಸಿಟಿ ಇಸ್ ದ ರೂಟ್ ಕಾಸ್ ಆಫ್ ಆಲ್ ದ ಡಿಸೀಸ್ ಅಂತ ಹೇಳ್ತೇವೆ, ಎಲ್ಲಾ ಕಾಯಿಲೆಗಳಿಗೆ ಒಬೆಸಿಟಿ ಮೂಲ. ಹಾಗಾಗಿ ಈಗ ಹೆಚ್ಚಿನವರು ಒಬೆಸಿಟಿಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಯೋಗದ ಕಡೆ ಆಕರ್ಷಿತರಾಗ್ತಾ ಇದ್ದಾರೆ, ಜಿಮ್ ಮಾತ್ರ ಅಲ್ಲ ಯೋಗದ ಕಡೆಯೂ ಆಕರ್ಷಿತರಾಗ್ತಾ ಇದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ನಾವು ಸೂರ್ಯ ನಮಸ್ಕಾರವನ್ನು ಸರ್ವೇ ಸಾಮಾನ್ಯವಾಗಿ 30-40 ರೌಂಡ್ಸ್ ಮಾಡಲಿಕ್ಕೆ ಹೇಳ್ತೇವೆ. ಆಗ ಖಂಡಿತವಾಗಿ ದೇಹದಿಂದ ಸಾಕಷ್ಟು ಪ್ರಮಾಣದ ಬೆವರು ಇಳಿತದೆ. ಸೊ ಅಂತ ಸಮಯದಲ್ಲಿ ಇಂಟರ್ವಲ್ಸ್ ಅಲ್ಲಿ ನಾವು ಸ್ವಲ್ಪ ಸಿಪ್ ವೈಸ್ ಸಿಪ್ ವಾರ್ಮ್ ವಾಟರ್ ನ ಕುಡಿಬಹುದು, ತಣ್ಣೀರಲ್ಲ, ಹದ ಉಗುರು ಬೆಚ್ಚಗಿನ ನೀರನ್ನ ಅಂತ ಸಂದರ್ಭದಲ್ಲಿ ಕುಡಿಬಹುದು. ಚೂರ್ಚೂರೇ
1: ಕುಡಿಬಹುದು. ಓಕೆ, ತುಂಬಾ ಲೈಕ್ ಎಕ್ಸ್ಪ್ಲೇನ್ ಮಾಡಿ ಡಾಕ್ಟರ್. ವಿಶ್ವ ಯೋಗ ದಿನಾಚರಣೆ ಇಂದು ಜೂನ್ 21.
0: ಇನ್ನೊಂದು ನಿಮ್ಗೆ ಹೇಳ್ಬೇಕು, ಇದನ್ನ ಮತ್ತೆ ಯೋಗದಲ್ಲಿ ಶಂಕ, ನೀವೀಗ ಕೇಳಿದ್ರಲ್ಲ ನೀರು ಕುಡಿದು ಯೋಗ ಮಾಡಬಹುದು ಅಂತ. ಹೌದು, ಇದರಲ್ಲಿ ಇನ್ನೊಂದಿದೆ ಏನಂದ್ರೆ ಯೋಗಾಭ್ಯಾಸ ಅಲ್ಲ, ಶಂಕ ಪ್ರಕ್ಷಾಲನ ಅನ್ನುವಂಥದ್ದೊಂದು ಅಭ್ಯಾಸ ಇದೆ. ಈಗ ನೀವು ಕೇಳಿರ್ಬೋದು ಹೆಚ್ಚಿನವರಿಗೆ ಕಾನ್ಸ್ಟಿಪೇಷನ್, ಬೆಳಿಗ್ಗೆ ಎದ್ದು ಕೂಡಲೇ ಕಾಫಿ ಟೀ ಕುಡಿದ್ರೆ ಮಾತ್ರ ಯೋಗ ಇದು ಮೋಷನ್ ಅಥವಾ
1: ಮಲವಿಸರ್ಜನೆ
0: ಆಗ್ತದೆ ಅಂತ ಹೇಳ್ತಾರೆ. ಅದು ಆಕ್ಚುಲಿ ಒಳ್ಳೆ ಅಭ್ಯಾಸ ಅಲ್ಲ. ನಮ್ಮ ಯೋಗದಲ್ಲಿನೇ ಒಂದು ಅಭ್ಯಾಸ ಇದೆ, ಅದೇನಂದ್ರೆ ಶಂಕ ಪ್ರಕ್ಷಾಲನ. ಶಂಕ ಪ್ರಕ್ಷಾಲನ ಅಂದ್ರೆ ಹದವಾದ ಬಿಸಿ ನೀರಿಗೆ, ವಾರ್ಮ್ ವಾಟರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ, ಒಂದು 1/2 ಚಮಚದಷ್ಟು ಕಲ್ಲುಪ್ಪನ್ನು ಹಾಕಿ ಒಂದಿಷ್ಟು ತರನಾದ ಯೋಗಾಭ್ಯಾಸವನ್ನು ಮಲಾಸನದಲ್ಲಿ ನೀವು ಕೇಳಿರ್ಬೋದು, ನಮ್ಮ ಇಂಡಿಯನ್ ಟಾಯ್ಲೆಟಲ್ಲಿ ನಾವು ಹೇಗೆ ಕೂತ್ಕೊಳ್ತೇವೆ ಅದನ್ನು ಯೋಗದಲ್ಲಿ ಮಲಾಸನ ಅಂತ ಹೇಳ್ತೇವೆ ನಾವು. ಆ ಮಲಾಸನದಲ್ಲಿ ಸ್ಕ್ವಾಟಿಂಗ್ ಪೊಸಿಷನ್, ಆ ಪೊಸಿಷನಲ್ಲಿ ಕೂತು ಒಂದೊಂದು ಲೋಟ ಬಿಸಿ ನೀರನ್ನು ಕುಡಿದು ಮಾಡುವಂಥ ಆ ಮಲಾಸನ ಮಾಡೋದ್ರಿಂದ ಏನಾಗ್ತದೆ, ಖಂಡಿತವಾಗಿ ಮಲಬದ್ಧತೆ ಸಮಸ್ಯೆ ಪರಿಹಾರ ಆಗ್ತದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನೀವು ಕೇಳಿದ್ರಲ್ಲ ಯೋಗ ಮಾಡುವಾಗ ನೀರು ಕುಡಿಬಹುದಾ ಅಂತ, ಇದು ಒಂದಿದೆ ಶಂಕ ಪ್ರಕ್ಷಾಲನ ಅನ್ನುವಂಥ ಒಂದು ಕ್ರಿಯೆಯೇ ಇದೆ ಯೋಗದಲ್ಲಿ. ನಾವು ಹೇಗೆ ಯೋಗದಲ್ಲಿ ಜಲನೇತಿ ಸೂತ್ರನೇತಿ ಅಂತ ಹೇಗೆ ನಾವು ಮೂಗಿನ ಶುದ್ಧಿಗಳು ಗಂಟಲಿನ ಶುದ್ಧಿಗಳು, ನಾನು ಆಗಲೇ ಹೇಳಿದೆ ನಿಮಗೆ ಮೇಡಮ್ ಮಾತಾಡ್ತಾ, ಯೋಗ ಅನ್ನುವಂಥದ್ದು ಬರೀ ಆಸನ ಮಾತ್ರ ಅಲ್ಲ, ಯೋಗವನ್ನು ನಾವು ಕ್ರಿಯೆಯಾಗಿ ಕೂಡ ಬಳಸ್ಬೋದು. ನೀವು ನೋಡಿರ್ಬೋದು ಕಪಾಲ್ಭಾತಿ ಕ್ರಿಯೆ, ಜಲನೇತಿ ಕ್ರಿಯೆ, ಮೂಗನ ಶುದ್ಧಿ, ಗಂಟಲನ ಶುದ್ಧಿ. ನಾವೇನ್ ಮಾಡ್ತೇವೆ, ಸರ್ವೇ ಸಾಮಾನ್ಯವಾಗಿ ಮುಖ ತೊಳ್ಕೊಂಡು ಬರ್ತೇವೆ, ಬಾಹ್ಯವಾಗಿ ನಾವು ಸ್ವಚ್ಛತೆಯನ್ನು ಮಾಡ್ಕೊಳ್ತೇವೆ, ಕ್ಲೀನ್ ಮಾಡ್ಕೊಳ್ತೇವೆ, ಹೌದು. ಆದರೆ ಅಂತರ್ ಸ್ವಚ್ಛತೆ ಈ ಮೂಗಿನ ಆರೋಗ್ಯ, ಗಂಟಲಿನ ಆರೋಗ್ಯ, ಯಾವುದೇ ವೈರಾಣುಗಳಿರ್ಬೋದು, ಬ್ಯಾಕ್ಟೀರಿಯಾಗಳಿರ್ಬೋದು, ಮೂಗು ಹಾಗೂ ಬಾಯಿಯ ಮೂಲಕವೇ ನಮ್ಮ ಶ್ವಾಸಕೋಶವನ್ನು ತಲುಪಿ ಕಾಯಿಲೆಯನ್ನು ಉಂಟು ಮಾಡ್ತದೆ. ಹಾಗಿರುವಾಗ ನಾವೇನು ಮಾಡ್ಬೋದು ಅಂದರೆ, ಯೋಗದಲ್ಲಿ ಜಲನೇತಿ, ಸೂತ್ರನೇತಿ ಅಭ್ಯಾಸಗಳಿದೆ, ನೀರಿನ ಮೂಲಕ ಮಾಡುವಂತಹ ಅಭ್ಯಾಸಗಳು. ಇದನ್ನು ನುರಿತ ವೈದ್ಯರು, ಯೋಗವನ್ನು ಕಲಿತಂಥ ನುರಿತ ವೈದ್ಯರು ಹಾಗೂ ನುರಿತ ಯೋಗ ತರಬೇತಿದಾರರ ಮೂಲಕವೇ ಮಾಡಬೇಕಾಗಿ ನಾನು ನಮ್ಮ ಕೇಳುಗರಲ್ಲಿ ಕೊನೆಯದಾಗಿ ವಿನಂತಿಯನ್ನು ಮಾಡ್ಕೊಳ್ತಾ
1: ಇದ್ದೆ. ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ ಡಾಕ್ಟ್ರೆ, ಭಾರಿ ಖುಷಿ ಆಯ್ತು. ಯಾಕಂದ್ರೆ ಇವೆಲ್ಲ ನಮ್ಗೆ ದಿನನಿತ್ಯಕ್ಕೆ, ದಿನದ ಬದುಕಿಗೆ ಬೇಕಾಪಂತದ್ದು ಅಂತ ಮಾಹಿತಿಯನ್ನ ವಿಶ್ವ ಯೋಗ ದಿನಾಚರಣೆ ಇವತ್ತು June 21 ನಮ್ಗೆಲ್ಲ ಕೊಟ್ರಿ. ಪ್ರಿಯ ಕೇಳುಗ್ರೆ, ಇಷ್ಟು ತನಕ ನಾವು ಕೇಂದ್ರದ ಮಾತು ಯಾರದ್ ಕೇಂದ್ರೆ, ಡಾಕ್ಟರ್ ಶಿಲ್ಪಾ ಕೆ, ಆಯುಷ್ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಯಾಗಿರುವಂತಹ ಶಿಲ್ಪಾ ಮೇಡಮ್ ಅವ್ರ ಹತ್ರ. ಸೊ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಎಲ್ಲರಿಗೂ.
1: ಸೊ ಕೇಳುಗ್ರೆ, ಮತ್ತೆಂತ ಮಾಡೋದು ಬೇಡ, ನೀವು ಯೋಗ ಒಂದು ಮಾಡಿ ಸಾಕು. ಯೋಗ ಮಾಡ್ರೆ ಇಡೀ ಜೀವಮಾನ ಆರೋಗ್ಯದಿಂದ ಬದುಕಬಹುದು ಅಲ್ದಾ?
0: ಖಂಡಿತ,
1: ಬದುಕಿದಷ್ಟು ದಿನ ಆರೋಗ್ಯ ಅಂತೂ ಇರುತ್ತೆ.
0: ಯೋಗ ಬಲ್ಲವನಿಗೆ ರೋಗವಿಲ್ಲ.
1: ಯಸ್, ಬರೀ ಉಂಬುದಲ್ಲ, ಯೋಗ ಬಲ್ಲವನಿಗೆ ರೋಗವಿಲ್ಲ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಪ್ರತಿ ವರ್ಷದ ಈ ವರ್ಷದ ಪ್ರತಿ ದಿನವೂ ವಿಶ್ವ ಯೋಗ ದಿನಾಚರಣೆ ಆಗಿರಲಿ, ದಿನದ 1 ಗಂಟೆಯಾದ್ರೂ ಇದು ನಂಗೂ ಅಪ್ಲೈ ಆಯ್ತು. ಥ್ಯಾಂಕ್ ಯು. ಮತ್ತೆ ಸಿಕ್ವಾ ಕೇಂತ ಇದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಟಕಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ ಸಾರ್ಸನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಂತ ಇರಿ, ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಹೌದು, ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಕುಂದಾಪುರದಂಗೆ ಹೊಟ್ಸುಕೆ ನಮ್ಮೊಟ್ಟಿಗೆ ಯಾರಿದ್ರಂತ ಕೇಂದ್ರೆ, ಇವರು ಆಕ್ಚುಲಿ ನಮ್ಮೂರು ಸೊಸೆ, ಆದ್ರೆ ಬಂದದ್ದು ಮಂಗಳೂರಿಂದ. ಮಂಗಳೂರಿಂದ ಬಂದವರು ಕುಂದಾಪುರ ಅಂದ್ರೆ ಅಣಿಗುಡ್ಡಿ ಕುಂಬಾಶಿ ಒಕ್ಕವಾಡಿಗೆ ಬಂದ ಮೇಲೆ ಅಲ್ಲಿಯ ನಮ್ಮದೇ ಕುಂದಾಪುರ ಕನ್ನಡವನ್ನ ಈಗ ಆಲ್ಮೋಸ್ಟ್ ಅರ್ಧ ಕುಡ್ದಿರ, ತುಂಬಾ ಲೈಕ್ ಮಾತಾಡ್ತಾರೆ. ನಾನು ಅದೇ ಮಾತಾಡ್ತಾ ಮೊನ್ನೆ ಅವ್ರಿಗೆ ಕೇಳಿ, ಹೊಯ್ ನೀವು ಇದೇ ಬುದ್ಧಿಯರ ಅಂತ ಕೇಳಿ. ಅಲ್ಲ ಮರ್ರೆ, ನಮ್ದು ಪರಂಗಿಪೇಟೆ, ಆಚೆಗೆ ಮಂಗಳೂರು ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಗಾಳಿ ಬೀಸಿ ಆಯ್ತಲ್ಲ, ನೀರು ಕುಡ್ದಾಯ್ತಲ್ಲ, ಮುನ್ನೆಂತ ಅಂತ ಹೇಳ್ಕೊಂಡ ಕುಂದಾಪುರ ಕನ್ನಡತಿ ಆಗಿರುವವರು ನಮ್ಮೊಟ್ಟಿಗೆ ಅಕ್ಷತಾ ಗಿರೀಶ್ ಐತಾಳ್. ಬರೀ ಭಾಷೆ ಮಾತ್ರ ಅಲ್ಲದೆ ಇವರೊಟ್ಟಿಗೆ ಸಾಹಿತ್ಯ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಇವರ ಸಂಬಂಧ, ರೋಟರಿ ಕ್ಲಬ್ ಅದರೊಟ್ಟಿಗೂ ಸಮಾಜ ಸೇವೆ ಎಂಥದೇ ಇರಲಿ, ಸಾಹಿತ್ಯ ಕಲಾ ಸೇವೆ ಏನೇ ಇರಲಿ, ಇವರು ಅಕ್ಷತಾ ಗಿರೀಶ್ ಐತಾಳ್ ನಿರೂಪಣೆ ಇದ್ರು. ಅವ್ರ ಒಳ್ಳೆ ಭಾಷೆಯಿಂದ, ಒಳ್ಳೆ ಮಾತಿನಿಂದ ಅವರ ಉಪಸ್ಥಿತಿ ಅಂತೂ ಇದ್ದೇ ಇರುತ್ತ. ನಮ್ಮ ಕುಂದಾಪುರದವರಿಗೆ ತುಂಬಾ ಚಿರಪರಿಚಿತ ಮುಖ ಅಕ್ಷತಾ ಗಿರೀಶ್ ಐತಾಳ್ ಅವರು. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ,
1: ಹೆಂಗಿದ್ರಿ, ಹುಷಾರಿದ್ರ್ಯಾ?
2: ಸೂಪರ್ ಇದ್ದೆ, ಲಾಯಕ್ ಇದ್ದೆ, ಖುಷಿ ಆದಂದ್ರೆ ಭಾರಿ ಚಂದ ನನ್ ಬಗ್ಗೆ ಹೇಳಿರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ
1: ನಿಮ್ ಬಗ್ಗೆ ಹೇಳಿಕೆ ಮಾರ್ರೆ, ಇದ್ರ ಮೇಲೆ ಹೇಳಿದಿರತ್ತ. ಅದ್ರಲ್ಲಿ ಇನ್ನೊಂದು ವಿಷಯ ಹೇಳ ಅಂತಂದ್ರೆ, ನಂಗೆ ಅಕ್ಷತಾ ಯಾಕೆ ಖುಷಿ ಆದ್ರೆ, ಫಸ್ಟ್ ಲುಕ್ ಅಲ್ಲಿ ಅಂದ್ರೆ ಅವ್ರು ಅವರನ್ನ ಸಿಂಗರಿಸಿಕೊಳ್ಳುವ ರೀತಿಗೆ, ಸೊ ಬ್ಯೂಟಿಫುಲಿ ಅವರು ಸಿಂಗಾರ ಮಾಡ್ಕಂತ್ರ. ಬಹುಶಃ ಎಲ್ಲ ಹೆಣ್ಮಕ್ಳು ಇವರಿಂದ ಸ್ವಲ್ಪ ಸ್ವಲ್ಪ ಇನ್ಸ್ಪಿರೇಷನ್ ತಕೊಂಡ್ರೆ ಎಲ್ಲರೂ ಅಷ್ಟೇ ಚಂದದಲ್ಲಿ ಹೆಚ್ಚು ತಕಂತಿಲ್ಲಿ ನಾವ್ ಮನ್ಸು ಮಾಡ್ಕಷ್ಟೇ. ನಂಗೆ ಪುರ್ಸೋತಿಲ್ಲ ಅಂಬುದಲ್ಲ, ನಾವ್ ಮನಸ್ಸು ಮಾಡ್ಬೇಕು
2: ನಂಗೆ ಅಂತ ಹೇಳಿ ನಾನೊಂದಿಷ್ಟು ಟೈಮ್ ಕೊಟ್ಟೆ ಅಂತ ಆದ್ರೆ ನಂಗೆ ಸಿಂಗಾರ ಮಾಡ್ಕೊಂಬಕ್ಕೆ ಟೈಮ್ ಸಿಗತ್ತಂತ. ನಾನು ಎಂತ ಮಾಡ್ತೆ ಅಂತ ಹೇಳಿ, ನಾನೊಂದು ಹೆಂಗಸಾಯಿ ಅಥವಾ ನಾನೊಂದು ಹುಡುಗಿಯಾಯಿ, ನನ್ನಕ್ಕಿಂತ ಜಾಸ್ತಿ ಬೇರೆಯವರಿಗೆ ನಾವು ಸಮಯ ಕೊಡಕ್ ಶುರು ಮಾಡ್ತಾವ. ಯಾವಾಗ ಅದನ್ನ ಜಾಸ್ತಿ ಆತ ಹೋಗ್ತಲ್ಲ, ಅಷ್ಟೊತ್ತಿ ನಮ್ಮ ಮೇಲಿದ್ದ ನಮ್ಮ ಕನ್ಸರ್ನ್ಗಳು, ನಮ್ಮ ಮೇಲೆ ನಮ್ಮ ಸೌಂದರ್ಯದ ಒಂದು
1: ಕಾಳಜಿ,
2: ಹಾ, ಅದು ಕಮ್ಮಿ ಆತ ಹೋಗ್ತು. ಒಮ್ಮೆ ನಾವು ನಂಗೆ ಅನ್ಸುವಂಥದ್ದು, ದಿವಸಕ್ಕೆ ಒಂದ್ಸಲ ನಾವು ಕನ್ನಡಿ ಮುಂದೆ ಇತ್ಕೊಂಡು ನನಗೆ ನಾನು ಚಂದ ಅಂತ ಹೇಳ್ಕೊಳಕ್ ನಾನು ಸೀರೆ ಉಟ್ಟಮೇಲೆ ವಾವ್ ತುಂಬಾ ಚಂದ ಕಾಣ್ತಿದ್ದೆ ಮರೇತಿ ನೀನ ಅಂತ ಹೇಳಿ ನನಗೆ ನಾನ್ ಹೇಳ್ಕೊಂಡೆ ಅಂದ್ರೆ, ನಾವು ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಮಾಡೋದೆಲ್ಲದೂ ಕೂಡ ಸ್ಟಾಪ್ ಆಗುತ್ತಂತ. ನನ್ನ ಫೀಲಿಂಗ್ಸ್,
1: ನಿಮ್ಮ ಫೀಲಿಂಗ್ ಸತ್ಯವಾದ ಫೀಲಿಂಗ್ ಇದೆ. ಅದರೊಟ್ಟಿಗೆ ನಮಗ್ ನಾವು ನಾನೇ ಚಂದಂತ ಕನ್ನಡಿ ಮುಂದೆ ಎಷ್ಟೊತ್ತಿಗೆ ಹೇಳ್ಕಂತಲ್ಲ, ಆ ಫೀಲಿಂಗ್ ಬೇರೆಯವರಿಗೂ ಪಾಸ್ ಆತ್. ಬೇರೆಯವರು ಕೂಡ ನಾವೇನ್ ಫೀಲ್ ಮಾಡ್ತೈತೆ ನಾನ್ ಚಂದ ಅನ್ನೋದನ್ನ ಅವರು ಫೀಲ್ ಮಾಡ್ತಾರೆ. ಏ ಅಕ್ಷತ ಎಷ್ಟು ಚಂದ ಅಲ್ಲ ಮರೇತಿ ಅನ್ನೋ ತರ ಫೀಲ್ ಮಾಡ್ತಾರೆ. ಬೇಕಿದ್ರೆ ನೀವು ಒಂದ್ಸಲ ಟೆಸ್ಟ್ ಮಾಡಿ ಕಾಣಿ.
2: ಖಂಡಿತ.
1: ಈಗ ಅಕ್ಷತ ಅವರಿಗೆ ಫಸ್ಟ್ ಗೆ ಇಲ್ಲಿ ಊರ್ ಬದಿ ಬಂದಾಗಳಿಕೆ ಕುಂದಾಪುರ ಕನ್ನಡ ಕೇಂದ್ರ ಒಂದು ಎಂಕ್ಲೆಗ ಪೂಜ್ಜಿ ಮಾರ್ರೆ ಅಂತ ಆಯ್ತಾ ಅಥವಾ ಹೆಂಗಾಯ್ತು?
2: ಅಂದ್ರೆ ಎರಡು ರೀತಿಯಲ್ಲ ಆಯ್ತು. ಒಂದು, ನನ್ನ ಅಮ್ಮನ ಮನೆ ಇಲ್ಲೇ ಮಣೂರು, ಸೊ ನನ್ನ ಅಮ್ಮಂದು ಸ್ಟಾರ್ಟಿಂಗ್ ಇಂದ ಹುಟ್ಟಿದಾಗಿಂದ ಎಲ್ಲೂ ಒಂದೆರಡು ಕಡೆ ಅಮ್ಮಂದು ಭಾಷೆಯಲ್ಲೂ ಕೂಡ ಕುಂದಾಪುರ ಕನ್ನಡ ಇಣಿಕೆ ಕಾಣ್ತಿದ್ದಿತ್ತು. ಮತ್ತೆ ನನ್ನ ಮನೆಯಲ್ಲಿ ಮನೆ ಭಾಷೆ ಕನ್ನಡ, ಕನ್ನಡ ಆದ್ಮೇಲೆ ನಮ್ಗೆ ಆಚೆ ಈಚೆ ಮನೆಯಲ್ಲೆಲ್ಲ ನಾವು ತುಳು ಮಾತಾಡ್ತಿದ್ದು, ಕಾಲೇಜಲ್ಲಿ ತುಳು, ಸ್ಕೂಲಲ್ಲಿ ತುಳು, ಎಲ್ಲ ಕಡೆ ತುಳು ಮಾತಾಡ್ತಿದ್ದು. ಅರೆ ನಮ್ಗೆ ಇಲ್ಲಿ ಬಂದಾಗ ಏನೋ ಒಂದು ಬೇರೆ ಲೋಕಕ್ಕೆ ಬಂದ ಅನುಭವ ಆದಂತೂ ಸತ್ಯ. ಎಂತಕ್ಕಂತ ಹೇಳ್ರೆ, ನಿಮ್ಗೆ ಇಲ್ಲಿದ್ದು ಕೆಲವೊಂದು ಭಾಷೆಗಳು, ನಾವು ಮಂಗಳೂರಿನವರು ಬಿಡಿಸಿ ಮಾತಾಡ್ತೇವೆ, ನಾವು ಹೋಗಿ ಬರುತ್ತೇವೆ ಅಂದ್ರೆ ನಾವು ಇಷ್ಟು ಚಂದ, ನಮ್ಮದು ಕನ್ನಡವು ಚಂದ ಅಂದ್ ಬಿಡಿಸಿ ಮಾತಾಡುವ ಕನ್ನಡ. ಇಲ್ಲಿ ಕನ್ನಡ ಕೂಡ ಒಂದ್ ರೀತಿಲಿ ಚಂದ. ಇಲ್ಲಿ ನಿಮ್ಗೆ ನಂಗೊಬ್ರು ನಮ್ ಸರ್ ಒಬ್ರು ಹೇಳೋದುಂಟು, ನೀವು ಮಂಗಳೂರಿನವರು ಹೋಗಿ ಬರುತ್ತೇನೆ ಅನ್ನೋದ್ರೊಳಗೆ ನಾವು ಹೋಗಿ ಬಂದ ನಮ್ದು ಇಲ್ಲಿದ ಕನ್ನಡ ಫುಲ್ ಸ್ಪೀಡ್. ಆಕ್ಚುಲಿ ನನಗೆ ಒಂದು ವಿಷಯ ಹೇಳಕ್ಕಿತ್ತು. ನಾನು ಮದುವೆ ಆದ ಫಸ್ಟ್ ಒಂದು ಒಂದು ತಿಂಗಳೇನೋ ಆಗಿತ್ತು, ನಾನು ಕೂತ್ಕೊಂಡು ತರಕಾರಿ ಹೆಚ್ಚುತ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಬಂದ್ರು, ಅತ್ತೆ ಬಂದು ಹೇಳ್ರು ಬೆಂಡೆಕಾಯಿ ಎಲ್ಲ ತೊಳಿತಾ ಇದ್ದೆ. ಅತ್ತೆ ಬಂದು ಹೇಳ್ರು, ಹಾ ಇದೆಲ್ಲ ಅರ್ಧಿಡು, ನಾನು ಬರ್ತೇನೆ ನಿಂಗೆ ಮತ್ತೆ ಮಸಾಲ ಹೆಂಗಂದ್ರೆ ಹೇಳ್ತೆ ಅಂದ್ರು. ನಾನ್ ಎಂತ ಮಾಡಿದೆ, ಎಲ್ಲ ತಗೊಂಡೆ, ಎಲ್ಲ ಕಟ್ ಮಾಡಿದೆ, ಕಟ್ ಮಾಡಿದವಳು ಮಿಕ್ಸಿಗೆ ಹಾಕಿದೆ, ಮಿಕ್ಸಿಗೆ ಹಾಕಿ ಇಟ್ಕೊಂಡೆ. ಇಟ್ಟು ನಂಗೊಂದು ಸಂಶಯ ಇದಿತ್ತು, ನಂಗೆ ಅವಾಗ ಅಡುಗೆ ಅಷ್ಟು ಬರ್ತಿರ್ಲಿಲ್ಲ. ಆದ್ರೂ ಒಂದು ಎಂತ ಗೊತ್ತಿದೆ ಅಂತಂದ್ರೆ, ಮಿಕ್ಸಿಯಲ್ಲಿ ಬೆಂಡೆಕಾಯಿ ಅರ್ದ್ರೆ ನೋಳೆ ಹತ್ತಂದಳಿ ಗೊತ್ತಿದೆ ಆಯ್ತಾ. ಆದ್ರೆ ಸ್ಟಿಲ್ ಅತ್ತೆ ಬೇರೆ ಹೇಳಿಟ್ಟಿರಾ ಹಂಗಾರೆ ಏನೋ ಒಂದು ಸ್ಪೆಷಲ್ ಇರ್ಬೋದು ಅಂತೇಳಿ ಹಾಕಿ ಇಟ್ಟೆ. ಬಟ್ ಮಿಕ್ಸಿ ಆನ್ ಮಾಡೋಕೋ ಇಲ್ಲ. ಇವ್ರಿಗೆ ಬಂದವರಿಗೆ ಶಾಕ್ ಆಯ್ತು, ನೀ ಎಂತಕ್ಕಿದನಲ್ಲ ಹಾಕಿ, ಅಲ್ಲ ನೀವು ಹೇಳಿರಿ ಅಲ್ಲ ಅರ್ಧಿಡ ಅಂದೇಳಿ. ಅಯ್ಯೋ ಮರೈತಿ, ಕುಂದಾಪುರ ಕನ್ನಡ ಅರ್ಧಿಡ ಅಂದ್ರೆ ಕಟ್ ಮಾಡಿ ಇಡ ಅಂದೇಳಿ, ಗ್ರೈಂಡ್ ಮಾಡಿ ಇಡ ಅಂತೇಳಿ. ಅಲ್ಲ
3: ನಿಮ್ಮನ್ನ ಅರಿತಿದ್ರು
2: ಮಿಕ್ಸಿ ಅಲ್ಲ. ಸೊ ಏನಂದ್ರೆ ಹಿಂಗೆ ಸುಮಾರಾಯ್ತು ಅಂದ್ರೆ ಎಲ್ಲ ಆಗ್ತಂದ್ರೆ, ನಾವ್ ಈ ಈವೆಂಟ್ ಗಳಿಗೆ ಹೋದಾಗ ಇಲ್ಲ ಪ್ರೋಗ್ರಾಮ್ ಗಳಿಗೆ ಹೋದಾಗ, ಅದಕ್ಕಿಂತ ಹೆಚ್ಚಾಗಿ ನಾವ್ ಈ ಚಾನಲ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದಾಗ ಕೆಲವು ಹಳ್ಳಿಗಳಿಗೆ ಹೋಗ್ತಾ ಇದ್ದು, ಅಲ್ಲಿ ಅವರ ಕನ್ನಡ ಭಾರಿ ಚಂದ ಅಂದ್ರೆ ತುಂಬಾ, ಅದು ಮಾತಾಡೋ ಶೈಲಿಯು ಕೂಡ ಹಂಗೆ ಇರುತ್ತ. ಅದೇನಂದ್ರೆ ನಮ್ ದೇವ್ರನೇ ಅರ್ಥ ಆತಿಲ್ಲ, ಅವ್ರ ಇದ್ರ ಹೇಳುವಂಗೂ ಇಲ್ಲ. ನಾನು ಅದನ್ನ ಅರ್ಧಂಬರ್ಧ ಕೇಳ್ಕೊಂಬಂದ್ ಗಿರೀಶ್, ಐ ಮೀನ್ ನನ್ನ ಹಸ್ಬೆಂಡ್ ಹತ್ರಕ್ಕೆ, ಹಿಂಗೆ ಅಂದ್ರೆ ಎಂತ ಮಾರ್ರೆ ಹಂಗಂದ್ರೆ ಅಂತ, ಅದು ನನ್ನ ಬಾಯಿಗೆ ಬಂದಾಗ ಅದ್ ಬೇರೇನೂ ಆಯ್ತ. ಇದು ನಂಗೆ
3: ಗಮ್ಮತ್,
2: ತುಂಬಾ ಗಮ್ಮತ್ ಕೊಟ್ಟಿತ್ತು. ನಾನು ಯಾವಾಗ್ಲೂ ಹೇಳ್ತೇನೆ, ಅದು ಮಂಗಳೂರು ಕನ್ನಡ ಒಂದ್ ರೀತಿಯಲ್ಲಿ ಅದು ಭಾಷೆ ನಂಗೆ ಜೀವ ಕೊಟ್ರೆ, ಈ ಭಾಷೆ ನಂಗೆ ಜೀವನ ಕೊಟ್ಟಿತ್ತು ಅಂತ. ಕುಂದಾಪುರ ಕನ್ನಡ ಜೀವನವನ್ನೇ ಕೊಟ್ಟಿತ್ತು ನಂಗೆ.
3: ಈಗ ನಿಮ್ಮ ಮಗ ಹತ್ತ ಕುಂದಾಪುರ ಕನ್ನಡ?
2: ಅವ ಫುಲ್ ಕುಂದಾಪುರ ಕನ್ನಡ. ಕೆಲವೊಮ್ಮೆ ಅವ ಮಾತಾಡೋದು ನಂಗೂ ಅರ್ಥ ಆತಿಲ್ಲ, ಆ ಲೆವೆಲ್ ಕನ್ನಡ, ಆ ಲೆವೆಲ್ ಕುಂದಾಪುರ ಕನ್ನಡ ಮಾತಾಡ್ತಾ. ಬಟ್ ಅವನಿಗೆ ನಾನು ಅದನ್ನ ಹೇಳು, ನೀನ್ ಎಂತದಾರು ಮಾತಾಡ, ಅದ್ರ ಕನ್ನಡವನ್ನು ಕನ್ನಡದಂಗೆ ಮಾತಾಡು. ನೀ ಕುಂದಾಪುರ ಕನ್ನಡ ಮಾತಾಡೋ, ಮಂಗಳೂರು ಕನ್ನಡ ಮಾತಾಡೋ, ಇಲ್ಲ ಕನ್ನಡವೇ ಮಾತಾಡೋ, ಅಂದ್ರೆ ಬೆಂಗಳೂರು ಯಾವ ಕನ್ನಡ ಬೇಕಾದ್ರೆ ಮಾತಾಡು, ಅಂದ್ರೆ ಕನ್ನಡವನ್ನು ಕನ್ನಡದಂಗೆ ಮಾತಾಡು. ಅದನ್ನೊಂದು ಇಂಗ್ಲಿಷ್ ಕನ್ನಡದಂಗೆ ಮಾತಾಡಿ ಆ ಕನ್ನಡದ ಸ್ವಾರಸ್ಯವನ್ನೇ ಹಾಳು ಮಾಡುವಂಗ ಒಂದು ಮಾಡ್ಬೇಡ ಅಂತ ಹೇಳಿ ಅದನ್ನ. ಹಾ, ನನ್ ಎಲ್ಲ ಮಕ್ಳಿಗೂ ಅದನ್ನ ಹೇಳುದು, ನಮ್ ಕನ್ನಡ ತುಂಬಾ ಚಂದ, ನೀವು ಅದ್ ಯಾವ ಭಾಷೆ ಬೇಕು, ನೀವು ಬೆಳಗಾವಿ ಮಾತಾಡಿ, ಬೆಂಗಳೂರು ಮಾತಾಡಿ, ಮಂಗಳೂರು ಮಾತಾಡಿ, ಕುಂದಾಪುರ ಮಾತಾಡಿ, ಬಟ್ ತುಂಬಾ ಚಂದ ಇತ್ತು, ಕೇಮ್ಕು ಖುಷಿ ಆಯ್ತು. ಅದನ್ನೊಂದು ಈಗಿನಲ್ಲಿ ಇಂಗ್ಲಿಷಿಗೆ ಅದನ್ನೊಂದು ಏನೋ ಒಂದು ಅದಕ್ಕೆ ಸ್ಟೈಲ್ ಅಂತ ಮಾಡಕ್ ಹೋಯಿ, ಆ ಭಾಷೆದು ಆ ಸೌಂದರ್ಯವನ್ನೇ ಹಾಳು ಮಾಡ್ತಾರಲ್ಲ.
3: ಕನ್ನಡ ಭಾಷೆಗೆಲ್ಲ ಆಕ್ಸೆಂಟ್ ಹಾಕ್ಬೇಡಿ.
2: ಎಕ್ಸಾಕ್ಟ್ಲಿ
3: ಅಲ್ಲ, ಅದನ್ನ ಕನ್ನಡ ತರನೇ ಮಾತಾಡಿ,
2: ಕನ್ನಡವನ್ನ ಕನ್ನಡದ ಹಾಗೆ ಮಾತಾಡಿ.
3: ಈಗ ನೀವು ಕನ್ನಡ ಸಾಹಿತ್ಯ ಪರಿಷತ್ ಕಲಿದ್ರಿ, ನಿಮ್ ಕನ್ನಡ ಪ್ರೀತಿ ಅದ್ರಂಗೆ ಗೊತ್ತಾತ್. ಸೊ ಅದ್ರಲ್ಲಿ ಎಂತಲ್ಲ ಎಂತಲ್ಲ ಆಯ್ದ್ರಿ, ಎಂತಲ್ಲ ಕೆಲಸ ಮಾಡ್ರಿ?
2: ಇಲ್ಲ, ನಾನು ಕುಂದಾಪುರ ತಾಲೂಕಿದು ಕಾರ್ಯದರ್ಶಿ, ಗೌರವ ಕಾರ್ಯದರ್ಶಿ. ನನ್ನೊಟ್ಟಿಗೆ ಅವರು ದಿನಕರ್ ಶೆಟ್ರು, ಅವರು ಸಹ ಗೌರವ ಕಾರ್ಯದರ್ಶಿಗಳು. ಆಮೇಲೆ ನಮ್ಮ ಅಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ಉಮೇಶ್ ಪುತ್ರನ್, ವೈದ್ಯ ಸಾಹಿತಿ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ. ಸೊ ಅವ್ರು ತುಂಬಾ ಇನ್ಸ್ಪೈರಿಂಗ್ ಅವ್ರು. ಅಂದ್ರೆ ನಿಮ್ಗೆ ಹ್ಯಾಂಗ ಅಂತ ಹೇಳಿದ್ರೆ, ನಮ್ಗೇನಾದ್ರು ಗೊತ್ತಿಲ್ಲ ಅಂತ ಹೇಳಿ ಅವ್ರ ಹತ್ರ ಏನಾದ್ರು ಹೋಗಿ ಏನಾದ್ರು ಕೇಂದಾಗ ಒಂದು ನೀವು ಲೈಬ್ರರಿ ಒಳಗೆ ಹೋದಂಗೆ ಅನುಭವ ಆಯ್ತು. ಅಷ್ಟು ಚಂದ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಅದು ಪರವಾಗಿಲ್ಲ, ಅದು ಪರವಾಗಿಲ್ಲ ಅಕ್ಷತ, ಅದನ್ನ ಮಾಡ್ಬೋದು ಅಂತ. ಅಂದ್ರೆ ನಿಮ್ಗೆ ಯಾವಾಗ ಎದುರಿದ್ದ ಪರ್ಸನಾಲಿಟಿ ಅಷ್ಟು ಇನ್ಸ್ಪೈರ್ ಆಗಿ ಮಾತಾಡಿದಾಗ ನಮಗೂ ಕೂಡ ಏನೋ ಒಂದು ಹಾ ಏನೋ ಮಾಡ್ಬೋದು, ಏನೋ ಇದು ಮಾಡ್ಬೋದು ಅಂತ ಅನ್ಸತ್ತ. ಹಂಗಾಗಿ ಅವರೊಟ್ಟಿಗೆ ಅವರ ಕೆಲವು ಪ್ರೋಗ್ರಾಮ್ಗಳಿಗೆ ಒಟ್ಟಿಗೆ ಹೋಗುವಂಥದ್ದು, ನಿರೂಪಣೆ ಮಾಡುವಂಥದ್ದು. ಮತ್ತು ದಿನಕರ್ ಸರ್ ಅವರು ಸಹ ಹಂಗೆ, ಅವರು ಯಾವತ್ತೂ ಕೂಡ ಅವಳು ಕಾರ್ಯದರ್ಶಿ, ನಾನು ಸಹ ಕಾರ್ಯದರ್ಶಿ, ನಾನೇ ಯಾಕೆ ಮಾಡ್ಬೇಕು, ಅವಳು ಮಾಡಲಿ ಅಂತ ಆ ರೀತಿಯಲ್ಲಿ ಅವ್ರು ಯಾವತ್ತೂ ತಗೊಂಡವರಲ್ಲ. ಅವ್ರು ನನ್ನ ಹತ್ರ ಕೇಳ್ಬತ್ತಿ, ನಿಂಗೆ ಪುರ್ಸೋತಿತ್ತ ಮಗ, ನಿಂಗೆ ಬಾತ್ತ, ನಿಂಗೆ ಬರ್ತೀಯ, ಹಿಂಗೆ ಮಾತಾಡೋದು. ಹಂಗಾದ ಕಾರಣ ನಮ್ಗೆ ಎಂತ ಅಂದ್ರೆ, ನಾವೊಂಥರ ಈ ಸ್ವಾತಂತ್ರ್ಯವಾದ ಕೈಗಳು ಅಂತಾರಲ್ಲ, ಅಂದ್ರೆ ನಮ್ ವಿ ಕ್ಯಾನ್ ನಮ್ಗೇನು ಸಹ ನಾವು ಮಾಡ್ಕೊಂಡು ಹೋಗುವಂಥದ್ದೊಂದು ಇದು ಕೊಟ್ಟಿದ್ರು ಅವರು. ಹಂಗಾಗಿ ಅವ್ರು ಮಾಡುವಂಥ ಪ್ರೋಗ್ರಾಮ್ಗಳಿಗೆಲ್ಲ ಹೋಗುವಂಥದ್ದು, ಅಲ್ಲಿ ಉಪಸ್ಥಿತಿ, ಏನಾದ್ರೂ ಅವರು ಜವಾಬ್ದಾರಿ ಕೊಟ್ರೆ ಆ ಜವಾಬ್ದಾರಿ ಮಾಡುವಂಥದ್ದು, ಇಷ್ಟನ್ನು ನಾನು ಮಾಡ್ಕೊಂಡು
3: ಭಾರಿ ಖುಷಿಯಲ್ಲಿ
2: ಖುಷಿಯಲ್ಲಿ ಅಂಡ್ ಅದಾದ ಮೇಲೆ ಒಂದು ತೃಪ್ತಿಯಲ್ಲಿ ಹೊರಗೆ ಬರ್ತು. ದಟ್ ಇಸ್ ವೆರಿ ಇಂಪಾರ್ಟೆಂಟ್.
3: ನಾನು ಅದೇ ಕಂಡದ್ದು ಅಕ್ಷತಾ ಅವರಲ್ಲಿ, ಈಗ ಅಕ್ಷತಾ ಅವರು ಕೆಲಸಕ್ಕೆ ಇಳಿದ್ರೆ ಟೈಮ್ ಗೀ ಮಲ ಕಾಂತಿಲ್ಲ, ಓ ಮನೆಗೆ ಗೊತ್ತಾಯ್ತು ಈಗ ಹೊಯ್ಕೀಗ ಗಂಡ ಕಾಯ್ತರ ಮಾಯ್ ಬೋಯ್ತ್ರು ಈ ತರ, ಯು ಡೋಂಟ್ ಥಿಂಕ್ ಅಲ್ಲ, ಯೂಶುವಲಿ ನೀವು ಅದ್ ಮಾಡೋದಿಲ್ಲ. ನೀವು ಅದ್ ಕೆಲಸಕ್ಕೆ ಫುಲ್ ಇನ್ವಾಲ್ವ್ ಆದ್ರೆ, ಅಂದ್ರೆ ಹೆಚ್ಚಾಗಿ ನಾ ಹೆಣ್ಮಕ್ಳು ಕಂಡಾಗ ಹೆಣ್ಮಕ್ಳಿಗೆ ಎಂತಕ್ಕೆ ಈ ಬೇರೆ ತರ ಜವಾಬ್ದಾರಿ ತಕಂತಿಲ್ಲ ಅಂತ ಕೇಳ್ರೆ, ಅವ್ರಿಗೆ ಮನೆ ಕಡೆ ಜವಾಬ್ದಾರಿಯೇ ಜಾಸ್ತಿ ಇರತ್. ಇಲ್ಲಿ 3 ಗಂಟೆಗೆ ಬಂದ್ರೆ 3:30-4 ಗಂಟೆಗೆ ಜನಿನ ಹಾಲು ಕರಿಕ, ಡೈರಿಗೆ ಹಾಲು ಕೊಡ್ಕ, ಅಲ್ಲಿ ಮಾಯಿ ಮಾವಂಗ್ ಚಾ ಮಾಡಿ ಕೊಡ್ಕ, ಗಂಡಂಗ್ ಮತ್ತೆ ಮಾಡಿ ಕೊಡ್ಕ, ಮಕ್ಕಳ ಶಾಲೆಯಿಂದ ಬತ್ತೋ, ಈ ಕಮಿಟ್ಮೆಂಟ್ ಗಳಿಗೆಲ್ಲ ಒಳಗ ಇತ್ಕೊಂಡು ಇದೆಲ್ಲ ನಮ್ ಬ್ಯಾಡ್ ದಬ್ಬ್ಯೋ ಅಂತ. ಹಾಂಗ್ ಕಂಡ್ರೆ ಅಕ್ಷತ ಗಿರೀಶ್ ಐತಾಳ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಇದ್ರು, ರೋಟ್ರಿ ಅಲ್ಲೂ ಇದ್ರು, ಸಮಾಜ ಸೇವೆ ಅಂದ್ರೆ ಅಲ್ಲೂ ಇದ್ರು, ಯಾವ್ದಾದ್ರು ಪ್ರೋಗ್ರಾಮಿಂಗ್ ಎಷ್ಟೇ ಕೇಳಿದ್ರು ಅಲ್ಲೂ ಇದ್ರು ಅಲ್ದ. ಹೆಂಗ್ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು?
2: ಎಂತ ಗೊತ್ತಾ, ಒಂದು ನಾನು ಕಂಡಂತ ಒಂದು ಸತ್ಯ, ನಮ್ಗಿರೋದೆಲ್ಲ ಒಂದೇ ಜೀವನ ಆಯ್ತಾ. ನಿಮ್ಗೆ ಪುನರ್ಜನ್ಮದ ಬಗ್ಗೆ ನಂಬಿಕೆ, ಅದು ಅದು ಬೇರೆ ವಿಷಯಕ್ಕೆ ಹೋಗಿಬಿಡತ್ತ. ಎಲ್ಲರಿಗಿರೋದು ಒಂದು ಜೀವನ. ಜ್ಯೋತಿಯವರ ಲೈಫ್ ನನ್ನ ಕನಸಾಗಿರ್ಬೋದು, ಅಥವಾ ನನ್ನ ಲೈಫ್ ಇನ್ನೊಬ್ಬರ ಕನಸು. ನಾನೇನೀಗ ಜೀವನ ಮಾಡ್ತಾ ಇದ್ದೆ, ಆ ಜೀವನ ಯಾರ್ದೋ ಒಬ್ಬರ ಕನಸು ಆಯ್ತಾ. ಸೊ ಅಂಥದ್ರಲ್ಲಿ ನನಗಿರುವ ಒಂದು ಜೀವನದಲ್ಲಿ ನನಗೆಷ್ಟು ಸಾಧನೆ ಮಾಡ್ಲಿಕ್ಕೆ ಆಗತ್ತ ಅಷ್ಟು ಸಾಧನೆ ಮಾಡಿ ಬಿಡಬೇಕು ಅಂತ ಹೇಳುವಂಥದ್ದು ನನ್ನ ಪಾಲಿಸಿ. ಈ ಟೈಮ್ ಏನಂತ ಹೇಳ್ತಾರಲ್ಲ, ನೀವೀಗ ಹೇಳ್ದಂಗೆ ಅದರಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಇರುವಂಥದ್ದು ಏನಂತಲ್ಲ, ಅದು ಒಂದು ನಮ್ಮದೊಂದು ಪ್ಯಾಷನ್ ಆಗಿಬಿಡುತ್ತೆ. ಅಂದರೆ ನನ್ನ ಕೈಯಿಂದ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತು ಅಂತ ಹೇಳುವಂಥದ್ದೊಂದು ನನ್ನ ಮನಸ್ಥಿತಿ. ಇದು ಬಂತಂತಂದ್ರೆ ನಾನು ಐ ಕ್ಯಾನ್ ಹ್ಯಾಂಡಲ್ ಆಯಿತಾ. ಎರಡನೇದು ಏನು ಗೊತ್ತಾ, ನಾನು ಯಾವಾಗಲೂ ಈ ಲೇಡೀಸ್ ಟಾಕ್ಗೆ ಹೋದಾಗ ನಾನು ಹೇಳೋದಿತ್ತು, ನೀವು ನಾಳೆ ಬೆಳಿಗ್ಗೆ ಬೇಗ ಎದ್ಕೊಂಡು 4 ಗಂಟೆಗೆ ನನ್ನ ಮಗಂಗೆ ಟೂರಿಗೆ ಹೋಯ್ಕು ಅಂತ ಆದರೆ 3 ಗಂಟೆಗೆ ಹೇಳೋಳು ನಾನೇ ಅಮ್ಮನೆ. 3 ಗಂಟೆಗೆ ಎದ್ದು ಅವನಿಗೆ ಪ್ಯಾಕಿಂಗ್ ಮಾಡಿ ಬಟ್ಟೆ ಪ್ಯಾಕ್ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟು ಹೋತೆ. ನನ್ನ ಗಂಡ ನಾಳೆ ಬೆಳಿಗ್ಗೆ ಎಲ್ಲೋ ದುಬೈಗೆ ಹೋಯ್ಕೋ ಇಲ್ಲ ಫಾರಿನಿಗೆ ಹೋಯ್ಕೋ ಇಲ್ಲ ಊರಿಗೆ ಬಿಟ್ಟು ಎಲ್ಲೋ ಹೋಯ್ಕಂತಾದ್ರೆ ಬೆಳಿಗ್ಗೆ ರಾತ್ರಿಡೀ ಕೂತ್ಕೊಂಡು ಅವ್ನ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಅವ್ರಿಗೆ ಬೇಕಾದಂಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಅವ್ರನ್ನ ಎಬ್ಸಿ ಅವರಿಗೆ ಟ್ರೈನಿಗೋ ಬಸ್ಸಿಗೋ ಫ್ಲೈಟಿಗೋ ಕಳಿಸುವಳು ನಾನೇ.
3: ಕರೆಕ್ಟ್.
2: ಆದರೆ ನನಗೆ ಅಂತ ಹೇಳುವಂಥದ್ದು, ಯಾವುದೋ ಒಂದು ಸಮ್ಮೇಳನವೋ ಯಾವುದೋ ಒಂದು ಸಂಘಟನೆಯೋ ಯಾವುದೋ ಒಂದು ಸಂಘ ಸಂಸ್ಥೆಯೋ ನನ್ನನ್ನು ಕರಿತಾ ಉಂಟು ಅಂತ ಹೇಳಿದಾಗ ನನಗೆ ಅನ್ನುವಾಗ ನನ್ನ ಹತ್ರ ಸಮಯ ಇರೋದಿಲ್ಲ. ಇದು ನಮ್ಮಲ್ಲಿರುವಂಥದ್ದು ಒಂದು ದೊಡ್ಡ ಡ್ರಾಬ್ಯಾಕ್, ಅದು ಎಸ್ಪೆಷಲಿ ನಮ್ಗೆ ಲೇಡೀಸಲ್ಲಿ. ನೀವು ಯಾವಾಗ ನನಗೆ ಅಂತ ಹೇಳುವಂಥದ್ದು ಒಂದು ಸಮಯವನ್ನು ನೀವು ಹುಡುಕ್ತೀರಿ ಕಾಣೆ, ಆವಾಗ ನಿಮ್ಗೆ ಎಲ್ಲದಕ್ಕೂ ಸಮಯ ಸಿಗತ್ತೆ. ನನ್ನ ಆಸ್ ಅ ಜೆ ಸಿಯಲ್ಲಿ ಸಹ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇದ್ದವಳು. ಈಗ ರೋಟರಿಯಲ್ಲೂ ಕೂಡ ನಾನು ನೆಕ್ಸ್ಟ್ ಫಸ್ಟ್ ಪ್ರೆಸಿಡೆಂಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇತ್ತಂತ ಇದ್ದೆ. ನಾನು ಅದನ್ನು ತುಂಬ ಬಿಲೀವ್ ಮಾಡ್ತೆ. ಎಂತ ಅಂತ ಹೇಳ್ರೆ, ನೀನು ಯಾವಾಗ ನನಗೆ ನನಗೆ ಟೈಮ್ ಕೊಟ್ಕೊಂಡೆ, ನನ್ನನ್ನು ನಾನು ಈ ರೀತಿ ಬೆಳಿಬೇಕು ಅಂತೇಳಿ ನನ್ನ ಬಗ್ಗೆ ನಾನು ಕನಸು ಕಾಮಕ್ಕೆ ಶುರು ಮಾಡ್ತೀನಲ್ಲ, ಆವಾಗ ನನಗೆ ಎಲ್ಲದೂ ಕೂಡ ಸಾಧ್ಯ ಆಗತ್ತೆ. ಜೊತೆಯವರು ನಾವು ಯಾವಾಗ ಸೋಲ್ತು ಅಂತ ಹೇಳ್ರೆ, ಯಾವಾಗ ನಾವು ನಮ್ಮ ಬಗ್ಗೆ ಕನಸು ಕಾಮದನ್ನು ಬಿಡ್ತು ಕಾಣಿ, ಒಂದು ಒಂದು ಇದಿದೆ ಏನಂದ್ರೆ, ಒಂದ್ ಸಲಕ್ಕೆ ನಮ್ಗೆ ಮದ್ವೆ ಆಯ್ತು, ಮದ್ವೆ ಆದ ಕೂಡಲೇ ನಾವು ನಮ್ಮ ಬಗ್ಗೆ ಕನಸು ಕಾಮದನ್ನ ಸ್ಟಾಪ್ ಮಾಡಿಬಿಡ್ತೋ. ನಾವು ನಮ್ಮ ಮನೆ ಬಗ್ಗೆ, ನಮ್ಮ ಮಕ್ಳ ಬಗ್ಗೆ, ನಮ್ಮ ಅತ್ತೆ ಮಾವ ಅಥವಾ ನಮ್ಮ ತವ್ರ ಮನೆ ಇಲ್ಲ ನನ್ನ ಗಂಡ ಇಷ್ಟು ಕನಸು ಕಾಮಕ್ ಶುರು ಮಾಡ್ತೋ. ಏ ನಂದ ಅಯ್ಯೋ ಅಡಿಲಪ್ಪ, ನಂಗೆ ನನ್ ಗಂಡ ಇದ್ರು ಕಣ್ಕಂತ್ರ, ಅಯ್ಯೋ ನಂಗ ಮುಂದೆ ನನ್ನ ಮಕ್ಳಿದ್ರು ಕಣ್ಕಂತ್ರ, ಈ ಲೆವೆಲ್ಗೆ ಬಂದ್ಬಿಡ್ತೋ ನಾವು. ಇದು ಬಂದ ಕೂಡಲೇ ನಮ್ಮ ಬೆಳವಣಿಗೆ ಕುಂಠಿತ ಆಗಿ ಬಿಡುತ್ತೆ. ಸೊ ನಾ ಹೇಳೋದೇನು ಗೊತ್ತಾ, ಎಲ್ಲರೂ ಸಂಘ ಸಂಸ್ಥೆಗೆ ಬನ್ನಿ, ಸಂಘ ಸಂಸ್ಥೆಯಲ್ಲಿ ಮಾತ್ರ ನಿಮ್ಗೆ ಜೀವನ ಉಂಟು ಅಂತ ನಾ ಹೇಳೋದಿಲ್ಲ. ನೀವು ಮನೇಲಿದ್ರೂ ಕೂಡ ನಿಮಗೋಸ್ಕರ ಬದುಕಿ. ನಾನು ಇಷ್ಟನ್ನು ಮಾತ್ರ ಹೇಳೋದು, ಒಂದು ಸರ್ಟನ್ ಏಜ್ ಆದ ನಂತರ ನಾನು ಯಾವಾಗಲೂ ಹೇಳೋದಿತ್ತು, 30 ವರ್ಷ ಆದ್ಕೊಳ್ಳಿ ನಮ್ಮ ಬಗ್ಗೆ ನಮ್ಮ ಸೌಂದರ್ಯದ ಮೇಲೂ ಸಹ ನಮಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಒಳ್ಳೆ ಸೀರೆ ಉಡ್ಕೊಂಡ್ಕೊಳ, ಅಯ್ಯೋ ಎಂತಕ್ಕೆ ಮಗ 2 ಮಕ್ಕಳಾಯ್ತು ಇನ್ನಿ ಅಂತ ಅಂತ ಈ ರೀತಿ ಮನಸ್ಥಿತಿಗೆ ಬಂದ್ಬಿಡ್ತಾ ನಾವು. ಕೊನೆಗೆ ಅದೇ ಒಂದು ಹಳೆ ನೈಟಿ ಮೇಲೆ ಒಂದು ವೈರಸ್ ಆಯ್ತು, ಹೊರಗಡೆ ಹೊರಟುಬಿಡ್ತು. ಸೊ ಇದನ್ನು ನಾವು ಸ್ಟಾಪ್ ಮಾಡುವ, ಇದು ನಿಜವಾದ ಒಂದು ಮಹಿಳೆಯರಿಗೆ ಬೇಕಾದಂಥ ಒಂದು ಬದಲಾವಣೆ ಅಂತ ನಂಗೆ ಅನಿಸುವಂಥದ್ದು. ಸೊ ಇದಾಯ್ತಂತಾದಾಗ ನಮ್ಗೆ ಎಲ್ಲದ ಕಡೆಗೂ ಸಹಿತ ನಮಗೆ ಸಮಯ ಕೊಡೋಕ್ಕೆ ನಮ್ಮ ಹತ್ರ ಕೂಡ ಸಮಯ ಇರುತ್ತೆ. ಯಾಕಂದ್ರೆ ನನಗಿರೋದು 24 ಗಂಟೆ, ನಿಮಗಿರೋದು 24 ಗಂಟೆ, ಮನೇಲಿ ಇಬ್ಬರಿಗೂ 24 ಗಂಟೆ, ಎಲ್ಲರಿಗೂ 24 ಗಂಟೆನೆ. ಬಟ್ ಎಲ್ಲಿದ್ರು ಸಮೇತ ಅದನ್ನೊಂದು ರೀತಿಯಾಗಿ ಕ್ರಿಯೇಟಿವ್ ಆಗಿರಿ ಅಂತ ಹೇಳುವಂಥದ್ದು ಅಷ್ಟೇ.
3: ತುಂಬಾ ಲೈಕ್ ಹೇಳ್ರಿ ಮಾತ್ರ ಈ ಎಕ್ಸ್ಪ್ಲನೇಷನ್, ಬಹುಶಃ ರೇಡಿಯೋ ಕುಂದಾಪುರ ಕೇಂದ್ರ ಮಹಿಳೆಯರಿಗೆಲ್ಲ ಒಂದು ಒಳ್ಳೆ ವಾಕ್ಯಗಳಿದ್ದು. ಹಾ ಹೌದಲ್ಲ, ನಮ್ಮನ್ನ ನಾವು ಪ್ರೀತಿಸ್ಕೊಂಡ್ಕ, ನಮಗ್ ನಾವು ಟೈಮ್ ಕೊಡ್ಕ, ನಮ್ಮ ಪ್ರಯಾರಿಟಿ ನಾವಿರ್ಕ, ನಮ್ಮ ಪ್ರಯಾರಿಟಿಯೇ ಬದಲಾಯಿ ಬಿಡುತ್ತೆ.
2: ಖಂಡಿತ. ಒಂದು ಸಲ ಅದು ಎಲ್ಲಿಗೆ ಅಂದ್ರೆ ನಮ್ದು ಮದ್ವೆ ಅನ್ನುವಂಥದ್ದು ಒಂದು ಆದ ತಕ್ಷಣ ಇತ್ತಲ್ಲ, ನಾವು ನಮ್ಮ ಪ್ರಯಾರಿಟಿ ನಾವು ಚೇಂಜ್ ಮಾಡಿ ಬಿಡ್ತೇವತ್ತು ತನ್ನಷ್ಟೇ. ಅದು ಬೇರೆಯವ್ರು ಮಾಡುದಲ್ಲ, ಬೇರೆಯವ್ರು ಯಾರು ಮಾಡುದಲ್ಲ, ನಮಗ್ ನಾವೇ ಮಾಡ್ಕೊಂಡ್ ಅಂತ ನನ್ನ ಒಂದು ಅನಿಸಿಕೆ. ಇನ್ನೊಂದು ನಿಮ್ಗೆ ಹೇಳುವಂಥದ್ದು, ನಾನು ಎಲ್ಲದಕ್ಕೂ ನನ್ನ ಮಕ್ಕಳನ್ನ ಡಿಪೆಂಡ್ ಆಗುವಂತದ್ದು. ಈಗ ನಾವು ಈಗ ಕೆಲವು ಕಡೆ ಟಾಕಿಗೆ ಹೋಗ್ತಾ ಇರ್ತೀವಿ, ಕೆಲವರು ಬಂದು ನನ್ನ ಹತ್ರ ಕೇಂದಿತ್ತು, ಮೇಡಮ್ ಒಂದು ಸೆಲ್ಫಿ ತೆಕ್ಕಂಬ, ಇಲ್ಲ ಮೇಡಮ್ ಒಂದು ನಂಬರ್ ಕೊಡಿ ಅಂತ. ಅವರ ಮೊಬೈಲ್ ಪಾಸ್ವರ್ಡ್ ಸಮೇತ ಅವ್ರ ಮಕ್ಕಳಿಗೆ ಗೊತ್ತಿಪ್ಪದು, ಅವ್ರಿಗೆ ಗೊತ್ತಿರೋದಿಲ್ಲ. ಆಯ್ತಾ, ಅವ್ರು ಅದನ್ನ ತುಂಬಾ ಪ್ರೌಢ್ಯ ಹೇಳ್ಕಂತರು. ಅಯ್ಯೋ ನನ್ನ ಮಗಂಗ್ ಗೊತ್ತಿತ್ತು, ಅವ್ನ ಮಗ 1st ಕ್ಲಾಸ್, 3rd ಕ್ಲಾಸ್, 4th ಕ್ಲಾಸ್ ಚಿಲ್ಡ್ರಿ, ಅಲ್ಲಿ ಓಡ್ಕೊಂಬಂದ ಹೇಳ್ತೆ ಬಿಡ ಕೂಡ ಇಲ್ಲ ಅಂತ ಹೇಳ್ಕೊಂಡು ಅದೇ ಹಾಕಿ ಕೊಟ್ಟು ಹೋಗುತ್ತೆ. ಸೊ ಇದು ನಾನು ಎಂತ ಹೇಳುದಂದ್ರೆ, ಪ್ರತಿಯೊಂದು ಮಹಿಳೆಗೆ ಹೇಳುವಂಥದ್ದು, ನಿಮ್ಗೇನಾದ್ರು ಒಂದು ವಿಷಯ ಗೊತ್ತಿಲ್ಲಯಾ, ನಿಮ್ ಫ್ರೆಂಡ್ಸ್ ಸರ್ಕಲ್ ಕೇಳಿ. ಇಲ್ಲ ಈಗ ಗೂಗಲ್ ನಿಮ್ಗೆ ಎವ್ರಿಥಿಂಗ್ ಅಲ್ಲಿ ಚಾಟ್ ಜಿಪಿಟಿ ಪ್ರತಿಯೊಂದು ಸಿಗುತ್ತೆ ನಿಮ್ಗೆ, ಅಲ್ಲೆಲ್ಲಾರು ಕೇಳಿ. ಇಲ್ಲಾಂದ್ರೆ ನಿಮ್ಗೆ ನಿಮ್ಮ ಪರಿಚಯದವ್ರ ಹತ್ರ ಹೋಗಿ ಅದ್ರ ಬಗ್ಗೆ ವಿಚಾರಿಸಿ. ನಿಮ್ಗೆ ಗೊತ್ತಿಲ್ಲದರ ವಿಷಯವನ್ನ ನಿಮ್ದ ಸಣ್ಣ ಮಕ್ಕಳ ಹತ್ರ ಕೆಂಪು, ಅದು ಆದ ತಕ್ಷಣ ಅವ್ರಿಗೆ ಏನ್ ಅನ್ಸತ್ತಂದ್ರೆ, ಅಮ್ಮಂಗೇನು ಗೊತ್ತಿಲ್ಲ. ಈಗ ನಾವು ನಮ್ಮ ಹತ್ರ ನಮ್ದೊಂದು ದುರಾದೃಷ್ಟವಾದಂತಹ ಜನರೇಷನ್ ಜ್ಯೋತಿಯವರೇ, ನಾವು ಅಪ್ಪ ಅಮ್ಮಂಗೂ ಹೆದರಿದೋ ಮಕ್ಕಳಿಗೂ ಹೆದರುತ್ತಿದ್ದೋ. ಸಿ ದಿಸ್ ಇಸ್ ಅ ಲಾಸ್ಟ್ ಜನರೇಷನ್. ಇನ್ನು ಜನರೇಷನ್ ಮಕ್ಕಳು ಅಪ್ಪ ಅಮ್ಮಂಗ್ ಹೆದರುದಿಲ್ಲ, ಅವ್ರ ಮಕ್ಳಿಗೆ ಹೆದರಿದ್ರೆ ಸಾಕು. ನಾವು ಹಂಗಲ್ಲ, ನಾವು ಆಚೆ ಮಕ್ಕಳಿಗೂ ಹೆದರ್ತಾ ಇದ್ದೋ, ಈಚೆ ಅಪ್ಪ ಅಮ್ಮಂಗೂ ಹೆದರ್ತಾ ಇದ್ದೋ. ಸೊ ಈ ಜನರೇಷನ್ ಅಲ್ಲಿ ಮಕ್ಕಳನ್ನ ಸಾಕುವಂಥದ್ದು ಅಥವಾ ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಂಬಂತ ತುಂಬಾ ಕಷ್ಟ ಆಯ್ತು. ಸೊ ಆವಾಗ ನಾವು ನಮ್ಗೆ ಸಮಯ ಕೊಡಕ್ಕೆ
3: ತುಂಬಾ ಲೈಕ್ ಹೇಳ್ರಿ ಈಗ ನಮ್ಮ ಅಕ್ಷತಾ ಮೇಡಮ್ ಎಂತಂದ್ರೆ, ನಮಗ್ ನಾವು ಟೈಮ್ ಕೊಡ್ಕೊಂಡ್ಕ ಅಂತ ಹೇಳ್ಕೊಂಡ್. ಇದ್ರ ಮಧ್ಯೆ ನೀವು ನಿಮ್ಮ ಭಾಷೆಗೆ ಎಂಬತಿ ಗೊತ್ತತ್ತ, ನೀವು ಲೈಕ್ ಓದ್ರಿ ಅಂತ. ಲೈಕ್ ಓದ್ರೆ ಶಾಲೆಗೆ 20 ಲೈಕ್ ಓದ್ರಿ ಅಂದ್ರೆ ನಂಗೆ ಗೊತ್ತಿಲ್ಲ, ಆದ್ರೆ ಈಗ ನಿಮ್ಮ ಬೌದ್ಧಿಕತೆಗೆ ಬೇಕಾಪಂಗೆ ನೀವು ತುಂಬಾ ಓದ್ರಿ ಅಂತ. ಎಂತೆಲ್ಲ ಓದ್ರಿ, ಹೆಂಗೆ ಜ್ಞಾನ ವಿಸ್ತರಣೆ, ಹೆಂಗದು
2: ಜ್ಞಾನ ವಿಸ್ತರಣೆ ಅನ್ನುವಂತ ಪದಕ್ಕೆ ನಾನು ಸೂಟ್ ಆಗ್ತಾಗ್ಲೇ ಗೊತ್ತಿಲ್ಲ. ಓದ್ತೆ ನಾನು, ಅಂದ್ರೆ ಓದ್ತೆ ಅನ್ನೋದಕ್ಕಿಂತ ನಂಗೆ ಈಗ ಸಣ್ಣ ಸಣ್ಣ ಸ್ಟೋರೀಸ್ಗಳು, ಇಲ್ಲ ನಿಮ್ಗೆ ಮೋಟಿವೇಶನ್ ಆಗಿರುವಂತದ್ದು ಕೆಲವೆಲ್ಲ ಸ್ಟೋರಿಗಳು ಆಗಿರ್ಬೋದು. ಈಗ ಇವ್ರು ನಮ್ಮ ಮಣಿಕಾಂತ ಸರ್ ಇದು ಕೆಲವು ಪುಸ್ತಕಗಳು, ಅದ್ರ ನಂತರದಲ್ಲಿ ನಾನು ತುಂಬಾ ಕೆಲವೊಮ್ಮೆ ಇವ್ರದ್ದು ಯಾರು ಹೇಳ್ತಾರೆ ರವಿ ಬೆಳಗೆರೆ ಸರ್ ಇದು ಬಾಟಮ್ ಐಟಮ್ ಅಂತದೆಲ್ಲ ಇದು, ಅಂದ್ರೆ ನನಗೆ ನನ್ನ ಕಮ್ಯುನಿಕೇಶನ್ಗೆ ಯಾವುದು ಬೇಕಾಗತ್ತೆ ಅಂತ ಪುಸ್ತಕಗಳನ್ನೆಲ್ಲ ನಾನು ಓದ್ತಾ ಇರ್ತೇನೆ. ಕುವೆಂಪು ಅವರದಾಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಅವರದಾಗಿರ್ಬೋದು. ಮತ್ತೆ ನನ್ಗೇನಂದ್ರೆ ನಾನೊಂಥರ ಶಾರ್ಟ್ ಆಗಿ ನಾನು ಪಟ ಪಟ ಅಂತ ಹೇಳಿ ಮುಗಿಸುವ ಪ್ರಯತ್ನ ಮಾಡುವಳು. ನಾನು ಯಾವ ವಿಚಾರವನ್ನು ಕೂಡ ತುಂಬ ಲೆಂದಿಯಾಗಿ ಎಲ್ಲ ವಿಷಯದಲ್ಲೂ ಅಷ್ಟೇ, ನಾನು ತುಂಬ ಲೆಂದಿಯಾಗಿ ಹೋಗುವಳಲ್ಲ. ನನಗೆ ಎಲ್ಲ ಕೆಲಸಗಳು ಸಮೇತ ಅಚ್ಚುಕಟ್ಟಾಗಿ ಕೂಡಲೇ ಆಗಿ ಬಿಡ್ಬೇಕು. ಅದು ತುಂಬಾ ಹೆವಿ ಆಗಿ ಅದನ್ನ ಒಂದು ವಿಷಯವನ್ನ ಇಡ್ಕೊಂಡು ಅದನ್ನ ಎಳ್ಕೊಂಡು ಹೋಗುವಂಥದ್ದು ಅಂಥದ್ದೆಲ್ಲ ಮಾಡೋಕೆ ನಂಗೆ ಅಷ್ಟು ಇದಿಲ್ಲ. ಹಾಗಾಗಿ ನಾನು ಅಂಥದ್ದನ್ನೇ ಸ್ವಲ್ಪ ಜಾಸ್ತಿಯಾಗಿ ಫೋಕಸ್ ಮಾಡುವ ಕಾರಣ ಆ ರೀತಿಯಾಗಿ ಮೋಟಿವೇಶನ್ ಆಗುವಂಥ ಪುಸ್ತಕಗಳನ್ನ ಜಾಸ್ತಿಯಾಗಿ ನಾನು ಓದ್ತಾ ಹೋಗ್ತೇನೆ. ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ರು ನಂಗೊಂದು ಎಸ್ ಎಲ್ ಭೈರಪ್ಪ ಅವ್ರದ್ದೊಂದು ಆವರಣ ಪುಸ್ತಕ ಕೊಟ್ಟಿದೆ, ಅದೀಗ ಅರ್ಧ ಓದಿದೆ.
3: ಹಾ
2: ಸೂಪರ್. ಅದಂದ್ರೆ ನಿಮ್ಗೆ ಒಂದ್ ಬದಿ ಕೂತ್ಕೊಂಡು ನೀವು ಒಂದು ಬಿಸಿ ಕಾಫಿ ಒಟ್ಟಿಗೆ ಕೂತ್ಕೊಂಡ್ರಿ ಅಂತಂದ್ರೆ ನಿಮ್ ದೇವಸ ಆಗ್ತದ್ರ.
3: ಆದ್ರೆ ಹೆಣ್ಮಕ್ಳಿಗೆಲ್ಲ ಅಂತ ಸೌಭಾಗ್ಯ ಇರತ್ತೆ, ಒಂದ್ ಬಿಸಿ ಕಾಫಿ ಒಟ್ಟಿಗೆ ಒಂದ್ ಪುಸ್ತಕ ಇಟ್ಕೊಂಡು ಇಡೀ ದಿನ
2: ಇಡೀ ದಿನ ಅಂತಲ್ಲ, ಬಟ್ ನಿಮ್ಗೆ ಕೂತ್ಕೊಳ್ಬಹುದು. ನಾನು ಅದೇ ಹೇಳದ್ನಲ್ಲ, ಎಲ್ಲದೂ ನಿಮ್ ಕೈಯಲ್ಲೇ ಇರತ್ತ.
3: ನನ್ಗೆ ಸುಮಾರು ಸಲ ಆಸೆ ಅಪ್ಪದಿತ್ತು. ಈಗ ಗಂಡ್ಮಕ್ಳು ಹೆಂಗಂತ ಕೇಂದ್ರೆ, ಯೂಶ್ವಲಿ ಬೆಳಿಗ್ಗೆ ಎದ್ರು ಪೇಪರ್ ತಕೊಂಡ್ರು, ಕಿಚನ್ ಟೈಮ್ ಅವ್ರದಲ್ಲ. ಆಯ್ತಾ ಆಯ್ತಾ, ಪೇಪರ್ ನ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ಇದ್ದು ಸಣ್ಣ ಸಣ್ಣ ನ್ಯೂಸ್ ಇಂದ ಬೇಕಾಗಿದ್ದಾರೆ ತನಕ ಪೂರ್ತಿ ಓದಿಬಿಡ್ತ. ಹೆಣ್ಮಕ್ಳು ಎಂತ ಕೇಂದ್ರ, ಆಚೆಗೋತ ಇಚ್ಚಿಗೋತ ಹಿಡ್ಲೇನ್ ಅಂತ ಇತ್ತು. ಓ ಇವತ್ತು ರಾಜಕೀಯದಲ್ಲಿ ಈ ತರ ಬದಲಾವಣೆ, ಓಕೆ ಮಳೆ ಮುಂದೋಯ್ತು, ಓ ಮಳೆ ಬಂತ, ಹಿಂದೂ ಹೆಡ್ಲೈನ್ ಕಂಡ್ಕೊಂಡೆ ಇವರು ಉಳಿದ ನ್ಯೂಸ್ಗಳನ್ನ ಊಹಿಸ್ಕೊಳ್ಳೋದು. ಈಗ ಹೆಣ್ಮಕ್ಳು ಪುಸ್ತಕನ ಹಿಡಿಬೇಕು ಅಂದ್ರೆ ಬೆಳಿಗ್ಗೆ ಕಾಫಿ ಒಟ್ಟಿಗೆ ಆ ಆಹ್ಲಾದದ ವಾತಾವರಣದಲ್ಲಿ ಆಕೆ ಪುಸ್ತಕ ಹಿಡಿಯೋ ತುಂಬಾ ಕಷ್ಟ ಪರಿಸ್ಥಿತಿ. ಅವಳು ಎಷ್ಟೊತ್ತಿಗೆ ಹಿಡಿತಾಳ ಕೇಂದ್ರೆ ಮಧ್ಯಾಹ್ನ ಎಲ್ಲ ತೊಳೆದು ಬೊಳೆದು ಎಲ್ಲ ಉಂಡೆಲ್ಲ ಆರ್ಮೇಲೆ 7:30 ಮೇಲೆ ಎಲ್ಲ ಮಲ್ಕೊಂಬತ್ತೊಂದಿರುತ್ತಲ್ಲ ಬ್ರೇಕ್ ಟೈಮ್, ಅವಳು ಮನೆಗಿದ್ರೆ
2: ಇದ್ರೆ
3: ಆಯ್ತಾ ಒಂದು 4:00 ಅವಳು ಪುಸ್ತಕ ಹಿಡಿಬಹುದು. ಮತ್ತೆ ರಾತ್ರಿ ಎಲ್ಲ ಮುನ್ಕೊಂಡು ಆರ್ಮೇಲೆ 10:00 ಮೇಲೆ, ಈಗ ನಿಮ್ಗೂ ಅಭ್ಯಾಸ ಇದೆ ಅನ್ಕೋತೀನಿ ರಾತ್ರಿ ಹೊತ್ತು, ಸೊ ಅವಳು ಆ ಟೈಮ್ ನನ್ಗೆ ನಾ ಓದ್ತೆ ಅಂತ ಹೇಳ್ಕೊಂಡು ಅದ ಆ ಥರದ್ದೊಂದು ಇರುತ್ತಲ್ಲ ಅಂದ್ರೆ ಹಿಂಗೆ ಇಟ್ಕೊಂಡು ನಾವು ಓದ್ತಾ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾರಂತರು ಅಥವಾ ಕುವೆಂಪು ಅವರು ಯಾರನ್ನ ತಕಣಿ ನೀವು, ಅವ್ರು ಒಂದ್ಸಲ ಬರೋ ಕೂತ್ರೆ ತಪಸ್ ಅಂತೆ, ಮತ್ತೆ ಬಿಡುದಿಲ್ಲ. ಅವ್ರು ಎಲ್ಲಿ ಅಂಡರ್ ಗ್ರೌಂಡ್ ಆಯ್ತು ಯಾರಿಗೂ ಗೊತ್ತಿಪ್ಪುದಿಲ್ಲ ಅಲ್ಲ, ಆ ಥಾಟ್ಸ್ ಬಪ್ಪದೆ ಹಂಗೆ ಬರವಣಿಗೆ ಥಾಟ್ಸ್ ಹಂಗೆ ಇರುತ್ತೆ, ಅದು ಮತ್ತೆಲ್ಲೂ ಬ್ರೇಕಪ್ಗಾಗ ಆ ಲಹರಿಗೆ ಬಂದ್ಮೇಲೆ ಬರಿತ ಹೋಯ್ಕ. ಆದ್ರೆ ಎಷ್ಟು ಹೆಣ್ಮಕ್ಳಿಗೆ ಅದು ಆ ಸೌಭಾಗ್ಯ ಇತ್ತು. ಈಗ ನಂಗೆ ನಿಮ್ಗೆ ತಕೊಂಡ್ರು, ಈಗ ನಾವು ತುಂಬಾ
2: ನಮ್ಗೂ ಆ ಸೌಭಾಗ್ಯ ಇಲ್ಲ, ಸೌಭಾಗ್ಯ ತಗಂತ ಇದ್ದು ಅಷ್ಟೇ, ಅದನ್ನ ನಾವು ಕ್ರಿಯೇಟ್ ಮಾಡ್ಕಂತಿದ್ದು ಅಷ್ಟು ಬಿಟ್ರೆ ಜ್ಯೋತಿಯವರಿಗೆ 1 ಗಂಟೆ ಹೊತ್ತು ಅಥವಾ 1 ದಿವಸ ಇಡೀ ನಿಮ್ಗೆ ಕುತ್ಕೊಂಡು ಓದುವಷ್ಟು ನಿಮ್ಮ ಹತ್ರ ಟೈಮ್ ಇತ್ತ? ಇಲ್ಲ, ಖಂಡಿತ ಇಲ್ಲ,
3: ನಿಜ ಇಲ್ಲ.
2: ನಿಮ್ಗೆ ಇಲ್ಲಿ ಬರಬೇಕು, ನಿಮ್ದು ಬೇರೆ ನಿರೂಪಣೆ ಆಗಿರ್ಬೋದು, ನಿಮ್ಮ ಹತ್ರ ನನ್ಕಿಂತ ಜಾಸ್ತಿ ಹೊರಬಿತ್ತು. ಆದ್ರೂ ಸಮೇತ ನೀವು ಅದನ್ನ ಓದ್ರಿ ಅಂತಾದ್ರೆ ಅದ್ರ ಮೇಲಿರುವಂತ ನಿಮ್ಮ ಆಸಕ್ತಿ, ಅಂಡ್ ಸೆಕೆಂಡ್ ಥಿಂಗ್ ನಿಮ್ಗೆ ಗೊತ್ತಿದೆ, ಅದರಿಂದಾಗಿ ನಿಮ್ಗೊಂದು ಏನೋ ಒಂದು ಸಿಗ್ತದೆ ಅನ್ನುವಂಥದ್ದು ಗೊತ್ತಿತ್ತು ನಿಮ್ಗೆ.
3: ಕರೆಕ್ಟ್,
2: ಆಯ್ತಾ ಗಿಣಿ, ನಾನು ಒಂದು ಹೇಳ್ತೆ, ಖಂಡಿತ ನೀವು ಹೇಳೋದಕ್ಕೆಲ್ಲ ಒಪ್ಕಂತೆ. ನನಗೆ ಒಂದು ಸೀರೆ ಅಂಗಡಿಗೆ ಹೋಗಿ ಈ ಕಲರಿನ ಸೀರೆಗೆ ಈ ಅಂಚೆ ಇರ್ಕಂದ್ ಹೇಳಿ ನಾನು 1.5 ಗಂಟೆ ಹೊತ್ತು ಒಂದು ಸೀರೆ ಹುಡ್ಕೋಕೆ ನಾನು ಟೈಮ್ ಕೊಡ್ತೆ ಅಂತಂದ್ರೆ ನನ್ನ ಹತ್ರ ಟೈಮ್ ಉಂಟು ಅಂತ ಲೆಕ್ಕ.
3: ಎಕ್ಸಾಕ್ಟ್ಲಿ,
2: ಆ ಟೈಮ್ ಉಂಟು ಅಂತಾದಾಗ ನಂಗೆ ಅದನ್ನ ಎಲ್ಲಿ ಉಪಯೋಗಿಸ್ಕೊಳಕ್ ಅಂದೇಳಿ ಗೊತ್ತಿಲ್ಲ. ನಾನು ಅದನ್ನ ಎಲ್ಲೋ ಒಂದ್ ಕಡೆ ಸೀರೆ ಅಂಗಡಿಯಲ್ಲೋ ಇಲ್ಲ ಮಕ್ಕಳೊಟ್ಟಿಗೋ, ಅಂದ್ರೆ ಮಕ್ಕಳೊಟ್ಟಿಗೆ ಸುಮ್ಮನೆ ಏನೋ ಒಂದ್ ಮಾತು, ಇಲ್ಲ ಯಾರ ಜೊತೆಗೋ ಒಂದ್ ಗಾಸಿಪ್, ನಿಂಗೆ ಓದಿತ ಮಾರೈತಿ, ಅವಳ ಮನೆ ಕತಿ ಗೊತ್ತಿತ್ತ ನಿಂಗೆ, ಇವಳ ಮನೆ ಕತಿ ಗೊತ್ತಿತ್ತ ಮಾರೈತಿ.
3: ನಾವ್ ಹೆಣ್ಮಕ್ಳು ತುಂಬಾ ಮಾಡ್ತೋ, ಇದ್ ನಮ್ದು ಫುಲ್ ಟೈಮ್ ಬಿಸ್ನೆಸ್. ಪುರ್ಸೋದಿದ್ರೆ ಸಾಕು, ಅವಳ ತಂಗಿ ಕಾಲ್ ಮಾಡಿ ಆಯ್ತು, ಬೆಸ್ಟ್ ಫ್ರೆಂಡ್ ಕಾಲ್ ಮಾಡಿ ಆಯ್ತು, ಆಚೆ ಮನೆಯಲ್ಲಿ ಕಾಲ್ ಮಾಡಿ, ಹೇ ಗೊತ್ತಿತ್ತ ನಿಂಗೆ ಹಿಂಗ ಆಯ್ತಮ್ರ ಅಂತ ಹೇಳಿ.
2: ಸೊ ನಾ ಹೇಳುದಿನ್ ಗೊತ್ತಾ, ಈ ಎಲ್ಲದನ್ನ ಕಟ್ ಮಾಡಿ ಅಂತ ಹೇಳು. ಇಲ್ಲ ಇಲ್ಲ, ನಾನು ಮಾತಾಡ್ತೆ, ನಾನು ಮಾತಾಡೋದಿಲ್ಲ ಅಂತಿಲ್ಲ, ನಾನು ಮಾತಾಡ್ತೆ. ಬಟ್ ನಾ ಹೇಳುದು, ಈ ಸಿಚುವೇಶನ್ಸ್ಗಳನ್ನ ನೀವು 1 ಗಂಟೆ ಮಾಡೋದನ್ನ 1/2 ಗಂಟೆ ಮಾಡಿ, ಉಳಿದ 1/2 ಗಂಟೆ ಉಂಟಲ್ಲ ನಿಮ್ಗೇನು ಎಣಿಸಿದ್ರಿ ಅಲ್ಲ ಅದನ್ನ ಮಾಡು ಕೆಟ್ಕಣೆ, ಅವಾಗ ನಿಮ್ಗೆ 100% ನಿಮ್ಮ ಹತ್ರ ಟೈಮ್ ಸಿಗುತ್ತೆ. ನೀವು ಆ 1/2 ಗಂಟೆ ಒಟ್ಟಿಗೆ ಇನ್ನ 1/2 ಗಂಟೆಯೂ ಸೇರಿಸಿರಿ ಅಂತ ಅಂದ್ರೆ ಅಲ್ಲಿಗೆ ಅದು ಏನು ಮಾಡೋಕ್ ಆತಿಲ್ಲ, ಅಲ್ಲಿಗೆ ಹೋಯ್ತು. ನಾ ಅದಕ್ಕೆ ಯಾವಾಗ್ಲೂ ಹೇಳುದು, ನೀವು ಸೀರೆ ಅಂಗಡಿಗೆ ಕೊಡುವಂತ ಸಮಯವನ್ನ, ನೀವು ಚಿನ್ನದ ಅಂಗಡಿಗೆ ಕೊಡುವಂತ ಸಮಯವನ್ನ ಚೂರ್ ಕಟ್ ಆಫ್ ಮಾಡಿ. ಈಗ ಸೀರೆ ಅಂಗಡಿಗೆ ನಾವೇನ್ ಡೈಲಿ ಹೋಗ್ತವಾ ಅಂತ ಕೇಂತ್ರಿ ಎಲ್ಲರೂ, ಬಟ್ ನೀವು ಡೈಲಿ ಹೋಗದಿದ್ರು ಸಮೇತ ನಿಮ್ಮಲ್ಲೇ ಅಂದ್ರೆ ಆ ಡೈಲಿಗೆ ಆ 1.5 ಗಂಟೆ ಉಂಟು ಅಂತ ಆಗುತ್ತೆ. ಆದ್ರೆ ನಮ್ಗೆ ಅದನ್ನ ನೀವು ಮ್ಯಾನೇಜ್ ಮಾಡ್ಕೊಂಬ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ನೆನ್ಪಿತ್ತೋ ಇಲ್ಲ, ನಾವು PUC ಅಲ್ಲೆಲ್ಲ ಓದೋದ್ ನೆನ್ಪಿತ್ತು ನಿಮ್ಗೆ, ನೀವು 2 ಕೆಲಸವನ್ನ ಒಟ್ಟಿಗೆ ಹೆಂಗ್ ಮರ್ಜ್ ಮಾಡ್ತೀರಿ ಅಂತ. ಯಾವ್ಯಾವ ಕೆಲಸವನ್ನ ಮಾಡ್ಬೋದು? ಕಾಫಿ ಕುಡಿತಾ ಪೇಪರ್ ಓದ್ಬೋದು, ಇಲ್ಲ ಕಾಫಿ ಕುಡಿದ್ರೆ 1/2 ಗಂಟೆ ಹೋಗುತ್ತೆ, ಪೇಪರ್ ಓದಿದ್ರೆ 1/2 ಗಂಟೆ ಹೋಗ್ತದೆ, ಈ 1 ಗಂಟೆಯನ್ನು ಒಟ್ಟಿಗೆ 1/2 ಗಂಟೆಯಲ್ಲಿ 2 ಸೇರಿಸಿ ಮಾಡ್ಬೋದು ಅಂತ ಹೇಳಿ. ಹಂಗೆ ಅಂದ್ರೆ ನೀವು ಎಲ್ಲೆಲ್ಲಿ ನಿಮ್ಗೆ ಸಮಯವನ್ನ ಕಮ್ಮಿ ಮಾಡ್ಕೊಳ್ಳಿ, ಅಡುಗೆ ಮನೆಯಲ್ಲಿ 3 ಗಂಟೆ ಕುತ್ಕೊಂಡು ಮಾಡುವ ಅಡುಗೆಯು, 2 ಗಂಟೆಯಲ್ಲಿ ಮಾಡುವ ಅಡುಗೆಯು, 1 ಗಂಟೆಯಲ್ಲಿ ಮಾಡುವ ಅಡುಗೆಯು ಟೇಸ್ಟ್ ಇರುವಂತದ್ದು ಒಂದೇ ಟೈಪ್.
3: ಕರೆಕ್ಟ್.
2: ನನ್ನ ದೊಡ್ಡ ಮಗಂಗೆ ಇಡ್ಲಿ ಹಾಯ್ಕ, ನನ್ನ ಸಣ್ಣ ಮಗಂಗೆ ದೋಸೆ ಹಾಯ್ಕ ಅಂತ ಹೇಳ್ಕೊಂಡು ಕೂತ್ರಿ ಅಂತಂದ್ರೆ ನೀವು ಅಡುಗೆ ಮನೆಯಲ್ಲಿ ಫಿಕ್ಸ್, ನಾನು ಮಾಡೋದನ್ನ ನೀವು ತಿನ್ಕಂತ ಹೇಳಿ ಕೂತ್ರಿ ಅಂತಂದ್ರೆ ನೀವು 1/2 ಗಂಟೆಲಿ ಹೊರಗೆ ಬರ್ಲಕ್ಕೆ, ಇದು ಅಮ್ಮಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ತಾಯಂದ್ರ ಮೇಲೆ ಡಿಪೆಂಡ್.
3: ನಿಮ್ಮ ಟೈಮ್ ಅನ್ನು ನೀವು ಸ್ಮಾರ್ಟ್ ಆಗಿ ಮ್ಯಾನೇಜ್ ಮಾಡ್ಕ ಅಂತ ಹೇಳ್ಕೊಂಡು,
2: ನಿಮ್ಗೆ ಇನ್ಯಾರು ಬಂದು 24 ಗಂಟೆ ಮಗ ನಿನ್ನ ಹತ್ರ ಟೈಮ್ ಇಲ್ಲ, ನಿಂಗೆ 1.5 ಗಂಟೆ ಎಕ್ಸ್ಟ್ರಾ ಕೊಡ್ತೇನೆ ಅಂದೇಳಿ ಯಾವನು ಕೊಡುವನಿಲ್ಲ, ನೀವೇ ತಗೊಂಡ್ 24 ಗಂಟೆ ಒಳಗೆ ನೀವ್ ಏನಾರು ಒಂದು ಮ್ಯಾನೇಜ್ ಮಾಡ್ಕೊಂಡು. ನಾನು ಅದಕ್ಕೋಸ್ಕರ ಯಾವತ್ತು ನಮ್ದೊಬ್ರು ಫ್ರೆಂಡ್ಸ್ ಹತ್ರ ನಾವು ಮಾತಾಡುವಾಗ ಹೇಳೋದಿತ್ತು, ರಾತ್ರಿ ನಂದು ಟೈಮು 10 ಗಂಟೆ ಆ ಮೇಲೆ ಇತ್ತಲ್ಲ, 1 ಗಂಟೆ ಹೊತ್ತು ನನ್ನ ಟೈಮ್ ಅದು, ನಂಗೆ ಯಾರು ರಗಳೆ ಕೊಡೋಕಿಲ್ಲ, ನಂಗೆ ಯಾರು ಉಪದ್ರ ಕೊಡೋಕಿಲ್ಲ, ಎಂತ ಸಹ ಮಾಡ್ಲಕ್ಕ 1 ಗಂಟೆ ನಾ ಡ್ಯಾನ್ಸ್ ಮಾಡ್ಲಕ್ಕ, ಹಾಡು ಹೇಳಕ್ಕ, ಕೇಳ್ದಿರೋಡಿ, ನಂಗೆ ಯಾರು ಆಡಿಯನ್ಸ್ ಬೇಡ, ನಂಗೆ ನಾನೇ ಆಡಿಯನ್ಸ್, ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಭಾಷಣ ಮಾಡ್ಲಕ್ಕ, ನಾಳೆ ಏನೋ ಒಂದು ಪ್ರೋಗ್ರಾಮ್ ಇತ್ತು ಅದಕ್ಕೆ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಳಕ್ಕೆ, ಎಂತ ಬೇಕಾದ್ರೂ ಮಾಡ್ಲಕ್ಕೆ, 1 ಅವರ್ ನಂದೇ ಟೈಮ್ ಅದು, ನಂಗೆ ಯಾರು ಡಿಸ್ಟರ್ಬ್ ಮಾಡೋಕ್ಕಾಗ ಅಂತೇಳಿ. ಇದನ್ನು ನಂಗೆ ನಾನು ಅಕ್ಷತ ಹೇಳಕ್ಕೆ ಅದನ್ನು ಗೊತ್ತಾಯ್ತಾ, ಬಟ್ ಕೆಲವರಿಗೆ ಅದನ್ನು ಹೇಳೋಕ್ಕಾಗ್ತಿಲ್ಲ. ಅವಾಗೇನಂದ್ರೆ ನಮ್ಮೊಳಗೆ ನಾವೇ ಎಣಿಸ್ಕೊಂಡು ಆ ಒಂದ್ ಗಂಟೆ ನಾವು ನಮ್ಮಷ್ಟಕ್ಕೆ ನಾವ್ ಇಟ್ಕೊಂಡು ಕರೆಕ್ಟ್.
3: ಈಗ ಅಕ್ಷತಾ ಅವರು ಅಡುಗೆ ಮನೆ ಅಂದಾಗ ನೆನಪಾಯ್ತ, ನಿಮ್ದೇ ಹೋಟ್ಲ್ ಇತ್ತ, ಅದ್ರಲ್ಲೂ ನೀವು ಅದನ್ನು ಮ್ಯಾನೇಜ್ ಮಾಡ್ತೀರಿ. ಸೊ ಇದೆಲ್ಲದ್ರೊಟ್ಟಿಗೆ ಅದನ್ನು ಮ್ಯಾನೇಜ್ ಮಾಡ್ತೀರಿ, ಅದ್ರಲ್ಲಿ ಹೆಂಗ ಈಗ ಹೋಟ್ಲಿದ ಅಡುಗೆ ಮನೆ ಅಡುಗೆ ಊಟ ಹೆಂಗೆ? ಯಾಕೆಂದ್ರೆ ಎಲ್ಲೆಲ್ಲ ಕಾಲ ಹಾಕೋದು
2: ಹೋಟ್ಲ್ ಅಡುಗೆ ಮನೆ ಅಡುಗೆ ಅಂತ ಹೇಳಿದ್ರೆ ನಮ್ದು ಹೋಟ್ಲಿಗೆ ಅಡ್ವರ್ಟೈಸ್ಮೆಂಟ್ ಅಲ್ಲ ಅನ್ನುವಂಥದ್ದು ಸತ್ಯ ವಿಷಯ.
3: ಓಕೆ,
2: ಸೊ ಇಲ್ಲ ನಮಗೆ ಮನೆಗೆ ನಾವು ಸಪರೇಟ್ ಮಾಡ್ಕೊಂಡು,
3: ಯಾಕಂದ್ರೆ ಯೂಶ್ವಲಿ ಹೋಟ್ಲ್ ಇದ್ದವ್ರನ್ನೆಲ್ಲ ಕಾಮ್ದು ಅವಳಿಗೆಂತ ಚಾನ್ಸ್ ಹೋಟ್ಲ್ ಇದೆಲ್ಲ ಬತ್ತಲ್ಲ.
2: ಎಕ್ಸಾಕ್ಟ್ಲಿ, ಅದನ್ನೊಂದು ನಾನು ಯಾವತ್ತೂ ಕೇಳ್ತಾ ಇರ್ತೆ, ನಿಂಗೆ ಏನು ವರ ಇದ್ದಿ ಹೋಟ್ಲ್ ಇತ್ತು ಅಲ್ಲ, ವಿಷಯ ಸತ್ಯ ಏನೂ ಇಲ್ಲ ಅಂತ ಹೇಳ್ತಾರಲ್ಲ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರಲ್ಲ, ಹಂಗೆ ಅಂದ್ರೆ ನಿಮ್ಗೆ ಹಾತೆ ಇಲ್ಲ ಪುರ್ಸೋತೆ ಇಲ್ಲ ಅಂತ ಹೇಳೋತ್ತಿಗೆ ಒಂದ್ರ ಪಕ್ಕ ನನ್ನ ಗಂಡ ಯಾವತ್ತು ಹೇಳಿದ್ರು, ನೀ ಅದೆಲ್ಲ ಮಾಡ್ತು ಕೂತ್ಕೊಂಬೇಡ ಅಲ್ಲ ಹೋಟ್ಲಿಗೆ ಬಂದೊಂದು ಎರಡು ಇಲ್ಲಿ ತಿನ್ಕೊಂಡು ಹೋಗ ಅಂತ ಹೇಳೋದು. ಅಂದ್ರೆ ನಿಮ್ಗೆ ಆತೆ ಇಲ್ಲ, ನನ್ಗೆ ಇನ್ನು ಎಡಿತೆ ಇಲ್ಲ, ನನ್ ಮಾಡೋಕೆ ಆತಿಲ್ಲ ಅಂಬತ್ತಿಗೆ ಒಂದು ಹೋಟ್ಲ್ ಅನ್ನುವಂಥದ್ದು ಉಂಟು ಅನ್ನುವಂಥದ್ದು ಒಂದು ಧೈರ್ಯ. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಇಲ್ಲ ನಮ್ಗಂದ್ರೆ ಮನೇಲಿ ನಾವು ಅಡುಗೆ ಸಪ್ರೇಟ್ ಆಗಿ, ಈಗ ಅತ್ತೆ ಸಹ ಮಾಡ್ತ್ರು ಇಲ್ಲ ನಾನು ಮಾಡ್ತೆ, ಮಗ್ರ ಹೆಂಗೂ ಬೇಕಾಗ್ತ ನಮ್ಮಲ್ಲ ಇವರಿಗೂ ಅವರಿಗೆ ಮನೆ ಅಡುಗೆನೆ
3: ಬೇಕು
2: ಸ್ವಲ್ಪ ಜಾಸ್ತಿ
3: ಪ್ರಿಫರ್ ಮಾಡ್ತಾರೆ.
2: ಅಂದ್ರೆ ನಮ್ಮಲ್ಲಿ ಏನಂದ್ರೆ ಅನ್ನ ಒಂಚೂರು ಮೆದು ಬೇಕು, ಸೊ ಹಿಂಗಿದ್ದೆಲ್ಲ

0: ಜಂಜಾಟದೊಳಗೆ ನಂಗೆ ಹೋಪಕ್ಕೆ ಆಗ್ತಾ ಇಲ್ಲ. ಆಫೀಸ್ ಕಡೆಗೂ ಹೋಗ್ತೆ. ಮೊನ್ನೆ ಇತ್ತೀಚೆಗೆ ನಂಗೆ ಅವ್ರು ಯಾವಾಗಲೂ ತಮಾಷೆ ಮಾಡುದು, ಗೂಗಲ್ ಮ್ಯಾಪ್ ಹಾಕೊಂಡ್ ಬಾ ಆಫೀಸ್ ಎಲ್ಲಿತ್ತು ನಡಿ ಗೊತ್ತಾಗ್ತಿಂಗೆ ಅಂತ ಹೇಳಿ. ಉಮೇಶ್ ಮಾರ್ಪಳ್ಳಿ ಅಂತ ಇಸ್ ಮೈ ಸೀನಿಯರ್ ಅಂಡ್ ಸೊ ನನ್ನ ವೆಬ್ಸೈಟ್ ಪಾರ್ಟ್ನರ್ ಪ್ಲಸ್ ನನ್ನ ಗುರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿ ಒಂದು ಹಂತದಲ್ಲೂ ಕೂಡ ಏನೇ ಸಮಸ್ಯೆಗಳಿದ್ರು ಸಮೇತ ಅದನ್ನ ತಿದ್ದಿ ತೀಡಿ ಹಿಂಗ್ ಮಾಡ್ಕೊ ಹಿಂಗ್ ಮಾಡ್ಕೊಂದೇಳಿ ಸ್ವಲ್ಪ ತುಂಬ ಗೈಡ್ ಮಾಡಿದಂತ ಒಬ್ಬ ಪರ್ಸನಾಲಿಟಿ. ಅವರು ಎಲ್ಲದನ್ನು ಹ್ಯಾಂಡಲ್ ಮಾಡುದು, ಟಚ್ ವುಡ್, ನನ್ಗೆ ಯಾವುದು ಟೆನ್ಷನ್ ಇಲ್ಲ. ಪ್ರತಿ ಒಂದು ಸಮೇತ ಅವರೇ ಹ್ಯಾಂಡಲ್ ಮಾಡ್ತಾ, ಅವರೇ ಈವನ್ ನ್ಯೂಸ್ ಇದೆಲ್ಲ ಮೇನ್ ಅವರೇ. ಸೊ ನಾನೇನಿದ್ರು ಸಹಿತ ಸುಮ್ಮನೆ ಒಂದು ಕಾರ್ಡ್ ಇಟ್ಕೊತೆ. ಮತ್ತೆ ಇತ್ತೀಚೆಗೆ ಅಂದ್ರೆ ಇದಕ್ಕಿಂತ ಮೊದಲು ನಾನು ಹೋಗ್ತಿದ್ದೆ ಆಫೀಸಿಗೆ ಹೋಗಿ ಮಾಡಿ, ಬಟ್ ಈಗ ರೀಸೆಂಟ್ ಆಗಿ ಒಂದು ಫೋರ್ ಟು ಫೈವ್ ಮಂತ್ಸ್ ಆಯ್ತು ನಂದೇ ಕೆಲವೊಂದು ಈ ಹೋಟ್ಲು. ಅದ್ರ ನಂತರ ನಾವೊಂದು ನಂದಿನಿ ಪಾರ್ಲರ್ ಓಪನ್ ಮಾಡಿದ್ವು. ಅದು ಓಪನ್ ಆದ ನಂತರ ನಂಗೆ ಆಫೀಸ್ ಕಡೆ ಒಪ್ಪಕ್ಕೆ ಆಗಿಲ್ಲ. ಬಟ್ ಎಲ್ಲೂ ಪಾಪ ಅವರು ಇದು ಮಾಡಲಿ, ಕೆಲವೊಮ್ಮೆ ಕೇಂದ್ರ ಎಂತ ಬಪ್ಪ ಪ್ಲಾನ್ ಇತ್ತ ಅಂತ ಹೇಳಿ ಕೇಂದ್ರ ಬಿಟ್ಟರೆ ಮತ್ತೆ ಎಲ್ಲೂ ಇದು ಮಾಡೋದಿಲ್ಲ. ಮತ್ತೆ ಎಲ್ಲ ಅವರೇ ಮ್ಯಾನೇಜ್ ಮಾಡ್ತಾ ಇದ್ರು, ಪ್ರತಿ ಒಂದು ಅವರೇ ಹ್ಯಾಂಡಲ್ ಮಾಡಿದ್ರು. ಇನ್ನೆಂತ ಅಂತ ಹೇಳಿದ್ರೆ ಇದ್ರು ಇದಕ್ಕಿಂತ ಮೊದಲು ನನ್ನ ಚಾನೆಲ್ಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೆ. ತುಂಬ ಚಾನಲ್ ನನಗೆ ಅನ್ನ ಕೊಟ್ಟಿತ್ತು. ನಮ್ಮ ನಾನು ಹೇಳೋದಂತಾದರೆ ನನ್ನ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ನನ್ನ ಕಾಲೇಜಲ್ಲಿ ಇರುವ ಹೊತ್ತಿಗೆ ನಾನು ನಮ್ಮ ಬಂಟ್ವಾಳ ಅಂತ ಹೇಳಿ ಬಂಟ್ವಾಳದಲ್ಲಿ ಒಂದು ಚಾನಲ್ ವರ್ಕ್ ಮಾಡ್ತಾ ಇದ್ದೆ. ಅದಾದ ಮೇಲೆ ಸಿ ಟಿ ವಿ ಅಂತ ಮಾಡಿದೆ. ಆಮೇಲೆ ನಮ್ಮ ಟಿ ವಿ ಅಂತ ಹೇಳೋ ಚಾನಲಲ್ಲಿ ನಾನು ನಮ್ಮ ರುಚಿ ಅಂತ ಹೇಳುವಂಥ ಒಂದು ಪ್ರೋಗ್ರಾಮನ್ನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಅದಾದ ಮೇಲೆ ನಂತರ ಮುಕ್ತ ಟಿ ವಿಯಲ್ಲಿ ವರ್ಕ್ ಮಾಡಿದೆ. ಸ್ಮೈಲ್ ಟಿ ವಿ ಕುಂದಾಪುರದಲ್ಲಿ, ಅದರಲ್ಲಿ ಸುಮಾರು ವರ್ಷ ಅಂದರೆ ನನಗೆ ಬೇಸ್ ಕೊಟ್ಟಿತ್ತು. ಸ್ಮೈಲಲ್ಲಿ ನನಗೆ ಬೇಸ್ ಸಿಕ್ಕಿತ್ತು. ಅದ ನಂತರದಲ್ಲಿ ಡೈಜಿ ವರ್ಲ್ಡ್. ಸೊ ನನ್ನ ಲೈಫ್ ಇದು ಟರ್ನಿಂಗ್ ಪಾಯಿಂಟ್. ಅಂದರೆ ಡೈಜಿಯಲ್ಲಿ ನಾನು ಒಬ್ಳು ಆ್ಯಂಕರ್ ಆಗಿ ಜಾಯ್ನ್ ಆದವಳು. ಲಾಸ್ಟಿಗೆ ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ನಾನು ಹೊರಗಡೆ ಬಂದೆ. ಅದಾದ ನಂತರದಲ್ಲಿ ಉಡುಪಿ ಟೈಮ್ಸ್ ವೆಬ್ಸೈಟನ್ನು ನಾವುಗಳು ಅಲ್ಲಿಂದ ಹೊರಗೆ ಬಂದ್ಮೇಲೆ ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಅಷ್ಟು ಅಲ್ಲೆಲ್ಲದೂ ಕೂಡ ನಾನು ಯಾವಾಗಲೂ ಹೇಳೋದಿತ್ತು, ಎಲ್ಲ ಚಾನಲ್ಗಳು ಕೂಡ ನಮ್ಗೊಂದು ಜೀವನ ಕೊಟ್ಟಿತ್ತು. ಜೀವನ ಕೊಟ್ಟಿರೋ ಅನ್ನ ಕೊಟ್ಟಿರು ಆಯ್ತಾ. ಸೊ ಹಂಗಾಗಿ ಪ್ರತಿಯೊಂದು ಚಾನಲಲ್ಲೂ ಕೂಡ ಒಂದೊಂದು ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳನ್ನು ಕಲ್ತ್ಕೊಂಡು ಬಂದಿದ್ದು. ಈಗ ನಾವು ಅದೆಲ್ಲ ಒಟ್ಟು ಮಾಡಿ ಒಂದು ಚಾನಲ್ ಮಾಡ್ತಾ ಕೇಂದ್ರ ಇಲ್ಲ. ಯಾರು ಚಾನಲ್ಗೆ ಹೋಗೋರಿಗೂ ಅದನ್ನ ಅಡ್ವೈಸ್ ಮಾಡೋಕೆ ಅಷ್ಟು ಶಕ್ತಿ ಕೊಟ್ಟಿದ್ರು ದೇವರು.
1: ವೆರಿ ನೈಸ್. ಓಕೆ,
0: ಇದು ನಮ್ದೊಂದು
1: ಜರ್ನಿ.
0: ಮತ್ತೆ ಪ್ರತಿ ಒಂದು ಹಂತದಲ್ಲೂ ಕೂಡ ಒಬ್ಬೊಬ್ಬ ಒಂದು ಗುರುವಾಗಿ ನಮ್ಗೆ ಸಿಕ್ಕಿ ಗೈಡ್ ಮಾಡ್ತಾ ಹೋಗಿದ್ರು. ಯಾಕಂದ್ರೆ ಎಲ್ಲೂ ಕೂಡ ನಾನು ಕಲ್ತಾಯ್ತು ನಂದು ಮುಗ್ದಾಯ್ತು ಅಂತಂದ್ರೆ ನಮ್ಗೆ ಮತ್ತೆ ಕಲಿಯೋಕೆ ಆಗ್ತಿಲ್ಲ. ಸೊ ನಾವು ಯಾವಾಗ್ಲೂ ತೆರೆದ ಪಾತ್ರವಾಗಿದ್ರೆ ಮಾತ್ರ ನಮ್ಗೆ ನಮ್ಮ ತಲೆಯೊಳಗು ಯಾರು ಏನಾದ್ರು ಒಂದು ತುಂಬಿಸ್ತರು. ಇಲ್ಲ ನಾನು ಕ್ಲೋಸ್ಡ್, ನನ್ಗೆಲ್ಲದೂ ಮುಗ್ದಾಯ್ತು ಅಂತಂದ್ರೆ ನಮ್ದು ಕೂಡ ಜರ್ನಿ ಕೂಡ ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ.
1: ಈಗ ನೀವು ರೋಟರಿ ಕ್ಲಬ್ ಹಂಗೂ ಇದ್ರೆ ಅಲ್ಲೂ ಸಮಾಜ ಸೇವೆ ಮಾಡುದು. ಈಗ ಗವರ್ನರ್ ಆತಿದ್ರೆ, ಪ್ರೆಸಿಡೆಂಟ್ ಆತಾ ಇದ್ರೆ, ಅದ್ರಲ್ಲಿ ಪ್ರೆಸಿಡೆಂಟ್ ಆತಾ ಇದ್ರೆ, ಫಸ್ಟ್ ಟೈಮ್ ವಿಮೆನ್ ಪ್ರೆಸಿಡೆಂಟ್ ನೀವು ನಿಮ್ ಕ್ಲಬ್ ಅಲ್ಲಿ. ಸೊ ಈ ತರ ಧೈರ್ಯ ಒಂದ್ ಪ್ರಶ್ನೆ. ಇನ್ನೊಂದು ಇದನ್ನು ಸೇರಿಸ್ಕೊ ನಾನು, ಎಂತಕ್ಕಂದ್ರೆ ನೀವು ತುಂಬಾ ಎಂತ ಹೇಳ್ತಾರೆ, ಎಲ್ಲರ ಜೊತೆ ಮಿಂಗಲ್ ಆದ್ರೆ ಅದು ಗಂಡಸರಿರ್ಬೋದು ಹೆಂಗಸರಿರ್ಬೋದು ಅದೆಲ್ಲ ಕಾಣ್ತಿಲ್ಲ. ಸೊ ಹಂಗಾಗಿ ನೀವು ಮೀಡಿಯಾ ಫೀಲ್ಡ್ ತುಂಬಾ ಸೂಟ್ ಆದ್ರೆ, ಅಂದ್ರೆ ನಾನು ಇಲ್ಲಿ ಅವ್ರ ಹತ್ರ ಮಾತಾಡುದಿಲ್ಲ, ನಾನು ಇಲ್ಲಿಗೆ ಹಾತಿಲ್ಲ, ಇವ್ರು ನಂಗೆ ಆತಿಲ್ಲ, ಗಂಡಸರು ಮಾತಾಡ್ಸೋಕಿಲ್ಲ, ಹಂಗಲ್ಲ ಇಟ್ಕೊಂಡು ಮೀಡಿಯಾ ಫೀಲ್ಡ್ ಅಲ್ಲಿ ಇಪ್ಪಕಾತಿಲ್ಲ, ಅಥವಾ ನೀವಿರುವಂತ ಸೋಷಿಯಲೈಸ್ಡ್ ಲೈಫಿಗೆ ಪಬ್ಲಿಕ್ ಲೈಫಿಗೆ ಅದು ಸೂಟ್ ಆಗ್ತೂ ಇಲ್ಲ. ಇದನ್ನೆಲ್ಲ ಹ್ಯಾಂಗ್ ಮ್ಯಾನೇಜ್ ಮಾಡ್ತಾರೆ? ಅವಳು ಕಾಣ ಅವನೊಟ್ಟಿಗೆ ಎಷ್ಟು ಮಾತಾಡ್ತಾಳೆ ಯೂಶ್ವಲಿ ಬರುವಂತ ಮಾತುಗಳು?
0: ನೀವಕ್ಕೆ ಒಳ್ಳೆ ಪ್ರಶ್ನೆ. ಆಕ್ಚುಲಿ 2017 ಅಲ್ಲಿ ನಾನು ಜೆ ಸಿ ಕುಂದಾಪುರದ ಪ್ರೆಸಿಡೆಂಟ್ ಆಗಿದ್ದೆ. ಎಸ್ ಎನ್ ಹೆಬ್ಬಾಸ್ ಸರ್ ಸ್ಟಾರ್ಟ್ ಮಾಡಿರುವಂಥ ಸಂಸ್ಥೆ. ಸದಾನಂದ ನಾವು, ಶ್ರೀಧರ್ ಪಿ ಎಸ್, ಎ ಸಿ ತುಂಗ್ರು, ಇವರೆಲ್ಲ ಇರುವಂಥ ಸಂಸ್ಥೆ. ಅದರಲ್ಲಿ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್, 43ನೇ ವರ್ಷಕ್ಕೆ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆದೆ. ಸೊ ಆವಾಗ ನನಗೆ ತುಂಬ ಪ್ರಶ್ನೆಗಳು ಇತ್ತು, ತುಂಬ ಸಮಸ್ಯೆಗಳು ಇತ್ತು, ತುಂಬ ಆನ್ಸರ್ಗಳು ಇತ್ತು. ಆವಾಗೆಲ್ಲ ನಮ್ಗೆ ಎಂತಂದ್ರೆ ನಮ್ಮ ಈ ಪಾಸ್ಟ್ ಪ್ರೆಸಿಡೆಂಟ್ಸ್ ನಮ್ಗೆ ಧೈರ್ಯ. ಯಾರು ಹೆಬ್ಬರ್ ಸರ್ ಅವ್ರು ಒಂದ್ ಗಳಿಗೆ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ರು ಅಂತಂದ್ರೆ ಒಂದ್ ಸಲಕ್ಕೆ ರಿಲ್ಯಾಕ್ಸ್ ಆಗಿ ಹೊರಗೆ ಬರ್ಲಂಕ. ಸೊ ನಾವ್ಡ ಸರ್ ಆಗಿರ್ಬೋದು, ಎಲ್ಲರೂ ನಮ್ಗೊಂಥರ ಧೈರ್ಯ ಕೊಟ್ಕೊಂಡು ಬಂದವರು. ನೀವು ಕೇಳ ಪ್ರಶ್ನೆಗೆ ಉತ್ತರ ಅಂದ್ರೆ, ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇರುವುದಿಲ್ಲ, ನೀವು ಯಾರತ್ತಿಗೆ ಬೇಕಾದ್ರೂ ಮಾತಾಡಿ, ಇಲ್ಲ ಯಾರ ಜೊತೆಗಾದ್ರೂ ಈಗ ನೈಟ್ ಆಯ್ತು ನಿಮ್ಗೆ ಯಾರೋ ಮನೆಗೆ ಕರ್ಕೊಂಬಂದ್ಬಿಟ್ರು, ಈಗ ಅಂತ ಸಿಚುವೇಶನ್ ಅಲ್ಲಿ ನಿಮ್ಮ ಮನೆಯವರಿಗೆ ಏನು ಸಮಸ್ಯೆ ಇರೋದಿಲ್ಲ. ಸಮಸ್ಯೆ ಯಾರಿಗಿರುತ್ತೆ ಅಂದ್ರೆ ನಿಮ್ಮ ಪಕ್ಕದ ಮನೆಯವರಿಗೆ. ಅವಳ ಮೊನ್ನೆ ಯಾವುದೋ ಒಂದು ಕಾರಲ್ಲಿ ಬಂದ್ಲು ಕಾಣ, ನಿನ್ನೆ ಯಾವುದೋ ಬೇರೆ ಕಾರಲ್ಲಿ ಇದ್ದಿದ್ಲು ಅಂತ ಹೇಳಿ. ಅಲ್ಲಿ ನನ್ನ ಅತ್ತೆಗೂ ಸಮಸ್ಯೆ ಇಲ್ಲ, ನನ್ನ ಗಂಡಂಗೂ ಸಮಸ್ಯೆ ಇರೋದಿಲ್ಲ, ನನ್ನ ಮಗಂಗೂ ಸಮಸ್ಯೆ ಇರೋದಿಲ್ಲ. ಸಮಸ್ಯೆ ಇರುವಂಥದ್ದು ಬೇರೆ.

0: ಈ ಬೇರೆಯವರಿಗೆ ಇರುವಂತ ಸಮಸ್ಯೆಗಳ ಬಗ್ಗೆ ನಾವು ಟೆನ್ಷನ್ ತಗೊಳ್ಲಿಲ್ಲ ಅಂತಂದ್ರೆ ನಾವು ಬೆಳಿಬಹುದು. ನನಗೆ ತುಂಬಾ ಇಷ್ಟ ಆಗಿದ್ದು, ಐ ಡೋಂಟ್ ನೋ ಅವ್ರ ಲೇಡಿದು ನೇಮ್ ಗೊತ್ತಿಲ್ಲ, ಒಬ್ರು ಲೇಡಿದ್ದು ಇಂಟರ್ವ್ಯೂ ಅನ್ನ ನಾನು ಕೇಳ್ತಾ ಇದ್ದೆ. ಅವರೊಂದು ಚಂದದಲ್ಲಿ ಒಂದು ಹೇಳಿದ್ರು ಎಂತಂದ್ರೆ, ಎಲ್ಲಿಯೋ ಒಬ್ಬ ಕೂತ್ಕೊಂಡು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಕಮೆಂಟ್ಸ್ಗಳ ಬಗ್ಗೆ ಹೇಳ್ತಾ ಇದ್ರು, ಎಲ್ಲಿಯೋ ಒಬ್ಬ ಕೂತಿರುವ ವ್ಯಕ್ತಿಯ ಕಮೆಂಟಿಗೆ ನೀವು ಟೆನ್ಷನ್ ಮಾಡ್ಕಂತ್ರಿ ಅಂತಂದ್ರೆ ನಿಮ್ಗೆ ಲೈಫಲ್ಲಿ ಮುಂದುವರಿಯೋಕ್ಕಾಗ್ತಿಲ್ಲ. ಆ ಕಮೆಂಟ್ ಮಾಡಿರೋ ವ್ಯಕ್ತಿಯ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಅವ ಎಲ್ಲೋ ಅವನ ಹೆಂಡತಿ ಹತ್ರ ಜಗಳ ಮಾಡಿರ್ತ, ಇಲ್ಲ ಅವನ ಮನೆಯಲ್ಲಿ ಏನೋ ಒಂದು ಸಾಲ ಬಾಧೆಯೋ ಏನೋ ಒಂದಿರುತ್ತೆ, ಅವ ಆ ಫ್ರಸ್ಟ್ರೇಷನಲ್ಲಿ ಓ ಇವತ್ತು ಅಕ್ಷತೆ ಇಲ್ಲಿಗೆ ಹೋದ್ಲಲ್ಲ ಇವಳಿಗೊಂದು ಕಮೆಂಟ್ ಹಾಕಿಬಿಡುವ ಅಂತ ಹೇಳ್ಕೊಂಡು ಕಮೆಂಟ್ ಹಾಕಿಬಿಡ್ತ. ಸೊ ಆ ಕಮೆಂಟಿಗೆ ನಾವಿಲ್ಲಿ ಕೂತ್ಕೊಂಡು ಎಂತ ಮಾಡ್ತೋ, ಅಯ್ಯೋ ಇವನ್ ನನಗೆ ಹಿಂಗೆ ಅನ್ನಲ್ಲ ಅಂತ ಹೇಳಿ ನಾವು ಕೂತು ಅಂದರೆ ಅಲ್ಲಿಗೆ ಅದು ನಮ್ಮ ಲೈಫ್ ಜರ್ನಿಯೇ ಕ್ಲೋಸ್ ಆಗಿಬಿಡುತ್ತೆ. ಸೊ ಇದನ್ನು ನಾನು ಆಗ ನಂಗೆ ಅದನ್ನು ತುಂಬ ಟೈಮ್ ಬೇಕಾಯ್ತು ಅದು ಅರ್ಥ ಆಗಕ್ಕೆ. ಸೊ ಅದನ್ನು ಅರ್ಥ ಮಾಡ್ಕೊಂಡೆ. ನನಗೆ ಒಂದು ಅನಿಸಿದ ಏನಂದರೆ, ಸೋಷಿಯಲ್ ಲೈಫಲ್ಲಿ ಇತ್ತಲ್ಲ, ನೀವು ಸರಿ ಇದ್ರಿ ಅಂತಾದರೆ, ನಿಮ್ಮ ಹಾರ್ಟ್ ಕ್ಲೀನ್ ಇತ್ತು, ನೀವು ಯಾರನ್ನು ಕೂಡ ಕೆಟ್ಟದ್ದು ಯಾರಿಗೂ ಬಯಸೋದಿಲ್ಲ ಅಂತಾದರೆ ಉಂಟಲ್ಲ, ನಿಮ್ಮ ಜೊತೆಗೆ ಹೆಲ್ಪ್ ಮಾಡೋಕ್ಕೆ ನಿಮ್ಮವ್ರಿಗೆ ತುಂಬ ಜನ ಬರ್ತರು. ಎರಡನೇದಾಗಿ ನಿಮ್ಮ ಕಮ್ಯುನಿಕೇಷನ್,
1: ಎಸ್
0: ಇಟ್ಸ್ ವೆರಿ ಇಂಪಾರ್ಟೆಂಟ್, ನಮ್ಮ ಮಾತಿನ ಶೈಲಿ. ಸೊ ನಾವು ಎಷ್ಟು ಪೊಲೈಟ್ ಆಗಿರ್ತೇವೆ, ನಾವೆಷ್ಟು ಚಂದದಲ್ಲಿ ಮಾತಾಡ್ತೇವೆ. ನಾನು ಯಾವಾಗಲೂ ಹೇಳೋದುಂಟು, ಮಾತಂದ್ರೆ ಹೆಂಗಿರ್ಕಂದ್ರೆ ಒಂಥರ ಜೇನ್ ಥರ ಇರ್ಕೊಂಬ್ರು, ಅದು ಸವಿತಾನೆ ಇರುವ ಅಂದ್ರೆ ಕೇಳ್ತಾ ಇರುವ ಅಂತ ಅನ್ಸುವಂಗಿರ್ಬೇಕು ಅಂತ. ಸೊ ಹಂಗಿತ್ತಂತಂದ್ರೆ 100% ಎಲ್ಲರೂ ನಮ್ಮವರೇ ಆಗ್ತರು
1: ಅಲ್ಲ. ನಾವು ಸರ್ ಇದ್ರೆ ಸರಿ, ಪ್ರಪಂಚ ಹೆಂಗಿದ್ದರೆ ಮೊದಲು ನಾವು ಸರಿ ಇರ್ಬೇಕಲ್ಲ, ನಮ್ಮ ಆತ್ಮಕ್ಕೆ ನಾವು ಉತ್ತರಿಸುವಂಗ ಇರ್ಬೇಕು.
0: 100% ನಾವು ಸರಿ ಇದ್ರೆ ಪ್ರಪಂಚದಲ್ಲಿ ಒಬ್ಬ ಮೂರ್ಖ ಕಮ್ಮಿ ಆಗ್ತಾವ.
1: ಈಗ ನಿಮ್ದು ರೋಟ್ರಿ, ಈಗ ರೋಟ್ರಿ ಅಂದ್ಕೊಳ್ಳೆ ಹೇಳ್ತಾರ ಅಲ್ಲ, ಅದಕ್ಕೆಲ್ಲ ಅಷ್ಟು ದುಡ್ಡು ಬೇಕು, ಸುಮ್ಮನೆ ಎಲ್ಲ ಆತಿಲ್ಯ. ರೋಟ್ರಿ ಪ್ರೆಸಿಡೆಂಟ್ ಆರ್ ಬರ್ದೆ ಏನಾ ಖರ್ಚು ಮಾಡಬೇಡ್ದನ, ಅವಳ ಹತ್ರ ಇಷ್ಟಪ್ಪ ಇತ್ತಕ್ಕಂತ. ಅದನ್ನ ಹೆಂಗ್ ನೀವ್ ಹತ್ರ ಇಷ್ಟಪ್ಪ ಇತ್ತ ಅಥವಾ ಹೆಂಗ್ ಮ್ಯಾನೇಜ್ ಮಾಡ್ತ್ರಿ ಹೆಂಗೆ?
0: ಯಾವತ್ತು ಒಂದು ನಾನೊಂದು ಯಾವಾಗ್ಲೂ ಒಂದು ತುಂಬಾ ಹಳೇ ಒಂದು ಸ್ಟೋರಿ ಓದಿದೆ, ಇಫ್ ಯು ಡೋಂಟ್ ಮೈಂಡ್ ಅದನ್ನ
1: ಹೇಳಿ ಹೇಳಿ ಹೇಳಿ.
0: ಎಂತ ಅಂದ್ರೆ, ಒಂದು ಗಂಡ ಹೆಂಡತಿ ಒಂದು ಹೊಸ ಬಾಡಿಗೆ ಮನೆಗೆ ಬರ್ತಾರೆ. ನಾನು ಹೆಚ್ಚ ಎಲ್ಲ ಭಾಷಣದಲ್ಲಿ ಇದನ್ನು ಹೇಳ್ತೆ. ಬಾಡಿಗೆ ಮನೆಗೆ ಬಂದಾಗ ಹೆಂಡತಿಗೆ ಯಾವಾಗ್ಲೂ ಅನ್ಸೋದಂಬ್ರು, ಆ ಪಕ್ಕದ ಮನೆಯಲ್ಲಿ ಇಪ್ಪಂತ ಅವ್ರ ಬಟ್ಟೆ ದಿವಸಾಗ್ಲೂ ಒಣಗಿ ಹಾಕ್ತಾರಂಬ್ರು, ಆ ಬಟ್ಟೆಯಲ್ಲಿ ಕೊಳೆ ಇದ್ದಂಗ ಅನ್ಸೋದು ಅವಳಿಗೆ. ಅವ್ಳ ಗಂಡ ನನ್ನ ಕರ್ದು ಹೇಳೋದಂಬ್ರು, ಅಲ್ಲಿ ಕಾಣಿ ಅವ್ರ ಮನೆ ಎಂತ ಮರ, ಹೆಂಗ್ಸಿಗೆ ಒಂದು ಕೊಯ್ ಸಮಯ ಇಲ್ಲ, ಹಂಗಾರೆ ಅಷ್ಟು ಬಟ್ಟೆ ಎಲ್ಲ ಒಣ ಇಲ್ಲ, ಇದು ಕೊಳೆ ಇತ್ತಲ್ಲ ಅದನ್ನೊಂದು ಚಂದ ಮಾಡಿ ತೊಳೋಕಾತಿಲಿ ಅವಳಿಗೆ ಅಂದೇಳಿ. ಇದು ದಿವಸ ಆದಿತ್ತ, ಗಂಡನಿಗೆ 2-3 ಸೆಕೆಂಡ್ ನಂತರ ಗಂಡಂಗೆ ಟೆನ್ಷನ್ ಆಯ್ತು, ಆಯ್ತು ಮರ್ತೆ ಅವ್ರು ಏನಾದ್ರು ಒಂದು ಮಾಡ್ಕೊಂಡು ನೀ ಅಂತ ಟೆನ್ಷನ್ ತಗೊಂತ, ಇಲ್ಲ ನಾನು ಇವತ್ತು ಹೋಯ್ ಒಂದು ಆ ಹೆಂಗ್ಸಿಗೆ ಹೇಳಿ ಬರ್ತಿ, ಇಲ್ಲ ನಾನೇ ಒಂದು ಸಾಬೂನು ಅಂತ ಕೊಟ್ಟು ಬರ್ತೆ ಅಂದೆ. ಇಲ್ಲ ಇಲ್ಲ ನೀ ಸುಮ್ಮನೆ ಇಕ್ಕೋ, ಅದೆಲ್ಲ ಟೆನ್ಷನ್ ತಗೊಂಬೇಡ, ನೀ ಒಂದು ಕೆಲಸ ಮಾಡ, ಇವತ್ತು ನಮ್ಮ ಮನೆಯಲ್ಲೆಲ್ಲ ಸಾಲಿನ ಬಳಿ ಇತ್ಕೊಂಡು ಎಲ್ಲ ಒಡೆದು ಗುಡಿಸಿ ಚಂದ ಮಾಡಿ ಕ್ಲೀನ್ ಮಾಡ, ಕಿಟಕಿ ಎಲ್ಲ ಒಂದು ಒರೆಸಿ ಬಿಡಿ ಇವತ್ತು ಅಂತ ಹೇಳಿ ಗಂಡ ಆಫೀಸಿಗೆ ಹೋದ. ಸಾಯಂಕಾಲ ಗಂಡ ಮನೆಗೆ ಬಂದು ಕಾಂಬತ್ತಿಗೆ ಹೆಂಡತಿ ಮರ್ತಿದ್ಲ, ಗಂಡಂಗೆ ಟೆನ್ಷನ್, ಮದಿ ಆಯಿ ಸ್ವಲ್ಪ ಟೈಮ್ ಆದಷ್ಟೇ, ನಾವು ಒಂದು ಹೇಳೋದು ಒಂದು ಕೆಲಸ, ಇವಳು ಈಗಲೇ ಇಲ್ಲಿ ಮರ್ಕೋಕ್ಕೆ ಶುರು ಮಾಡಲಲ್ಲ, ನಾನೇನು ತಪ್ಪು ಮಾಡಿದೆ ಅಂದೇಳಿ, ಎಂತಾಯ್ತು ಮರೆತಿ ನನಗೆ ಎಂತ ಮಿಸ್ಟೇಕ್ ಮಾಡೋಣ ಕೇಳತ್ತಿಗೆ ಅವಳು ಹೇಳಮ್ರು, ಇಲ್ಲ ಮಾರೆ ನೀವು ಮಿಸ್ಟೇಕ್ ಮಾಡೋದಲ್ಲ, ಇಷ್ಟು ದಿವಸ ನಾ ಮಿಸ್ಟೇಕ್ ಮಾಡ್ತಿದ್ದೆ, ನಾನು ಎಣಿಸ್ತಿದ್ದೆ ಅವ್ರ ಮನೆದು ಬಟ್ಟೆ ಎಲ್ಲ ಕೊಳೆ ಆಯ್ತಂದೇಳಿ, ನನಗೆ ಇವತ್ತು ನಮ್ಮನೆ ಕಿಟಕಿ ಒರೆಸಿ ಮೇಲೆ ಗೊತ್ತಾಯ್ತು ನಮ್ಮನೆ ಕಿಟಕಿಯೇ ಕೊಳೆ ಆದ್ದು, ಆ ಕೊಳೆ ಆದ ಕಿಟಕಿಯಲ್ಲಿ ನನ್ನ ಕಾಮಕ್ಕೋಸ್ಕರ ಆ ಬಟ್ಟೆ ಎಲ್ಲ ಕೊಳೆದಂಗೆ ಅನಿಸ್ತಿತ್ತು ನನಗೆ ಅಂದೇಳಿ. ಅಂದರೆ ನೀವು ಹೊರಗಿಂದ ಕೂತು ಕಂಡಾಗ ಉಂಟಲ್ಲ, ನಿಮ್ಗೆ ತುಂಬ ಅನ್ಸುತ್ತೆ ಓ ಅದು ಆ ಸಂಸ್ಥೆಯ, ಅದು ಬರೀ ಶ್ರೀಮಂತರಿಗೆ ಮಾರೆ, ಈ ಸಂಸ್ಥೆ ಅದು ಕೋಟಾ ಕಂಬೋರಿಗೆ ಮಾತ್ರ ಮಾರೆ, ಮತ್ತೊಂದು ಸಂಸ್ಥೆ ಅದು ಗಂಡಸರಿಗೆ ಮಾತ್ರ ಮಾರೆ ಅಂದರೆ, ನೀವು ಯಾವಾಗ ಅದ್ರ ಒಳಗೆ ಹೋತ್ರಿ ಕಣಿ, ಆವಾಗ ನಿಮ್ಗೆ ಅದರದ್ದು ಟೇಸ್ಟ್ ಸಿಗುತ್ತೆ. ಈಗ ರೋಟ್ರಿ ಆಗಿರ್ಬೋದು, ಜೆ ಸಿ ಆಗಿರ್ಬೋದು, ಲಯನ್ಸ್ ಆಗಿರ್ಬೋದು, ನಿಮಗೆ ವರ್ಷಕ್ಕೆ ಒಂದು 12,000, 15,000, 20,000 ಖರ್ಚು ಮಾಡೋದು ಒಂದು ದೊಡ್ಡ ವಿಷಯ ಅಲ್ಲ. ನಾನು ಅಗೇನ್ ಇಲ್ಲಿಗೆ ಬರ್ತೆ, ನೀವೊಂದು ನಾವೊಂದು ಬಟ್ಟೆ ಅಂಗಡಿಗೆ ಹೋದ್ರೆ ನಮ್ದು ಅಷ್ಟು ಖರ್ಚಾತ್ತು.
1: ಹೌದು
0: ಹೌದಾ, ಹಂಗೆ ಹೇಳ್ಕೊಂಡು ನಾವು ಬಟ್ಟೆ ಮನೇಲಿ ಇಲ್ಲದೆ ಹೋಗೋದಲ್ಲ, ನಮ್ಗೊಂದು ವೆರೈಟಿ ಬೇಕಂದೇಳಿ ಹೋಗ್ಬೋದು. ನಾವೀಗ ಬಟ್ಟೆ ಮನೇಲಿ ವಾಡ್ರೋ ಪೂರ್ತಿ ಖಾಲಿ ಆಯ್ತು, ನಾವೊಂದು 4 ಬಟ್ಟೆ ತಗೊಂಬತ್ತೆ ಅಂದೇಳಿ ಹೋಗೋರು ಯಾರೂ ಇಲ್ಲ. ಜ್ಯೋತಿಯವ್ರು ಈ ಸೀರೆ ಉಟ್ಟಿರಿ, ಇದರಲ್ಲೇ ಬೇರೆ ಕಲರ್ ಇತ್ತ ಕಾಮ ಅಂದೇಳಿಯೇ ಹೋಗೋರು ನಾವು.
1: ಕರೆಕ್ಟ್
0: ಅಲ್ದಾ. ಸೊ ನಾನು ಹೇಳಿದಂತಂದ್ರೆ, ನೀವು ಖರ್ಚು ಮಾಡೋ ಅಂತ ಅಮೌಂಟ್ ಏನಿದೆಯಲ್ಲ, ಅದ್ರ ಸ್ವಲ್ಪ ಸೇವಿಂಗ್ಸ್ ಅನ್ನ ಸಂಘ ಸಂಸ್ಥೆಗಳಿಗೆ ಮಾಡಿ. ಕೇವಲ ರೋಟ್ರಿ, ಕೇವಲ ಜೆ ಸಿ, ಕೇವಲ ಲಯನ್ಸ್ ಅಂತ ನಾ ಹೇಳುದಿಲ್ಲ, ಯಾವುದೋ ಒಂದು ಸಂಘ ಸಂಸ್ಥೆ, ನಿಮ್ಮ ಮನೆ ಹತ್ರ ಇರುವಂತ ಯುವಕ ಮಂಡಲ ಆದ್ರೂ ಅಡ್ಡಿಲ್ಲ, ಇಲ್ಲ ಮಹಿಳಾ ಸಂಘಟನೆ ಆದ್ರೂ ಅಡ್ಡಿಲ್ಲ, ಯಾವುದೋ ಒಂದು ಸಂಘ ಸಂಸ್ಥೆಗೆ ಸೇರಿ. ಈ ಸಂಘ ಸಂಸ್ಥೆ ನಿಮ್ಗೆ ತುಂಬಾ ಬೆಳವಣಿಗೆ ಕೊಡುತ್ತೆ. ತುಂಬಾ ತುಂಬಾ ಅವಕಾಶಗಳನ್ನ ಕೊಡುತ್ತೆ. ನೀವು ಅದನ್ನು ಉಪಯೋಗಿಸ್ಕೊಂತೀಯಾ ಬಿಡ್ತೀಯಾ ಅದು ನಿಮ್ಗೆ ಬಿಟ್ಟಿರುವಂಥದ್ದು. ಆದರೆ ಸಂಘ ಸಂಸ್ಥೆ ನಿಮ್ಗೆ ಅವಕಾಶ ಕೊಡುತ್ತೆ. ಈ ಸಂಘ ಸಂಸ್ಥೆ ಅವಕಾಶದೊಟ್ಟಿಗೆ ನಿಮ್ಮ ತಲೆಯಲ್ಲಿರುವಂತಹ ಅಥವಾ ನಮ್ಮ ತಲೆಯಲ್ಲಿರುವಂಥ ಅನೇಕ ನೆಗೆಟಿವ್ ವಿಷಯಗಳನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡುತ್ತೆ. ಈಗ ನಾನು ನೀವು ಫ್ರೆಂಡ್ಸ್, ನಾವು ನೀವು ಕೂತಾಗ ಉಂಟಲ್ಲ, ಒಂದಿಷ್ಟು ವಿಷಯ ಮಾತಾಡ್ಕೊಂಡು ನಿಮ್ಮಿಂದ ನಂಗೊಂದಿಷ್ಟು ಕಲಿಯುಗ್ ಸಿಗತ್ತೆ ಆಯ್ತಾ, ನನ್ನಿಂದ ಇನ್ಯಾರಿಗೂ ಒಬ್ರಿಗೆ ಒಂದಿಷ್ಟು ಕಲಿಯುಗ್ ಸಿಗತ್ತೆ. ಸೊ ಇದು ಕಲಿಯುಗ್ ಸಿಗ್ಬೇಕು ಅಂತಂದ್ರೆ ನೀವು ಮನೆಯೊಳಗೆ ಕೂತ್ರಿ ಅಂತಾದಾಗ ನಿಮ್ಗೆ ಅದೇ ಗಾಸಿಪ್ ಟರ್ನ್ ಆಗ್ತಾ ಇರತ್ತೋ, ಅದೇ ಸೀರಿಯಲ್ ಸಾಯಂಕಾಲ ಕರ್ಣ ಎಂತ ಮಾಡ್ದ, ಅಗ್ನಿಸಾಕ್ಷಿ ಅಂತ ಇತ್ತು, ಇದೇ ಟರ್ನ್ ಅಂತ ಬಿಟ್ರೆ ನಿಮ್ಗೆ ಹೊರಗಿನ ಪ್ರಪಂಚ ಸಿಗುದಿಲ್ಲ. ಹೊರಗಿನ ಪ್ರಪಂಚಕ್ಕೆ ಬರ್ಕ ನೀವು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗೆ ಸೇರಿ ಅಂತ ಹೇಳುದು. ನಾನು ಹೆಚ್ಚಾಗಿ ನನ್ನ ಮಹಿಳೆಯರಿಗೆ ಹೇಳುವಂಥದ್ದು ಅದೇ. ಈಗಿನ ಯುವಕರು, ಫಸ್ಟ್ ಆಫ್ ಆಲ್ ಈಗಿನ ಯುವಕರು ಉಂಟಲ್ಲ, ಯಾವ್ದಾದ್ರು ಒಂದು ಸಂಘ ಸಂಸ್ಥೆಯನ್ನು ಅವರು ಇದು ಮಾಡಿದಾಗ ಉಂಟಲ್ಲ, ಒಂದು ಸ್ವಲ್ಪ ಅವರಲ್ಲಿ ಬದಲಾವಣೆಗಳಾಗುತ್ತೆ. ಇಲ್ಲ ಅಂದರೆ ಅವರು ಆ ಒಂದು ಸರ್ಕಲ್ ಒಳಗೆ ಇರ್ತಾರೆ ಅವರು, ಅದರಿಂದ ಹೊರಗಡೆ ನಾವು ಹೇಳ್ತೀವಲ್ಲ ನಮ್ಮದೇ ಆದಂಥ ಒಂದು ಕಂಫರ್ಟ್ ಝೋನ್ ಅಂತ, ಕಂಫರ್ಟ್ ಝೋನಿಂದ ಹೊರಗೆ ಬಂದಾಗ ಮಾತ್ರ ನಮ್ಗೆ ಏನಾದರೂ ಒಂದು ಸಿಗುವಂಥದ್ದು. ಸೊ ಈಗ ಹಂಗೆ ರೋಟ್ರಿ ಸಹ ಹಂಗೆ, ನನಗೆ ಒಂದು ಅಷ್ಟಪ್ಪ ಇತ್ತಂದು ಹೇಳಿದ್ದಕ್ಕಿಂತ ಸಹ ಒಂದು ಅಷ್ಟಪ್ಪ ಸಿಗುತ್ತಂದ ಹೇಳಿ ಹೋಗುವಂಥದ್ದು. ಯಾಕಂದರೆ ಅಲ್ಲಿ ಇರುವಂಥದ್ದು, ಅಲ್ಲಿ ನಮ್ಮದು ನಾನು ಹೇಳಲೇಬೇಕು, ರೋಟ್ರಿ ಕ್ಲಬ್ ಕೋಟೇಶ್ವರ ನಮ್ಮದು ಕೂಡ ತುಂಬ ಹಳೆಯ ಸಂಸ್ಥೆ, 37 ಇಯರ್ಸ್ನ ಇದರಲ್ಲಿ ಇರುವಂಥದ್ದು. ಇದರಲ್ಲಿ ಹೆಂಗೆ ನನ್ನ ನನಗೆ ಖುಷಿ ಅಂದರೆ ನನ್ನ ಮಾವ ಅಧ್ಯಕ್ಷರಾದಂಥ ಸಂಸ್ಥೆ ಅದು. ಸೊ ನನ್ನ ಮಾವ ಅಧ್ಯಕ್ಷರಾಗಿ ಈಗ ನೆಕ್ಸ್ಟ್ ಅಧ್ಯಕ್ಷೆಗೆ ನಾನು ಇದು ಮಾಡುವಂಥದ್ದು. ನನ್ನ ನಂಬ್ಕೊಂಡು ಅಧ್ಯಕ್ಷಗಿರಿಯನ್ನು ಕೊಟ್ಟಿದ್ರು. ಅಂದರೆ ಈಗ ನಮ್ಗೆ ಹೆಂಗೆ ಅಯ್ಯೋ ಗಂಡಸಿಪ್ಪ ಅಂತ ಸಂಸ್ಥೆ ನಾವು ಹೆಂಗಸ್ರೆ ಹೆಂಗೆ ಅಧ್ಯಕ್ಷರ ಅಪ್ಪದ ಅಂತ ಹೇಳುತ್ತೆ ಇರುತ್ತೋ, ಹಾಗೆ ಅವ್ರುಗಳಿಗೂ ಒಂದು ಮೆಂಟಾಲಿಟಿ ಇರ್ಬೋದು. ಒಂದು ಲೇಡಿಗೆ ನಾನು ಕೊಡುವತ್ತಿಗೆ ಹೆಂಗೆ ಮಾಡ್ಬೋದು, ಅವಳು ಯಾವ ರೀತಿ ಮಾಡ್ಬೋದು. ಯಾಕಂದರೆ ನಾವು ಇಮೋಷ್ನಲ್ ಆಗಿಯೂ ಕೂಡ ನಾವು ಕೆಲವೊಂದು ಮೂಮೆಂಟಲ್ಲಿ ಸೆಂಟಿಮೆಂಟ್ ಆಗಿ ವೀಕ್ ಆಗಿರ್ತೇವೆ ಅಂತ.
1: ಕರೆಕ್ಟ್.
0: ಅಂಥದ್ರಲ್ಲಿ ನನ್ನನ್ನು ನಂಬ್ಕೊಂಡು ಅವರ ಈ ಸಂಸ್ಥೆ ಒಂದು ಚುಕ್ಕಾಣಿಯನ್ನು ಹಿಡಿಕ್ ಕೊಟ್ಟಿರು. ಸೊ ಆಗ ನಂಗೆ ಅನಿಸಿದ್ದು, ಇಲ್ಲ ಪ್ರತಿಯೊಬ್ಬರಿಗೂ ಸಾಧ್ಯ, ಈಗ ಅಕ್ಷತಂಗೆ ಸಾಧ್ಯ ಆಯ್ತು ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಾಧ್ಯ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳಕ್ಕಷ್ಟೇ, ನಮ್ಗೆ ಆತ್ತು ಅಂತ ಹೇಳುವಂಥದ್ದು ಅರ್ಥ ಮಾಡ್ಕೊಂಡ್ರೆ ಆಗತ್ತೆ. ನಮ್ಮದು ಆ್ಯನ್ಸ್ ಅಂತ ಇದೆ, ಅಂದರೆ ರೋಟ್ರಿಯಲ್ಲಿಯೇ ಒಂದು ಲೇಡಿ ವಿಂಗ್ ತುಂಬ ಸ್ಟ್ರಾಂಗ್. ನಾವು ಅದರಲ್ಲಿ ಥ್ರೋಬಾಲ್ ಆಡೋಕೆ ಹೋಗ್ತೋ. ಸೊ ನಮ್ದೊಂದು ಥ್ರೋಬಾಲ್ ಟೀಮ್ ಇತ್ತು. ನಾವು ಡಿಸ್ಟ್ರಿಕ್ ಆಲ್ಮೋಸ್ಟ್ 3-4 ವರ್ಷದಿಂದ ಡಿಸ್ಟ್ರಿಕ್ ಅಲ್ಲಿ ವಿನ್ ಆಗಿ ಬಂದಿದ್ದು. ಸೊ ನಮ್ದೊಂದು ಟೀಮ್, ನಾವು ಅಲ್ಲಿ ಕೂತಾಗ ನಮ್ದು ಯಾರ ಮನೇದು ಗಾಸಿಪ್ ಇಲ್ಲ. ನಾವು ಕೂತ್ವ ನಮ್ದು ಏನೋ ಒಂದು ಥ್ರೋಬಾಲ್ ಬಗ್ಗೆ, ಅಲ್ಲಿ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಅಂತಲ್ಲ ವಿಚಾರಗಳು ಮಾತಾಡುವಂಥದ್ದು. 1 ಗಂಟೆ ಹೊತ್ತು 2 ಗಂಟೆ ಹೊತ್ತು ಆ ಒಂದು ಸರ್ಕಲ್ ಒಳಗಿದ್ದಾಗ ನನ್ನದು ಮನೆಯಲ್ಲಿರುವ ಸಮಸ್ಯೆಗಳು, ನನ್ನ ಹೋಟೆಲಲ್ಲಿರುವ ಸಮಸ್ಯೆಗಳು, ಅಥವಾ ನನ್ನದು ಮತ್ತೆ ಗಿರೀಶ್ ಮದ್ದು ಏನೋ ಒಂದು ಸಣ್ಣ ಜಗಳ ಆಯಿತು, ಇಲ್ಲ ಅನ್ನ ಮತ್ತು ನನ್ನ ಮಗನ ಮದ್ದು ಏನೋ ಒಂದು ಸಣ್ಣ ಇದಾಗಿದೆ, ಪ್ರಾಬ್ಲಮ್ ಆಯಿತು, ಎಂತ ಇದ್ರೂ ಸಹಿತ ಆ 1 ಗಂಟೆ 2 ಗಂಟೆ ನಾನು ಮರ್ತು ಬಿಡ್ತೆ.
1: ಕರೆಕ್ಟ್.
0: ಆ ಎನರ್ಜಿ ಅನ್ನುವಂಥದ್ದು ನನಗೆ ನೆಕ್ಸ್ಟ್ ಡೇ ವರ್ಕ್ ಮಾಡ್ಲಿಕ್ಕಾಗತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದು ಹೆಂಗಸ್ರಿಗೆ ತುಂಬ ಇಂಪಾರ್ಟೆಂಟ್. ಸೊ ಹಂಗಾಗಿ ನಾನು ಹೆಚ್ಚಾಗಿ ಹೇಳು, ಸಂಘ ಸಂಸ್ಥೆಗಳಿಗೆ ಬರುವಂಥದ್ದನ್ನು ಮಾಡ್ಕೊಳ್ಳಿ, ಸ್ವಲ್ಪ ಸಮಯ ಮಾಡ್ಕೊಳ್ಳಿ ಅನ್ನುವಂಥದ್ದು.
1: ಸೂಪರ್ ಅಕ್ಷತಾ ಗಿರೀಶ್ ಐತಾಳವ್ರ, ಕುಂದಾಪುರ ಕನ್ನಡ ಎಷ್ಟು ಲೈಕ್ ಮಾತಾಡ್ರಿ ಅಂದ್ರೆ ನಂಗೆ ನೀವು ಮಂಗಳೂರಿನವರು ತುಳು ಅವ್ರು ಅಂತೇಳಿ ಅದೊಂದು ಸಪ್ರೇಟ್ ಮಾಡಿ ಹೇಳುದಲ್ಲ, ಬಟ್ ಮಾತೃಭಾಷೆ ಅಂತ ಒಂದಿರುತ್ತಲ್ಲ ಅಂತೇಳಿ ಮರ್ತೋಯ್ತು ನಂಗೆ. ಬಟ್ ಇನ್ನೊಂದು ಖುಷಿ ಆದ್ದು, ಯೂಶುವಲಿ ತುಳು ಭಾಷೆ ಮಾತಾಡೋರು ಅಷ್ಟು ಸುಲಭದಲ್ಲಿ ಕುಂದಾಪುರ ಕನ್ನಡ ಎಲ್ಲ ಕೊಲ್ಲುದಿಲ್ಲ. ಅವ್ರ ಎಂತಾರ ಅವ್ರ ಆಕ್ಸೆಂಟ್ ಹಂಗೆ ಇರುತ್ತ ಅದೆಲ್ಲ ಅಷ್ಟಂದ್ರೆ ಸಣ್ಣದ್ರಿಂದ ಅದು ಒಳಗೆ ಇಪ್ಪುದಲ್ಲ, ಅಷ್ಟು ಬೇಗ ಹಾಪುದು ಅಲ್ಲ. ಆದ್ರೆ ನೀವು ಅದನ್ನ ಅರ್ಧ ಕುಡ್ದು ಬಿಟ್ರಿ, ಮೋಸ್ಟ್ಲಿ ಅಜ್ಜಿ ಮನೆ ಇಲ್ಮಣೂರ ಅಪ್ಪಕೋ ಏನೋ ಅದ್ರದ್ದು ಇನ್ಫ್ಲುಯೆನ್ಸ್ ಜಾಸ್ತಿ ಆಯ್ತಂತ ತುಂಬಾ ಲೈಕ್ ಮಾತಾಡ್ರಿ. ನಾನು ಅದನ್ನ ಅಬ್ಸರ್ವ್ ಮಾಡ್ತಿದ್ದೆ, ಕುಂದಾಪುರ ಕನ್ನಡ ಎಲ್ಲಾರು ತಪ್ಪುತ್ತ ಅಂತ ಹೇಳ್ಕೊಂಡು. ಹಂಗಲ್ಲ, ಒಂಚೂರು ನಮ್ದೇ ತಪ್ಪುತ್ತಮ್ರ. ಬಟ್ ತುಂಬಾ ಖುಷಿ ಆದದ್ದು, ನೀವು ಒಂದು ಭಾಷೆನ ನಂಗೆ ಯಾವಾಗ್ಲೂ ಅನ್ಸುದು, ನಾವೀಗ ಹೆಚ್ಚಿನರು ನಮ್ಮ ಬದಿ ಬಿಟ್ಟು ಇನ್ನೊಂದು ಬದಿಗೆ ಹೊತ್ತಲ್ಲ, ಇಲ್ಲ ಅದನ್ನ ಕೊಲ್ಲುದಿಲ್ಲ ನಾನು ಹಿಂಗೆ ಅಂತಿಪ್ಪದಲ್ಲ, ನಾನ್ ನೀರ್ ಎಲ್ಲೋ ಯಾವ್ದಕ್ ಬೆರೆಸ್ರು ನಾನ್ ಬೆರ್ಕಂತೆ.
0: ಖಂಡಿತ.
1: ಆ ಊರಿಗೆ ಹೋನ ಅದು ನನ್ನ ಊರು, ಆ ಭಾಷೆ ನನ್ನ ಭಾಷೆ, ಆ ಜನ ನನ್ನ ಜನ, ಅಲ್ಲಿನ ಕಲ್ಚರ್ ನನ್ನ ಕಲ್ಚರ್ ಅಂತ ಅದನ್ನ ಒಪ್ಪಿಕೊಳ್ಳೋದು ನಾವು ಪ್ರತಿಯೊಬ್ಬರು
0: ಮಾಡ್ಬೇಕು. ಅದಕ್ಕೆ ಯಾವುದೇ ರೀತಿಯ ಒಂದು ಕುಂದುಕೊರತೆ ಆಗದಿದ್ದಂಗೆ ನಾವು ನೋಡ್ಕೊಳ್ಬೇಕು. ನಾನು ಯಾವಾಗ್ಲೂ ಒಂದು ಹೇಳುದಿತ್ತು, ನನ್ನ ಕನ್ನಡಕ್ಕೆ ಅವಮಾನ ಆಗದೆ ಇರುವ ರೀತಿಯಲ್ಲಿ ನನ್ನ ನಿರೂಪಣೆ ಬಂದ್ರೆ ಸಾಕು ಅಂತ.
1: ಕರೆಕ್ಟ್.
0: ಎಲ್ಲೂ ಕೂಡ ನನ್ನ ಕನ್ನಡಕ್ಕೆ ಅವಮಾನ ಆಗಬಾರ್ದು, ನನ್ನ ಭಾಷೆಯ ಅಥವಾ ನನ್ನ ಭಾಷೆಯ ಹಿಡಿತ ಎಲ್ಲೂ ಕೂಡ ಆಚೀಚೆ ಆಗಬಾರ್ದು. ಇದನ್ನೊಂದು ನಾವು ತಲೆಯಲ್ಲಿ ಇಟ್ಕೊಂಡು ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಕನ್ನಡವನ್ನ ಇಷ್ಟಪಡಬಹುದು.
1: ಸೂಪರ್ ಆಗಿ ಹೇಳ್ರಿ, ತುಂಬಾ ಖುಷಿ ಆಯ್ತು, ನಿಮ್ಮ ಭಾಷೆ ಖುಷಿ ಆಯ್ತು, ನಿಮ್ ಮಾತು ಖುಷಿ ಆಯ್ತು, ನಿಮ್ ಅನುಭವ ಖುಷಿ ಆಯ್ತು ನಮ್ಗೆ. ಆಕ್ಚುಲಿ ನೀವು ಇನ್ಸ್ಪಿರೇಷನ್ ಆತ್ರಿ ಹೆಣ್ಮಕ್ಳ ಕೇಂದ್ರತಿಗೆ. ಈಗ ನಮ್ಮ ರೇಡಿಯೋ ಕುಂದಾಪುರದ ಈ ಮಾತುಕತೆನ ಕೇಂದ್ರ ಹೌದಲ್ಲ, ನಾವ್ ಹಿಂಗ್ ಯೋಚನೆ ಮಾಡ್ಲಿಲ್ಲ, ನಾವ್ ಹಿಂಗ್ ಒಂದ್ ಟೈಮ್ ಕೊಡ್ಕೊಂತಳಿ ಆಲೋಚನೆ ಬರ್ಲಿ ಅಲ್ಲ, ಹಿಂಗ್ ಒಂದ್ ಡ್ರೆಸ್ ಮಾಡ್ಕೊಂಬಕು ಅತ್ತ, ನಮಗ್ ಟೈಮ್ ಕೊಡ್ಕೊಂಡು ಈ ತರ ಸಂಘ ಸಂಸ್ಥೆಗೆ ಹಾಪಕು ಅತ್ತ, ಅಲ್ಲಿ ನಾವ್ ಒಂದ್ ಒಳ್ಳೆ ಹುದ್ದೆನ ಅಲಂಕರಿಸಕು ಅತ್ತ, ಇದೆಲ್ಲದ್ರ ಬಗ್ಗೆ ಒಂದು ಯೋಚನೆಗೆ ನೀವು ದಾರಿ ಮಾಡಿ ಕೊಟ್ರಿ ಈಗ ನಿಮ್ ಮಾತು ಮೂಲಕ. ತುಂಬಾ ಧನ್ಯವಾದಗಳು ನಿಮ್ಗೆ ರೇಡಿಯೋ ಕುಂದಾಪುರಕ್ಕೆ ಬಂದದ್ದಕ್ಕೆ, ಇಷ್ಟೊತ್ತು ಕೂಗೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾಕನೆ, ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದಕ್ಕೆ ಅನಂತ ಅನಂತ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಕರೆಸಿದಕ್ಕೆ. ಅದ್ರ ಮೇಲೆ ನಂಗೆ ಮತ್ತೆ ಪುನಃ ನಂಗೊಂದ್ಸಲ ಅಡ್ಡಿಲ್ಲ, ನಾನು ಕುಂದಾಪುರ ಕನ್ನಡ ಚಂದ್ರಲ್ಲೇ ಮಾತಾಡೋ ಕಾತ್ ನನ್ನ ಕೈಯಿಂದ ಅಂತ ಅನ್ಸುದಕ್ಕೆ. ಯಾಕಂದ್ರೆ ನಾವು ನಿರೂಪಣೆಗೆಲ್ಲ ಹೋದಲ್ಲ, ನಮ್ಗೇನ್ ಸಮಸ್ಯೆ ಅಂತಂದ ಹೇಳಿದ್ರೆ, ನಾವು ಒಂದ್ಸಲ ಯಾವ ಭಾಷೆಯನ್ನ ಸ್ಟಾರ್ಟ್ ಮಾಡ್ತೀವಲ್ಲ, ಆ ಭಾಷೆಗೆ ಅಲ್ಲಿಂದ ಅದು ಕಂಟಿನ್ಯೂಷನ್ ಆಗಿರುತ್ತೆ, ಅಲ್ಲಿಂದ ನಮ್ಗೆ ಈ ಬದಿ ಬಪ್ಪಕಾತಿಲ್ಲ. ಇದೊಂಥರ ನಾವು ಮನೆಯಲ್ಲಿ ಜಗಳಲ್ಲಿ ಕೂತ್ ಮಾತಾಡಿ ಹೆಂಗ ಅನ್ಸುತ್ತೆ. ಹಂಗಾಗಿ ಜ್ಯೋತಿಯವ್ರು ಒಳ್ಳೆ ಫ್ರೆಂಡ್ ನೀವು ನಂಗೆ, ಸೊ ನಮ್ಮಿಬ್ಬರ ಫ್ರೆಂಡ್ಶಿಪ್ ಕೂಡ ಹಿಂಗೆ ಮುಂದುವರಿತಾ ಇರಲಿ ಅಂತ ಹೇಳುವಂತ ಒಂದು ಆಶಯ. ಅಂಡ್ ನಿಮ್ಮ ಈ ಒಂದು ಪ್ರೋಗ್ರಾಮ್ ನನ್ನ ಕಣಂಗಿನವರು ಸುಮಾರು ಜನ ಇಲ್ಲಿ ಬಪ್ಪಂಗಾಯಿಲಿ ಅಂತ ಹೇಳುವಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನಿಮಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೆ.
1: ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೇಳುಗ್ರೆ ಕುಂದಾಪುರ ಮಾತುಕತೆಯಲ್ಲಿ ಅಕ್ಷತಾ ಗಿರೀಶ್ ಐತಾಳ್ ಅವರ ಮಾತನ್ನು ಇಷ್ಟು ತರಿಕೆ ಅಂತಲ್ಲ, ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಯಾರಿತ್ತರ ಕಾಂಬಾ ಸರಿಗೆ ಇನ್ನೊಂದ್ಸಲ ಥ್ಯಾಂಕ್ ಯು ಹೇಳ್ತಾ ಹೊರಡುವ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬರಂದಾಡೆ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿಕೊದ್ರು ಇಲ್ಲಿನ ಮಕ್ಕಳು ನಡೆಸಿಕೊಡುವ ಕಾರ್ಯಕ್ರಮ. ಹಾಗಿದ್ಮೇಲೆ ತಡ ಮಾಡೋದು ಬೇಡ, ಮಕ್ಕಳ ಕಾರ್ಯಕ್ರಮ ಕೇಂಬಲ್ದ.
3: ಎಲ್ಲರಿಗೂ ನಮಸ್ಕಾರ. ಮಕ್ಕಳ ಮನಸ್ಸು ಎಂದರೆ ಮುದ್ದಾದ ಹೂವಿನಂತೆ, ಅವರ ನಗು, ಆಟ, ಮಾತು ಎಲ್ಲವೂ ಚಿಲಿಪಿಲಿ ಚಿಲಿಪಿಲಿ ಎಂದು ಮನವನ್ನು ಹರ್ಷಗೊಳಿಸುತ್ತದೆ. ಅಂತಹ ನಮ್ಮ ಪುಟ್ಟ ಪ್ರತಿಭೆಗಳ ಸೊಗಸಾದ ಕಾರ್ಯಕ್ರಮವೇ ಇಂದಿನ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿಕೊದ್ರು ಇಲ್ಲಿನ ಮಕ್ಕಳು ತಮ್ಮ ಹಾಡು, ನಾಟಕ, ವಿವಿಧ ಕಲಾತ್ಮಕ ಪ್ರದರ್ಶನಗಳ ಮೂಲಕ ತಮ್ಮ ಪ್ರತಿಭೆಯನ್ನು ತೋರಲಿದ್ದಾರೆ. ಅವರ ಪ್ರದರ್ಶನದಲ್ಲಿ ಪ್ರತಿಭೆಯ ಕಿರಣ ಹೊಳೆಯಲಿದೆ. ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದರೆ ಆ ಕಾರ್ಯಕ್ರಮಕ್ಕೆ ವಿಘ್ನಗಳು ಉಂಟಾಗದಂತೆ ಗಣೇಶನನ್ನು ಸ್ತುತಿಸುವುದು ವಾಡಿಕೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನಗಳು ಉಂಟಾಗದಂತೆ ಗಣೇಶನನ್ನು ಸ್ತುತಿಸಲು ಬರುತ್ತಿದ್ದಾರೆ ಅಭೀಶ್ ಮತ್ತು ಸನತ್ ಕುಮಾರ್.

ನಮ್ಮೆ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನಗಳು ಉಂಟಾಗದಂತೆ ಗಣೇಶನನ್ನು ಸ್ತುತಿಸಿದ ಅಭಿಷ್ ಮತ್ತು ಸನತ್ ಇವರಿಗೆ ಅಭಿನಂದನೆಗಳು. ಈಗ ನಮ್ಮ ಶಾಲೆಯನ್ನು ಹೊಗಳಿ ಹಾಡನ್ನು ಹಾಡಲಿದ್ದಾನೆ ನಮ್ಮ ಶಾಲೆಯ 3ನೇ ತರಗತಿಯ ವಿದ್ಯಾರ್ಥಿ.

ಒಮ್ಮೆ ಬರುವುದು ನನಗೆ ಯೋಗ್ಯತೆ ಬಂದೇ ಉಳಿಯುವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು

ಶಾಲೆ ಎಂದರೆ ಕೇವಲ ವಿದ್ಯಾಭ್ಯಾಸ ಮಾಡುವ ಸ್ಥಳವಲ್ಲ, ಅದು ನಮ್ಮ ಕನಸುಗಳಿಗೆ ರೆಕ್ಕೆ ನೀಡುವ ಪವಿತ್ರ ಮಂದಿರ. ಇಲ್ಲಿ ನಾವು ಅಕ್ಷರ ಜ್ಞಾನವಷ್ಟೇ ಅಲ್ಲ, ಶಿಸ್ತು, ಸಂಸ್ಕಾರ, ಸ್ನೇಹ ಮತ್ತು ಜೀವನದ ಮೌಲ್ಯಗಳನ್ನು ಕಲಿಯುತ್ತೇವೆ. ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ತಾಯಿ ಸಮಾನವಾದ ಈ ಶಾಲೆ ನಮ್ಮೆಲ್ಲರ ಹೆಮ್ಮೆ ಎಂದು ಹಾಡಿನ ಮೂಲಕ ವ್ಯಕ್ತಪಡಿಸಿದ ಪ್ರಣಮ್ ಇವನಿಗೆ ಅಭಿನಂದನೆಗಳು. ಹಾಡು ಎಂದರೆ ಕೇವಲ ಸ್ವರಗಳ ಸರಮಾಲೆಯಲ್ಲ, ಅದು ಭಾವನೆಗಳ ಅಭಿವ್ಯಕ್ತಿ. ಕೆಲವೊಮ್ಮೆ ಮಾತಿನಲ್ಲಿ ಹೇಳಲಾಗದ ಭಾವನೆಗಳನ್ನು ನಾವು ಹಾಡಿನ ಮೂಲಕ ವ್ಯಕ್ತಪಡಿಸುತ್ತೇವೆ. ಮನ ತುಂಬಿದ ಸಂತೋಷ, ಕೃತಜ್ಞತೆಯನ್ನು ಹಾಡಿನ ಮೂಲಕ ವ್ಯಕ್ತಪಡಿಸಲಿದ್ದಾನೆ 6ನೇ ತರಗತಿಯ ವಿದ್ಯಾರ್ಥಿ ಸನತ್ ಕುಮಾರ್.

0: ತನ್ನ ಹೃದಯದ ಭಾವನೆಗಳನ್ನು ಮಧುರ ಗಾನದ ಮೂಲಕ ವ್ಯಕ್ತಪಡಿಸಿದ ಸನತ್ ಕುಮಾರ್ ಇವನಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ಭಕ್ತಿ ಎಂದರೆ ಮನಸ್ಸಿನ ಶಾಂತಿ, ಆತ್ಮದ ಪವಿತ್ರತೆ ಮತ್ತು ದೇವರ ಮೇಲಿನ ಅಚಲವಾದ ನಂಬಿಕೆ. ಸಂಗೀತದ ಮೂಲಕ ದೇವರನ್ನು ಸ್ಮರಿಸಲು ಬರುತ್ತಿದ್ದಾನೆ 5ನೇ ತರಗತಿಯ ಅಭಿಷ್.
1: ಇಕೋ ನೋಡೆ ರಂಗನಾಥನ ಚಿಕ್ಕ ಪಾದವಾ, ಇಕೋ ನೋಡೆ ರಂಗನಾಥನ ಚಿಕ್ಕ ಪಾದ.

ವಿವೇಚನ ದಿವ್ಯ ಪಾದವಾ, ಪಂಕಜಾಸನ ಹೃದಯದಲ್ಲಿ ನಲಿವ ಪಾದವಾ, ಸಂಕಟಾರಣ ವೆಂಕಟೇಶನ ದಿವ್ಯ ಪಾದವಾ, ಇಕೋ ನೋಡೇ

ಭಾಗೀರಥಿಯ ಪಡೆದ ಪಾದವ ಮಲ್ಲರ ಗೆಲಿದು ಕಂಸಾಸುರನ ಕೊಂದ ಪಾದವ ಬಲಿಯ ಮೆಟ್ಟಿ ಭಾಗೀರಥಿಯ ಪಡೆದ ಪಾದವ ಇಕೋ ನೋಡೆ ರಂಗನಾಥನ ಚಿಕ್ಕ ಪಾದವ ಸಿಕ್ಕಿದೆ ಶ್ರೀಲಕ್ಷ್ಮೀಪತಿಯ ದಿವ್ಯ ಪಾದವ ಇಕೋ ನೋಡೆ ರಂಗನಾಥನ ಚಿಕ್ಕ ಪಾದವ ಬಂಡೆಯ ಬಲೆಯ ಮಾಡಿದ ಉದ್ದಂಡ ಪಾದವ ಬಂಡಿಲಿದ್ದ ಜಗಟಾಸುರನ ಹದ್ದ ಪಾದವ ಬಂಡೆಯ ಬಲೆಯ ಮಾಡಿದ ಉದ್ದಂಡ

0: सनातनाची कपादवा सिक्के ते श्री लक्ष्मीपती दिव्य पादवा इकोनोडे रंगनाथनाची कपादवा चिकपादवा चिकपादवा.
1: ಭಕ್ತಿ ಗೀತೆಗಳು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಒಳಗಿನ ಚೈತನ್ಯವನ್ನು ಜಾಗೃತಗೊಳಿಸುತ್ತವೆ. ಭಕ್ತಿಭಾವದಿಂದ ಸುಂದರ ಭಕ್ತಿಗೀತೆಯನ್ನು ಹಾಡಿದ ಅಭೀಶ್ ಇವನಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಈಗ ನಾಲ್ಕನೇ ತರಗತಿಯ ಇಂಗ್ಲಿಷ್ ಪಠ್ಯ ಪುಸ್ತಕದ ಪದ್ಯವನ್ನು ಹಾಡಲಿದ್ದಾನೆ ನಾಲ್ಕನೇ ತರಗತಿಯ ವಿದ್ಯಾರ್ಥಿ ಅದ್ವಿತ್.
2: ದ ಬಲೂನ್ ಮ್ಯಾನ್, ದಿಸ್ ಪೋಮ್ ಇಸ್ ರಿಟನ್ ಬೈ ರೋಸ್.

ಉತ್ತಮವಾದ ರೀತಿಯಲ್ಲಿ ಹಾಡನ್ನು ಹಾಡಿರುವ ಅದ್ವಿತ್ ಇವನಿಗೆ ಹೃದಯ ಸ್ಪರ್ಶಿ ಅಭಿನಂದನೆಗಳು. ಜೀವನದಲ್ಲಿ ಪರಿವರ್ತನೆ ಎಂದರೆ ಬದಲಾವಣೆ, ಬದಲಾವಣೆ ಎಂದರೆ ಬೆಳವಣಿಗೆ. ಕೆಲವೊಮ್ಮೆ ಸಣ್ಣ ತಪ್ಪುಗಳು, ತಪ್ಪು ನಡೆಗಳು ಅಥವಾ ಅಜ್ಞಾನದಿಂದ ನಾವು ತಪ್ಪು ದಾರಿಯಲ್ಲಿ ಸಾಗುತ್ತೇವೆ. ಆದರೆ ಅರಿವು, ಪ್ರೀತಿ, ಮಾರ್ಗದರ್ಶನ ಮತ್ತು ಅನುಭವಗಳು ನಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸುತ್ತವೆ ಎಂದು ತೋರಿಸುವ ಪರಿವರ್ತನೆ ಎಂಬ ಕಿರುಪ್ರಾಸನವನ್ನು ಮಾಡಿ ತೋರಿಸಲಿದ್ದಾರೆ ನಮ್ಮ ಶಾಲೆಯ 4, 5, 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳು.

0: ಎಂತ ಬಾಗೊತ್ತಿಗೆ ಅಲ್ದನ
1: ಆಟ ಮುಗ್ದೇ ಹೋಯ್ತಲ್ಲ, ಬಾರಿ ಬೇಜಾರ್ ಕಣ್ಮರೆ.
2: ಅಲ್ಲ ಹೊಟ್ಟಿ ಕೂದು ಶಾಲೆ ಮಕ್ಳು ಇಸ್ಲೈ ಕುಣಿತಲ್ದ, ಆ ಮಕ್ಳೆ ಹಂಗೆ ಎಲ್ಲಾದ್ರಲ್ಲೂ ಚುರ್ಕ್ ಹೌದಲ್ದ.
0: ಬೆಳಗೋರಿಗೆ ಆಟ ಮಾಡಿ ಕಣ್ಕಂಡೇ ಮನೆಗೆಲ್ಲ ಕಿಡಿತಲ್ದ.
1: ಹೌದೌದ್, ಈಗೆಲ್ಲ ಕಾಲಮಿತಿ ಅಲ್ದನ, ಮಧ್ಯರಾತ್ರಿಯೇ ಆಟ ಮುಗೋದ್.
2: ಹೌದೌದ್, ಮನೆ ಹೋಗ ಬನ್ನಿ.
3: ಭಾಗವತ್ರೆ, ನೀವು ಬಹಳ ಲಾಯಕ್ ಮಕ್ಕಳಿಗೆ ಅಜ್ಜಿ ಹೇಳಿಕೊಟ್ಟಿರಿ.
2: ಮುಂದಿನ ಸಲ ನಮ್ಮೂರಿನ ಆಟಕ್ಕೆ ನೀವೇ ಬರ್ಕ.
3: ಈಗ ನೀ ನಮ್ದೊಂದ್ ಸಣ್ಣ ಕಿರುಕಾಣಿಕೆ.
4: ನಿಮ್ಮೆಲ್ಲರೂ ಉತ್ಸಾಹದಿಂದ ಮಕ್ಕಳು ಒಂದಿಷ್ಟಾರು ಯಕ್ಷಗಾನ ದಜ್ಜಿ ಕಲ್ತ್ರ.
5: ಅಲ್ಲ ಗಂಟೆ 11 ಆಯ್ತ, ನಮ್ಗೆ ಅಂತಾರು ಆಪಕ್ ವ್ಯವಸ್ಥೆ ಮಾಡಿರಿ. ಹಂಗೆ
3: ಆಯ್ಲಿ, ಆ ರಸ್ತೆ ತುದೇರಗು ನಮ್ಮವ್ರ ನಿಮ್ಮನ್ ಬಿಟ್ ಬತ್ತ.
5: ಇನ್ನ ನಡ್ಕಂಡೆ ಹೋತು, ನಾನು ಶಂಕರ ಪಟ್ಟಂಗ್ ಹೊಡಿತಾರೆ, ಯಾವ ಬೂತು ನಮ್ಮಿಂದ ಬತ್ತಿಲ್ಲ.
6: ಹೌದೌದ್, ಮತ್ತ ನಂಗ್ ಸ್ವಲ್ಪ ಧೈರ್ಯ ಜಾಸ್ತಿ. ನಾನ್ ಇದ್ರು ಸಾಕ್ ಈ ಭಾಗವತ್ರಿಗೆ ಮತ್ತ ಚಂಡಿಯರಿಗೆ ಧೈರ್ಯ. ಅದ ಭಾಗವತ್ರೆ?
4: ಹೌದಪ್ಪ ಹೌದು, ಸರಿ ತಡ ಮಾಡಬೇಡ.

0: ಅವ್ರದ ಕಿಸಿ ಕಾಣ್ ಬಾಳ ದಪ್ಪ ಕಾಣ್ತಿತ್ತು. ಈ ಮನುಷ್ಯರ ಹಣ ಕದ್ರ ನಮ್ದು ಇವತ್ತಿನ ಕೆಲ್ಸ ಮುಗ್ದಂಗೆ.
1: ಮನೆಗೋಯ್ ಲಾಯ್ಕ್ ನಿದ್ರೆ ಮಾಡ್ಲಕ್ಕ.
2: ಆಯ್ತಾಯ್ತು, ಎಲ್ರು ಒಂದೊಂದ ಬದಿಗ ಹೊಕ್ಕಣಿ.
0: ಅಯ್ಯಯ್ಯೋ ಬಾಗುತ್ರೆ, ಭೂತ ಭೂತ ಹೆದ್ರಬೇಡ ಅಂತೈತೆ ಅಂತೈತೆ.
3: ಹೌದ, ಅದು ಮರ ಮರ್ಯ
0: ಭಾಗವತ್ರೆ. ಯಾಕೋ ನಾವು ಎಲ್ಲೋ ದಾರಿ ತಪ್ಪಿದ್ದೇವೆ ಅನ್ಸುತ್ತೆ. ಕೈಯಲ್ಲಿದ್ದ ಬ್ಯಾಟ್ರಿ ಕೂಡ ಡೌನ್ ಆಯ್ತು.
4: ಅಲ್ಲ, ನಾನ್ ಹಿಂಗಾಗಲೇ ಹೇಳಿದ್ದೆ, ನಾವು ಬಲಕ್ ತಿರ್ಗಕ್ಕಿದ್ದಿ ಬುದ್ಧಿವಂತ ಮಧ್ಯರ್ ಮಾತ್ ಕಳ್ಕೊಂಡ್ ಕೋಳಿ ಪಡಿಯ. ಈಗ ನಮ್ ದಾರಿ ತಪ್ಪಿಸಿ ಈ ರಾತ್ರಿ ನಾವೆಲ್ಲಂತ ಒಪ್ಪದ.
0: ನೀವೆಂತ ದಾರಿ ಜಾರಿಂಕರಣ ಮಾಡುದ, ಹಿಂದಕ್ ಹೋಗ್ತು ಬೇಡ ಅಂದ ನೀವೇ ಹೇಳ್ದಲ್ದ.
3: ಸಾಕ್ ನಿಲ್ಸಿ ಅಣ್ಣಿಂದಗಳು.
0: ಅಯ್ಯಯ್ಯೋ, ನಂಗಂತೂ ತುಂಬಾ ಹೆದರಿಕೆ ಆತಿತ್ತು. ಇಲ್ಲ ಮೋಹಿನಿ ಪಿಶಾಚಿ ಭೂತ ಎಲ್ಲ ಇತ್ತಂಬ್ರ. ಈ ಹಬ್ಬ ನನಗಂತೂ ತುಂಬಾ ಹೆದರಿಕೆ ಆತಿತ್ತು.
3: ಸಮಾಧಾನ ಸಮಾಧಾನ, ಈ ರಾತ್ರಿ ಕಾಟನ್ ಸುತ್ತಿ ಸುತ್ತಿ ಸುತ್ತ ಆಗುದ್ ಬದ್ಲು ಇಲ್ಲೇ ಮರದ ಬುಡ್ದಾಗ ಇವತ್ತಿನ ರಾತ್ರಿ ಕಳುವ.
0: ಅಯ್ಯಯ್ಯೋ ಇಲ್ಲ, ನಂಗಾತಿಲ್ಲಪ್ಪ, ಒಂದೆರಡು ಇತ್ತ ಇಲ್ಲ. ಏ ಪಂಜುರ್ಲಿ, ಏ ಮಾವ ಗಣಪತಿ, ಏ ಅಕ್ಷ ಶಿವರಾಯ, ನೀನೇ ನನ್ನ ಕಾಪಾಡ್ಬೇಕು.
3: ಇವ ಇಲ್ಲ ಮನೆ ಕಂಡಂಗೆ ನಿದ್ರೆ ಮಾಡುದ್ ಬೇಡ. ಇಲ್ಲೇ ಹೊಡ್ಸ್ಲೇ ಕಂಡ ಕೂಕಂಡ ಸುತ್ತ ಕೂಗಂಡ ಬೆಳಗ್ ಮಾಡುವ. ಇಲ್ಲಿದ್ರೆ ಒಂದ್ ಪ್ರಸಂಗದ ಪದ ಹೇಳಕ್ಕಿ.
0: ಇದೆಯಂತ ಗ್ರಹಚಾರ ಮರ್ರೆ.
1: ಒಬ್ಬೊಬ್ಬರ ಸ್ವರ ಬಂದ್ರೆ ಚರ್ಮ ಸುಲಿತೆ. ನಿಮ್ಮ ಕೈಯಾಗ ಎಂತಲ ಇತ್ತದನ್ನೆಲ್ಲ ನಮ್ ಕೊಟ್ಬಿಡಿ.
0: ಎಲ್ಲ ಇವಳ ಇವಳ ಕಳ್ಳಿ ಮರ್ರೆ.
4: ಇದೆಂತ ಕಲ್ವಾ, ಹೆಣ್ಮಕ್ಳು ಕಳ್ತನ ಮಾಡೋಕ್ ಶುರು ಮಾಡಿರಾ?
5: ಏಯ್ ಮುಚ್ಚಬಾಯ್, ನಿಮ್ ಹತ್ರ ಇದಕ್ ಪೂರ್ತಿ ಹಣ ಕೊಟ್ಬಿಡಿ.
3: ಶಾಂತಿ ಶಾಂತಿ ಶಾಂತಿ ಸ್ನೇಹಿತರೆ.
1: ಆ ಸ್ನೇಹಿತರ,
4: ಏಯ್ ಈ ತರಹದ ನಾಟಕ ಬೇಡ. ಇದಕ್ ಪೂರ್ತಿ ಕೊಟ್ಬಿಡಿ.
3: ರಾತ್ರಿಯಲ್ಲೇ ನಾವೇ ಮೂವರು ಅನ್ಕೊಂಡಿದ್ದೀವಿ. ನೀವು ಸಿಕ್ಕಿರು ನಮ್ ಪುಣ್ಯ, ನೀವು ನಮ್ ಸ್ನೇಹಿತರು. ಕೇಳಿ, ನಿಮಗೆ ನಾನು ನನ್ನಲ್ಲಿರೋದಕ್ಕಿಂತ ಹೆಚ್ಚಿನ ಹಣವನ್ನು ಕೊಡ್ತೇನೆ. ಆದ್ರೆ ನಂದೊಂದ್ ಶರತ್, ನೀವು ಅದನ್ ಕೇಳ್ರೆ ನಿಮ್ ಬದುಕೇ ಬದಲಾಗುತ್ತೆ.
1: ಹಾ, ಜಾಸ್ತಿ ಹಣ ಕೊಡ್ತೀರಾ, ಬದುಕನ್ನ ಬದಲಾಯಿಸ್ತೀರಾ? ಹಾ, ಜಾಸ್ತಿ ಹಣ ಕೊಡ್ತೀರಾ, ಬದುಕನ್ನ ಬದಲಾಯಿಸ್ತೀರಾ?
3: ನಾವು ಯಕ್ಷಗಾನದವರು. ಈ ಕತ್ತಲಲ್ಲಿ ದಾರಿ ತಪ್ಪಿ ಈ ಕಾಡಿನಲ್ಲಿ ಅಲೆಯುತ್ತಿದ್ದೇವೆ. ಬೆಳಗಾಗುವವರೆಗೆ ಇಲ್ಲೇ ಪದ ಹೇಳ್ಬೇಕಂತ ತೀರ್ಮಾನ ಮಾಡಿದ್ದೇವೆ.
4: ಹೌದು, ನೀವು ನಮ್ ಜೊತೆ ಬನ್ನಿ.
1: ಏ ಅದಕ್ಕೆಲ್ಲ ನಮ್ಮ ಹತ್ರ ಪುರ್ಸೋತಿಲ್ಲ.
3: ದಿನ ರಾತ್ರಿ ನಿಮ್ದ ಇದೇ ಕೆಲ್ಸ ಅಲ್ವಾ? ಇವತ್ತೊಂದ್ ದಿನ ನಮ್ ಪದ ಕೇಳಿ, ದುಡ್ಡು ಸಿಗುತ್ತೆ ಜೊತೆಗೆ ಖುಷಿಯೂ ಸಿಗುತ್ತೆ. ಸ್ವಲ್ಪ ಯೋಚನೆ ಮಾಡಿ.
1: ನಂಗಂತೂ ಆಟ ಅಂದ್ರೆ ತುಂಬಾ ಇಷ್ಟ. ಒಂದ್ ಗಳಿಗೆ ಆಟ ಕಾಂಬಲೆ. ಎಲ್ಲಾದರೂ ನಮ್ಮನ್ನೆಲ್ಲ ಸಿಕ್ಕಾಗುಕ್ಕೆ ನೋಡಿದ್ರೆ ನಿಮ್ಮೆಲ್ಲರ ಕತ್ತು ಕಚಾಕ್.
3: ಆಗಲಿ, ನೀವೆಲ್ಲ ನಿಮ್ಮ ಆಯುಧಗಳನ್ನು ಪಕ್ಕಕ್ಕಿಟ್ಟು ಸಮಾಧಾನದಿಂದ ಕುಳಿತುಕೊಂಡು ಆಟ ನೋಡಿ. ಏ ಶಂಕರ, ಮುಂದ್ಬರ, ಹೆದರ್ಬೇಡ.

0: ಸಂತಾಪ ಹೇಳ್ರಿ ಭಾಗವತ್ರೆ, ಅದ್ಭುತ ನಿದ್ರೆ ಮಾಡ್ತಿದ್ದೆ, ನಿಮ್ ಪದ ಕೇಂದ್ ಓಡೋಡಿ ಬಂದೆ.
1: ನಿಮ್ ಬಾಮಿನಿ ಸ್ವಲ್ಪ ಕೇಂದ ನನ್ ಕಣ್ಣಗ್ ನೀರ್ ಬಂತ.
2: ತಕಣಿ ಭಾಗವತ್ರಿ, ಅಡ್ವಾನ್ಸ್ ನಮ್ಮೂರಿನ ಗೆಂಡದ ಬಗ್ಗೆ ನೀವೇ ಆಟ ಮಾಡ್ಕಲ್ದ?
0: ಇವರಲ್ಲ ಯಾರ ನಮ್ಮೂರಿನ ತರ ಕಾಣ್ತಿಲ್ಲ, ಕಳ್ರ?
3: ಅಲ್ಲ ಅಲ್ಲ, ಇವ್ರ ಕಳ್ರ ಅಲ್ಲ, ಇವ್ರ ನಮ್ ಸ್ನೇಹಿತರು. ಇವರಿಗಾಗಿ ಇವತ್ತಿನ ಕಾರ್ಯಕ್ರಮ ಮಾಡಿದ್ದು.
0: ಸರಿ ಭಾಗವತ್ರೆ, ನಾವಿನ್ನು ಬತ್ತು.
3: ಸ್ನೇಹಿತರೆ, ಈ ಹಣವನ್ನು ತಗೊಳ್ಳಿ, ಇಷ್ಟು ನಿಮಗೆ.
0: ಬೇಡ ಭಾಗವತರೆ, ಬೇಡ.
3: ಭಾಗವತ್ರೆ, ನೀವು ಸುಲಭವಾಗಿ ಊರಿನ ಜನರಿಗೆ ನಮ್ಮನ್ನ ಹಿಡ್ಕೊಟ್ಟು ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಕ್ಕಿತ್ತಲ್ಲ.
4: ಆದರೆ ಜನಗಳು ಕೊಟ್ಟ ಹಣವನ್ನು ನಮ್ಗೆ ಕೊಡ್ತಾ ಇದ್ದೀರಿ.
0: ಬೇಡ ಭಾಗವತರೆ, ಬೇಡ. ನೀವು ಇಷ್ಟು ಚಂದ ಪದ ಹೇಳಿದ್ದಕ್ಕೆ ನಾವೇ ನಿಮಗೆ ಹಣ ಕೊಡ್ಕೋ.
3: ಬೇಡಪ್ಪ ಬೇಡ, ನೀವು ಕದ್ದು ತಂದ ಹಣವನ್ನು ನಾನು ಸ್ವೀಕರಿಸುವುದಿಲ್ಲ. ನೀವು ಒಳ್ಳೆ ರೀತಿಯಿಂದ ಸಂಪಾದನೆ ಮಾಡಿದರೆ ಮಾತ್ರ ಕೊಡಿ.
5: ಇಲ್ಲ ಭಾಗವತರೆ, ನಮ್ಗಾರಿಗೂ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿ ಗೊತ್ತಿಲ್ಲ.
3: ತಗೊಳ್ಳಿ, ಈ ಹಣದಿಂದ ಸಣ್ಣ ಪುಟ್ಟ ವ್ಯವಹಾರ ಶುರು ಮಾಡಿ, ಅದರಿಂದ ಗೌರವ ಸಿಗುತ್ತೆ. ಈಗ ಕಳ್ತನದಿಂದ ನಿಮ್ಗೇನ್ ಸಿಗುತ್ತೆ? ಪೊಲೀಸರ ಭಯ ಅಷ್ಟೇ. ಅದನ್ನೆಲ್ಲ ಬಿಟ್ಟು ಎಲ್ಲರೊಂದಿಗೆ ಸುಖವಾಗಿ ಜೀವಿಸಿರಿ.
0: ಹೌದು ಭಾಗವತ್ರೆ, ನಮಗೂ ನಿಮ್ಮ ತರಾನೇ ಜನರ ಪ್ರೀತಿ ಗೌರವ ಬೇಕು.
5: ಹೌದು ಭಾಗವತ್ರೆ, ನಮಗೂ ನಿಮ್ ತರಾನೇ ಜನರ ಪ್ರೀತಿ ಗೌರವ ಬೇಕು.
0: ಇನ್ಮೇಲಿಂದ ನಾವ್ಯಾರು ಕಳ್ತನ ಮಾಡೋದಿಲ್ಲ.
5: ಹೌದು ಭಾಗವತ್ರೆ, ಇನ್ಮೇಲಿಂದ ನಾವ್ಯಾರು ಕಳ್ತನ ಮಾಡೋದಿಲ್ಲ.
0: ಹೌದು ಭಾಗವತ್ರೆ, ನಮಗೂ ಭಾಗವತಿಗೆ ಹೇಳಿಕೊಡ್ತೀರಾ?
3: ಖಂಡಿತ, ನಮ್ಮ ಯಾರಕ್ ಬನ್ನಿ, ಒಳ್ಳೆ ರೀತಿಯ ಸಂಪಾದನೆ ಸಿಗುತ್ತೆ, ಜೊತೆಗೆ ಜನರ ಪ್ರೀತಿ ಗೌರವನೂ ಸಿಗುತ್ತೆ.
0: ಮೊದ್ಲೇ ನಂಗೂ ಸ್ವಲ್ಪ ಮೊದ್ಲೇ ಹೇಳಿಕೊಡ್ತೀಯಾ?
3: ಖಂಡಿತ.
4: ಚಂಡಿ ಅವರೇ, ನಂಗೂ ಸ್ವಲ್ಪ ಚಂಡಿ ಹೇಳಿಕೊಡ್ತೀಯಾ?
3: ಆಯ್ತಾಯ್ತು, ಆಯ್ಲಿ, ನಮ್ದೊಂದ್ ಮ್ಯಾಲವೇ ಶುರು ಮಾಡುವ.
5: ಯಾ

ಇದೀಗ ನಾವು ಕೇಳಿದ ಪರಿವರ್ತನೆ ಕಿರುಪ್ರಾಸನವು ಒಂದು ಮಹತ್ವದ ಸಂದೇಶವನ್ನು ನೀಡಿದೆ. ಜೀವನದಲ್ಲಿ ತಪ್ಪು ಮಾಡುವುದು ಮಾನವೀಯ, ಆದರೆ ಆ ತಪ್ಪನ್ನು ಅರಿತು ಸರಿಯಾದ ದಾರಿಗೆ ಮರಳುವುದು ಮಹತ್ವದ ಗುಣ. ನಿಜವಾದ ಬದಲಾವಣೆ ಹೊರಗೆ ಕಾಣಿಸಿಕೊಳ್ಳುವುದಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ಆರಂಭವಾಗುತ್ತದೆ. ಈ ಪ್ರಾಸನದ ಮೂಲಕ ನಮ್ಮ ವಿದ್ಯಾರ್ಥಿಗಳು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ. ಅವರ ಅಭಿನಯ, ಸಂಭಾಷಣೆ ಹಾಗೂ ಪರಿಶ್ರಮಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ಹಿಮಾಲಯ ಪರ್ವತವು ನಮ್ಮ ದೇಶದ ಗರ್ವ, ಶಕ್ತಿ ಮತ್ತು ಶಾಂತಿಯ ಪ್ರತೀಕ. ಅದರ ಎತ್ತರವಾದ ಶೃಂಗಗಳು ನಮ್ಮನ್ನು ಧೈರ್ಯ, ಸ್ಥೈರ್ಯ ಮತ್ತು ಮಹತ್ವಾಕಾಂಕ್ಷೆಯತ್ತ ಪ್ರೇರೇಪಿಸುತ್ತದೆ. ಪ್ರಕೃತಿಯ ವೈಭವ ಮತ್ತು ದೇಶಭಕ್ತಿಯನ್ನು ಸಾರುವ ಪದ್ಯವನ್ನು ಹಾಡಲಿದ್ದಾನೆ 6ನೇ ತರಗತಿಯ ವಿದ್ಯಾರ್ಥಿ ಸನತ್ ಕುಮಾರ್.

0: ಇದೀಗ ನಾವು ಆಲಿಸಿದ ಹಿಮಗಿರಿಯ ಶೃಂಗ ಪದ್ಯವು ಹಿಮಾಲಯದ ವೈಭವವನ್ನು ನಮ್ಮ ಮನಸ್ಸಿನಲ್ಲಿ ಮೂಡಿಸಿದೆ. ಅದರ ಎತ್ತರದ ಶೃಂಗಗಳು ನಮ್ಮನ್ನು ಉನ್ನತ ಗುರಿಗಳತ್ತ ಹೆಜ್ಜೆಯಿಡಲು ಪ್ರೇರೇಪಿಸುತ್ತದೆ. ಉತ್ತಮವಾದ ರೀತಿಯಲ್ಲಿ ಭಾವಪೂರ್ವಕವಾಗಿ ಹಾಡಿರುವ ಸನತ್ ಕುಮಾರ್ ಇವರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ಇಷ್ಟು ಸಮಯದವರೆಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿಕುದ್ರು ಇಲ್ಲಿನ ಮಕ್ಕಳು ವೈವಿಧ್ಯಮಯ ಕಾರ್ಯಕ್ರಮವನ್ನು ಆಸಕ್ತಿಯಿಂದ ಆಲಿಸಿರುವಂತಹ ತಮಗೆಲ್ಲರಿಗೂ ಹೃದಯ ಸ್ಪರ್ಶಿ ಅಭಿನಂದನೆಗಳು.
1: ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿಕುದ್ರು ಇಲ್ಲಿನ ಮಕ್ಕಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಂದ್ರೀಯಲ್ದ. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಅನಿತಾ, ಸಹ ಶಿಕ್ಷಕರಾದ ಸುಧಾಕರ್, ಪದವಿ ಶಿಕ್ಷಕರಾದ ಪ್ರಕಾಶ್ ಬಿಲ್ಲವ, ಗೌರವ ಶಿಕ್ಷಕರಾದ ಆಶಾ, ರವೀಂದ್ರ, ಯಶೋಧ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೋಟಿಬಾಗಿಲು, ನೆರವು ನೀಡಿದ ಚಂದ್ರಮಗವೇರ ಕಟ್ಬೆಲ್ತೂರು, ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮಗೆ ಸಿಗ್ತೆ ಇನ್ನೊಂದು ಶಾಲೆಯ ಮಕ್ಕಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕಂದ ಬಾರಂದಾಡಿ.
2: ಈಗ ಕೇಳಿ ಪ್ರಕಾಶ್ ಕುಂದಾಪುರ ಹಾಡಿರುವ, ಹರೀಶ್ ಕಂಚುಗೋಡ್ ಸಾಹಿತ್ಯ ನೀಡಿರುವ, ಗುರು ಕುಂದಾಪುರ ಫಿಲ್ಮ್ಸ್ ಅವರ ಈ ಹಾಡು ಎದ್ಯಂಗಿಪ್ಪು ಹೆಸರು ಕುಂದಾಪುರದ ಭಾಷೆ.

ಈಗ ಕೇಳಿ ಗುರು ಕುಂದಾಪುರ ಫಿಲ್ಮ್ಸ್ ರವರ ಕ್ಯಾನಿಮುಡಿ ಚಿತ್ರದ ಯತಿರಾಜ್ ಉಪ್ಪೂರು ಅವರು ಸಂಗೀತ ನೀಡಿ ಹಾಡಿರುವ, ನಾಗರಾಜ್ ವಿಠಲವಾಡಿಯವರು ಸಾಹಿತ್ಯ ನೀಡಿರುವ ಹಾಡು.

ನಮ್ಮ ಕುಂದಾಪುರದ ಹೆಮ್ಮೆಯ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆಯವರ ಭಾವಗೀತೆ. ಈ ಗೀತೆಗೆ ಸಂಗೀತ ಮತ್ತೆ ಗಾಯನ ರಾಘವೇಂದ್ರ ಬಿಜಾಡಿಯವರಿಂದ. ಕೇಳಿ, ಮಾತನಾಡದೆ ಇರಬೇಡ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

Ya kandiro tuku.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

खुशी सब कुछ तुम्हारे हाथ है। जो खड़ी है ये जवानी का नशा जीने

जो होगा कल ही देखा जाएगा। हर जीने वालों

खुशी सब कुछ तुम्हारे हाथ है। जो खड़ी है ये जवानी का नशा जीने

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ದಾವೆ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

दूर यहाँ, ये कैसा दस्तूर यहाँ, चिराग कहाँ, रोशनी कहाँ, अजब है।

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಕೂಲ್ ಬಿಯಡ್ರಿ ಹಿಡ್ಕ ಶಿಯಾಳದಿ ಅಂದ್ರ ಮಗನೇ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡ್ ಕಾಣಲ್ಲ. ನಿನ್ ಕ್ಲಾಸ್ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿ ಅವ್ರು ಬತ್ತ ಕಾಂಬ.
3: ಹೋಯ್ ಹೋಯ್ ಹೋಯ್ ಲಕ್ಷ್ಮಣನ, ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ, ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ? ಆ ಗಂಡಿ ಎಂತ ಮಾಡ್ತ ಈಗ?
2: ಎಂತ ಮಾಡ್ನ, ಅವನಿಗೆ ಶಾಲಿಗೆ ಹೋಪಕ್ಕೆ ರಿಕ್ಷಾ ಬೇಕಮ್ರ, ಎರಡು ಹೆಜ್ಜೆ ನಡೆದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡುಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ. ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿನ ನೋಡಿ ಹಾಕಿ ಕಳ್ಸುಕತ್ತ.
3: ಆ ಮಗು ಕೆಂಬುದ್ರ ತಪ್ಪೆಂತಿತ್ತು ಮರ್ರೆ ಅಲ್ಕಾಣಿ ಪಾಪ. ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿನ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು.
2: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದು ಮರ ಶಾಲೆಗೆ ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ?
3: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ, ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ. ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ. ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು. ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ.
2: ಏನೋ ಶಂಕರಣ್ಣ, ನಾವೆಲ್ಲ ಶಾಲಿಗೆ ಹೋಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ. ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ.
3: ಆ ಗಂಡಿನ ಸುಳ್ಳ್ಯಾಕೆ ಹೇಳ್ತೀರಿ ಮರ್ರೆ? ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯ್ ಮರ ಇತ್ತು, ಎಲ್ಲ ಮೈನ್ ಮರ ಇತ್ತು, ಎಲ್ಲ ಕೋಳಿ ಪಡಿ ಇತ್ತಂದೇಳಿ ಊರ ಮೇಲೆ ಬಳಕ ತಿರ್ಗದಲ್ದೆ ನೀವು? ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿರಣ್ಕೋದಕ್ ಹೋಯ್ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ.
2: ಸುಮ್ನೆ ಸುಮ್ನೆ ಮರೆ, ಮಕ್ಕಳ ಮರಿ ಎದಿರಲ್ಲ.
3: ಅದಿರ್ಲಿ, ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ, ಅದು ದೊಡ್ಡ ತಪ್ಪು. ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡುಕಾಗ. 5 ಬೆರಳು ಒಂದೇ ತರ ಇರುತ್ತೆ ಹೇಳಿ, ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ.
2: ಆಯ್ತು ಮರ್ರೆ. ಅದರ್ಲಿ ನೀವೇನ್ ಬೆಳಿಗ್ಗೆ ಬೆಳಿಗ್ಗೆ ಈ ಬದಿ ಬಂದಿರಿ?
3: ಹೌದಾ, ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ, ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮಾ ಕೊಟ್ಟಿಗೆ ಶಾಲೆ ಬಿಟ್ಟು ಬಂದಿ.
2: ಏ ಬೊಬ್ಬರ್ಯಾ,

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

जाना होए बड़ा मुश्किल है, बड़ा मुश्किल है दामन बचाना।

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯರ್ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಹೋಗ ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕು, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ ನಿಮ್ಮನೆ ಕೋಳಿಗೆ. ಅಲ್ಲ ಮರೆತಿಯ, ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಹೊಡೆದ ಮೇಲೂ ಬಂದಿತ್ತು. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರೂ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗೆ ಬಿಟ್ಟದ ಕೋಳಿ.

0: ನನ್ನತ್ರ ಹೆದರಿಕೆ ಇಲ್ಲ ನಿಮ್ಗೆ.
1: ನೀವು ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯ ಬಂದದ್ದ? ನೀನ 90 acres ಮೊದ್ಲೇ ಒಲಿತೆ, ತೋಡಿಗೆ ಇನ್ ಬೀಳ್ಬೇಡ, ಹುಂಗಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
2: ಅಬ್ಬ, ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕೊಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
1: ಅಬ್ಬ, ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅನ್ಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿಯೇ.
2: ಹೌದಾ? ಆ ಕಿಚ್ಚಿಡ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
3: ಇವ್ರಿಬ್ರು ಓಟಾರ ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕೃಷಿ ಸಮಾಚಾರದಲ್ಲಿ. ನಮ್ಮೊಟ್ಟಿಗೆ ಇವತ್ತು ಕೃಷಿ ಸಮಾಚಾರದಲ್ಲಿ ಎಂತ ಗಮ್ಮತ್ತು ಗಡ್ಜಿ ಅಂತ ಕೇಂದ್ರೆ, ಹೆಣ್ಮಕ್ಕಳೇ ಇದ್ರೆ ಯೂಶ್ವಲಿ ಕೃಷಿಯ ಮಾಡುದು ಯಾರಂತ ಕೇಂದ್ರ ಗಂಡಸ್ರು ಹೌದಪ್ಪ, ಹಾರೆ ಹಿಡ್ಕೊಂಡು ಗೆದ್ದಿಗೆ ಹಾಪೋದ. ಆದ್ರೆ ಗಂಡಸ್ರು ಹಿಂದೆ ಒಂದ್ ಹುಲ್ಕತ್ತು ಹಿಡ್ಕೊಂಡು ಹಾಪೋದು, ಒಂದ್ ಹೆಡ್ಗಿ ಚೆಂಚ್ಕೊ ಹಾಪೋದು, ಯಾವತ್ತಿದ್ರು ಹೆಂಗ್ಸ್ರೆ. ಆ ಸಣ್ಣ ಪುಟ್ಟ ಕೆಲ್ಸದಿಂದ ಹಿಡಿದು ಮೇನ್ ಕೆಲ್ಸ ಹೊದ್ದು ಮಾಡು ಕಲೆ ಹೇಳಿ ಅಂದ್ರೆ ಅವ್ರಿಗೆ ಆಯ್ದ ಎಪ್ಪು ಸಾಕ. ಆದ್ರೆ ಕಲಿ ಕೀಳೋದ್ರಿಂದ ಹಿಡಿದು ಬೇಕಾದಂತ ಮಹತ್ವದ ಕೆಲ್ಸಗಳನ್ನ ಕೃಷಿಯಲ್ಲಿ ಮಾಡೋರು ಹೆಣ್ಮಕ್ಳೇ. ಮನೆಗೆ ಹೆಂಗ್ಸ್ರಿಲ್ಲ ಅಂದ್ರೆ ಮನೆ ಕೃಷಿ ಬದುಕಂತೂ ನಡುದೇ ಇಲ್ಲ. ಆ ಕೃಷಿ ಬದುಕು ನಡೋಕ್ ಒಂದೆರಡು ದನನೋ ಕೊರಿನೋ ಸಾಂಕಂಡ ಅದ್ರ ಗೊಬ್ಬರನ್ನ ಅಲ್ದ ಬಾಚ್ಕಂಡ ಅದನ್ನ ಗೆದ್ದಿ ತಕೊಂಡೋಯ್ ಹಾಕುವಾರ, ಮನೆಗ್ ಬಂದ ಕೆಲಸದವರಿಗೆ ತಿಂಡಿ ಮಾಡಿ ಹಾಕುವಾರ, ಅಲ್ದ ಇದನ್ನೆಲ್ಲ ಮಾಡೋದ್ಯಾರ, ನಮ್ ಹೆಂಸ್ರೆ ನಮ್ ಮನೆ ಹೆಣ್ಮಕ್ಳೆ. ಸೊ ಹಂಗ ಇವತ್ತು ಕೃಷಿ ಸಮಾಚಾರದಲ್ಲಿ ಮೂರು ಜನ ಇದ್ರೆ, ಈ ಮೂರು ಜನರ ವಿಶೇಷತೆ ಅಂತ ನಾನು ಒಂದೊಂದಾಗಿ ಹೇಳ್ತೆ. ಒಬ್ರು ವಿನೋದಾಡಿ ಶೆಟ್ಟಿ ಅವರು, ಈಗಾಗಲೇ ನಮ್ಮ ಕೃಷಿ ಸಮಾಚಾರದಲ್ಲಿ ಬಂದವರು. ವನದುರ್ಗ ಸಂಜೀವಿನಿ ಒಕ್ಕೂಟ ಮೊಳಹಳ್ಳಿ ಇದರ ಅಧ್ಯಕ್ಷೆಯಾಗಿರುವವರು. ಮತ್ತೊಬ್ರು ಪ್ರೇಮ ಶೆಟ್ಟಿ ಅವರು, ಇವರು ಕೃಷಿ ಸಖಿಯಾಗಿ 4 ವರ್ಷಗಳಿಂದ ಇದೇ ವನದುರ್ಗ ಸಂಜೀವಿನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಸುಜಾತಾ ಶೆಟ್ಟಿ ಅವರು, ಪ್ರಗತಿಪರ ರೈತೇ, ರೈತ ಅಲ್ಲ ಇದು ರೈತೆ. ಯೂಶ್ವಲಿ ನಾವು ಈ ಪ್ರಗತಿಪರರು ಅನ್ನೋದನ್ನ ಬರೀ ಗಂಡಸರಿಗಷ್ಟೇ ಹೇಳುತ್ತ, ಅದರಲ್ಲಿ ಹೆಣ್ಮಕ್ಳು ಕೂಡ ಪ್ರಗತಿಪರರಿದ್ದಾರೆ ಅನ್ನೋದಕ್ಕೆ ನಮ್ಮ ಸುಜಾತಾ ಶೆಟ್ಟರೆ ಒಂದು ಉದಾಹರಣೆ. ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದ್ರೆ ಎಲ್ರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಿಮಗೂ ಕೂಡ ನಮಸ್ತೆ.
2: ಹಾ, ಥ್ಯಾಂಕ್ ಯು ಸೋ ಮಚ್. ಈಗ ಖುಷಿ ಅಂತ ಕೇಂದ್ರೆ, ಕೃಷಿಂಗಿತ್ತ ಹೆಂಗ್ಸರಿಗೆ ಮನೆ ಬಿಟ್ಟು ಒಪ್ಪು ಕಾತಿಲ್ಲ. ಒಂದ್ ಬದೆ ಮನೆಗೆ ದನ, ಇನ್ನೊಂದ್ ಬದೆ ಕೋಳಿ, ಮತ್ತೊಂದ್ ಬದೆ ಹಳಿಯರ್ ಮಳಿಯರ್ ಅಲ್ಲ, ಮತ್ತೊಂದ್ ಬದೆ ಗದ್ದಿಗೆ ಹೋತರ್ಕ್ ಬೀಜ ಹಾಕೊಂಡಿದ್ ಮರ್ರೆ, ಬೀಜ ಹುಟ್ಲ ಮಳಿ ಬತ್ತಿಲ್ಲ ಮರ್ರೆ, ಎಂತ ಮಾಡುದು ಈಗ, ಮ್ಯಾಟಾಗಿ ಹಾಕುದ ಬಿತ್ತುದ ಎಂತ ಮಾಡುದು.
3: ಇನ್ನಷ್ಟೇ ಬಿತ್ತನೆ ಆಯ್ತು, ಇವತ್ ಗದ್ದಿ ಬದಿಗಳು ಹೊಯ್ಕಿದ್ದಿತ್ ನಾವು. ಬೀಜ ಎಲ್ಲ ಹೆಂಗಿತ್ತು ತೇಲುತ್ತಾ ಎಂತ ಕಣ್ಣೀರೆಲ್ಲ ಕಾಮ್ಕಿದ್ದಿತ್ತು. ಆರ ಇವತ್ತೊಂದು ಇಲ್ಲೊಂದು ಸ್ಪೆಷಲ್ ನಾವು ಕಾರ್ಯಕ್ರಮ ಕೊಡ್ಕಂದೇಳಿ ತುಂಬಾ ದಿನದಿಂದ ಆಸೆ ಪಟ್ಕೊಂಡಿತ್ತು. ಅದಕ್ಕೆ ಇವತ್ತು ನಿಮ್ ಜೊತೆ ನೌಜವಾನ್ ಕಿಲ್ ಬಂದ.
2: ಥ್ಯಾಂಕ್ ಯು, ಥ್ಯಾಂಕ್ ಯು. ಆದ್ರೆ ನೀವು ಬೀಜ ತೇಲುತ್ತಂದ್ರೆ ಅಲ್ಲ, ತೇಲುವಷ್ಟು ನೀರ್ ಆಯ್ತಾ ಈಗ ಗೆದ್ದೆಗೆ?
3: ಓ, ಸಿಕ್ಕಾಪಟ್ಟಿ
2: ಹೌದಾ?
3: ತುಂಬಾ ಮಳೆ,
2: ನೀರ್ ತುಂಬಾ ಮಳೆ ಎಂತಕ್ಕ ಹೇಳ್ತ್ರಿ. ನರಿ ಬಂದಿತ್ತಾ? ಓ, ಹಂಗಂದ್ರೆ ಮೊಳಹಳ್ಳಿಯಲ್ಲಿ ಜಾಸ್ತಿ ಮಳೆ ಬಂದಿತ್ತೆ
3: ಅಂದ್ರೆ ಈ ರೀಸೆಂಟ್ ಈ ವೀಕಲ್
2: ಈ ವಾರದಲ್ಲಿ ತುಂಬಾ ಮಳೆ ಬಂದಿತ್ತು. ಹಂಗಾರ ನೀವು ತೇಲುತ್ತಾ ಬಳಿತಾ ಕಮ್ದು ನೀವು ಮ್ಯಾಟಾಗಿ ಹಾಕುದ ಹಿಂಗೆ ಬಿತ್ತನೆ?
3: ಮ್ಯಾಟಾಗಿ ನಾವು ಹೆಂಗ್ಸ್ರ ಮೊದಲ ಇದ್ ನಟ್ಟಿ ಮಾಡ್ತಿತ್ತ ನಾಟಿ, ಈಗ ಕಡಿಕೆ ಹೆಂಗ್ಸ್ರದ್ದಲ್ಲ ಇದಿಲ್ಲ ಅಂತ, ಕೂಲಿ ಹೆಂಗ್ಸ್ರ
2: ಸಿಕ್ಕುದಿಲ್ಲ, ನಡುವರೆಲ್ಲ ಸಿಕ್ಕುದಿಲ್ಲ.
3: ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಮ್ಯಾಟ್ ಆಯ್ತು, ಮ್ಯಾಟ್ ಪೂರೈಸುದಿಲ್ಲ ಅಂದೇಳಿ ಆಯ್ತು.
2: ಪೂರೈಸುದಿಲ್ಲ ಅಂತ ಖರ್ಚು ಜಾಸ್ತಿ ಆತ?
3: ಖರ್ಚು ಜಾಸ್ತಿ ಆಯ್ತು, ಈ ಮಳೆ ಜಾಸ್ತಿ ಬಂದ್ರೆ ಪೂರ ತೇಲುತ್ತಲ್ಲ, ಅದು ಹೋಯ್ ಮತ್ತ ಪುನಃ ಬಿತ್ತನೆ ಮಾಡಿದವರು ಇದ್ರೆ. ಹಂಗಕ್ಕೋಸ್ಕರ ಈಗ ನಮ್ಮ ಮೊಳಳಲ್ಲಿ ಹೆಚ್ಚಿಂದ ಬಿತ್ತನೆ.
2: ಅಂದ್ರೆ ನಿಮ್ದು ನೀರ್ ಗೆದ್ದಿಯಾ? ನಿಮ್ ಬದಂಗೆ
3: ನೀರು ಇತ್ತು, ಮೆಕ್ಕಿತಾರು ಇತ್ತು, ಬೈಲ ಹೊಂಡ ಗದ್ದಿನೂ ಉಂಟು,
2: ಮೆಕ್ಕಿ ಗೆದ್ದಿ ಆತರ ಎತ್ತರದ ಗೆದ್ದಿಗಳು
3: ಹೋಗಿ ಮಿಕ್ಸ್ ಆಗಿರತ್ತ, ಮೆಕ್ಕಿ ಆದ್ರೆ ಮೊಕ್ಕಿ ಬೇರೆ,
2: ಮೆಕ್ಕಿ ಬೇರೆ. ಓಕೆ, ಹೋಗಿ ಮಿಕ್ಸ್ ಆಯ್ದ್ರೆ ಮೆಕ್ಕಿ
3: ಮೆಕ್ಕಿ.
2: ಓಕೆ, ಮೊಕ್ಕಿ ಅಂದ್ರೆ
3: ಜಾಸ್ತಿ.
2: ಓಕೆ,
3: ಬೈಲಂಗೆ ನೀರ್ ಸ್ವಲ್ಪ ಕಡಿಮೆ ಇದ್ರು ನಡೀತ ಸಾಗುವಳಿ ತುಂಬಾ,
2: ಎಷ್ಟು ಬಗ್ಗಿ ಬಗ್ಗಿ ಇತ್ತಂತ.
3: ಆದ್ರೆ ಮೆಕ್ಕಿ ಮಾಡುದು ಅಂತಕ್ಕಂದ್ರೆ ಈಗಳ ಮಿಷನ್ ಕೊಯ್ಲ, ಆದ್ರೆ ಅವ್ರಿಗೆ ಹುಲ್ಲು ಜಾಸ್ತಿ ಸಿಕ್ಕತ್ತು. ಬೈಲಲ್ಲಿ ಹೊಂಡ ಗದ್ದಲೆಲ್ಲ ಮಿಷನ್ ಕೊಯ್ಲಲ್ಲ ಹುಲ್ಲು ಸಿಗುದಿಲ್ಲ,
2: ಅದೆಲ್ಲ ಎಂತತ್ತ
3: ಅದ್ ಮಿಷನ್ ಅಡಿಯತ್ತ.
2: ಗೋನ್ಸ್ರಾಯಿ ಹೊತ್ತಲ್ಲ ಅದಂತೂ ಆತಿಲ್ಲ.

0: ಕೃಷಿ ಮಾಡ್ತಾ
1: ಇದ್ದಾರೆ.
0: ಆದ್ರೆ ನಮ್ಗೊಂದು ಕಾನ್ಸೆಪ್ಟ್ ಸಿಕ್ತು ಕೃಷಿ ಇಲಾಖೆಯಿಂದ, ಒಂದು ಅವರ ಆಯೋಜನೆ ಹೇಳ್ರು, ಈ ಸರ್ತಿ ನಾವು ಸಂಜೀವಿನಿಯರಿಂದ ಒಂದು ಕೃಷಿ ಹಡಿಲು ಭೂಮಿ ಯಾವ್ದಿತ್ತ ನೀವು ಗುರುತಿಸಿ ಅನ್ಕೊಂಡು. ಅದಕ್ಕೆ ನಮ್ಗ ಐಡಿಯಾ ಇರ್ಲಿಲ್ಲ, ನಾವು ಹಡಿಲು ಭೂಮಿ ಎಲ್ಲ ಮಾಡಿ ಇನ್ನೆಂತ ಮಾಡುದು, ಅದೆಲ್ಲ ಮಾಡುಕ್ ಆಗ್ತ ಕಷ್ಟ ಅನ್ಕೊಂಡು. ನಮ್ದು ಕೃಷಿ ಸಖಿ ಅದಕ್ಕೆ ಫಸ್ಟ್ ನಮ್ ಪ್ರೇರಣೆ ಕೊಟ್ಟದ್ದು.
2: ಕೃಷಿ ಸಖಿ
0: ಪ್ರೇಮ ಶೆಟ್ಟಿ ಇಲ್ಲ ಅನ್ನೋದಕ್ಕ ಅದು ಈ ಸರ್ತಿ ಒಂದು ಕಾನ್ಸೆಪ್ಟ್ ಬಂದಿತ್ತು. ಏನಾದ್ರು ಕೊಡುರೇನು ಗೌರ್ಮೆಂಟ್ ಇಂದ ಹೊಡಿಲು ಭೂಮಿ ಒಂದ್ ನಾವು ಮಾಡ ಸುಮಾರು ಗೆದ್ದೆಲ್ಲ ಇತ್ತಲ್ಲ ಕಾಂಬ ಈ ಸರ್ತಿ ಒಂದು ನಾವು ಅದಕ್ಕೊಂದು ಪ್ರಯತ್ನ ಎಂತಕ್ ಮಾಡೋಕಾಗ ಅಂತ. ನಮ್ಗೂ ಖುಷಿ ಆಯ್ತು. ಆದ್ರೆ ಅದಕ್ಕೆ ದುಡ್ಡು ಬೇಕಲ್ಲ, ಹೆಂಗಸರಿಗೆ ಫಸ್ಟ್ ಗಣಸರ ಕಡೆ ಬೈತಿಲ್ಲ, ಹುಡು ಬಿದ್ದ ಗೆದ್ದಿನಲ್ಲ ನೀವು ಸಾಗೋಳಿ ಮಾಡ್ಕೊಂಡು ದುಡ್ಡು ಎಲ್ಲಿಂದ ಬರ್ತತ್ತ ಅನ್ಕೊಂಡು ಅಮೌಂಟ್ ಹಾಕಲ್ಲ.
2: ಕರೆಕ್ಟ್.
0: ಈ ಸಾಗೋಳಿ ಅಂದ್ರೆ ಎಂತ ಅಂದ್ರೆ ಪ್ರಕೃತಿ ಒಡೆನಾಡೋ ಜೂಜಟ್ಟ ಅಂತರು.
2: ಸತ್ಯ.
0: ಗೆದ್ರೆ ಅವ ಕುಬೇರ ಸಾಲ್ಗಾರ ಅಂದ್ರೆ ನಂಬಿಕೆ ಮೇಲೆ ಮಾತ್ರ ಸಾಗೊಳ್ಳಿ. ಈಗ ನಾಳೆ ಮಳೆ ಬತ್ತೇನೋ ಆತ
2: ಬೇಸಾಯ ಅಂದ್ರೆ
0: ಬೇಸಾಯ ಅದ್ ಹಿಂದಿಂದ ಬಂದದ್ದು ಮಾತ. ಈಗ ಮನುಷ್ಯನ್ ವ್ಯವಸಾಯ ಅಂದ್ರೆ ಎಂತ ನಂಬಿಕೆ, ಈ ವರ್ಷ ಆಯ್ಲಿಲ್ಲ ಬರೋಷ್ಕರ ಆತೇನೋ ಅನ್ಕೊಂಡು
1: ಭೂಮಿ ತಾಯಿ ಒಂದಲ್ಲ ಒಂದು ಕೊಡ್ತಾಳೆ
2: ಕೊಟ್ಟೆ ಕೊಡ್ತಾರೆ. ಓಕೆ, ನಿಮ್ದು ಅದು ಹೇಳಿ.
0: ಬಂತು ಹಡಿಲು ಭೂಮಿ ಮಾಡ ನಾವು ಸ್ವಲ್ಪ ಇಂಟ್ರೆಸ್ಟ್ ತೋರ್ಸ್ಕೊಂಡ್ ಬಂದ್ಕೊಂಡು ಮತ್ತೆ ಜನರು ನಾವು ಸಾಗೋಳಿ ಮಾಡೋ ಕ್ರೆಡಿಟ್ ನಮ್ಗೆ ಈಗ ಸಾಲ ಬೇಕಲ್ಲ, ಮಳೆಗಾಲದ ದುಡ್ಡು ಎಲ್ಲಿರುತ್ತೆ?
2: ಕರೆಕ್ಟ್.
0: ಈಗ ದನ ದಲ ಎಷ್ಟಪ್ಪ ಬತ್ತ ಕಡಿಗೆ ಅವ್ರು ಹೇಳ್ರ ಫಸ್ಟ್ ಬೀಜ ಕೊಡ್ತು ಅಂತ ಹೇಳ್ರ, ಕಡಿ ಬೀಜ ಏನೋ ಸ್ವಲ್ಪ ಎಲ್ಲ ಸಿಕ್ತಷ್ಟೇ ಬಿಟ್ರೆ ಬಿತ್ತನೆಗೆ ಅದು ನಡುಕ್ಕೆ ಸ್ವಲ್ಪ ಬೇಕಲ್ಲ ಅನ್ಕೊಂಡು. ಕಡಿ ನಾವು ಒಕ್ಕೂಟದಿಂದ ಎಲ್ಲರೂ 20-25 ಸಾವಿರ ಲೋನ್ ಕೊಡುದು, ಲೋನ್ ಕೊಟ್ಟು ಅವರಿಂದ ಸಾಗುವಳಿ ಮಾಡ್ತು
2: ಸಂಜೀವಿನಿಯಿಂದ.
0: ನಮ್ಮ ಒಕ್ಕೂಟದಿಂದ 20-25 ಸಾವಿರ
2: ಒಬ್ರೊಬ್ರಿಗೆ,
0: ಒಬ್ರೊಬ್ರು ಯಾರ್ಯಾರು ಮಾಡ್ತಾರೆ ಹಡಿಲು ಭೂಮಿ
2: ಗ್ಯಾರಂಟಿ ಅಂತ. ಈಗ ನಾನ್ ಬಂದು ನಾನ್ ಮಾಡ್ತೇನೆ ನೀವು ನಂಬ್ತೀಯಾ?
0: ಇಲ್ಲ ಇಲ್ಲ, ನಮ್ ಗ್ರಾಮದಲ್ಲಿ ನಾವು ಅದನ್ನ ಅವ್ರನ್ನ ಪಾಯಿಂಟ್ ಔಟ್ ಮಾಡತ್ತಲ್ಲ,
2: ನಿಮ್ಗೆ ಗೊತ್ತಾತ
0: ಮಹಿಳೆಯರೇ ಅಲ್ಲ ಅವ್ರ ಪುರುಷರದ ಅಂದ್ರೆ ಜೊತೆಗೆ ಮಾಡೋರ್ ಮನೆಯಿಂದ ಅದ್ರ ಪ್ರೇರಣೆ ಅವ್ರೆ ಮಹಿಳೆಯರು. ನಾವ್ 20-25 ಸಾವಿರ ಕೊಟ್ಟು ಅವ್ರ ವಿಸಿಟ್ಗೆಲ್ಲ ಹೋಯ್ತು, ಕೃಷಿ ಅಧಿಕಾರಿಗಳು ಬಂದಿರು ಮೊಳ್ಳಳ್ಳಿ ಗ್ರಾಮಕ್ಕೆ, ಎಲ್ಲೆಲ್ಲ ನಾವು ಹಡಿಲು ಭೂಮಿ ಎಲ್ಲ ಮಾಡಿ ತಲ್ಲಿಗೆಲ್ಲ ಬಂದಿರು, ನಟ್ಟಿ ಟೈಮ್ ಅಲ್ಲಿ ಬಂದಿರು, ಕಡಿಕ ಬೆಳಿ ಎಲ್ಲ ಬಂದ ಟೈಮಲ್ ಕಟಾವ್ ಟೈಮಲ್ ಎಲ್ಲ ಬಂದಲ್ಲ.
2: ಇದು ಯಾವ ವರ್ಷ ಆದದ್ದು?
0: 2024
2: ನೀವು ಶುರು ಮಾಡದ್ದು, ಇವತ್ತಿನವರೆಗೂ ನೀವು ಮಾಡ್ತಾ ಇದ್ರಿ?
0: ಈಗ ಇದ್ದ ನಾವ್ ಈಗ ಕಂಟಿನ್ಯೂ ಮಾಡ್ತಾನೆ.
2: ಈಗ ಇದು ಹಡಿಬಿದ್ದ ಭೂಮಿ ಇತ್ತಲ್ಲ, ನೀವು ಹೆಂಗೆ ಒಬ್ಬೊಬ್ರಿಗೆ ಒಂದೊಂದ್ ಗೆದ್ದೀಯ, ಹೆಂಗ್ ನೀವು ಹೆಂಗ್ ಮಾಡ್ತಾ ಇದ್ರಿ?
0: ಇವ್ರ ಮನೆಗೆ ಇವತ್ತು ಹೈಯೆಸ್ಟ್ ನಾವು ಆ ಟೈಮಲ್ಲಿ 10 ಎಕರೆ ಹಡಿಲು ಭೂಮಿ ಮಾಡಿ,
1: ಎಷ್ಟು ವರ್ಷದಲ್ಲಿ ನಾವು 10 ಎಕರೆ ಮಾಡ್ತ, ಅದ್ರಲ್ಲಿ ನಮ್ಗೆ ತುಂಬಾ ಲಾಭ ಅಂಬಾಗಾಯ್ತ. 8ನೇ ವರ್ಷದಲ್ಲಿ ಎಲ್ಲ ಸೇರಿ ಒಂದ್ 4-5 ಸಂಘದವ್ರು ಒಟ್ಟು ಮಾಡಿ ಅವ್ರವ್ರೆ ಒಂದ್ ಗ್ರೂಪ್ ಮಾಡಿ ಮಾಡಿದ್ರ 25 ಎಕರೆ ಮಾಡ್ತ.
2: ವಾವ್.
1: 25 ಎಕರೆ ಮಾಡಿದ್ರೆ ಎಂತಾಯ್ತು ಜನ್ರ ಅಂದ್ರೆ ಗೇಣಿ ತಗಂತೀರಿ ಹೊಟ್ಟೆ ಕಿಚ್ಚಾಯ್ತು, ಇವ್ರಿ ಲಾಭ ಆಯ್ತು ಜಾಸ್ತಿ ಮಾಡ್ತೀನಿ ಅಂತ ಅವ್ರು ಹೇಳಿದ್ರ. ಈಗ ನಾವು 8,000 ಕೊಡ್ತಲ್ ಒಂದ್ 1/2 ಎಕರೆಗೆ 4,000 ಕೊಡಿ ನಾನು ಡಿಮ್ಯಾಂಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು.
2: ಓಕೆ.
1: ಆವಾಗ ನಮ್ಗೆ ತುಂಬಾ ಬೇಜಾರಾಯ್ತು, ಇಷ್ಟು ಅದ್ಕೊಂಡು ಮಾಡಿ ಬಿ ನಮಗ್ ಸಿಗ್ಲಿಲ್ಲ ಅಂತ ಕೆಲವೊಂದು ಬಿಟ್ಟು ಕಡೆಗೆ. ಈಗ ಪರ್ಸನಲ್ ಆಗಿ ಮತ್ ಮಾಡ್ತಿತ್ತ, ಆದ್ರೆ ಇನ್ ಬೇರೆದವ್ರು ಯಾರು ಕೊಡೋರು ಇದ್ರೆ ನಾ 25 ಅಲ್ಲ 50 ಎಕರೆ ಮಾಡೋಕು ರೆಡಿ ಇತ್ತ ಅಂತವ್ರ ಮುಂದೆ ಬರ್ತಿಲ್ಲ. ಒಂದ್ ವರ್ಷ ಏನೋ ಬಿಡ್ತಾರೆ, ಬರೋ ವರ್ಷಕ್ಕೆ ಅಂತ ಮಾಡ್ತಾರೆ, ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ. ಹಾಂಗಾಗಿ ಕಷ್ಟ ನಮ್ಗೀಗ, ಮಿಗನ್ ಕಾಟ ಹಂದಿ ಕಾಟ ಇಲ್ದಿರ ಸಾಗುಳಿ ಬಂಪರ್ ಲಾಭನೇ
2: ಒಳ್ಳೇದ
1: ಅದ್ಕೊಂಡ್ರೆ ತುಂಬಾ ಲಾಭನೇ.
2: ಈಗ ಒತ್ಕಂದು ಅಂತ ಹೇಳ್ರಿ ನೀವು. ಫಸ್ಟ್ ಆಫ್ ಆಲ್ ನಂಗೆ ಇದು ಬೇಕು, ಎಲ್ಲ ಒಟ್ಟಾಗಿ ಮಾಡುದಂದ್ರೆ ಯಾರೇ ಒಂದ್ ಕೆಲಸ ಮಾಡುದಾರು ನನ್ಗೂ ಲಾಭ ಎಂತ ಇದೆ ಅಂತ ಎಲ್ರು ಯೋಚನೆ ಮಾಡ್ತಾರೆ. ಈಗ ನೀವು ಒಟ್ಟಾಗಿ ಮಾಡಿದಾಗ ಹೆಂಗ್ ಅದ್ ಲೆಕ್ಕಾಚಾರ ಹೆಂಗೆ? ನಿಂಗಿಷ್ಟು ನಂಗಿಷ್ಟು, ನೀನ್ ಇಷ್ಟು ಮಾಡ್ಕ ನಾನ್ ಇಷ್ಟು ಮಾಡ್ಕ, ನಿಂಗಿಷ್ಟು ಸಿಕ್ಕತ್ತೆ ನಂಗಿಷ್ಟು ಸಿಕ್ಕತ್ತೆ, ಹೆಂಗ್ ಅದ್ ಲೆಕ್ಕಾಚಾರ?
1: ನಮ್ದೀಗ ಒಂದ್ ಸಂಘದಲ್ಲ 6 ಜನ ತಗೊಂಡ್ತೀಗ, 6 ಜನ ತಗೊಂಡ್ ನಾನೀಗ 4 ಗೆದ್ದೆ ಮಾಡಿದ್ವಿ, ಅವ್ರು 8 ಗೆದ್ದೆ ಮಾಡ್ರು, ಅವ್ರು 1 ಗೆದ್ದೆ ಮಾಡ್ರು, ಆ ಖರ್ಚಿಲ್ಲ ಅವ್ರೇ ಹಾಕೋದು, ಅದ್ರಿಂದ ಎಷ್ಟು ಲಾಭಾಂಶ ಇತ್ತು ಅವ್ರೇ ತಗೊಂಡ. ಅವ್ರ ಗೆದ್ದೆ ಹೋ ಜಾಸ್ತಿ ಅವ್ರು ಓದ್ಕೊಂಡ್ರೆ ಫಲಸಲ್ ಅವ್ರಿಗೆ ಜಾಸ್ತಿ ಸಿಕ್ಕತ್ತೆ. ಹಿಂಗೆ ಅಂದ್ರೆ ಅವ್ರ ಗೆದ್ದಿದ್ ಮತ್ತೊಬ್ರು
2: ಅಂದ್ರೆ ನೀವು 10 ಎಕರೆ ಅಂತ ಹೇಳಿದ್ರಲ್ಲ, ಒಟ್ಲಿ ಆಯ್ತು, ಒಟ್ಟು ಎಷ್ಟು ಹೆಣ್ಮಕ್ಳು ನೀವು ಒಟ್ಟಾಗಿ ಮಾಡಿ?
1: ನಾವು ಒಂದ್ ಹಬ್ಬ ಬಂದ್ರೆ 9 ಜನ ಇದ್ದಿತ್ತು.
2: ನೀವು 9 ಜನ 10 ಎಕರೆ
1: ಮಾಡಿ? 25 ಎಕರೆ ಮಾಡಿತ್ತು ಫಸ್ಟ್ ಅಲ್ಲಿ 10 ಎಕರೆ, 8ನೇ ಸಲ 25 ಎಕರೆ ಮಾಡಿತ್ತು.
2: ವಾವ್. ಅಂದ್ರೆ ಒಬ್ರೊಬ್ರಿಗೆ ಎಷ್ಟೆಷ್ಟು ಗೆದ್ದಿ ಬಂತಂದ್ರೆ ಎಷ್ಟೆಷ್ಟು ಸೈಜ್
1: ಹೆಂಗ್ ಗೊತ್ತಾ? ನಮ್ದೀಗ ಫುಲ್ ಮೊಳಲಿ ಅಂದ್ರೆ ದೊಡ್ಡ ಅಂಡರ, ಅದ್ರಲ್ಲಿ ಕೆಲವೊಬ್ಬರದ್ದು ಸುಮಾರು ದೂರ ಇರುತ್ತೆ, 25 ಗೆದ್ದಿಕ್ಕಿಂತ ಮುಂದೆ ಇರುತ್ತೆ. ಇವ್ರದ್ದೆಲ್ಲ ನಮ್ದು 4-5 ಕಿಲೋಮೀಟರ್ ಹತ್ತು ಮನೆಗೆ, ಅವ್ರ ಅಂಡರ್ ಅಲ್ಲಿ ಅವ್ರು ಮಾಡ್ತಾರೆ. ನಮ್ ಮಂಡಿಯಲ್ಲಿ ನಾವ್ ಮಾಡತ್ತೆ. ಹಿಂಗೆ ಸಂಜೀವಿನಿ ಗುಂಪಲ್ಲೇ ಮಾಡೋದು ನಾವು.
2: ನೀವು ಗುಂಪಲ್ಲೇ ಮಾಡ್ತೀರಿ
0: ಅಂದ್ರೆ ಖರ್ಚು ಹೆಚ್ಚ ಗುಂಪಿ ಬರ್ತಿಲ್ಲ ನಂದು. ನನ್ನ ಹತ್ರ ಯಾವ್ದ್ಯಾವ್ದು
2: ಗೆದ್ದಿತ್ತ ನೀವು ಖರ್ಚು ಹಾಕೊಂಡು ಮಾಡುದು, ಅದ್ರ ಲಾಭ ಬಂದದ್ದು ನೀವೇ ತಕ್ಕಂದ. ಅದೇನ್ ಫಸಲ್ ಇದೆ ಅದೆಲ್ಲ ನಿಮ್ದೇ ಅಲ್ಲ. ಸೊ ನಿಮ್ಮದೇ ವೈಯಕ್ತಿಕ ಜವಾಬ್ದಾರಿ ಆಗಿರುತ್ತ. ಈಗ ಸುಜಾತ ಶೆಟ್ರೆ, ಈಗ ನೀವು ಹೇಳಿ. ಅವ್ರು ಹೇಳ್ರ 10 ಎಕರೆ ಮಾಡಿದ್ವಿ, ಕಡೆಗೆ 25 ಎಕರೆ ಮಾಡಿದ್ವಿ ಅಂತ ಹೇಳ್ಕೊಂಡ. ನೀವು ಯಾವ ತರ

0: ಕೃಷಿ ಮಾಡ್ತ್ರಿ, ಬರೀ ಭತ್ತ ಮಾತ್ರ ಬೆಳೆಯುದಾ, ಅದ್ರೊಟ್ಟಿಗೆ ಬೇರೆ ಎಂತಾರು ಬೆಳಿತ್ರಿ? ಅದನ್ನ ಒಂಚೂರು ಹೇಳಿ ಕಂಬ.
1: ಅಡಿಕೆ ಅಡಿಕೆ
0: ಅಡಿಕೆ ನಿಮ್ಗೆ ಹಾಕು ಬಿಡ್ತಾರ ಅಲ್ಲಿಗೆ ಹಡ್ಬಿದ್ ಭೂಮಿ?
1: ಅದು ನಮ್ಮದೇ ಜಾಗ, ನಮ್ದೇ, ಬೇರೆ ಜಾಗ.
0: ನೀವು ಹಡ್ಬಿದ್ ಹಡ್ಬಿದ್ ಭೂಮಿ ಬಗ್ಗೆ ಮಾತಾಡಿ. ಹಡ್ಬಿದ್
1: ಭೂಮಿ ಸಾಗೊಳ್ಳಿ ಮಾತ್ರ.
0: ಸಾಗೊಳ್ಳಿ ಅಂದ್ರೆ ಭತ್ತದ ಬೆಳೆ ಮಾತ್ರ?
1: ಭತ್ತದ ಬೆಳೆ ಎರಡು ಬೆಳೆ ಬೆಳೀತು, ಕಾತಿ ಮತ್ತೆ ಸುಗ್ಗಿ.
0: ನೀವು ಕಾತಿ ಸುಗ್ಗಿ ಎರಡು ಬೆಳಿತ್ರಿ, ನೀರಿಗೆ ಎಂತ ಮಾಡ್ತ್ರಿ?
1: ನೀರಿಗೆ ಸ್ವಲ್ಪ ಬರ್ತದೆ, ಬರತ್ತ ತೋಡಲ್ಲ, ಚಾನಲ್ ನೀರಿಲ್ಲ, ಮೋಟರ್ ನೀರೆಲ್ಲ ಸ್ವಲ್ಪ ಕಡಿಮೆ ಅಂತ ಹಾಕತ್ತ.
0: ಮೋಟರ್ ನೀರ್ ಹಾಕೊಂಡು ಮಾಡ್ತೀರಿ ನೀವು? ಈಗ ಈ ಬೇಸಾಯ ಮಾಡುದಂದ್ರೆ ಸಾಗುಳಿ ಮಾಡುದ, ಅದನ್ನ ಬಿತ್ತನೆಯ ಮ್ಯಾಟಗೆ ಹೆಂಗೆಲ್ಲ ಮಾಡ್ರಿ?
1: ಬೀಜ ಬಿತ್ತದು,
0: ಬಿತ್ತಿ ಬಿಡು. ಯಾವ ಬೀಜ ನೀವು?
1: ಎಮ್ಎಫ್ಓರ್
0: ಅದನ್ನೇ. ಎಲ್ಲಿಂದ ತರ್ತ್ರಿ ನೀವು?
1: ಅದು ನಮ್ಮ ಒಂದ್ ವರ್ಷ ಹಿಂಗೆ ಕೃಷಿ ಇಲಾಖೆಯಿಂದ ತರತ್ತ, ಆಮೇಲೆ ನಮ್ಮ ಮನೆಯಿಂದ ನಾವು ಮಾಡ್ಕೊಳ್ಳೋದು.
0: ಬೀಜ ಮಾಡ್ತೀವಿ,
1: ವರ್ಷ ವರ್ಷ ತೆಗ್ದು ಇಟ್ಕೊಳ್ಳತ್ತ.
0: ಅದನ್ನ ಒಂದ್ಸಲ ನೆನ್ಸಿಟ್ಟು
1: ನೆನ್ಸಿಟ್ಟು ಆಮೇಲೆ ಮುಂಚಿನ ದಿನ ಮಾರನೇ ದಿನ ಹತ್ತು ಗಂಟೆಗೆ, ಮುಂಚಿನ ದಿನ ಹತ್ತು ಗಂಟೆಗೆ ಹಾಕಿದ್ರೆ ಮಾರನೇ ದಿನ ಹತ್ತು ಗಂಟೆಗೆ ತೆಗೆದು ಅದ್ರ ಮೇಲೆ ಚೀಲ ಕಟ್ಟಿ ನುಕ್ಕಿ ಸಪ್ಪಾಕಿ ಕಲ್ಲೇರಿ ಬೆಚ್ಚತ್ತ, ಅದ್ ಬೆದಿ ಬರತ್ತ. ಆಮೇಲೆ ತೆಗ್ದು ಒಂದೆರಡು ದಿನ ಬಿಟ್ಟು ಗದ್ದಿಗೆ ಬಿತ್ತಾಣೆ, ನೀರಲ್ಲೇ ಚಲೋ.
0: ಯಾವ ತಿಂಗಳ ಮಾಡ್ತೀರಿ ಇದನ್ನ ನೀವು?
1: ಅದು ನಮ್ದೀಗ 15 ದಿವಸ ಆಯ್ತು ಮಾಡಿ, ಜೂನ್
0: ಮಳೆ ಕಾದೆ ಮಾಡುದು.
1: ಹಾ, ಮಳೆ ನೀರ್ ಬಂದ 15 ದಿವಸ ಆಯ್ತು, ಈಗ ಎಲ್ಲ ಸುಮಾರು ಬಲ ಆಯ್ತ. ಅದು ಈಗ ಅವ್ರು ಹೇಳ್ತಾ ಇದ್ದಂಗೆ, ಏನೋದ ಶೆಟ್ಟಿ ಹೇಳ್ತಾ ಇದ್ದಂಗೆ ತೇಲ್ತಾ ಉಂಟು,
0: ತೇಲ್ತಾ ಇದೆ. ನೀರ್ ಜಾಸ್ತಿ ಆಯ್ತು,
1: ನೀರ್ ಜಾಸ್ತಿ ಆಯ್ತು, ಗಾಳಿ ಬತ್ತಲ್ಲ, ಎಲ್ಲ ಬೆದೆ ಎಲ್ಲ ಆಚೀಚಿ ಆಚೀಚೆ.
0: ಅದು ಕಾಲು ಊರು ಮುಂಚೆ ಈಗ ಶುರುವಾಗಿ ತೇಲ್ತಿದೆ.
1: ಈಗ ಯೂರಿಯಾ ಹಾಕಿತ್ತ ಇನ್ನು ಬೇರೆ.
0: ಇದನ್ ಕೆಮ್ಕಿತ್ತ ಈಗ ನಿಮ್ದು ಆರ್ಗ್ಯಾನಿಕ್ ಅಲ್ಲ ಅಂದ್ರೆ ಯೂರಿಯಾ ಗಿರಿ ಎಲ್ಲ ಹಾಕ್ತಿರಿ, ಸಾರ ಗಿರಿ ಸಾರೆಲ್ಲ ಹಾಕ್ತ?
1: ಹೌದೌದು.
0: ಹಾ, ಗೊಬ್ಬರಕ್ಕೆಲ್ಲ ಎಂತ ಮಾಡ್ತೀರಿ ನೀವು? ಮನೆಗೆ ಎಷ್ಟು ಜನ ಇತ್ತು?
1: ಮನೆಗೆ ಒಂದ 5 ಜನ ಉಂಟು.
0: 5 ಜನ? ಅರೆ, ಎಷ್ಟು ಜನ ಇದ್ರ?
1: ಜನ 3 ಜನ ಇದ್ರ, ಅಮ್ಮ ಅಪ್ಪ ನಾನು.
0: ಅಮ್ಮ ಅಪ್ಪ ನೀವು? ಅಂದ್ರೆ ದನ ಚಾಕ್ರಿಯಲ್ಲಿ ನೀವೇ ಮಾಡೋದು?
1: ಮಾಡೋದು.
0: ಹೈನುಗಾರಿಕೆ ನಿಮ್ದೆ? ಎಷ್ಟು ಹಾಲು ಕರಿತ್ರಿ?
1: ಹಾಲು ಒಂದು 25 ಲೀಟರ್ ಕೊಡುತ್ತೆ
0: ದಿನ. ಡೈರಿಗೆ ಕೊಡು?
1: ಡೈರಿಗೆ ಕೊಡು. ಅವಾಗ ಜಾಸ್ತಿ ಇತ್ತು, ಈಗ ಎಲ್ಲ ಒಂದೊಂದ್ ಗಬ್ಬ ಕಟ್ಟುದು, ಒಂದೊಂದ್ ಗಬ್ಬ ಕಟ್ಟುದಿಲ್ಲ, ಹಾಗಾಗಿ ಉಂಟು.
0: ಹಂಗೆಲ್ಲ ಆತಿತ್ತು. ಸೊ ನೀವು 5 ದನದ್ದು ಗೊಬ್ಬರ ನಿಮ್ಗೆ ಗೆದ್ದಿಗೆ ಎಲ್ಲದಕ್ಕೂ ಸಾಕತ್ತ?
1: ಸಾಕಾಗತ್ತೆ, ತೋಟಕ್ಕೆ ಗೆದ್ದಿಗೆಲ್ಲ
0: ಹಟ್ಟಿ ಗೊಬ್ಬರ.
1: ಗೊಬ್ಬರ ಗ್ಯಾಸ್ ಮಾಡಿತ್ತು.
0: ಅದು ಇತ್ತು ಮತ್ತೆ
1: ಅದ್ರಲ್ಲಿ ಅನ್ನ ಎಲ್ಲ ಮಾಡಿತ್ತು.
0: ಗೊಬ್ಬರ ಗ್ಯಾಸ್ಗಾಗಿ ಕರಡ್ಕಲ್ಲ, ಅದು ಯಾರು ಮಾಡುದು?
1: ಅದು ನಮ್ದು ಅಪ್ಪ ಮಾಡುದು.
0: ಅಪ್ಪ ಮಾಡುದ? ಯಾಕಂದ್ರೆ ಕೃಷಿಕರ ಮನೆಯಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಜನ ಬೇಕೇ.
1: ಹೌದೌದು.
0: ಒಂದೇ ಮನೆಗೆ ಯಾರಿದ್ರು ಅವ್ರು ಒಬ್ರಾದ್ರೂ ಒಬ್ರೇ ಮಾಡ್ಕ
1: ಹೈಕೊಳ್ಳುತ್ತ, ಹಂಗೆ ಎಲ್ಲ ಸಲ ಹೈಕೊಳ್ಳುದಿಲ್ಲ, ಗದ್ದೆ ಕೆಲಸಕ್ಕೆಲ್ಲ ಹೈಕಂತತ್ತ.
0: ಕೃಷಿಕರಲ್ಲಿ ನಾನು ಇದು ಮಾಡಕ್ ಅದು ಮಾಡಕ್ಕಾಗಂತ ಏನಿಪ್ಪುದಿಲ್ಲ, ಮನೆಗೆ ಎಲ್ಲ ಕೆಲಸನು ಅವ್ರು ಮಾಡ್ತಾರೆ. ಗದ್ದೆಗಿಳುದ್ರಿಂದ ಹಿಡಿದು ಇಲ್ಲಿ ಮನೆ ಬದಿ ಕೆಲಸ ಬದುಕೆ ಅಂತ ಎತ್ತು ಎಲ್ಲ ಮಾಡುವಂತ
1: ಸೇರಿಸಿ ಮಾಡುದು. ನಾವು 3 ಜನ
0: ಸೇರ್ಕೊಂಡು
1: ಅಮ್ಮ ಒಳಗ್ ಮಾಡುದು, ನಾನು ಅಪ್ಪ ಹೊರಗಡೆ ಮಾಡುದು.
0: ಪ್ರಗತಿಪರ ರೈತ ನೀವು ಆಗಿರೋದ್ರಿಂದ ಯಾವ್ದೆಲ್ಲ ಬೆಳಿ ನೀವು ಬೆಳಿತ್ರಿ ಹೇಳಿ ಕಂಬ?
1: ಭತ್ತ, ಅಡಿಕೆ.
0: ಭತ್ತ ಒಂದ್ ಎಷ್ಟು ಬೆಳಿತ್ರಿ ವರ್ಷಕ್ಕೆ?
1: ಭತ್ತ ಒಂದು 35 ವರ್ಷಕ್ಕ ಒಂದು 40 ಕ್ವಿಂಟಲ್ ಆಗತ್ತೆ.
0: 40 ಕ್ವಿಂಟಲ್? ನೀವು ನಿಮ್ ಮನೆಗೆ ಇಟ್ಕೊಂಡು ಮತ್ತೆಲ್ಲ ಮಾಡ್ತೀರಾ?
1: ಊಟಕ್ಕೆ ಇಟ್ಕೊಳತ್ತ ಮತ್ತೆಲ್ಲ ಮಾರಾಟ.
0: ಈಗ ಅದ್ ಹೆಂಗ್ ಅದು ಅಲ್ಲಿ ಮಿಷಿನ್ ಬಂದೆ ನಿಮ್ಮ?
1: ಇಲ್ಲ ಇಲ್ಲ, ನಾವು ಮಿಲ್ಲಿಗೆ ತಗೊಂಡು ಹೋಗತ್ತ.
0: ಅಲ್ಲ, ಕುಯ್ಯುದ ಹೆಂಗೆ?
1: ಮಿಷಿನ್ ಬರತ್ತ,
0: ಮಿಷಿನೇ. ಮಿಷಿನ್ ಬಂದದನ್ನ ನೀವು ಅಲ್ಲಿಂದ ಸೀದಾ ಮಿಲ್ಲಿ ತಕೊ ಹಾಕೋದು?
1: ಹೌದೌದು.
0: ತಕ ಹೋಗಿ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಪ್ಪದ?
1: ಇಲ್ಲ ಇಲ್ಲ, ಅದನ್ನ ಮಾರಾಟ ಮಾಡತ್ತ.
0: ಅಲ್ಲಲ್ಲ, ಹೆಚ್ಚಿನ ಎಂತ ಮಾಡ್ತಾರೆ ಕೇಂದ್ರ? ಕರೆಕ್ಟ್ ಇದೆ, ನೀವು ಮಾರಾಟ ಮಾಡುದು.
1: ಮಾರಾಟ ಮಾಡುದು, ಆಮೇಲೆ ನಮ್ಗೆ ಬೇಕಾಗುವಷ್ಟಕ್ಕೆ ನಿಮ್ಮ ಊಟ ಮಾಡ್ಲಿಕ್ಕೆ ತರುದು ಅಷ್ಟೇ.
0: ಓಕೆ, ನಿಮ್ ಬೇಕಾಪಷ್ಟನ್ನ ತಕಬತ್ರಿ?
1: ಹೌದು, ಊಟಕ್ಕೆ ಎಷ್ಟು ಬೇಕೋ ಅಷ್ಟು.
0: ಈಗ ನೀವು ಗೇಣಿ ಹಾಕುದಿತ್ತಲ್ಲ, ಈಗ ಹಡ್ಬಿದ ಭೂಮಿ
1: ಗೇಣಿ ಒಂದು 2-3 ಗದ್ದೆ ಮಾಡಿತ್ತ, ಅದರಲ್ಲಿ ಅವರಿಗೆ 5 ಮುಡಿ ಅಕ್ಕಿ ಕೊಡ್ಬೇಕು.
0: 5 ಮುಡಿ? ಎಷ್ಟದು ಸೆಣ್ಸ್ ಈಗ ಹ್ಯಾಂಗ್ ಅದ ಲೆಕ್ಕ?
1: ಎಂತದೋ ಗೊತ್ತಿಲ್ಲ ನನ್ಗೆ, ಅವಾಗ್ಲೇ ಮಾಡಿದ್ದು ಮನೆ ಹತ್ರ ಇರುದು. ಅದ 5 ಮುಡಿ ಅಕ್ಕಿ ಅವ್ರಿಗೆ ಕೊಡ್ಬೇಕು, ಮತ್ತೆಲ್ಲ ನಮ್ದೇ.
0: ಮತ್ತೆಲ್ಲ ನಿಮ್ಗೆ 5 ಮುಡಿ ಅವ್ರಿಗೆ ಅಕ್ಕಿ ಕೊಡುದು?
1: ಅಕ್ಕಿ ಅವರಿಗೆ ವರ್ಷಕ್ಕೊಂದ್ಸಲಿ ಅಕ್ಕಿ ಕೊಡ್ಬೇಕು,
0: ಅಕ್ಕಿ ಕೊಡುದು. ಓಕೆ ಓಕೆ. ಸೊ ಹಾಂಗಾಗಿ ಸುಜಾತ ಶೆಟ್ರ್, ಸುಜಾತ ಶೆಟ್ರದ್ ಮತ್ತೆ ತೋಟ ಮಾಡ್ತಾರೆ, ತೋಟಗಾರಿಕೆ
1: ಉಂಟು.
0: ಎಂತ ಮಾಡ್ರಿ ಅಡಿಕೆಯ?
1: ಅಡಿಕೆ
0: ಎಷ್ಟು?
1: 1,000 ಗಿಡ ಉಂಟು.
0: ಅದು ಅಡಿಕೆ ಸುಲುದು
1: ಅದೆಲ್ಲ ಒಂದೊಂದ್ಸಲಿ ಹಾಗೆ ಕೊಡುತ್ತೆ,
0: ಇಡಿ
1: ಒಂದೊಂದ್ಸಲಿ ಜನ ಸಿಗದೆ ಇದ್ದಲ್ಲ ಒಂದೊಂದ್ಸಲಿ ಸೊಲಿತ್ತು, ಈಗ ಸೊಲಿಲಿಲ್ಲ. ಇತ್ತ
0: ಇನ್ನೇಗ ಸೊಲ್ದು ಕೊಡುದು ಹಾಗೆ ಕೊಡ್ತಾರೆ.
1: ಅದ ಎಂತ ಅಂತೇಳಿ
0: ಮಳೆಗಾಲದ ರೇಟ್ ವೈಟ್ ಮಾಡ್ತಾ ಇದೀರಿ ನೀವು?
1: ಹೌದೌದು, ರೇಟ್ ಇಲ್ಲಲ್ಲ. ನಾವು ಬೆಳೆದ ಬೆಳೆಗೆ ರೇಟ್ ಇಲ್ಲ, ಅವ್ರದ್ದೆಲ್ಲ ರೇಟ್ ಉಂಟು.
0: ರೈತರ ದುರಂತವೇ ಇದು.
1: ಸಾಗೊಳ್ಳಿ ಮಾಡ್ರೆ ನವಿಲ ಮತ್ತೆ ಮಿಗ ಮತ್ತೆ ಹಂದಿ ಅದನ್ನ ಮೆಚ್ಚುದಿಲ್ಲ, ಅದು ನಮ್ ಮನೆಗೆ ಬಂದ್ರ ಮೇಲೆ ನಮ್ದು. ಇಲ್ಲ ಅಂದ್ರೆ ಗದ್ದೆಲಿದ್ದು ನಮ್ದಲ್ಲ.
0: ಹೌದು ಹೌದು ಹೌದು ಹೌದು. ಅಲ್ಲ ನಿಮ್ಗೆ ಕೆಲಸ ಇದು ಬೇಡ ಮಾರೆ, ಸಾಕು
1: ಬೇಡ ಬೇಡ ಅಂತ ಹಳಿಯರ್ ಕೇಳುದಿಲ್ಲ.
0: ಹಲಿಯರ್ಕೆಂತಿಲ್ಲ.
1: ನಮ್ದು ಅಪ್ಪ ಕೇಳುದೇ ಇಲ್ಲ, ಮಾಡ್ಲೇಬೇಕು.
0: ಅಪ್ಪ ಹೆಂಗ್ ಎಷ್ಟು ವರ್ಷ?
1: ಅವ್ರಿಗೆ ಈಗ 70.
0: ಈ ಹಳೆಯ ಇಪ್ಪಲವರಿಗೆ ಕೃಷಿ ಇರುತ್ತೆ,
1: ಅಪ್ಪ ಇಪ್ಪಲವರಿಗೆ ಇರುತ್ತೆ, ಆಮೇಲೆ ಇಲ್ಲ.
0: ಈಗ ಇದು ತೆಂಗು ಕೃಷಿ,
1: ತೆಂಗು ಉಂಟು
0: ಎಷ್ಟಿದೆ?
1: ಕಾಯಿ ವರ್ಷಕ್ಕೊಂದು 2-3 ಸಾವಿರ ಕಾಯಿ ಮಂಗ ಬೆಚ್ಚುದಿಲ್ಲ.
0: ಹಾ, ಮಂಗನ ಕಾಟ, ಕಾಯಿ ಮಂಗನ ಕಾಟ, ಮ್ಯಾಲ ಮಂಗನ ಕಾಟ, ಕೆಳಗಿದಕ್ಕೆ ಮಿಗಗಳ ಕಾಟ,
1: ಎಲ್ಲ ಹೊಂದಿ ಕಾಟ ಬಿಟ್ಟು ಉಳಿದಿದ್ರೆ ನಮ್ಗೆ
0: ಅವರೆಲ್ಲ ತಿಂದು ಬಿಟ್ರೆ. ಸೊ ನೀವೊಂದು ವರ್ಷಕ್ಕೆ ಕೃಷಿಯಲ್ಲಿ ಬದುಕನ್ನ ನೀವು ಕಟ್ಕೋತೀರಂದ್ರೆ ಅಷ್ಟು ಎಷ್ಟು ಎಕರೆ ಭೂಮಿಯಲ್ಲಿ ನಿಮ್ದು ಈಗ ಒಟ್ಟು ಕೃಷಿ, ತೋಟಗಾರಿಕೆ, ಅಡಿಕೆ ಎಲ್ಲ ಆತಿತ್ತು ಹೇಳಿ?
1: 6 ಎಕರೆವರೆಗೆ ಉಂಟು.
0: 6 ಎಕರೆವರೆಗೆ ಇದು ಕೃಷಿ ಭೂಮಿ ಬಿಟ್ಟು. ನಿಮ್ದು ಗೆದ್ದೆ ಎಲ್ಲ ನಿಮ್ದು ಸ್ವಂತ ಇತ್ತು?
1: ಸ್ವಂತ ಉಂಟು.
0: ಜೊತೆಗೆ ಅದರೊಟ್ಟಿಗೆ ಹೊಡ್ಬಿದ್ದು ನೀವು ಮಾಡ್ತಿದ್ರೆ ಎಲ್ಲ ಒಟ್ಟಾಗಿ ಕಂಡು. ಓಕೆ, ಸೊ ಹಾಂಗಾಗಿ ಒಂದು ಭತ್ತ ಚೆಲ್ಲುದು ನೀವು? ಬಿತ್ತನೆ ಮಾಡುದು, ಅದನ್ನೇನ್ ತೆಗ್ದ ಸಸಿ ತೆಗ್ದ ಆಗಿ ಒಯ್ಯಿನಿ ಆಗಿ ನೆಡಿನಿ?
1: ಮೇಡಮ್, ಅದು ನಮ್ಗೀಗ ಅದು ಲಾಭ ಇಲ್ಲ.
0: ಹಾಗೆ ಒಯ್ದು
1: ನೆಟ್ಟಿದ್ರೆ ಲಾಭ ಇಲ್ಲ, ಖರ್ಚು ತುಂಬಾ ಖರ್ಚಾಗತ್ತೆ, ಅದಕ್ಕೋಸ್ಕರ ನಾವು ಬಿತ್ತನೆ ಮಾಡುದು.
0: ಅದೇ ಈಗಿನವ್ರ ಎಲ್ಲ ನೆಯ್ಯುದು ಒಯ್ಯುದು ನೆಡುದು ಎಲ್ಲ ಬಿಟ್ಬಿಟ್ಟಿರ್ ಜನ ಇಲ್ಲ. ಅಪ್ಪ ಎಂತದ ಒಂದ್ ಭೂಮಿ ತಾಯಿ ಕೊಟ್ಟಷ್ಟಂತ ದೇವ್ರ ಮೇಲೆ ಭಾರ ಹಾಕಿ ಚೆಲ್ಲಿ ಬಪ್ಪುದೀಗ.
2: ನೇರ ಬಿತ್ತನೆ ಒಳ್ಳೆ ಲಾಭ
3: ಇತ್ತು ಅಂದ್ರೆ, ನಾವು ಈಗ ಅಗಿ ಹಾಕಿ ಮ್ಯಾಟ್ ಆಗಿ ತಂದು ನಟ್ರು ಬಿ ನಮ್ಮಲ್ಲಿ ನೆರೆ ಬಪ್ಪು ಜಾಸ್ತಿ, ಹಾಗಾಗಿ ನೆರೆ ಬಂದು ಒಂದ್ ವಾರ ಇದ್ರೆ ಕೊಳ್ದೆ ಹೋಗುತ್ತೆ. ಅದೇ ನೇರ ಬಿತ್ತನೆ ಮಾಡ್ರೆ ಒಂದ್ 15 ದಿನದಲ್ಲಿ ಮಳೆ ಬಂದ್ರು ಬಿ ಅದ ತನ್ನಷ್ಟಕ್ಕೆ ಯಾರು ಬಿಸಿಲಕ್ಕಾದ್ರು ಒಂದೊಂದ್ ಇದ್ರೆ ಹಿಂದ್ ಹೊಡೆದ್ರೆ ತುಂಬಾ ಲಾಭ ಆಯ್ತು ನಮ್ಗೆ. ದಪ್ಪ ಇದ್ದಲ್ಲಿ ಸಸ್ತು ನಟ್ಟ ಒಳ್ಳೆ ಆತ. ಆದ್ರೆ ಇದ್ ನಾವ್ ಬಿತ್ತಿದ್ರೆ ಇನ್ನೊಂದ್ಸಲ ಮತ್ತ ಅಗಿ ಹಾಕಿ ನಡಕ್ ನಾವು ಕೊಳ್ದೆ ಹೋಗ್ತದ ಮತ್ತೆ ಚೆಲ್ಲದೇ ಇಲ್ಲ.
0: ಈಗ ನೀವು ದಪ್ಪ ಇದ್ದಲ್ಲಿ ಸಸ್ತು ಅಂದ್ರೆ ಅದನ್ನ ಕಿತ್ತು ಎಲ್ಲಿ ಖಾಲಿ ಇದೆ
3: ಫುಲ್ ಪ್ಯಾಚಪ್ ಬಿಟ್ಟ ಸ್ಥಳ ತುಂಬುತ್ತಂತ
0: ಸ್ಥಳ
3: ಗೆದ್ದಿದ್ದೆಲ್ಲ ತುಂಬಬಹುದು ಅಂತ ಖಾಲಿ ಇದ್ದಂತ ಜಾಗ ಬಿಡುದಿಲ್ಲ.
0: ಓಕೆ, ಈಗ ಇದು ಕಳೆ ಕೀಳುದೊಂದು ಬತ್ತಲ್ಲ ಮರ್ರೆ ಮುದ್ದಿದಲ್ಲಿ
3: ಅದು ನಾವು ಬೀಜ ಹಾಕಿ 3 ದಿನಕ್ಕೆ ಕಳೆನಾಶಕ ಹಾಕತ್ತ. ಅದ್ ನೀರ್ ಮಳೆ ಬರ್ಲ 3 ಇಂಚ್ ನೀರಿದ್ರೆ ಅದ್ ಫುಲ್ ಪ್ಯಾಚಪ್ ಆತ, ಎಲ್ಲರ ನೆರಿ ಬಂದ್ ಹೋಯ್ತಂದ್ರೆ ಅದು ಕಳೆನಾಶಕ ಬೆಳ್ಕೊಂಡು ಹೋಗ್ತ. ಮತ್ತೆ 21 ದಿನ ಈ ಕಿತ್ತು ನಟ್ಟಿ ಒಂದು 3 ದಿನ ಆದ್ಮೇಲೆ ಮತ್ ನೀರ್ ತುಂಬಿಸಿ ಮತ್ ಕಳೆನಾಶಕ ಹಾಕ್ರೆ ಫುಲ್ ಕಳೆ ಎಲ್ಲ ಇದ್ದಿದ್ರೆ ಹೊತ್ತು.
0: ಓಕೆ,
3: ಕುರ್ಬುಲ ಅದ ಇಲ್ಲಂದ್ರೆ ನಾವು ನೇರ ಕೀಳತ್ತೆ. ಮತ್ತೆ ವೀಲ್ಡರ್ ಎಲ್ಲ ಓಡಿಸೋಕೆ ಆತಿಲ್ಲ ಬಿತ್ತನೆ ಮಾಡ್ರಿ.
0: ಕರೆಕ್ಟ್, ಅದ್ ಲೈನ್ ಆಗಿ ಇಪ್ಪುದಿಲ್ಲ.
3: ಅದು ಕೆಲವು ಜಾಸ್ತಿ ದಪ್ಪ ಇದ್ರು ಬಿ ಅದು ಮಾಡಿದಿ ನಾನು ನೇರ ಬಿತ್ತನೆ ಮಾಡಿ. ಮಧ್ಯೆ ಆಗಿನೂ ತೆಳು ಇದ್ರೆ ಜಾಸ್ತಿ ಇದ್ರೆ ನಮ್ಗ ಈರುಳ್ಳಿ ಜಾಸ್ತಿ ಕೊಡುದಿಲ್ಲ, ಅದು ಬರೀ ಹುಲ್ಲು ಹುಟ್ಟುತ್ತ ಬಿಟ್ರೆ ಭತ್ತ ಬತ್ತಿಲ್ಲ. ಹಾಗಾಗಿ ನಾವು ಮಧ್ಯೆ ವೀಲ್ಡರ್ ಓಡಿಸಿ ಅದನ್ನು ನಾವು ಚೆನ್ನಾಗಿ ಮಾಡಿ ಸಾಲ ನಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಜಾಗ ಬಿಡುದು ಅದನ್ನ ವೀಲ್ಡರ್ ಓಡಿಸಿ
0: ಉಳಿದೆಲ್ಲ ಹೊರ ಒಡ್ಡಿಲ್ಲ
3: ಅಂದ್ರೆ ನಮ್ಗೆ ಆಗ್ಲಿಕ್ಕೆ ಆ ಮಕ್ ಇದ್ದು ನಾವು ಹಿಂಡ್ ಹೊಡ್ಕೊಂಡ್ ಜಾಸ್ತಿ ಆಗ್ತಾರೆ. ಮತ್ತೆ ಅಲ್ಲಿ ನಲು ಆತ ಒಳ್ಳೆ ಆಗ್ತ
0: ನಲು ಅಂದ್ರೆ
3: ಘನ ಆಗಿನೆಲ್ಲ ಕೀಳತ್ ಮಧ್ಯೆ ಲೈನ್ ಆಗಿ ಯಾವ್ದೆಲ್ಲ ಇತ್ತಂದ್ರೆ ಆ ಗೊಬ್ಬರ ಅಡಿವತ್ತ ಅಂದ್ರೆ ಕೆಸರು ಮೇಲೆ ಬತ್ತ ಅಷ್ಟೊತ್ತಿಗೆ ಅವ್ರಿಗೆ ಫ್ರೀಡಂ ಸಿಕ್ಕತ್ತೆ, ಸಸಿಗಳಿಗೆ ಫ್ರೀಡಂ ಸಿಕ್ಕತ್ತೆ, ಬೇರೆ ಗಾಳಿ ಹೊತ್ತ
0: ಗುಡುಕ್
3: ಜಾಗ ಸಿಗುತ್ತೆ, ಜಾಗ ಸಿಕ್ಕತ್ತೆ, ಒಳ್ಳೆ ಆತ. ಅದು ಮಾಡೋದು ಕಷ್ಟ ಮಾತ್ರ, ನಾನಾಯ್ ಮಾಡ್ತೀನಿ, ನಾ ಜನ ಹಾಕೋದಿಲ್ಲ, ನಾ ವೀಲ್ಡರ್ ಹೊರಸದಿಂದ ಹಿಡಿದು ಗೊಬ್ಬರ ಹೊರದಿಂದ ಪ್ರತಿಯೊಂದು ನಾವು ಮಾಡೋದು.
0: ಗೊಬ್ಬರ ಒಬ್ಬರೇ ಹೊರದ್ರೆ
3: ನಾವು ಹೊರತ್ ನಮ್ಮ ಪಪ್ಪ ನೆಗ್ಗಿ
0: ತುಂಬಿಸಿ
3: ನಾವು ಹೊತ್ತಾಕೋದು, ನಾ ಜನ ಹಾಕೊಂಡು ಮಾಡೋದೇ ಇಲ್ಲ. ಒಳ್ಳೆ ಮಾಡೋದು
0: ಅಡ್ಡಿಲ್ಲ ಮಾರ, ದೇವ್ರು ಹಿಂಗೆ ಇಟ್ಟಿರ್ಲಿ, ಪಪ್ಪ ತುಂಬುದು ತಲೆ ಮೇಲೆ
3: ಜನ ಹಾಕಿ 1,000 ರೂಪಾಯಿ ಕೊಡಕ. ಅದೇ ನಾವು ದಿನಕ್ಕೆ ಬೆಳಿಗ್ಗೆ 7 ಅವರ್ ಕೆಲಸ ಸಾಯಂಕಾಲ 7 ಅವರ್ ಕೆಲಸ ಮಾಡ್ರೆ ಒಂದಿನಕ್ಕಿಂತ ಕೆಲ್ದೋರ್ಕಿಂತ ಜಾಸ್ತಿ ಮಾಡತ್.
0: ಪ್ರೇಮ ಶೆಟ್ಟರ್, ನನ್ ಫೇವ್ರೇಟ್ ಕೆಲಸ ಯಾವ್ದು ಗೊತ್ತಾ? ಗೊಬ್ಬರ ಹೊರದು. ನಂಗೆ ಇಷ್ಟ ಗೊಬ್ಬರ ಹೊರದು,
3: ಗೊಬ್ಬರ ಹೊರದು, ದನ ಗೊಬ್ಬರ ಹಟ್ಟಿ. ಈ ನಮ್ದು ಈಗ ಮನಿ ಸ್ವಲ್ಪ ಕಟ್ತಿತ್ತಲ್ಲಿ ಆಚೆ ಈಚೆಗಾಯ್ತು ಬಿಟ್ರೆ ನಾವು ಹೈನುಗಾರ ಮೊದ್ಲು ಎಮ್ಮಿ ಎಲ್ಲ ಸಾಕ್ತಿದ್ದು, ನಾವು 3 ಎಮ್ಮಿ ಇದ್ದಿತ್ತು. ಎಮ್ಮಿ ಸಾಕಿ ನಾವು ಎಮ್ಮಿ ಕರ್ದು ಡೈರಿ ಕೊಡ್ ಯಾವಾಗ ಮಿಷನ್ ಇರ್ಲಿಲ್ಲ, ಕೈಯಂಗೆ ಎಳಿಬೇಕಿ. ನಾವು 9 ತಿಂಗಳು ಗರ್ಭಿಣಿ ಯಾರು ಅಂದ್ರೆ ಕರ್ದು ಆಸ್ಪತ್ರೆಗೆ ಹೋಗಿ ಡೆಲಿವರಿ ಮಾಡ್ತೇವೆ.
0: ನಾರ್ಮಲ್ ಡೆಲಿವರಿ,
3: ನಾರ್ಮಲ್ ಆಗಿಲ್ಲ, ಸೀಸರಿನ ಕಾಯ್ಲಿಲ್ಲ.
0: ಮತ್ತೆ
3: 9 ತಿಂಗಳು ಗರ್ಭಿಣಿ ಆದ್ರೂ ಟೆಸ್ಟಿಗೆ ಅಪ್ಪಾಗ ನಾ ಕರ್ದಿಗೆ.
0: ಅದಕ್ಕೆ ಹೇಳುದು ಕೃಷಿ ಮಹಿಳೆಯರು ಸ್ಟ್ರಾಂಗ್ ಅಂತ, ಮೆಂಟಲಿ ಫಿಸಿಕಲಿ ಎರಡೂ ತರದಲ್ಲಿ. ಎಷ್ಟು ಒಟ್ಟು
3: ಕೃಷಿ ಅಂದ್ರೆ ತುಂಬಾ ಖುಷಿ ಅಂದ್ರೆ ಈಗ ಭತ್ತದ ಗೆದ್ದಿನೇ ಆಗ್ಲಿ ಅಡಿಕೆನೇ ಆಗ್ಲಿ ಅದಕ್ಕೋಸ್ಕರ ನಾವು ಈಗ ಕೃಷಿ ಸಖಿ ತಗೊಂಡು ನಮ್ಗೆ ನಾಲೆಜ್ ಸಿಕ್ಕತ್ತೆ. ಸಂಬಳ ಅದ್ರಲ್ಲಿ ಇಂಪಾರ್ಟೆಂಟ್ ಅಲ್ಲ, ನಾಲೆಜ್ ಸಿಕ್ಕತ್ತಲ್ಲ. ವಿಜ್ಞಾನಿಗಳ ಒಟ್ಟಿಗೆ ಮಾತಾಡ್ಲಕ್ಕ ಎಂತ ಸಮಸ್ಯೆ ಇದ್ರು ಕೇಳಲಕ್ಕ.
0: ನೀವು ವಿಜ್ಞಾನಿಗಳ ಒಟ್ಟಿಗೆಲ್ಲ ಮಾತಾಡ್ತೀರ?
3: ಹೌದಪ್ಪ, ನಮಗೆ ಟ್ರೈನಿಂಗ್ ಇರುತ್ತೆ, KVKಲ್ಲಿ ಆ ದಿನ ಟ್ರೈನಿಂಗ್ ಇರುತ್ತೆ, ಅದನ್ನ ನಾವು ಭಾಗವಹಿಸುತ್ತೆ. ಅಷ್ಟೊತ್ತಿ ನಮ್ಗೆ ಎಂತ ಸಮಸ್ಯೆ ಇದ್ರು ಕೇಂದ್ರ ಅವ್ರಿಗೆ ಹತ್ರ ಪರಿಹಾರ ತಗೊಳ್ಳಕ.
0: ಗುಡ್,
3: ಅಷ್ಟು ನಮ್ಗೆ ಆ ನಾಲೆಜ್ ಸಿಕ್ಕ. ನಮ್ಗೆ ಸಿಕ್ಕೋರಿಗೆ 4,000 ಸಂಬಳ, ಅದಿತ್ತಕ್ಕೂ ಸಾಕು ನಂಗೆ ತಿರುಗುದು ಪೆಟ್ರೋಲಿಗೂ ಸಾಕತ್ತಿಲ್ಲ. ಅದಕ್ಕಿಂತ ಹೆಚ್ಚಿನ ನಾಲೆಜ್ ಸಿಕ್ಕತ್ತಲ್ಲ ನಮ್ಗೆ.
0: ಈಗ ನೀವು ಕೃಷಿ ಸಖಿಯಾಗಿ ಎಲ್ರಿಗೆ ಹ್ಯಾಂಗ್ ಹೆಲ್ಪ್ ಮಾಡ್ರಿ?
3: ಪ್ರತಿಯೊಂದು ಈಗ ಪಿ ಎಂ ಕಿಸಾನ್ ಇಂದ ಹಿಡ್ದು ಅವರಿಗೆ ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ತಾರ್ಪಲ್ ಇರ್ಬೋದು, ಪೈಪ್ ಇರ್ಬೋದು, ಪ್ರತಿಯೊಂದು ಮೆಸೇಜ್ ಹಾಕಿ ಕಡೆಗೆ ಸಿಗ್ದರಿಗೆ ಹೇಳಿ ಫೋನ್ ನಂಬರ್ ಇದ್ರೆ ಇನ್ನೊಬ್ರಿಗೆ ಬೇಕಲ್ಲ, ಅವರಿಗೆ ಯಾವ್ದು ಇಲ್ಲ ಕೆಲವರಿಗೆ ಅದನ್ನ ಹೇಳಿ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಹೆಲ್ಪ್ ಮಾಡ್ತೀವಿ. ಮಳ್ಳಳ್ಳಿ ಗ್ರಾಮದಲ್ಲಿ ಆಲ್ಮೋಸ್ಟ್ ಸುಮಾರು ಪೈಪ್ ಬರ್ತೀವಿ.
0: ಬೆಸ್ಟ್ ಕೃಷಿ ಸಖಿ ಅವಾರ್ಡ್ ತಗೊಂಡಿದ್ರೆ ನೀವು, ವೆರಿ ನೈಸ್. ನಿಮ್ಮ ಮೊಳಹಳ್ಳಿಯಲ್ಲಿ ಅಲ್ಲ, ನಂಗೆ ಖುಷಿ ಅದೆಂತ ಗೊತ್ತಾ, ನಿಮ್ಗೆ ಆ ಪ್ರೀತಿ, ಆ ಕೆಲಸದ ಮೇಲೆ ಪ್ರೀತಿ, ಅದು ಹೇಳೋತ್ತಿಗೆ ಎಷ್ಟು ಎಕ್ಸೈಟ್ ಆಗ್ತಿದ್ರಿ ನೀವು.
3: ಅಷ್ಟು ಖುಷಿ ಆಗ್ತದೆ
0: ಅಲ್ಲ ಮಾರ್ರೆ. ಈಗ ಕಾಣಿ ನಮ್ಮಂತರ ಕೃಷಿ, ಆ ಕೃಷಿ ಗೆದ್ದಿ ಇಳಿಕು ಬೆನ್ನು ಐತಿ ಅಪ್ಪ, ಯಾರು
3: ಗೆದ್ದಿಗೆ ಬೆನ್ನು ಮೈ ಕಂಡ ಐಕಂಡ್ರೆ ಬೆನ್ನು ಸ್ಟಾರ್ಟ್ ಆಗ್ತ ಕೆಲಸ ಮಾಡಿದ ಫ್ರೀಡಮ್
0: ಖುಷಿ ಆಗ್ತ
3: ಖುಷಿ.
4: ನಮ್ಮ ಇದಕ್ಕೆಲ್ಲ ಬಂದಿರ ನಮ್ಮ ಏರಿಯಕ್ಕೆಲ್ಲ ಅವ್ರು ಹೇಳುದು ನಮ್ದಂದ್ರೆ ಎಲ್ಲ ಒಂದೇ ಸೈಡ್ ಅಲ್ಲಿ ಇರೋದು, ಈ ತರದ ಗೆದ್ದಿ ನಂಗೆ ಸಿಕ್ಕಿದಿತ್ತು, ನಾನು ಮತ್ತಿಷ್ಟು ಮಾಡ್ತಿದ್ದೆ
0: ಅಂತ ಪ್ರೇಮ ಶೆಟ್ಟರ್ ಹೇಳುದ.
4: ಒಂದ್ ಈಗ ಒಂದ್ ನಮ್ಗೆ ಈಗ ಎನ್ಆರ್ ಎಲ್ ನಮ್ಗೆ ಈಗ ಕೃಷಿ ಸಖಿನ ಎಲ್ಲಾ ಪಂಚಾಯತಲ್ಲೂ ಅವ್ರು ಆಯೋಜನೆ ಮಾಡ್ಯಾರ, ನೇಮಕ ಮಾಡ್ಯಾರ. ಆದ್ರೆ ಒಂದ್ ದುರಂತ ಕೃಷಿ ಸಖಿಯರಿ ಸಂಬಳ ಬೇರೆ, 4,000 ರೂಪಾಯಿ ಸಂಬಳ ಅಂದ್ರೆ ಎತ್ತಿಗೂ ಸಕ್ಕತ್ತಿಲ್ಲ, ಅದಕ್ಕೆ ಅವ್ರು ಪೆಟ್ರೋಲ್ಗೆ ಸಕ್ಕತ್ತಿಲ್ಲ, ಅವ್ರ ಕೆಲಸ ಹೆವಿ ಇರುತ್ತೆ. ಎನಿ ಟೈಮ್ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಫೋನ್ ಅಲ್ಲೇ ಇರ್ತಾರೆ, ಜನರಿಗೆಲ್ಲ ಮೆಸೇಜ್ ತಲುಪ್ತಾರೆ. ನಮ್ದು ಒಂದೇ ಅಂತಂದ್ರೆ ಮೊಳಹಳ್ಳಿಗೆ ಕೃಷಿ ಇಲಾಖೆ ಇತ್ತಂದು ಹೆಚ್ಚಿನ ಜನರಿಗೆ ಗೊತ್ತಿರಲಿಲ್ಲ. ಎಲ್ಲೋ ದೊಡ್ಡ ದೊಡ್ಡವರೆಲ್ಲ ಕೃಷಿ ಮಾಡಿದವ್ರು ಅವ್ರ ಆ ಬೆನಿಫಿಟ್ ತಕ್ಕಂತಿದ್ರು, 10 ಎಕರೆ 5 ಎಕರೆ ಇದ್ದಾರಲ್ಲ. ಆ ನಮ್ಮ ಸಣ್ಣ ಸಣ್ಣ ರೈತರಿಗೆ ಅದ್ರ ಬಗ್ಗೆ ಎಂತದ್ದು
0: ಗೊತ್ತಿಲ್ಲ.
4: ಅದ ನಮ್ ಕೃಷಿ ಸಖಿ ಆರ್ಮೇನೆ ಎಷ್ಟೊಂದು ಫೆಸಿಲಿಟಿ ನಮ್ಮ ಒಳ್ಳೆ ಗ್ರಾಮದ ಜನರು ಪಡ್ಕೊಂಡಿರೋದ್ ನಮಗ್ ಖುಷಿ ಆತ್. ಕೃಷಿ ಅಧಿಕಾರಿಗಳಿಗೆ ಗೊತ್ತಿಲ್ಲ, ಕೃಷಿ ಇಲಾಖೆ ಎಲ್ಲಂದೇಳಿ ಈಗ ಮೊನ್ನಿನವರೆಗೂ ಇವರೇ ತೋರ್ಸೋದು, ಇವರೇ ಕರ್ಕೊಂಡು ಹೋಗೋದು, ಇವರೇ ತೋರ್ಸೋದು. ಮಸ್ತ್ ಹೆಲ್ಪ್ ಮಾಡಿ
0: ಕೆಲಸ ಮಾಡ್ತಾರೆ.
4: ಅಷ್ಟೇ ಕಷ್ಟದ ಪರಿಸ್ಥಿತಿ ಅಲ್ಲಿ ಅವ್ರಿದ್ರು, ವೈಯಕ್ತಿಕವಾಗಿ ಮಸ್ತ್ ಕಷ್ಟದಲ್ಲಿದ್ರು, ತುಂಬಾ ಕಷ್ಟ. ಆದ್ರೆ ಜನರು ಈಗ ಒಂದು ಚೂರು ತೋರ್ಸ್ಕಂತಿಲ್ಲ, ಅದೊಂದು ಮಾತ್ರ ಬಹಳ ಖುಷಿ ಆಯ್ತು ನಮ್ಗೆ. ಇಂಥ ಹೆಂಗಸರೆಲ್ಲ ಇರ್ತಾರಲ್ಲ
0: ನಿಜವಾಗ್ಲು ವೆರಿ ಸ್ಟ್ರಾಂಗ್. ಅದೇ ರೇಡಿಯೋ ಕುಂದಾಪುರ ಕೇಂಬರ್ ಎಲ್ಲ ಒಂಚೂರು ಕೇಳಿ ಅಂತಂದ್ರೆ ಈ ಕೃಷಿ ಸಖಿ ಪಶು ಸಖಿ ಅಂತೆಲ್ಲ ಹೇಳ್ತಾರಲ್ಲ, ಅವರಿಗೆಲ್ಲ ಒಂಚೂರು ಈಗ ನಾವೇ ಕಾಂತ ಪೆಟ್ರೋಲ್ ಹಾಕುದು ಎಷ್ಟು ಕಷ್ಟ ಅನ್ನೋದು. ಒಂದ್ಸಲ ಹಾಕೊಂಡು ಅಲ್ಲಿ ನಿಲ್ಗೋದು ಪುರ್ರ ಖಾಲಿ ಆಗಿರತ್ತೆ, ಅದು 200 ರೂಪಾಯಿ 300 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಎಲ್ಲಿಗೂ ಸಾಲ.
4: ಬೇರೆ ಎನ್ಆರ್ ಎಲ್ ಬೇರೆ ಸಿಬ್ಬಂದಿಗಳೆಲ್ಲ ಇರ್ತಾರ ಆಯಾ ಪಂಚಾಯತ್ ಅಲ್ಲಿ, ಅವ್ರಿಗೆಲ್ಲರೂ ಸ್ಯಾಲ್ರಿ ಜಾಸ್ತಿ ಮಾಡ್ಯಾರ. ಆರ್ ಕೃಷಿ ಸಖಿಯರಿಗೆ ಮಾತ್ರ ಎಂತದೂ ಇರ್ಲಕ ಸಂಬಳ. ಆರ್ ವಾರದಲ್ಲಿ ಒಂದೆರಡು ಸರಿ ಅವರು ಕಂಪಲ್ಸರಿ ಕೃಷಿ ಇಲಾಖೆಗೆ ಬರ್ಲೇಬೇಕಾ ಮೊಳಳಿ. ಅಲ್ಲಿಗೆ ಪೆಟ್ರೋಲ್ ಚಾರ್ಜ್, ಅವ್ರದ್ದು ರಿಕ್ಷಾ ಚಾರ್ಜ್. ನಮ್ಮ ಮರತ್ತು ಮೊಳಳಲ್ಲೆಲ್ಲ ಬಸ್ ಇಲ್ಲ, ರಿಕ್ಷಕ್ ಬಂದು ಬಸ್ ಸ್ಟ್ಯಾಂಡ್ ಬಂದು ಮತ್ತೆ ವಾಪಸ್ ಬರ್ಕ್. ಆ ಇದ್ನಲ್ಲ ಅವ್ರದ ಆ ಪರಿಸ್ಥಿತಿ ಅದೆಲ್ಲ ಎಣಿಸ್ಕೊಂಡ್ರು ಬಹಳ ಅಷ್ಟು ಕಷ್ಟ ಪರಿಸ್ಥಿತಿ ಅಲ್ಲಿ ಅವ್ರದ ಇಂಟ್ರೆಸ್ಟ್ ತೋರಿಸಿ ಆ ಕೃಷಿ ಸಖಿ ನಿಭಾಯಿಸ್ತಾರಲ್ಲ, ಅದೊಂದು ಗ್ರೇಟ್.
0: ಅದನ್ನ ಮೆಚ್ಚಲೇಬೇಕು.
4: ಮತ್ತೆ ಇಡೀ ಜನರದ್ದು ಯಾರೇ ಫೋನ್ ಮಾಡ್ಲಿ ನಿಮ್ಗೆ ಎಂತ ಬೇಕು, ಆ ಸಿಟ್ಟಿಲ್ಲ ನಿಮ್ಗೆ. ಅವ್ರದ ಪರಿಸ್ಥಿತಿ ಅವ್ರ ಬದಿಗಿಡ್ತಾರೆ, ಅವ್ರ ಕೆಲಸ ಅವ್ರಿಗೆ ಬದಿಗಿಡ್ತಾರೆ, ನಿಮ್ಗೆ ಎಂತ ಬೇಕು. ಅದನ್ನ ಅಷ್ಟು ತಕೊಂಡೆ ಅವ್ರದ್ದು ಏನೇನ ಅಪ್ರೂಫ್ ಎಲ್ಲ ಬೇಕು ಅದನ್ನ ತಕೊಂಡು ಅವರೇ ಸ್ವತಃ ಖುದ್ದ ಕೃಷಿ ಇಲಾಖೆ ಕೊಟ್ಟು ಅವ್ರಿಗೆ ಫೋನ್ ಮಾಡಿ ಅವ್ರ ಮನೆಗೆ ಬಂದು ಅದನ್ನ ಹೇಳಿ ಇಷ್ಟೆಲ್ಲ ಪೇಷನ್ಸ್ ಇಟ್ಕೊಂಡು ಅವ್ರು ಮಾಡ್ತಾರೆ, ಅದು ಖುಷಿ.
0: ಬೇರೆಯವರಿಗೋಸ್ಕರ
4: ಅವು ಬೇರೆಯವರಿಗೋಸ್ಕರ
0: ಅದಕ್ಕೆ ಅವರು ಪ್ರೇಮ ಅಂತ ಹೆಸರು ಇಟ್ಕೊಂಡದ.
4: ನಮ್ದು ಯಾವ್ದೇ ಒಂದು ಕಾರ್ಯಕ್ರಮ ಮಾಡ್ರು ಆಕ್ಟಿವ್ ಮತ್ತೆ ಅದ್ರಲ್ಲಿ ಪಂಚಾಯತ್ ಅಲ್ಲಿ ನಾವು ಎಂತದೇ ಮಾಡಿ ಅದು ಮಾಡು ಇದು ಮಾಡು. ನಾನ್ ಹೇಳುದು ನೀವ್ ಯಾಕೆ ಇಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸ್ಕೊಂಡು ಹೆಂಗ್ ಮಾಡ್ತೀರಿ ಅನ್ಕೊಂಡು,
0: ಹೆಂಗ್ ಸಾಧ್ಯ?
4: ನಮ್ಗೆ ಕೇಮಕ್ಕೆ ಬೇಜಾರತ್ತ ಅವ್ರದ ಪರಿಸ್ಥಿತಿ, ಅವ್ರದ ಒತ್ತಡ, ಆ ಟೈಮ್ ಇಲ್ದೆ 20ಗೆ ಮತ್ತೆ ಬೇರೆ ಬೇರೆ ಮೀಟಿಂಗ್ ಇರುತ್ತ, ಡೈಲಿ ಅವ್ರಿಗೆ ತಿರುಗಾಟ ಇರುತ್ತ ಕೃಷಿ.
0: ಅದ್ರ ಮಧ್ಯದಲ್ಲಿ ಗೆದ್ದ ಕೆಲಸ ಎಷ್ಟೊತ್ತಿ ಮಾಡುದಕ್ಕ?
4: ರಾತ್ರಿ 4:30 ಹೇಳ್ತಾರಂತ, ರಾತ್ರಿ 11:30-12 ಅವ್ರಿಗೆ ಕೆಲಸ. ಇದೀಗ ನಾವೀಗ ವೈಯಕ್ತಿಕ ಕಂಡದ್ದು
0: ದೊಡ್ಡ ನಮಸ್ಕಾರ ಮಾಡ್ಕೊ, ದಂಡ ನಮಸ್ಕಾರ. ಸೀರಿಯಸ್ಲಿ ಇವರೇ ನಮ್ ಇನ್ಸ್ಪಿರೇಷನ್ ಅಂತ. ಎಷ್ಟು ಕಷ್ಟ, ಎಷ್ಟು ಕಷ್ಟ ಸಹಿಷ್ಣುಗಳು ಅಂತ ಹೇಳ್ಕೊಂಡು
4: ನಾವು ಬೇರೆ ವಾರ್ಡ್ ಮೀಟಿಂಗ್ ಎಲ್ಲ ಕರೀತಾರೆ ಅಷ್ಟೊತ್ತಿಗೆ ಹೇಳುದು ಅಲ್ಲ, ಊರಷ್ಟು ಕಷ್ಟ ನಿಮ್ಗಿತ್ತ. ಬೇರೆ ಇವತ್ತು ಅದ್ಲಿ ಬಪ್ಪು ಕೈಲಿಲ್ಲ ಮಾರ್ರೆ, ಆ ಮೀಟಿಂಗ್ ಬಪ್ಪು ಕೈಲಿಲ್ಲ, ಇವತ್ ನಮ್ಗದ್ದು ತಪ್ಪು ಕೈಲಿಲ್ಲ ಅಂತ ನಾವ್ ಇವ್ರದ್ದು ಉದಾಹರಣೆ ಕೊಡುತ್ತೆ. ಆ ಪರಿಸ್ಥಿತಿಯಲ್ಲಿ ಆ ಹೆಂಗ್ಸ್ ಅಷ್ಟೆಲ್ಲ ಟೈಮ್ ಕೊಟ್ಟು ಆ ಜನರಿಗೋಸ್ಕರ ಮಾಡ್ತಾರಲ್ಲ, ಹಂಗಾರೆ ಅವ್ರಷ್ಟು ನಿಮ್ಗೆ ಕಷ್ಟ ಇತ್ತ ಪರಿಸ್ಥಿತಿ ಅಥವಾ ವೈಯಕ್ತಿಕವಾಗಿ ಅಥವಾ ದುಡ್ಡಿನಲ್ಲೂ ಎಲ್ಲದ್ರಾಗ ಅವ್ರಿಗೆ ಮಸ್ತ್ ಕಷ್ಟವೇ, ಮಸ್ತ್ ಬೇಜಾರು.
0: ಆದ್ರೆ ಅದೇ ಕೃಷಿ ಸಖಿಯರ್ ಅವ್ರು ಮಾಡೋ ಇಂಥ ನಿಸ್ವಾರ್ಥ ಕೆಲಸಗಳಿಗೆ ಏನೀಗ ಸಂಭಾವನೆ, ಗೌರವ ಸಂಭಾವನೆ ಅಂತ ಕೊಡ್ತೀವಿ. ಅದೇನು
4: ಸಾಲ, ಏನು ಸಾಲ.
0: ದಯವಿಟ್ಟು ಸರ್ಕಾರ ಏನಾದ್ರೂ ಅದನ್ನ ಸ್ವಲ್ಪ ಆದ್ರೂ ಜಾಸ್ತಿ ಮಾಡ್ರೆ ಅಟ್ಲೀಸ್ಟ್ ಅವ್ರ ಪೆಟ್ರೋಲ್ ಖರ್ಚಾಗಿ ಬದುಕಲಿಕ್ಕೆ ಒಂದ್ ಸ್ವಲ್ಪ ದಾರಿ.
4: ಅದೇ ಈಗ ನಮ್ದು ಶಾಸಕರಿಗೆ ಒಂದು ಮನವಿ ಮಾಡ್ಕೊಂಡು ಅಂದ್ರೆ ಎಲ್ಲಾ ಪಂಚಾಯತ್ ಅವ್ರು ಬಂದ್ರೆ ನಾನು ಅದ್ ಹೇಳಿದ್ದೆ ಒಂದು ಲೆಟರ್ ಕೊಡು ಅವರಿಗೆ ಕೃಷಿ ಸಖಿಯವರಿಗೂ ಏನಾರು ಅವ್ರಿಗೊಂದು ಆಗುವ ಅಷ್ಟು ಏನೋ ಸರ್ಕಾರದ ವತಿಯಿಂದ ಯಾವ ರೀತಿಯಲ್ಲಿ ಅವ್ರಿಗೆ ಸಹಾಯ ಎಷ್ಟು ಮಟ್ಟಿಗೆ ಅದನ್ನೊಂದು ಕೊಡುವ ಅನ್ಕೊಂಡು ಮುಂದಿನ ದಿನ
0: ಬೇಗ ಕೊಡಿ.
4: ಹೌದು,
0: ಓಕೆ, ನಂಗೂ ಹೇಳಿ, ನಾನು ಬರ್ತೀನಿ ಮೊಟ್ಟಿಗೆ, ಆಯ್ತಾ? ಬೇಗ ಕೊಡಿ, ಯಾಕೆಂದ್ರೆ ಇಷ್ಟು ನಿಸ್ವಾರ್ಥತೆಯಿಂದ ಕೆಲಸ ಮಾಡೋರಿಗೆ ಏನಾದ್ರು ಸಿಗ್ಲೇಬೇಕು. ಈ ಕೆಲವರೆಲ್ಲ ಇರ್ತಾರ ಅಣ್ಕ ಅಣ್ಕ ಮಾಡುವರು, ಅವ್ರು ಬೇರೆ ಕ್ಯಾಟಗರಿ. ಬಟ್ ಇಷ್ಟು ಚಂದ ಕೆಲಸ ಮಾಡಿ
4: ಕೃಷಿ ಸಖಿ ಬಗ್ಗೆ ನಮ್ಗೆ ಎಲ್ರಿಗೂ ಸಹ ಇವ್ರು ಒಬ್ರಿಗಲ್ಲ, ನಮ್ಮ ಒಕ್ಕೂಟದಲ್ಲಿದ್ದರು, ನಮ್ಮ ಒಳ್ಳಳ್ಳಿ ಗ್ರಾಮದಾಗ ಎಲ್ರಿಗೂ ಸಹ ಎಷ್ಟೇ ಇದ್ದಿದ್ರು ಅವ್ರು ನಗಡ್ತಾ ಮಾತಾಡ್ತಾರೆ, ಅದೇ ಒಂದು ಖುಷಿ ಆಗ್ಬೋದು ನಮ್ಗೆ.
0: ಆಯ್ಲಿ ಆಯ್ಲಿ. ಓಕೆ, ಈಗ ಹಡ್ಬಿದ್ದ ಭೂಮಿನ ನೀವೆಲ್ಲ ಹೆಂಗಸರು ಒಟ್ಟಾಗಿ, ಎಷ್ಟು ಮನೆಯ ಹೆಣ್ಣು ಮಕ್ಳು ಒಟ್ಟಾಗಿ ಈಗ 25 ಎಕರೆ ಭೂಮಿ ಮಾಡಿದ್ದು?
4: 9 ಜನ
0: ಸೇರ್ಕೊಂಡು. ಆವಾಗ ಶುರು ಮಾಡಿದ್ರೆ 2021 ನೀವು ಶುರು ಮಾಡಿದ್ದ?
4: 22 ಮಾಡಿದ್ವಿ ನಾವು, 24 ನಾವು ಶಾಸಕರನ್ನ ಕರೆದು ನಾವು ಅದನ್ನ ಆ ಮಾಡದ ಭತ್ತನ ಮಿಲ್ಲಿಗೆ ಹಾಕಿ ಅಕ್ಕಿ ಮಾಡಿ ನಾವು ಅದನ್ನ ಉದ್ಘಾಟನೆ ಮಾಡಿತ್ತು.
0: ಓಕೆ, ಆದ್ರೆ ಯಾಕೆ ಎಂಬುದ, ನೀವು ಈಗ ಎಲ್ಲರೂ ಸಾವಯವ ಸಾವಯವ ಸಾವಯವ ಅಂತ ಮಾತಾಡ್ತಿರ್ತಾರಲ್ಲ, ಈ ಸಾವಯವದ ಬಗ್ಗೆ ಯಾಕೆ ಯೋಚನೆ ಮಾಡ್ಲಿಲ್ಲ? ಅದು ಈಗ ಸಾರ ಇಲ್ಲದೆ ಹಾಕ್ರೆ ಬೆಳಕು ಆತಿಲ್ಲ ಅಂತಾನ, ಅಥವಾ ಈ ತರದಲ್ಲಿ ರಿಸ್ಕ್ ನಮ್ ತಕ್ಕಂ ಕಾತಿಲ್ಲ, ಗೇಣಿ ಹಾಕಲ್ಲ, ಹೆಂಗೆ?
3: ಇಲ್ಲ ಇಲ್ಲ, ನಾವ್ ಆಕ್ಚುಲಿ ಮಾಡ್ತಾ ಇತ್ತ ಪಟ್ಟ ಗೆದ್ದೆ ಅಡ್ಜಸ್ಟ್ ಆಗ್ತಿಲ್ಲ. ಮೊದ್ಲಿಂದ ಸಾವ ಹಾಕಿ ಹಾಕಿ ಹಾಕಿ ನಾವ್ ಎಷ್ಟೇ ಗೊಬ್ಬರ ಹಾಕ್ಲಿ, ಹಟ್ಟಿ ಗೊಬ್ಬರ 100 ಅಡಿಗೆ ಹಾಕ್ರು ಬಿ 5 kg ಯೂರಿ ಹಾಕ್ದಿರ ಗಿಡಕ್ಕೆ ಏನ್ತಿಲ್ಲ, ಒಂದೇ ಸಲ ಕೈದ್ ಮಾಡೋಕ್ ಆತಿಲ್ಲ.
0: ಸೊ ಎಂತ ಮಾಡ್ತಿದ್ರಿ ನೀವು?
3: ಮನುಷ್ಯ ಟಾನಿಕ್ ಕುಡ್ದು ಕುಡ್ದು ಕುಡ್ದ ನೀವು ಒಂದೇ ಸಲ ಕಷಾಯ ಕುಡಿ ಅಂದ್ರೆ ಕುಡಿಯೋದಿಲ್ಲ. ಪ್ರತಿಯೊಂದು ಈಗ ಪ್ರತಿಯೊಂದಕ್ಕೂ ಇದಿತ್ತು, ಈಗ ಹೊಡಿ ಗೊಬ್ಬರ ಎಳೆಯವರ ಗೊಬ್ಬರ ಅದೆಲ್ಲ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದ ಮನುಷ್ಯರು. ಈಗ ಎಷ್ಟೇ ತೋಟದಂಗೆ ನೈಸರ್ಗಿಕ ಜೀವಾಮೃತ ಏನ ನಾವು ಮಾಡತ್ತ ಮಾಡಿ ಹೇಳಿ ಹೆಚ್ಚಿನವ್ರು ಮಾಡ್ತಿದ್ವಿ, ಈಗ ಜೀವಾಮೃತ ಬೆಸ್ಟ್ ಅಂತ ಹೇಳಿ ನೈಸರ್ಗಿಕ ಕೃಷಿ ಮಾಡೋತ್ತಿಗೆ ಪ್ರತಿ ಒಂದೇ ಸಲ ಮಾಡಿದ್ರೆ ಅವ್ನಿಗೆ ಆತಿಲ್ಲ. ಒಂದೊಂದೇ ತೋಟ ಅವ್ನ 10 ಎಕರೆಗೆ ಎದ್ದ ಇದ್ರೆ 1 ಎಕರೆಯಿಂದ ಸ್ಟಾರ್ಟ್ ಮಾಡ್ತಾ ಬರ್ಕ ಅಂದ್ರೆ ಅದು ಪಟ್ಟ ನಾವು ಇದನ್ನ ಹಾಕಿ ಹಾಕಿ ಅದನ್ನ ಹಾಕಿದ ಕೃಷಿ ಅದು ಒಂದೇ ಸಲ ಫಸಲು ಕೊಡೋದಿಲ್ಲ, ಇದ್ದ ಫಸಲು ಕಡಿಮೆ ಆಗ್ತದೆ.
0: ಸೊ ನೀವೀಗ ಅದಕ್ಕೆ ಎಂತ ಮಾಡ್ತಾ ಇದ್ರಿ?
3: ಈಗ ನಾವು ಆಲ್ಮೋಸ್ಟ್ ಹೆಚ್ಚಿನವ್ರು ಈಗ ನೈಸರ್ಗಿಕ ಅದ್ರಿಂದ ನಮ್ಗೆ ಟ್ರೈನಿಂಗ್ ಆಯ್ತು ನೈಸರ್ಗಿಕ ಕೃಷಿ, ಕೆಲವೊಂದು ಗ್ರಾಮನು ಅಡಾಪ್ಟ್ ಆಯ್ತು. ಈಗ ನಮ್ದು ಮೊಳಲ್ಲಿ ಮಾಡ್ಕೊಂಡು ಕೆಲವ್ರಿಗೆ ಇಂಟ್ರೆಸ್ಟ್ ಇತ್ತು, ಅದು ನಮ್ಗೆ ಕೊಡ್ಲಿಲ್ಲ. ಕೊಟ್ಟಿರೋ ನಮ್ಮ ಇದರಲ್ಲಿ ರೈತರಿಗೆ 1 ಎಕರೆ ತಗೊಂಡ ಅವ್ರಿಗೆ ನೈಸರ್ಗಿಕ ಕೃಷಿ ಅನುಭವ ಕೊಟ್ರೆ ಅದ್ರಲ್ಲಿ ಹೆಂಗೆ ಬೆಲೆ ಜಾಸ್ತಿ ಬತ್ತ, ಯೂರಿಯಾ ಸೊಪ್ಪಲ್ಲ ಹಾಕಿದ ಮೇಲೆ ಎಷ್ಟು ಬೆಳೆ ಬತ್ತ, ಇದ್ರಂಗೆ ಹೆಂಗ್ ಬತ್ತ ಅಂದೇಳಿ ಅವ್ರು ಅದ್ರಂಗೆ ವ್ಯತ್ಯಾಸ ಕಂಡು ಇನ್ನು ಸ್ಟಾರ್ಟ್
0: ಮಾಡ್ತೀವಿ.
3: ಆಕ್ಚುಲಿ ನೈಸರ್ಗಿಕ ಕೃಷಿ ಮಾಡ್ರೆ ಒಳ್ಳೇದು, ಯಾಕಂದ್ರೆ ಮಿನ್ನ ಮಕ್ಳಿಗೂ ಒಳ್ಳೇದು. ಈ ಕೆಮಿಕಲ್ ತಿಂದು ತಿಂದು ತಿಂದಕ್ಕಿಂತ ನಾವೀಗ ನಮ್ಗೆ ತರಕಾರಿ ತತ್ತೆ ಅದ್ರಂಗೆ ಎಂತದ್ದು ಇರುದಿಲ್ಲ, ಅದೇ ನಾವು 2 ಗೊಬ್ಬರ ಹೊಡಿ ಹಾಕಿ ಹರಿಗೆಯೋ ಅದು ಮಾಡಿದ್ರೆ ಅದು ಎಷ್ಟಿರುತ್ತೆ, ರುಚಿ ಇರುತ್ತೆ, ಟೇಸ್ಟ್ ಇರುತ್ತೆ, ಮತ್ತ ಕೆಟ್ಟಿ ಆದ್ರೂ ಬಿ ಕೊಯ್ದು ನಾವು ತಿಂತೀವಿ. ಇದು ಫ್ರೆಶ್ ತಂದ್ರು ಬಿ ಅದ್ರೊಳಗೆ ಈಶಾನೆ ಇರುತ್ತೆ ಬಿಟ್ರೆ ಅದ್ರಲ್ಲಿ ಒಳ್ಳೆತನ ಇರುವುದಿಲ್ಲ.
0: ಕರೆಕ್ಟ್ ಕರೆಕ್ಟ್.
3: ಹಾಗಾಗಿ ಈಗ ನೈಸರ್ಗಿಕ ಕೃಷಿ ಹಾತಿದ್ರೆ ಅದು ಜನರಿಗೆ ಇನ್ನು ಮಂದಟ್ಟ ಇಲ್ಲ, ಮಂದಟ್ ಮಾಡ್ರೊಳಗೆ ಇನ್ನೊಂದು 2-3 ವರ್ಷ ಹಾಕ್ತೀವಿ.
0: ಸೊ ನಿಮ್ದಂತೂ ಪ್ಲಾನ್ ಇದೆ?
3: ಪ್ಲಾನ್ ಇದೆ
0: ಸಾವಯವ ಕೃಷಿಗೆ ನಿಧಾನಕ್ಕಾದ್ರು
3: ಮಾಡ್ತಿದ್ರೆ. ಈಗ
4: ಲಾಸ್ಟ್ ಮಂತ್ ನಾವು ಮಾಡುವ 1 ಎಕರೆ ತಕ್ಕಂಡ ನೈಸರ್ಗಿಕ ಕೃಷಿ ಅನ್ಕೊಂಡು ಮಾತಾಡಿದ್ದ, ಮುಂದೆ ಹೋಯ್ಲಿಲ್ಲ. ಇನ್ನು
0: ಮುಂದೆ ಹಾಪರ್ ಇದ್ರಿ?
4: ಹೌದು
3: ಹೌದು. ತುಂಬಾ ನಾ ಈಗ ಮತ್ತೆ ಕಾಣಿಕೆ ನಾವು ಇನ್ನು ಕೃಷಿ ಅಡಿರು ಭೂಮಿ ತಗಂತಿತ್ತು, ಅದು ನಮ್ಮಲ್ಲಿ ಜಿಂಕೆ ಕಾಟ ತುಂಬಾ ಜಾಸ್ತಿ ಅಂದ್ರೆ ಒಂದೆರಡಲ್ಲ 1000 ಗಟ್ಲಿ ಬತ್ತು ಲೈನ್ ಅಲ್ಲಿ. ಹಾಗಾಗಿ ನಾವು ಒಂದ್ಸಲ ಹೋದ ವರ್ಷ ಮಾಡ್ದಲ್ಲಿ ನಂಗೆ 30 ಕ್ವಿಂಟಲ್ ಭತ್ತ ಹಾಕೋದು 3 ಕ್ವಿಂಟಲ್ ಭತ್ತ ಅಷ್ಟು ಲಾಸ್ ಆಗ್ಕೆ ಒಂದ್ ಸ್ವಲ್ಪ ಕೃಷಿ ನಂಗೆ ಇಂಟ್ರೆಸ್ಟ್ ಕಡಿಮೆ ಮಾಡಿದೆ. ಆದ್ರೂ ಇನ್ನು ಪ್ರಯತ್ನ ಮಾಡ್ಕಂದ್ರೆ ಇನ್ನು ಕಾಣ್ತಿದ್ ನಾವು ಪಿಡಿಓ ಜೊತೆ ಮಾತಾಡಿತ ಕೃಷಿ ಭೂಮಿ ಒಂದ್ 10-25 ಎಕರೆ ಒಟ್ಟಿಗೆ ಇದ್ದದ್ದ ಫುಲ್ ಬೇಲಿ ಹಾಕಿ ಸರ್ ನಮ್ದು ಸಂಜೀವಿನಿ ಅಂಡರ್ ಹಂಗ್ ನಾವು ಮಾಡತ್ತ ಮಾಡಿ ಕೊಡಿ ಅಂತ ಹೇಳಿತ್ತ. ಅವ್ರು ಅಡ್ಡಿಲ್ಲ, ನಾನು ಕೇಳಿ ನೀವು ಮಾತಾಡಿ ಕೊಡ್ತಿ ಅಂದಿರ, ಮಾತಾಡಿ ಕೊಟ್ಟದಿದ್ರೆ ನಾವು ಅಷ್ಟು ಮಾಡತ್ತ ನಮ್ ಸಂಜೀವಿನಿ ಒಕ್ಕೂಟದಿಂದ.
0: ಆಕ್ಚುಲಿ ಇದು ಒಳ್ಳೆ ಐಡಿಯಾ, ಗೊತ್ತಾ,
3: ಸುಮ್ನೆ ವೇಸ್ಟ್ ಮಾಡ್ತಾರೆ. ಮುಣುಕ ಬೆಳಿತ್ತ, ಹಳು ಬೆಳಿತ್ತ, ಆಕ್ಚುಲಿ ಅದ್ ನಾವು ಮಾಡ್ರೆ ಜನರಿಗೆ ಭೂಮಿ ತಾಯಿಗೆ ಒಳ್ಳೇದ, ಸೀರೆ ಉಡ್ಸ್ದಂಗ
0: ನಿಜ ನಿಜ
3: ಸೀರೆ ಉಟ್ಟ ಆ ತಾಯಿಗೆ ಈಗ ಮುಂದಾರೋದ್ಯವ್ರ ನಮ್ಗೆ ಅದ್ ಹೆಲ್ಪ್ ಮಾಡ್ತಾ.
0: ನಿಜವಾಗ್ಲು ನಿಜವಾಗ್ಲು ಅದ್ ನಂಗೆ ನಿಮ್ ಐಡಿಯಾ ಒಳ್ಳೆ ಥಾಯ್, ಯಾಕಂದ್ರೆ ನಮ್ಮಲ್ಲಿ ಇಪ್ಪದೆಲ್ಲ ಸಣ್ಣ ಹಿಡುವಳಿ
3: 1-5 ಎಕರೆ ನಮ್ಮಲ್ಲಿ. ನಮ್ಮ ಕೃಷಿಯಲ್ಲಿ ಮೊಳ್ಳಲ್ಲಿ ಫುಲ್ ಕೃಷಿ ಜಾಸ್ತಿ, ಭತ್ತ ಇರ್ಬಹುದು, ಅಡಿಕೆ ಇಡಬಹುದು ಎಲ್ಲ. ಈಗ ಮಾಡು ಗೆದ್ದಕ್ಕಿಂತ ಹೆಚ್ಚು ಹಡುಬಿದ್ದ ಗೆದ್ದೆ ಜಾಸ್ತಿ ನಮ್ ಸೈಡ್.
0: ಓ
3: ಸಿಕ್ಕಾಪಟ್ಟಿ ಇತ್ತು. ನಾನೀಗ ಪ್ರತಿ ಒಂದ್ ಗೆದ್ದೆ ಸರ್ವೆ ಮಾಡಕ್ ಹೋತ್ನಲ್ಲ ಅಷ್ಟೊತ್ತಿಗೆ ತುಂಬಾ ಬೇಜಾರತ್ ನಂಗೆ, ಅಲ್ಲಷ್ಟು ಬಿದ್ದಿತ್ತಲ್ಲ ಮಾಡಿದ್ರೆ. ಹೌದು, ಜನರಿಗೆ ಎಂತ ಸಿಕ್ಕತ್ತ ಹಡ, ಅದು ಬಿತ್ತಿದ್ರೆ ಹುಲ್ಲು ಭತ್ತ ಜನರಿಗೆ ಊಟ ಅವ್ರು ಸಿಕ್ಕತ್ತಲ್ಲ.
0: ಸತ್ಯ, ಆ ಭೂಮಿನ ಹಾಂಗೆ ಕೆಡ ಬದಲ
3: ಕೆಲವ್ರು ಅದೊಂದು
5: ಗದ್ದೆ ಹಡಬಿದ್ರು ಅಡ್ಡಿಲ್ಲ ಅವ್ರಿಗೆ, ಅದು ಒಂದಕ್ಕೆ ಒಂದುವರೆ ಗೇಣಿ ಕೊಡ್ಬೇಕು.
0: ಹಾ,
5: ಗದ್ದೆ ಹಡಬಿದ್ರು ಅಡ್ಡಿಲ್ಲ ಅವ್ರಿಗೆ, ಒಂದ್ ಸಲ ಹಾ ಅದ ಎಂತ ಹೊಳೆ ಸೇರು ಅಡ್ಡಿಲ್ಲ, ಒಂದಕ್ಕೆ ಒಂದುವರೆ ಗೇಣಿ ಕೊಟ್ಟು ಮಾಡ್ಬೇಕು ಅದನ್ನ. ಆತರ ಹೊಟ್ಟೆ ಕಿಚ್ಚು
0: ಈ ಮನಸ್ಥಿತಿಗಳೆಲ್ಲ ಒಂಚೂರು ಬದ್ಲಾಗ್ಲಿ.
5: ಹೌದೌದು, ಅದೇ
6: ಅವ್ರು ಕೆಲವರು ದೊಡ್ಡ ಹಡುಬಿದ್ದ ಭೂಮಿ ಅವ್ರಿಗೆ ಜಾಸ್ತಿ ಭೂಮಿ ಇರುತ್ತ, ಅವ್ರಿಗೆ ಬೇಕಾಗಿಲ್ಲ.
5: ಅವ್ರಿಗಂದ್ರ
4: ಅದರಿಂದಾನೆ ದಿನ ಹೊಯ್ಕಂದೆ ಅಂತ ಇರುದಿಲ್ಲ, ಹಾಗಾಗಿ ಅವ್ರು ಬಿಟ್ಬಿಡ್ತಾರೆ, ಅವ್ರು ಬೇರೆ ಆದಾಯ ಬಂದಿರತ್ತ. ಹಾಗ ಗೆದ್ದಿದ್ದ
0: ಈಗ ಅನಿವಾರ್ಯ ಆದವರು ಮುಂಚೆ ಮ್ಯಾಲ್ ಕಟ್ಕೊಂಡು ಗೆದ್ದಿ ಗಿಳಿಕೆ ಹೌದಲ್ದ. ಈಗ ಅನಿವಾರ್ಯ ಅಲ್ಲ, ನಂಗೆ ಹೊಟ್ಟಿ ತುಂಬಿತ್ತು, ನಂಗೆ ಬೇರೆ ಆದಾಯ ಇದೆ ಅಂಬಾರ ಆ ಹೊಟ್ಟು ಬಿದ್ರು ಬೀಳ್ಲಿ ಬಿಡ, ಯಾರು ಮಾಡ್ತಾರ.
4: ಎಕ್ಸಾಕ್ಟ್ ಈಗ ನಂದೇ ಒಂದು ವೈಯಕ್ತಿಕ ಉದಾಹರಣೆ ನಾನು ಹೇಳ್ತೀನಿ. ನಾನ್ ಮದ್ವೆ ಆಗೋರಿಗೆ ನಂಗೆ ಗೆದ್ದಿ ಗೋಸರ ಅಂದ್ರೆ ಆತಿಲ್ಲ, ಪಪ್ಪ ಎಲ್ಲ ಹುಡುಕೋರ್ ನಾವು ನೀರ್ ತಕೊಂಡು ಹತ್ತಿಲ್ಲ ಎಂತಕಂದ್ರೆ ಪಪ್ಪ ಅವರೆಲ್ಲ ಹಟ್ಟಿ ಗೊಬ್ಬರ ತಗೋತಿ, ನಾವು ಅವ್ರಿಗೆ ಅವ್ರ ಹತ್ರ ಹತ್ತಿಲ್ಲ ವಾಸನೆ ಬರ್ತಾನೆ. ಆದ್ರೆ ಅದು ರಿಟರ್ನ್ ನಂಗೆ ವಾಪಸ್ ಹೆಂಗಾಯ್ತು, ನಾನ್ ಮದ್ಯಾರ ಮೇಲೆ ನಂಗೆ ಸಿಕ್ಕದ್ದೇ. ಈಗ ನಾನೇ ಗೆದ್ದಿ ಇಳಿತೆ, ನಾವು ಶಗಣಿ ಮೆಟ್ಟತೆ, ನಾನೇ ದನ ಕರಿ.
0: ಈಗ ಅದೇ ಆಪ್ತ
4: ಅನ್ಸುತ್ತದ, ಓ ನಂದ್ ಹೆಂಗ್ ರಿಟರ್ನ್ ಆಯ್ತು, ಅದ್ ಯಾವ್ದು ಬ್ಯಾಡ್ ಅಂತಿದ್ನೋ ಅದೇ ನಂಗೆ
0: ಸಿಕ್ಕ, ಅದನ್ನ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿ.
4: ಆರೀಗ ಅದೇ ನಂಗೆ ಖುಷಿ
0: ಖುಷಿ ಇದೆ ಅಲ್ಲ,
4: ಅದೊಂದು ಜೀವನ ಕೊಟ್ಟಿತ್ತ.
0: ನಿಜವಾಗ್ಲು ಆಕ್ಚುಲಿ ನಾವು ಶಣಕ್ಕೆ ಇಪ್ಪತ್ತಿಗೆ ಹಿಂಗೆಲ್ಲ ಮಿಡ್ಕತ್ತಲ್ಲ, ನಂಗೆ ಎದ್ದು ಹೇಳುದಿಲ್ಲ, ಗೊಬ್ಬರ ಮುಟ್ಟುದಿಲ್ಲ, ದನಿನ್ ಮುಟ್ಟುದಿಲ್ಲ, ದನ ತೊಳಗ ಹೇಳ್ಬೇಡಿ, ಹಂಗೆಲ್ಲ ಹೇಳತ್ತಲ್ಲ. ಅದ್ ಮತ್ತೆ ಸ್ವಲ್ಪ ಏಜ್ ಆತಾ ಆತಾ ನಮ್ಗೆ ನಮ್ ಭೂಮಿ ತಾಯಿ ನಾವೇನ್ ತಿಂತಾ ಇದ್ದೀವಿ ಇದೆಲ್ಲ ಅಲ್ಲಿಂದಲೇ ಬಂದದ್ದು, ನಾವೆಲ್ಲ ಅಲ್ಲಿಗೆ ವಿ ಬಿಲಾಂಗ್ ಟು ದಟ್ ಅರ್ತ್ ಅಂತ ಇರುತ್ತಲ್ಲ, ನಾವ್ ಅದಕ್ಕೆ ಸಂಬಂಧಪಟ್ಟವರು. ಆಗ ಪೂಜ್ಯ ಭಾವ ನಮ್ಮ ಅಪ್ಪ ಅಬ್ಬಿ ಎಂತ ಮಾಡ್ತಿದ್ರಲ್ಲ, ಅವ್ರು ಸರಿ ಮಾಡ್ತಿದ್ದೀರ, ಈಗ ನಾನು ಅದನ್ನೇ ಮಾಡ್ತೆ, ಅದೆಲ್ಲ ಮತ್ತೆ ನಮ್ಗೆ ಅನಿಸ್ತಾವ.
4: ನಮ್ ಪಪ್ಪ ಹೇಳ್ತಿದ್ರೆ ಅಮ್ಮ ಎಲ್ಲ ಇಲ್ಲ ಅಂದ್ರೆ ನೀನ್ ಇಲ್ಲ ಅಂದ್ರೆ ನಮ್ಗೆ ನನ್ ಮಕ್ಕಳು ನೀರ್ ತಂದು ಕೊಡುದಿಲ್ಲ ಗೆದ್ದಿ ಬದಿಗ ಅನ್ಕೊಂಡು. ನಂಗೆ ಈಗ ಅನ್ಸುತ್ತ ಅವಳೆ ಅಗಳಿಕೆಲ್ಲ ಅರ್ಥ ಆತಿರ್ಲ, ಅವ್ರು ಎಂತ ಅಂತ ಚೋರಿ ಅಂತ ನಾವು ಗೆದ್ದಿ ಬದಿ ಯಾಕೆ ಹೊಯ್ಕ ಅನ್ಕೊಂಡು. ಈಗ ನಾವು ಗೆದ್ದಿ ಬದಿಗೆ ಒಂದ್ಸರಿ ಅಲ್ಲ ಮೂರ್ ಸರಿ ಹೊಯ್ಕತ್ತು
0: ಅಲ್ದ,
4: ಹಾ ಆ ಗೆದ್ದಿ ಕೊಡು, ಗಂಡಸರೆಲ್ಲ ಇರುದಿಲ್ಲ ಬೇರೆ ಕೆಲಸಕ್ಕೆಲ್ಲ ಹೊರಗಾಯ್ತು. ನಾವೇ ನಿನ್ನೆ ಬಿತ್ತಾನಿ ಗಂಡಸರಿದ್ರೆ ಯಾರು ನಮ್ಗೂ ಇಲ್ಲಿ ಚಾ ತಿಂಡಿ ಮಾಡಿ ಕೊಟ್ಕೊಂಡ್ಕ ಯಾರು ಅವ್ರ ಹತ್ರ ನಿತ್ಕೊಂಡ್ಕ, ಅವ್ರು ಬಿತ್ತೋರವ್ರಿಗೆ ಅವ್ರು ಬಿತ್ತತ್ರ ಅವ್ರಿಗೆ ಒಳ್ಳೆ ನಾಲೆಜ್ ಇದ್ದಾರೆ, ಆದ್ರೆ ಅವ್ರ ಹತ್ರ ನಾವು ನಿತ್ಕೊಂಡ್ಕಂಬ್ದ
0: ಧೈರ್ಯಕ್ಕೆ
4: ಇಲ್ಲಲ್ಲ. ಶಿವ ಏನ್ ಮಾಡ್ತಾರೆ ಅಂತ ಕ್ಯೂರಿಯಸ್
6: ದುಡ್ಡಿನ ಮೇಲೆ ನಮ್ ದುಡ್ಡಾದ್ರೆ ಮಾತ್ರ ಗೊತ್ತಾಗುತ್ತೆ, ಅಪ್ಪ ಅಮ್ಮನ ದುಡ್ಡು ನಮಗ್ ಗೊತ್ತಾಗ್ತಿಲ್ಲ,
5: ನಾವು ಖರ್ಚು ಮಾಡೋ ದುಡ್ಡು ಮಾತ್ರ ನಮಗ್ ಗೊತ್ತಪ್ಪ, ನಾವು ಎಷ್ಟು ಸಾಗೊಳ್ಳಿ ಮಾಡಿ ಎಷ್ಟು ಖರ್ಚಾಯ್ತು ಅದು ಫುಲ್ ನಮಗ್ ಸಿಕ್ಬೇಕು ಅಮೌಂಟ್ ಅಂತೇಳಿ ಒಂದ್
0: ನಮ್ದು
5: ಒಂದೊಂದಿರತ್ತೆ. ಅಂದ್ರೆ ತಂದೆ ತಾಯಿ ಮಾಡೋದ್ ನಮಗ್ ಗೊತ್ತಿರೋದಿಲ್ಲ, ನಾವು ದುಡ್ಡು ದುಡ್ಡಿ ಮಾತ್ರ ನಮಗ್ ಗೊತ್ತಿರೋದು
0: ಕಷ್ಟದ ಬೆಳೆ,
5: ಕಷ್ಟದ ಬೆಳೆ ಅದನ್ನ ಬೆಳ್ಕೊಳ್ಬೇಕು ಅದು, ಮತ್ತೆ ನಮ್ಗೆ ಪ್ರಾಫಿಟ್ ಆಯ್ಕ ಅಂತೇಳಿ ಇದ್ ಮಾಡೋದು.
0: ಓಕೆ, ನೀವು ಸಾಗುವಳಿ ಸಾಗುವಳಿ ಅಂದ್ರೆ ಅಲ್ಲ ನೀವಿಬ್ರು, ಅವರು ಹೆಂಗೋ ಅಡಿಕೆ ಎಲ್ಲ ಬೆಳೀತಾರ ಅಂತ ಹೇಳ್ರ. ವಿನೋದ ಅಕ್ಕ ಮತ್ತೆ ನಮ್ಮ ಫ್ರೆಂಡ್ ಹೌದಾ,
3: ಅವರು ತುಂಬಾ ಅಡಿಕೆ ಇದೆ
0: ವಿನೋದ್ ಅವ್ರದ್ದು.
3: ವಿನೋದ್ ಅವ್ರದ್ದು ಅವರು ಮನೆ ಕೆಲಸ ಮಾಡಿ ಹಟ್ಟಿ ಕೆಲಸ ಮಾಡಿ ಈಗ ಮನೆ ಕಟ್ತಿದ್ರು, ಅದನ್ನು ಸಂಭಾಳಿಸಿ ಪ್ರತಿಯೊಂದು ಅದು ಸಂಘದ ಮೀಟಿಂಗ್ ಪ್ರತಿಯೊಂದಕ್ಕೂ ಅಟೆಂಡ್ ಆಗ್ತಾರೆ ಅವ್ರು. ಅವ್ರು ಅಷ್ಟಂದ್ರೆ ಬೆಳಗ್ಗೆ ನಾಗಂಟ ನನಗೆ ಹೇಳ್ತಾರೆ, ಅವ್ರು ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾರೆ. ಅಷ್ಟೆಲ್ಲ ಮಾಡಿ ಪ್ರತಿಯೊಂದಕ್ಕೂ ಇನ್ವಾಲ್ ಆಗಿ ಇಡೀ ಮೊಳಳಿ ಸಂಜೀವಿನಿಗೂ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಪ್ರತಿಯೊಂದು ಸಂಘಕ್ಕೂ ಸದಸ್ಯರಿಗೂ ಒಂದು ಕ್ಯಾಂಪ್ ಆಗಲಿ ಏನೇ ಆಗಲಿ ಅದು ಆದ್ರೆ ಒಂದ್ ನಾಲ್ಕು ಜನಿಗೆ ಗೊತ್ತಾದ್ರೆ ಪಾಪ ಅವ್ರಿಗೆ ಹೆಲ್ಪ್ ಆಗತ್ತಲ್ಲ. ಮೊನ್ನೆ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತ ಗರ್ಭಕೋಶ ಕ್ಯಾನ್ಸರ್ ಇದೆ ಚೆಕಪ್ ಅದ್ರಾಗ ತುಂಬಾ ಒದ್ದಾಡಿ ಅವ್ರ ಹತ್ರ ಹೆಲ್ಪ್ ಇವ್ರ ಹತ್ರ ಹೆಲ್ಪ್ ತಗೊಂಡು ಅಷ್ಟು ಜನರಿಗೆ ಮೊಳಳಿ ಗ್ರಾಮಕ್ಕೆ ಹೆಲ್ಪ್ ಮಾಡಿ ಕೊಟ್ಟಿರ, ಪ್ರತಿಯೊಂದು ಮೊಳಳಿಗೆ ಅಷ್ಟೊಂದು ಹೆಲ್ಪ್ ಮಾಡಿ ಕೊಟ್ಟಿರ್, ತುಂಬಾ
0: ಖುಷಿಯಾಗಿ. ನಮ್ಮ ಕೃಷಿ ಮಹಿಳೆಯರು ಹೆಂಗಿರ್ತದೆ ಅಂತ, ಅವ್ರು ಒಂದ್ರಾಗಲ್ಲ ಹೊತ್ತರಂಗಿರ್ತಾರ ಮತ್ತೆ ಎಲ್ಲ ಮ್ಯಾನೇಜ್ ಮಾಡ್ತಾರ.
3: ಹೌದು, ನಾವು ಕ್ಯಾಂಪ್ ಇದು ಕಣ್ಣಿಂದ ಇದು ಮಾಡಿ ಇದ್ ಮಾಡಿತ್ತು, ಕೆಲವರಿಗೆ ಉಚಿತ ಕನ್ನಡಕ ಕೊಟ್ಟಿತ್ತ ಅಂದ್ರೆ ಅವ್ರು ಸ್ವಲ್ಪ ದುಡ್ಡು ಹಾಕಿ ಮಣಿಪಾಲ್ ವತಿಯಿಂದ ಅವ್ರಿಗೆ ನಾವು ಕೊಟ್ಟಿತ್ತ.
0: ಅಂದ್ರೆ ಡೊನೇಷನ್
3: ಹೌದೌದೌದು, ಇನ್ನೊಬ್ರ ಹತ್ರ ಹೆಲ್ಪ್ ಕೇಂದ್ರ ಕಾರ್ಯಕ್ರಮ ಮಾಡಿ ಸಂಜೀವಿನಿ ವತಿಯಿಂದ ನಾವು ಸುಮಾರು ಕೆಲಸಗಳನ್ನೆಲ್ಲ ಮಾಡಿತ್ತ. ಈಗ ಹಡಿದ ಭೂಮಿ ಮಾಡ್ತಿತ್ತ ಅದು ನಮ್ಗೆ ಈಗ ಗೆದ್ದಿ ಕರೆಕ್ಟ್ ಸಿಗ್ಲಿಲ್ಲ, ಒಂದ್ ಚೂರ್ ಚೂರ್ ಮಧ್ಯೆ ತಗೊಂಡ್ರೆ ಅಂತ ನಮ್ಗೆ ಲಾಸ್ ಆಯ್ತು. ಒಂದೇ ಸಲ ನಮ್ ಇಪ್ಪತ್ತೈದು ಎಕರೆ
0: ನಿಜಕ್ರಿ,
3: ಒಂದು ಫುಲ್
0: ಫಾರ್ಟ್
3: ಸಿಕ್ಕಿದ್ರು ಒಬ್ಬರದು. ಅಂದ್ರೆ ನಮ್ ಮೊಳ್ಳಲ್ಲಿ ಗ್ರಂಥ ತುಂಬಾ ಇತ್ತು, ಕೊಡೋಕು ರೆಡಿ ಇಲ್ಲ ಬಿಟ್ರೆ ಸರ್ ಮಾತಾಡ್ತಿ ಅಂದಿದ್ರು. ಈಗ ಮಾತಾಡಿ ಕೊಟ್ರು ನಮ್ಗೆ, ನಾವ್ ಅದು ಒಮ್ಮಕ್ ಬೇಲಿ ಹಾಕೊಂಡು ಮಾಡ್ರೆ ಒಂದ್ 5 ವರ್ಷ 10 ವರ್ಷ ಅಗ್ರಿಮೆಂಟ್ ಬರ್ಕಂಡ್ರೆ ಹಾಂಗ್ ಮಾಡ್ರೆ ನಮಗೂ ಲಾಭ, ಅವ್ರಿಗೂ ಎಂತಾರು ಕೊಡ್ಲಕ್ಕ.
0: ಅಂದ್ರೆ
3: ಅದ್ರಲ್ಲಿ ನಾವು ಮುಂದೆ ಇಲ್ಲ, 1 ವರ್ಷ ಅವ್ರಿಗೆ ಗದ್ದೆಲ್ಲ ನಾವು ಕರೆಕ್ಟ್ ಮಾಡಿ ಹಂಚ್ ಕಟ್ಟಿ ಅದು ಮಾಡಿ ಕೊಡೋಕ್ಕಿಂತ ಅದ್ರ ಬಗ್ಗೆ ನಾವು 5 ವರ್ಷ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡ್ರೆ ಕಡೆಗೆ ಅವ್ರೆ ಮತ್ತು ಕೊಡೋದಾರು ಕೊಡ್ಲಿ, ಇಲ್ಲಾಂದ್ರೆ ಅವ್ರು ಮಾಡ್ರಡ್ಡಿಲ್ಲ. ಭೂಮಿ ತಾಯಿ 1 ವರ್ಷ ಮನೆ
0: ಮತ್ತೆ ನೀವು ಅವ್ರಿಗೆ ಹೆಲ್ಪ್ ಕೂಡ ಮಾಡ್ತಾ ಇದ್ದೀರಿ, ಯಾಕೆಂದ್ರೆ ಆಲ್ಮೋಸ್ಟ್ ಫಲವತ್ತತೆಯನ್ನ ಕಳ್ಕೊಂಡಿರೋ ಭೂಮಿನ ಮತ್ತೆ ನೀವು ಫಲವತ್ತು ಮಾಡಿ ಕೊಡ್ತಾ ಇದ್ದೀರಿ.
3: ಮಾಡಿ ಕೊಡ್ತೇವೆ, ಮತ್ತದ ಪಾಪ ಇನ್ನೊಬ್ರಿಗೂ ಹೆಲ್ಪ್, ನಾವು ಈಗ ಬೆಳೆದ್ದು ನಾವು ಜಾಸ್ತಿ ತಿನ್ನಲ್ಲ, ಇನ್ನೊಬ್ರಿಗೆ ಹೆಲ್ಪ್ ಆಗತ್ತಲ್ಲ.
0: ಕರೆಕ್ಟ್.
3: ನಮ್ಮ ಗದ್ದೆಕ್ಕಿಂತ ಇನ್ನೊಬ್ರು ಗದ್ದೆ ಮಾಡಿದ್ರು ಅದು ಸಮಾಜಕ್ಕೆ ಒಂಥರ ಒಳ್ಳೇದೇ ಅಲ್ಲ. ನಮ್ಮ ಒಳ್ಳೆಯಲ್ಲಿ 100 ಎಕರೆ ಅಲ್ಲ 8,000 ಎಕರೆ ಬೇಕಾದ್ರೆ ಭೂಮಿ ಇತ್ತು. ಅಷ್ಟು ಭೂಮಿ ಹಳೆ
0: ಹಡಿದಿತ್ತು.
3: ಕೆಲವೊಂದು ತೋಟ ಮಾಡ್ಲಿಕ್ಕೂ ಆಗುದಿಲ್ಲ. ನಂಜಿನ ಗೆದ್ದೆ, ನೀರ್ ಗೆದ್ದೆ, ನೆರೆ ಭತ್ತನಲ್ಲಿ ಮಾಡುದಿಲ್ಲ. ಅದು ಈಗಲೂ ಹಾಳು ಬಿದ್ದಿತ್ತು.
0: ನಿಮ್ ಬದಕ್ ನರಿ ಭತ್ತ
3: ತುಂಬಾ ಬತ್ತು ಹಳಿ ಹಳಿ ಮೇಲೆ ಚಾ ಇದು
0: ಗೆದ್ದೆ
3: ಫುಲ್ ಸ್ವಲ್ಪ ನೆರೆ ಬಂದ್ರು ಬಿ ನೀರ್ ಬಂದ್ರು ಬಿ ನೆರೆ ಬತ್ತ.
0: ಸೊ ಅದು ಸಿಹಿ ನೀರೆಯ ಯಾವ್ದು ಹೊಳೆ? ಅದು
3: ಸಿಹಿ ನೀರ್
0: ಪುಣ್ಯ ನಿಮ್ದ
7: ಅದೇ ದೊಡ್ಡ ಪರಿಸ್ಥಿತಿ
0: ಅವ್ರದ್ದು ಹೇಳಿ ಕಂಬನಿ ಎಂತ ನೀವ್ ತಗೊಂಡೆ ವಿನೋದಕ್ಕ ಅಲ್ಲ ಅದ ಎಂತ ಐತೆ ಅದ ಎಲ್ರ ಪರಿಸ್ಥಿತಿ
4: ಅಲ್ಲ ಅವ್ರದ್ದು ಅಂದ್ರೆ ಹಿಂದಿನ ಮನೆನಾ ದೊಡ್ಡ ಮನೆ ಲಾಸ್ಟ್ ಟೈಮ್ ಅಲ್ಲಿ ಇದೇ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಗಾಳೆ ಬಂತ. ಕಂಟಿನ್ಯೂಸ್ 3 ದಿನ ನಿರಂತರ ಬಂದ್ ಮಳೆ. ರಾತ್ರಿ ರಾತ್ರಿ ಮಳೆಗೆ ಫುಲ್ ಮನೆ 3 ಮನೆ ಅವ್ರದ್ದು ಆಚೆ ಇಚ್ಚೆ 3 ಮನೆ
0: ಬಿದ್ದೋಯ್ತು.
4: ಹಾ ಇವ್ರದೆಲ್ಲ ಅಲ್ಲೇ ಕುಸ್ತು ಉದ್ದುದ್ದು
0: ಯಾರಿಗೆ ಅಂತ ಇಲ್ಲ
4: ಎಂತ ಆಯ್ಲಿಲ್ಲ ಅಂದ್ರೆ ಕುಸು ಅಂತರ
3: ಪಾಪ ಊರಿನಲ್ಲೆಲ್ಲ ಬಂದು ನಮ್ಮ ದೊಡ್ಡಮ್ಮನ ಮಗ ಎಲ್ಲ ಬಂದ ಕಾರ್ ಮಾಡಿ ಅಮ್ಮನ್ನೆಲ್ಲ ನೆಕ್ಕೊಂಡು ಹೋಗಿದ್ದು
0: ನಾವು ಬಂದು ನಿಮ್ಮನ್ನೆಲ್ಲ ಅಷ್ಟೊತ್ತಿಗೆ ಕರ್ಕೊಂಡು ಹೋದ್ರೆ
3: ಇಲ್ಲ ಅಲ್ಲಿ ಇದ್ದಿರಿ ಮತ್ತೆ ಎಲ್ಲರಿಗೂ ಡೇಂಜರ್.
0: ಹೌದು ಮಾರ್ರೆ
4: ಒಂದು ವಾರ ಏನು ನಮ್ದು ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ನಾವೆಲ್ಲ ಒಂದೊಂದಿನ ಊಟಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡಿ ಶಾಲೆ ಎಲ್ಲ ಅಷ್ಟು ಜನರಿಗೆ ವ್ಯವಸ್ಥೆ ಮಾಡುದು. ಅವ್ರಿಗೆ ಟೆಂಪ್ರವರಿ ಅವ್ರಿಗೆ ಬೇರೆ ಕಡೆ ಆಯ್ಕೊಂಬರವ್ರಿ ಈಗ ಅದೇ ಮನೆಯನ್ನೆಲ್ಲ ಕೆಡ ಅದನ್ನ ದೂಡಾಕಿ ಈಗ ಕಟ್ತಾ
0: ಅದೇ ಜಾಗದಲ್ಲಿ ಕಟ್ತಾ ಇದೀರಿ ಹೈಟ್ ಮಾಡಿದ್ರೆ ಹೌದು ಮತ್ತೆ ನೆರೆ ಬರುತ್ತಲ್ಲ
3: ಅದೇ ಈಗ ಅಷ್ಟು ಬರಲ್ಲ ಅದು ಒಂದ್ಸಲ ಫುಲ್ ದೊಡ್ಡ ನೆರೆ ಬಂದಿತ್ತು
0: ಅಲ್ಲ ಬಟ್ ನಿಮ್ಗೆ ಯಾವಾಗ ಎಷ್ಟು ಬರ್ತಂತ ಹೇಳುಕ್ ಆತಿಲ್ಲ ಪ್ರಕೃತಿ ಅಲ್ಲ
4: ಈಗ ನಾವು ಅಂದ್ರೆ ಗೌರ್ಮೆಂಟ್ ಅವ್ರ ಪಂಚಾಯತ್ ಹತ್ರ ಹೇಳಿರ ಅವ್ರದ್ದು ನೀರ್ ಹೋಪಕ್ಕೆ ಬದಿ ಇದಕ್ಕೆ ವ್ಯವಸ್ಥೆ ಸರಿ ಇಲ್ಲ ಆದ್ರಿಂದ ಅದು ನೀರ್ ಫುಲ್ ಮನೆಗೆ
0: ಹೋಗುತ್ತೆ
4: ಹೇಳಿದ್ ಕಾಲುವೆಗ ಅದು ಪಂಚಾಯತ್ ಅಲ್ಲಿ ಅದಕ್ಕೆ ಅಮೌಂಟ್ ಸಾಕತ್ತಿಲ್ಲ ದೊಡ್ಡ ಮಟ್ಟದಲ್ಲಿ ಬೇಕನ್ಕೊಂಡು ಎಲ್ರು ಬಂದಿರ ಅಧಿಕಾರಿಗಳೆಲ್ಲ ಬಂದಿರ ಆದ್ರೆ ಇವರಿಗೆಲ್ಲ ಮನೆ ಹೋದಕ್ಕೆಲ್ಲ ಕೊಡು ಅಂದ್ರೆ ಇವತ್ತಿನವರಿಗೆ ಯಾವ್ದು ಎಂತ ಬರ್ಲಿಲ್ಲ. ನಮ್ದು ಒಕ್ಕೂಟದಲ್ಲಿ ಹಿಂಗಿನವ್ರು ಇದ್ರೆ ಅವ್ರು ಹೇಳ್ರಿ ನೀವು ಅವ್ರು ಆ ಕಾರ್ಯಕ್ರಮ ಮಾಡ್ರಿ ಈ ಕಾರ್ಯಕ್ರಮ ಮಾಡ್ರಿ ಈಗ ನಾವು ಒಬ್ಬರಿಂದ ಮಾಡೋಕ್ ಆಗ್ತೇ ಇಲ್ಲ ಅದಕ್ಕೆ ಎಲ್ರು ಬೇಕು ಅದಕ್ಕೆ ನಮ್ದು ಇವ್ರು ಬೆಸ್ಟ್ ನಾವ್ ಎಂತ ಇದ್ರು ಪ್ರೇಮಕ್ಕ ಇದೊಂದ್
0: ಕೆಲಸ ಶೆಟ್ಟಿ ಅವರು
4: ಇದೊಂದ್ ಕೆಲಸ ಮಾಡ್ಕಿತ್ತಲ್ಲ ಹಾ ರೆಡಿ ಮಾಡು ಎಂತ ಮಾಡ್ಕ
0: ರೆಡಿ
4: ರೆಡಿ ಸುಮಾರ್ ಕಾರ್ಯಕ್ರಮ ನಾವು ಮೊಳ್ಳಲ್ಲಿ ಮಾಡಿತ್ತು ಇವ್ರೆಲ್ಲರದ್ದು ಸಹಕಾರ ಇಪ್ಪಕ್ಕೋಸ್ಕರ ಮಾಡ್ತು ನಾನು ಒಬ್ಬಳದಿಂದ ಮಾಡೋಕ್ ಆದ್ದಲ್ಲ ಲೇ ನಮ್ದು ಈ ಮಹಿಳೆಯರೆ ಮನೆಗೆ ಐಕ ಕೂಕೊಂಡು ಐಕಂಬರಿಗೆ ಬರೀ ಮನೆ ಕೆಲಸ ಮಾಡ್ಕೊಂಡು ಅವ್ರದ್ದೇ ಅವ್ರು ಕಣ್ಕೊಂಡು ಐಕಂಬದ್ ಬೇಡ ಅಂದ್ರೆ ಅವ್ರಿಗೆ ಸ್ವ ಉದ್ಯೋಗ ಒಂದು ವಾರ ಅವರಿಗೆ ಬೇರೆ ಬೇರೆ ಐಟಮ್ ಕಲಸಿ ಕೊಡೋಕೆ.
0: ಯಾವ ತರದ ಐಟಮ್ಗಳು?
3: ಫಿನೈಲ್, ಸೋಪ್, ಅಗರ್ಬತ್ತಿ, ಕ್ಯಾಂಡ್ಲ್, ತುಂಬಾ ನಾವು ಮ್ಯಾಟ್ ಸುಮಾರೆಲ್ಲ ಕಲಿತ ಹೆಚ್ಚಿನ ಈಗಲೂ ಕೊಡ್ತಿದ್ರು ಮಾಡಿ ಮನೆ ಮನೆ ಸೇಲ್ ಮಾಡಿ ನಾವು ಕೊಡ್ತೇ ಇತ್ತು. ಆದ್ರೂ ಅದ್ರದ್ದು ಇದ್ರೊಟ್ಟಿಗೆ
0: ಜೀವನೋಪಾಯ
3: ಸ್ವಉದ್ಯೋಗ ತರ
0: ಅದೆಲ್ಲ ಮಾಡಿಸ್ತಾ ಇದ್ದೀರ?
3: ಹೌದು, ಸಂಘದಲ್ಲಿ ಸುಮಾರು ಜನ ಇದ್ರ ಅಗರ್ಬತ್ತಿ ಆಮೇಲೆ ಇದ್ ಆಗ ಬತ್ತಿ ಅಲ್ಲ ಬತ್ತಿ ಕಟ್ಟು ಸುಮಾರು ಜನ
0: ಸೋಪ್ ಆಯಿಲ್
3: ಸೋಪ್ ಆಯಿಲ್.
0: ನೀವು ಅವ್ರನ್ನೆಲ್ಲ ಕೃಷಿ ಮಾಡೋಕೆ ಯಾಕೆ ಪ್ರೇರೇಪಿಸುದಿಲ್ಲ?
3: ಕೃಷಿ ಮಾಡ್ಲಿಕ್ಕೆ ಕೆಲವರಿಗೆ ಅದೇ ಜಾಗದ ಸಮಸ್ಯೆ ಇತ್ತು, ಕೆಲವರಿಗೆ ಮಿಗದ ಕಾಟ, ಜಿಂಕೆ ನಮ್ಮಲ್ಲಿ ಜಿಂಕೆ ಕಾಟದಿಂದ ಎಲ್ಲರೂ ಸಾಗೊಳ್ಳಿ ಮೇನ್ ಕಾರಣ ಎಂತ ಅಂದ್ರೆ ಜಿಂಕೆ ಕಾಟ ಅಂತ.
0: ಕಾಡುಗಳೆಲ್ಲ ನಾಶವಾಯ್ತು,
3: ಕಾಡುಗಳ ನಾಶ ಅಂದ್ರೆ ನಮ್ಮಲ್ಲಿ
7: ಜಾಗ ಎಲ್ಲ
5: ಬಿತ್ತನೆ ಮಾಡುತ್ತಲ್ಲ ಸುಗ್ಗಿ ಗದ್ದೆ ಅಷ್ಟೊತ್ತಿಗೆ ತೋಟದಲ್ಲಿ ಹಳ್ಳಿ ಐಕೊಂಡು ಮಲ್ಕೊಳ್ಳೋದು ನಮ್ಮ ಪಪ್ಪ ರಾತ್ರಿ ಇಡೀ ಕೂಗ್ತಾನೆ ಇರ್ಬೋದು, ಇಲ್ಲಾಂದ್ರೆ ಒಂದ್ ಚೂರು ಬೆಚ್ಚುದಿಲ್ಲ. ಅಷ್ಟು ಕಷ್ಟದಿಂದ ಮಾಡುದು ಪ್ರಾಣಿ
0: ತುಂಬಾ ಕಷ್ಟ. ನನಗೆ ಸುಜಾತ ಶೆಟ್ಟರ್ ಕೇಮ್ದ ನೀವೀಗ ಆಗ ಹೇಳ್ರಿ ಅಪ್ಪ ಅಮ್ಮ ಎಪ್ಪಲರಿ ಕೃಷಿ ಅಂತ, ನಿಮ್ ನಿಜವಾಗ್ಲೂ ಆತ ಅಪ್ಪ ಅಮ್ಮ ಇಲ್ಲದಿಲ್ಲ
5: ಮಾಡೋಕಾತಿಲ್ಲ
0: ಅಲ್ಲ ಕೃಷಿ ಬಿಟ್ಟು ಇಪ್ಪಕ್ಕಾತ ಕೇಮ್ದ
5: ಆತಿಲ್ಲ ಎಂತ ಮಾಡುದು ಯಾಕಂದ್ರೆ ತೋಟ ಆದ್ರೂ ಕಾಣ್ಕಲ್ಲ ಸಾಗೊಳ್ಳಿ ಬೇಡ ಅಂತ ಹೇಳ್ರು
0: ಕೃಷಿಯರಿಗೆ ಅದೊಂದು ಅಡಿಕ್ಷನ್ ಅದು ಅವರಿಗೆ ಮಾಡ್ತಿದ್ ಕೆಲಸ ಬಿಟ್ಟು ಇಪ್ಪು
5: ಇಲ್ಲ ಆತಿಲ್ಲ ಕೂತ್ಕಮ್ಗಾತಿಲ್ಲ. ನಾನು ಸಹ ಅಷ್ಟೇ ದನ ಬೇಡ ದನ ಬೇಡ ದನ ಸಾಕುದಿಲ್ಲ ಇನ್ ಕೈ ಇದಿನ್ ಮಾಡುದಿಲ್ಲ ಅನ್ಸುದು. ಒಂದ್ ಏನಾದ್ರು ಒಂದ್ ಲಾಸ್ ಆದ್ರೆ ಅಥವಾ ಹುಷಾರಿಲ್ದೆ ಇದ್ರೆ ಅವಾಗ ಇನ್ನೊಂದ್ ದನವೇ ಬೇಡ ನನ್ಗೆ ದನ ಸಾಕುದೇ ಇಲ್ಲ ನಾನ ಅನ್ಸುದ. ಆಮೇಲೆ ಒಂದ್ ಸ್ವಲ್ಪ ದಿನ ಅಪ್ಪು ದನ ಇಲ್ದೆ ಇದ್ರೆ ಆತೆ ಇಲ್ಲ ಎಲ್ಲ ದನ ದಾರಿ ಮೇಲೆ ಅದನ್ನೆಲ್ಲ ಕಾಮದು ಹುಡುಕುದು ಅದು ಎಷ್ಟು ಹಾಲ್ ಕರಿತ್ತು ಅದು ಎಷ್ಟು ಹಾಲ್ ಕರಿತ್ತು ನನ್ಗೆ ಯಾರು ಬೈದ್ರು ಕೇಂತಿಲ್ಲ ನಿಂಗೆ ಎಂತ ಲಾಭ ಅದ್ರಿಂದ ನೀನ್ ಎಂತಕ್ ಸಾಂಗ್ತ ಕೇಂತಾರೆ ನಂಗೆ ಎಲ್ಲರೂ ಸಹ ನಂಗದೊಂದು ಹುಚ್ಚು.
0: ಈ 25 liter ಹಾಲಂದ್ರಲ್ಲ ಅದು ಕರೋದು ಹೆಂಗ್ ನೀವು ಮೆಷಿನ್?
5: ಮೆಷಿನ್ ಎಲ್ಲ ಕೈಯಲ್ಲೇ ಕರಿತಾರೆ. 25 ಅಲ್ಲ ಜಾಸ್ತಿ ಕೊಡ್ತಾ ಇದೆ ಈಗ, ಒಂದ್
0: 25-30 ಹೇಳ್ತ್ರಿ ಅಕ್ಕ?
5: ನಾವು ಬೇಗ ಹೇಳುತ್ತೆ, ಒಂದು 5 ಗಂಟೆಗೆ ಹೇಳ್ತೇನೆ ನಾನು.
0: ಈಗ ಮನೆಗೆ ಗಂಟೆ ಗಿಂಟಿದ್ರೆ ಯಾವ ಮೋದಿಗೆ ಹೊರ ಗಡಬಡ ಅಂದ್ರೆ
5: ಇಲ್ಲ ಇಲ್ಲ, ಮದುವೆ ಮನೆಗೆ ಎಷ್ಟು ತಿಕ್ಕುಳ ಆಗ್ತಾರೆ, ಕಾಮ್ದೆ ಉಣ್ಕಂದು ಮದ್ಮಕ್ಕಳದ್ದು ಅಂತದ್ದು ಕಾಣ್ತಿಲ್ಲ ನಾವು ಅಷ್ಟೇ. ಮದ್ಮಕ್ಕಳು ಸ್ಟೇಜ್ಗೆ ಅವ್ರು ರಶ್ ಇದ್ರೆ ಈಚೆ ಕೆಳಗಡೆ ಯಾರು ಅವ್ರ ಮನೆಯವ್ರು ಸಿಕ್ಕರೆ ಸಾಕು, ನಾವು ಬಂದಿತ್ತು ಮದುವೆ ಅಂದೇಳಿ ಹೇಳಿಕ್ಕೆ ಓಡ್ಬತ್ತೆ.
0: ಮನೆ ಬಿಟ್ಟು ಒಂದಿನ
5: ಎಲ್ಲಿಗೆ ಹಾಕಿಲ್ಲ, ಎಲ್ಲಿ ನೈಟ್ ಎಲ್ಲೂ ಉಳಿಲಿಕ್ಕಿಲ್ಲ, ಎಲ್ಲೂ ಎಲ್ಲಿ ಉಳಿಲಿಕ್ಕಿಲ್ಲ. ಈಗ ಹೋದ್ನಲ್ಲ, ಈಗ ಏನೋದಕ್ಕ ನಾನು ಎಷ್ಟು ತಿಬಿಡ್ತಿರೋ, ನಾನ್ ಮನೆಗೆ ಹೋಯ್ಕು,
0: ನನಗೆ ಬೈರಾಗ
5: ಕರು ಕಿತ್ತು ನಂಗೆ, ನೀವು 2.5 ಮನೆಗೆ ಹೋಯ್ಕು ನಾನು ಅಂತ ಹೇಳ್ತಾ ಇದ್ದೆ ಈಗ
0: ಅಲ್ಲ. ಸೊ ಈ ತರದ ಕಮಿಟ್ಮೆಂಟ್ ಗಳನ್ನ ಇಟ್ಕೊಂಡಿರುವಂತಹ
5: ಲೆಕ್ಕಾಚಾರ ಹಾಕೊಂಡು ಕೆಲಸ ಮಾಡು.
0: ಒಂದ್ ಗಳಿಗೆ ಕುಗಂತಿಲ್ಲ
5: ಇಲ್ಲ
0: ಅಪ್ಪ ಕೇಂದ್ರೆಲ್ಲ ಕೇಳುಗ್ರೆ, ನಮ್ಮ ಕೃಷಿ ಮಹಿಳೆಯರ ಬದುಕು ಹ್ಯಾಂಗಿತ್ತಂತ. ಮೊಳಹಳ್ಳಿಯಿಂದ ಬಂದವ್ರು ಇವರು. ಸೊ ಇವರು 1.25 acres ತನಕದ್ದು ಹಡ್ಬಿದ್ ಭೂಮಿ, ನಮ್ ಭಾಷೆಂಗ್ ಹೇಳುದಾರೆ, ಹಡ್ಬಿದ್ ಭೂಮಿಯನ್ನ ಕೃಷಿ ಮಾಡಿದವರು ಸಾಗೋಳಿ. ಅವ್ರ ತಕ್ಕಂಟ ಸಾಗೋಳಿ ಮಾತ್ರ ಮಾಡುದ, ಮತ್ತೆ ಉಳಿದ ತೋಟಗಾರಿಕೆ ಆ ತರದ್ದೆಲ್ಲ ಅವ್ರದ್ದು ಎಂತದ ಆ ಜಾಗದಲ್ಲಿ ಮಾತ್ರ ಮಾಡುದ. ಈ ಹಡ್ಬಿದ್ ಭೂಮಿಯ ಬೇರೆ ಈಗ ದ್ವಿದಳ ಧಾನ್ಯಗಳನ್ನ ನೆಲಗಡಲೆ ಅಂತದ್ನೆಲ್ಲ
3: ಮಾಡ್ಲಕ್ ಅಂದ್ರೆ ಬೇಲಿ ಕರೆಕ್ಟ್ ಇದ್ರೆ ಉದ್ದ ಹಾಕ್ಲಕ್ಕ, ನಲ್ಸಂಡಿ ಹಾಕ್ಲಕ್ಕ, ತರಕಾರಿ ಬೆಂಡೆ ಹಾಕ್ಲಕ್ಕ ಎಲ್ಲ ಮಾಡ್ಲಕ್ಕ, ಹೆಚ್ಚು ನೀರಿನ ವ್ಯವಸ್ಥೆ ಬೇಕು ಸುಗ್ಗಿ ಮಾಡುವಾಗ. ಈಗ ಹೆಚ್ಚಂದ ನಾವೆಲ್ಲ ಕಾಟ ಅದು ಕಾಟ ಹಾಕಿ ಮಾಡುದಿಲ್ಲ ಬಿಟ್ಟು ಮಾಡಿದ್ರೆ
0: ಅವಡಿ ಅಲ್ಲ
3: ಅವಡಿ
0: ಅದೊಂದು ಕಾಲ
3: ಕರಿಯಲ್ಲೆಲ್ಲ ನಾನು ಹಾಕಿದೆ, ನಾನು ಹಾಕಿ ಆಣಿಗುಡ್ಡಿಗೆಲ್ಲ ದೇವಸ್ಥಾನಕ್ಕೆಲ್ಲ ಕೊಟ್ಟಿದೆ ಕರಿಯಲ್ಲೆಲ್ಲ. ಅದರಲ್ಲಿ ಹಕ್ಕಿ ಕಾಟ ಬಿಟ್ಟೆ ಅದ, ಮತ್ತೆ ಗಂಟಿ ತಿನ್ನಲ್ಲ ಕರಿಯಲ್ಲ ಹಾಕಿದ್ರೆ. ಅದು ಸುಗ್ಗಿ ಭತ್ತ ಕಟಾವ ಹಾಕು ಕಾತಿ ಎಳ್ಳು ತಂದು ಹಾಕಿದ್ರೆ
0: ಒಂದ್ ಕರಿ ಎಳ್ಳನ್ನ ತಂದು ಚೆಲ್ಲಿ ಬಿಡುದ,
3: ಚೆಲ್ಲಿ ಬಿಡುದ ಒಳ್ಳೇದು, ಅದು ಒಳ್ಳೆ ಆಗತ್ತೆ. ಕರಿ ತಂದು ಜಪ್ಪಿ ಕೊಟ್ರೆ ನಮ್ ಮತ್ತೆ ಯಾರು ತಗೊಂತಿಲ್ಲ ಅಂದ್ರೆ, ಕರಿ ಆಣಿಗುಡ್ಡೆಲ್ಲ ಒಳ್ಳೆ ರೇಟ್ ಹಾಕಿ ನಮ್ಗೆ ಕೊಟ್ಟಿದ್ರು. ನಾನೊಂದು 40 kg ಅವ್ರಿ ಕೊಟ್ಟಿದ್ದೆ.
0: ಕರಿ ಎಳ್ಳು ಎಷ್ಟು ಕಾಸ್ಟ್ಲಿ ಮರ್ರೆ?
3: ಹಾಲ ಕೋಲ ಇಲ್ಲಿ ತಗೊಂಡು
5: ರೈತರು ಬೆಳೆದ
0: ಬೆಲೆ ಇಲ್ಲ ಅದಕ್ಕಲ್ಲ, ಅದೇ ಅದೇ ದುರಂತ.
3: ಲಾಭದಾಯಕನೇ ಆಯ್ತು
0: ಅದೇ. ನಾವು ಅಂಗಡಿಯಲ್ಲಿ ಪ್ಯಾಕೇಜಿಂಗ್ ಕರಿ ಎಳ ತಪ್ಪತ್ತಿಗೆ ಅಷ್ಟು ಕಾಸ್ಟ್ಲಿ ಇದೆ ಅದು.
3: ನಾನು ಬೆಳೆದಿದ್ದೆ ನಮ್ಮಲ್ಲಿ.
0: ವೆರಿ ನೈಸ್. ಓಕೆ, ಅವ್ರೆಂತ ಹೇಳ್ತಿದ್ರು ಆಗಳಿಕೆಲ್ಲ ಎಂತ ವ್ಯವಸಾಯ ಮಾಡ್ತಿದ್ರಿ?
5: ಆಗಳಿಕೆ ಔಡಿ ಗಿಣ್ಗ್ ಮತ್ತೆ ಮೆಣಸ ನೆಲಗಡ್ಲಿ ಬದ್ನಿ
0: ಚೌಂತಿ
5: ಚೌಂತಿ
0: ಗುಂಬಳಕಾಯಿ
5: ಚೌಂತಿ ಗುಂಬಳಕಾಯಿ ಕಡಿಮೆ
0: ಮತ್ತಿದಿಲ್ಲ ವಾಟರ್ ಮೆಲನ್
5: ಅದು ಇತ್ತು ಸ್ವಲ್ಪ, ಅದೇ ಇಲ್ಲ
0: ನಿಂಬದಾಗಿಲ್ಲ
5: ನಂಬದಿಲ್ಲ
0: ಕರ್ಗುಂಜಿ ಇಲ್ಲ
5: ಕರ್ಗುಂಜಿ ಇಲ್ಲ. ಔಡಿ ಎಲ್ಲ ಇತ್ತು, ಔಡಿ ಗಿಣ್ಗ ಚೌಂತಿ ಜಾಸ್ತಿ ಹೊರಳಿ
0: ಹೊರಳಿ ಉದ್ದ.
5: ಈಗ ಏನು ಇಲ್ಲ,
0: ಈಗ ಯಾವ್ದು ದ್ವಿದಳ
5: ಯಾವ್ದಕ್ಕೂ ಮಾಡಕ್ ಎರಡು ಸಾಗೋಳಿ ಮಾಡು ಸುಮ್ನೆ ಕಮ್ಮಿ, ಎರಡು ಸಾಗೋಳಿ ಮಾಡಿದ್ಮೇಲೆ ಇದನ್ನೆಲ್ಲ ಹಾಕ್ತಾ ಇತ್ತು, ಈಗ ಎಂತ ಇಲ್ಲ.
0: ಯಾಕಂದ್ರೆ ಕೈದೆ ಮಾಡದೆ, ಯಾಕೆ ಕೈದೆ ಮಾಡದೆ?
5: ಪ್ರಾಣಿಗಳ ಕಾಟ, ಪ್ರಾಣಿಗಳು ಎಂತದ್ದು ಇಡುದಿಲ್ಲ, ನವಿಲು ಇತ್ತಲ್ಲ ನವಿಲು ಎಲ್ಲ ಅದು ತಿಂದು
8: ಹಾಕಿ,
5: ಕೋಡನ್ನ ಎಂತದ್ದು ಬೆಚ್ಚುದಿಲ್ಲ.
0: ನಂತರ ನಿಮ್ಗೆ ಕಾಡು ನಾಶದಿಂದ ನೋಡಿ, ಕಾಡು ಇದ್ದಾಗ್ಲೂ ಒಂದ್ ಸ್ವಲ್ಪ ಬೇರೆ ತರ ಸಮಸ್ಯೆಗಳಿತ್ತು, ಆದ್ರೆ ಕಾಡನ್ನೆಲ್ಲ ತೆಗ್ದು ನಾವು ಚೊಕ್ಕ ಮಾಡ್ತಲ್ಲ ಅದ್ರ ಮೇಲೆ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಯ್ತು. ರೈತನಿಗಂತೂ ಭಾರಿ ಕಷ್ಟ.
5: ಗಂಟಿ ಗಂಟಿ ಜೊತೆ ಈಗ ಜಿಂಕೆ ಇದ್ದಲ್ಲ, ಅವು ಗಂಟಿ ಜೊತೆಗೆ ಮೇವುದು.
0: ಹೌದಾ?
5: ಇರುದು ಹೌದೇ ಹಿಂಡ ಎಲ್ಲ ಗಂಟಿ ಮತ್ತೆ ಮೀಗ ಹೊಟ್ಟೆ ಮೇಯಿತು ಎಷ್ಟೊತ್ತಿಗೆ ಅದೇ ಗೊತ್ತಿಲ್ಲ. ದೂರಿಂದ ಕಾಂಬಕ್ಕೆ ನಮ್ದು ಗಂಟಿ ಏನೋ ಒಂದ್ ಕಾಣಕ್ ಅಷ್ಟು ಮೇಯ್ದು ಒಟ್ಟಿಗೆ ಇರ್ತು. ಸ್ವಲ್ಪ ಸ್ವಲ್ಪ ಇಲ್ಲ, ಒಂದೊಂದು ಹಿಂಡಲ್ಲಿ ಒಂದು 50-100 ಇರ್ತು ಸ್ವಲ್ಪ ಅಲ್ಲ. ಏನೋ ಅಲ್ಲ ಕೂತ್ಕೊಂಡ ಸಾಗೊಳ್ಳೆ ಮಾಡೋಕ ಅಲ್ಲಿ ನಮ್ದು ಸೈಡ್ ಅಲ್ಲಿ ನಮ್ ಬೈಲಲ್ಲಿ ನಮ್ಮ ಪೈಪ್ಗೆ ಒಂದು ಸಾಗೊಳ್ಳಿ ಎಲ್ಲರದು ಸಹ ಇಲ್ಲಂದ್ರೆ ಇಲ್ಲ. ಅಲ್ಲೂ ಸಹ ಎಲ್ಲ ಹೇಳ್ತಾರೆ ಆ ಶೆಟ್ ಟ್ರಿಪ್ ಕೊಯ್ ಒಂದ್
0: ಸಾಗೊಳ್ಳಿ ಅವ್ರಿಗೆ,
5: ಅವ್ರಿಗೆ ರಾತ್ರಿ ಎಲ್ಲ ಮಲ್ಕೊಳ್ಳುದು ಹಳ್ಳಿ
0: ಹೆಂಗ್
5: ಹಳ್ಳಿ ಮನೆಗೆ ಮಲ್ಕೊಂಡ್ ರಾತ್ರಿ ಇಡೀ ಕೂಗ್ತೈಕಂದು ಗರ್ನಲ್ ಹೊಡ್ಸುದು ರಾತ್ರಿ ಮಲ್ಕೊಂಡು.
0: ಗರ್ನಲ್ ಹೊಡ್ಸುದ?
5: ಹಾ, ರಾತ್ರಿ ಮಲ್ಕೊಂಡು ಗರ್ನಲ್ ಹೊಡ್ಸ್ತೈಕಂದು ನಂದಿ.
0: ಎಷ್ಟು ಕಷ್ಟ ಕಣೆ, ಮನುಷ್ಯಗೂ ಕಷ್ಟ ಪ್ರಾಣಿಗಳಿಗೂ ಕಷ್ಟ, ಪಾಪ ಅವಕ್ಕೂ ಕಷ್ಟವೇ. ಅವ್ ಹೊಟ್ಟಿಗಿಲ್ಲದಕ್ಕೆ ಅವ್ ಒಪ್ಪೋದಲ್ಲ,
5: ನಾವು ಬೇಡ ಬೇಡ ಸಾಗೊಳ್ಳೆ ಬೇಡ ಎಂತಕ್ಕೆ ನೀವು ಅದ್ಕಂದು ರಾತ್ರಿ ಎಲ್ಲ ಹಾವು ಬತ್ತದ ಪ್ರಾಣಿ ಎಂತದಾರು ರಾತ್ರಿ ಎಲ್ಲ ಕಚ್ಚರ್ ಕಾಂಬಾರ ಯಾರಿಲ್ಲ ಬೇಡ ಬೇಡ ಅಂದ್ರೆ ಅವ್ರು ಕೇಳ್ತಿಲ್ಲ.
0: ಅಪ್ಪಯ್ಯ ಅಲ್ಲಿ ಹಂಗಿನ ಅಪ್ಪ ಇರ್ಕ ತೂರ.
3: ಆದ್ರೂ ಬಿ ನಾವು ಅದಕ್ಕೆ ಫಾರೆಸ್ಟ್ ಪೆಟ್ರೋಲ್ ಹೋದ್ರೆ ಅವ್ರು ಹೇಳ್ತಾರೆ ಮೀಗ ತಿಂತ 20 ಫೋಟೋ ಕಳ್ಸಿ ಅಂತಾರೆ. ಅಷ್ಟೊತ್ತಿಗೆ ನಾವು ಅಲ್ಲಿ ಫೋಟೋ ಕ್ಯಾಮ್ರಾ ತಗೊಂಡೆ ಮೊಬೈಲ್ ತಗೊಂಡ್ರೆ ಅವಲ್ಲಿ ನಿಂತ್ಕೊಂತ ಅವ್ರಿಗೆ ರೈತರಿಗೆ ಅನುಕೂಲ ಸರ್ ಇದು ನೋಡಿ ಅಂದ್ರೆ ಗಂಟಿ ತಿಂದಂಗಿತ್ತ ಗಂಟಿ ಅಲ್ಲ ಸರ್ ಮೀಗ ಖಾಲಿ ಮಾಡಿದಂದ್ರೆ ನೀವು ಪ್ರೂಫ್ ತಗೊಂಡ್ಬನ್ನಿ ಫೋಟೋ ತಗೊಂಡ್ಬನ್ನಿ ತಿಂತ ಇದ್ದ ಫೋಟೋ ಕೇಳ್ತಾರೆ ಅವ್ರು. ಹಾಗೂ ನಾ ಎಷ್ಟೋ ಸಲ ಟ್ರೈ ಮಾಡಿದೆ ಆದ್ರೆ ನನಗೊಂದು ಕ್ಯಾಮ್ರಾ ಸಲಹೆ ಆಯ್ಲ ಓಡುತ್ತ ಓಡತ್ತ ಬೇಡಮ್ರ ಅವ್ರಿಗೆ, ಗೆದ್ದು ತಿಂತಿದ್ದ ಫೋಟೋ ಬೇಕು.
0: ನೀವೊಂದ್ ಕೆಲಸ ಮಾಡಿ, ನೆಕ್ಸ್ಟ್ ಯೂಟ್ಯೂಬ್ ಲೈವ್ ಇಡಿ, ಲೈವ್ ಮಾಡ್ಕೊಂಡು ಓಡುದು. ಬರೀ ಅವ್ರು ಮಾತ್ರ ಅಲ್ಲ, ಎಲ್ಲರೂ ಕಾಣ್ಕದನ್ನ. ಅಯ್ಯೋ ಎಂತೆಂತ ಪ್ರಶ್ನೆ.
3: ಆದ್ರೆ ನಮ್ಗೆ ಎಷ್ಟು ಬೇಜಾರತ್ತ, ರೈತರದೆಲ್ಲ ಕೆಲವ್ರು ತಿಂತತ್ತ. ನಂಗೆ ಪ್ರೇಮ ಮಿಗ ತಿಂದಿತ್ತು, ಏನಾದ್ರು ಹೆಲ್ಪ್ ಸಿಕ್ಕುತ್ತ ಮಗ ಕೇಂದ್ರ ಫಾರ್ಮೆಂಟ್ ತಂದಿಟ್ಟಿದ್ದೀನಿ ನಾನು. ಕೆಲವ್ರು ಹೇಳಿ ಬರ್ದಿದ್ದಿ, ಅದ್ರ ಹೇಳುದು ಮಿಗ ತಿಂತೆ ಇದ್ದ ಫೋಟೋ ಹಾಕಿದ್ರೆ ನಿಮ್ಗೆ ಏನಾದ್ರು ನಾವು ಮಾಡಿ ಕೊಡುವ, ಇಲ್ಲಂದ್ರೆ ಆತಿಲ್ಲ ಅಂತರು. ಅಷ್ಟೊತ್ತಿನ ನಮ್ಗೆ ಮಸ್ತ್ ಬೇಜಾರ.
0: ನೀವು ಗೆದ್ದಿಗೂ ಸಿಸಿ ಕ್ಯಾಮ್ರಾ ಹಾಕಾಯ್ತು.
3: ಸಿಸಿ ಕ್ಯಾಮ್ರಾ ಹಾಕ್ರೆ ಹಾಕ್ಲಕ್ಕ, ಅಷ್ಟು ದೂರಿಂದ ಹಾಕಿ
0: ಹಾಕುದು ಹೆಂಗ್? ಅದಕ್ಕೆ ಮಳೆ ನೀರು ಬಿದ್ದಿರದ
3: ಅಲ್ಲಲ್ಲ, ಸೋಲಾರ್ ಇದು ಹಾಕ್ಬಹುದ. ತೋಟಕ್ಕೆಲ್ಲ ಅಳವಡಿಸಿದ್ ನಮ್ಮಲ್ಲಿ ನಾ ಕಂಡಿದೆ, ಹಾಕ್ಲಕ್ಕ ಅದು ಒಂದೊಂದು ಗದ್ದಿಗೆ ಒಂದೊಂದು ಸಿಸಿ ಕ್ಯಾಮ್ರಾ ಹಾಕಿ ಇವ್ರು ಕೊಡ್ತಾರಲ್ಲಿ ಆ ಪ್ರೊಟೆಕ್ಷನ್ ಮಾಡಿ ನಮಗೆ ಕೊಡೋಕೆ ಪಾಪ ಅವ್ರಿಗೆ.
0: ಅದ ಆಪದ ಹಬ್ಬದಲ್ಲ ನಾ ಸುಮ್ಮನೆ ಹೇಳಿದೆ. ಲೈವ್ ಫೋಟೋಸ್, ತಿಂತಿಪ್ಪದ ಫೋಟೋಸ್ ಅಲ್ಲ, ತಿಂಬುದ ಫೋಟೋ ತೆಗೆದು
3: ಅಧಿಕಾರಿ ಹತ್ರ ಮಾತಾಡ್ರಿ, ನೀವು ತಿನ್ನದಿರೋ ಫೋಟೋ ತಂದ ಕೊಡಿ ಅವ್ರ ಹತ್ರ ಹೇಳಿ. ಯಾ ಈಗ ಅವರಲ್ಲ, ನಾನೇ ರೈತ, ಅದು ನಾವು ಕೃಷಿ ಮಾಡತ್ತೆ, ನನಗೆ ಆಯ್ಲ ಸರ್. ಮತ್ತೊಬ್ಬ
0: ಅಲ್ಲ ಆಪದ ಹೆಂಗೆ, ನೀವು ಫೋಟೋ ತೆಗೆದುಕೋರ ಅದು ಕಾಂತಕ ಈಗ ಪೋಸ್ಟ್ ಕೊಡುತ್ತಾ, ಅದು ಓಡಿ ಹೋಗ್ತಲ್ಲ, ಓಡಿ ಹೋತೋ ಮನ್ಸರ್ ಬಂದ್ರೆ. ಎನಿವೇಸ್, ಇವತ್ತಿನ ಕೃಷಿ ಸಮಾಚಾರದಲ್ಲಿ ಇಷ್ಟೊತ್ತು ನಾವು ಮಾತಾಡದ್ದು ಮೂರು ಜನ ಕೃಷಿ ಮಹಿಳೆಯರು, ರೈತಾಪಿ ಮಹಿಳೆಯರೊಟ್ಟಿಗೆ. ಮೊಳಹಳ್ಳಿಯವರು ಒಬ್ರು, ವಿನೋದ ಡಿ ಶೆಟ್ಟಿಯವರು, ವನದುರ್ಗ ಸಂಜೀವಿನಿ ಒಕ್ಕೂಟದ ಮೊಳಹಳ್ಳಿಯ ಅಧ್ಯಕ್ಷೆ ಆಗಿರೋರು, ಇನ್ನೊಬ್ರು ಪ್ರೇಮ ಶೆಟ್ಟಿಯವರು, ಕೃಷಿ ಸಖಿ, ಪಾಪ್ಯುಲರ್ ಕೃಷಿ ಸಖಿ ಆಫ್ ಮೊಳಹಳ್ಳಿ, ಮತ್ತೊಬ್ರು ಸುಜಾತ ಶೆಟ್ಟಿಯವರು, ಪ್ರಗತಿಪರ ರೈತ. ಇವರು ಕಾಣಿಯವರು ಕಷ್ಟ ಸಂಕಷ್ಟ ಅದ್ರ ನಡುವೆಯೂ ನಾವು ವ್ಯವಸಾಯ ಮಾಡ್ತಂತ ಆ ಉಮೇದೇನು ಹಾತಿಲ್ಲ. ಸುಜಾತಕ್ಕಂತ ಹೇಳ್ತಿದ್ರೆ ನಾವು ಹಿರ್ಕಂತಂತ, ಆದ್ರೆ ಹಿರ್ಕಂ ಟೈಮ್ ಬಂದಾಗ ಖಂಡಿತವಾಗ್ಲೂ ಅವ್ರು ಹಿರ್ಕಂತಿಲ್ಲ, ಆತಿಲ್ಲ ಅದಿಲ್ಲದೆ. ಹೌದು ಹೌದು, ಆ ಋಣ ಇರುತ್ತಲ್ಲ ಅದೊಂದು, ಆ ರೈತಂಗು ಮತ್ತೆ ಭೂಮಿಗೂ ಅದು ಬಿಟ್ಟು ಹಾತಿಲ್ಲ, ಅದು ಒಂದ್ಸಲ ಹಿಡ್ಕಂಡತ್ತ. ಸೊ ನಿಮ್ಮಂತವ್ರ ಇಪ್ಪು ಕೋಯ್ ನಮ್ಗೇಡು ಉಂಬುಕಿತ್ತ. ಈ ಸಲ ಮಳೆ ಕೂಡ ಹಂಗಿಂಗ್ ಆತಿತ್ತ, ಆದ್ರೂ ಎಲ್ರು ಬೆಳೆ
4: ಈ ವರ್ಷ ಫಸ್ಟ್ ಎಲ್ಲರೂ ಹೇಳ್ತಿದ್ರು ಈ ವರ್ಷದ ಇದಕ್ಕೆ ಮಳೆ ಬೆಳೆಗೆ ಬೇಡ, ಮಳೆ ಇಲ್ಲಲ್ಲ ಸಾಗೋಳಿ ಬೇಡ ಅನ್ಕೊಂಡು ಹಿರ್ಕಡಿರ್ ಎಲ್ರು ಸಹ. ಈಗ ನಾವು ಸಹ ಒಂದ್ ಸಾಲ ಹೂಡಿ ಹುಲ್ಲೆಲ್ಲ ಬೆಳೆದಿದ್ದಂಗೆ ಮಾಡಿ ಬಿಡುವ ಅನ್ಕೊಂಡ್, ಆಮೇಲೆ ಎಂತ ಪುಣ್ಯಕ್ಕೂ ಲಾಸ್ಟ್ ಟೈಮ್ ಲಾಸ್ಟ್ ವೀಕ್ ಹಿಂದಿನ ವಾರದಲ್ಲಿ ಮಸ್ತ್ ಮಳೆ ಬಂತ, ಅದ್ರಮೇಲೆ ತೀರಾ ತಕೊಂಡ್ ಬಂದು ಮತ್ತ ಪುನಃ ಹೂಡಿ ಅಂತೂ ಸಾಗುವಳಿ ಮಾಡ್ತಾರೆ ಅಂದೇಳಿ ಆಯ್ತು.
0: ಮಳೆ ರಾಯ ಕೇಳಿಸ್ಕಂತ ಇರಕ್ಕ, ರೈತರಿಗೆ ಉಮೇದ್ ಬರ್ಕರೆ ಮಳೆ ಬೇಕೇ ಬೇಕು. ಹಂಗಾಯ್
4: ಮಳೆ ಇದ್ರೆ ಮಾತ್ರ ಬೆಳೆ ಅಷ್ಟೇ.
0: ಆಯ್ಲಿ, ತುಂಬಾ ಖುಷಿ ಆಯ್ತು ನಿಮ್ ಉಮೇದ್ ಈ ಎಂತ ಹೇಳ್ತಾರೆ ಆ ಚುಟ್ಟುಬೊಟ್ಟಿಕೆ ಆ ಲವಲ್ಲವಿಕೆ ಹಿಂಗೆ ಇರ್ಲಿ. ನೀವು ಇನ್ನಷ್ಟು ಜನರಿಗೆ ಇನ್ಸ್ಪಿರೇಷನ್ ಆಕ್ಚುಲಿ ಈ ರೇಡಿಯೋ ಕುಂದಾಪುರದ ಈ ಕಾರ್ಯಕ್ರಮಕ್ಕೆ ಅಂತಿಪ್ಪ. ಇನ್ನೆಷ್ಟೋ ಕೃಷಿ ಮಹಿಳೆಯರು ಇಲ್ಲ ನಾನು ಈ ಸಲ ಒಂದ್ ಹೊಡೆದ್ ಗೆದ್ದಿ ಮಾಡ್ತೀವಿ ಅಂತ ಹೇಳಕ್ ಹಂಗಿರ್ಕ. ಥ್ಯಾಂಕ್ ಯು ಸೋ ಮಚ್.
4: ನಿಮಗೂ ಕೂಡ ಹಾಗೆ ರೇಡಿಯೋ ಕುಂದಾಪುರ 89.6 FM, ಎಸ್ಪೆಷಲಿ ಜ್ಯೋತಿ ಸಾಲಿಗ್ರಾಮ ಅವರಿಗೆ, ಎಲ್ರಿಗೂ ನಮ್ಮ ಒಕ್ಕೂಟದ ಪರವಾಗಿ ಅಥವಾ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ನಿಮ್ಗೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶಯ ಈಡೇರಿಕೆ ಎಲ್ಲ ಏನೆಲ್ಲ ಆಯ್ಕೋದೆಲ್ಲ ಆಯ್ಲಿ. ಸೊ ಮತ್ ಮತ್ ಸಿಗ್ತಾ ಇಪ್ಪ, ನಿಮ್ಮ ಬೆಳೆ ಈ ಸಲ ಸಮೃದ್ಧವಾಗಿರ್ಲಿ. ಥ್ಯಾಂಕ್ ಯು, ಸರಿ,
4: ತುಂಬಾ ಧನ್ಯವಾದ.
0: ಸಿಕ್ಕುವ ಹಂಗಾರೆ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕುವಾಗ ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಇವಳಿ ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಮೊದಲ ಕತೆ ಎಂಬ ಕಿರುಚಿತ್ರದ ಉತ್ತಮ್ ಸಾರಂಗ್ ಅವರು ಸಂಗೀತ ನೀಡಿರುವ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿರಂಜನ್ ಅವರು ಸಾಹಿತ್ಯ ನೀಡಿರುವ, ಉತ್ತಮ್ ಸಾರಂಗ್ ಮತ್ತು ಭವ್ಯಶ್ರೀ ಬಂಡಿಮಠ ಅವರು ಹಾಡಿರುವ ಹಾಡು.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೆ. ಪ್ರಿಯ ಮನಸ್ಸೆಯ ಇವತ್ತಿನ ಸಂಚಿಕೆಯಲ್ಲಿ ಮೊನ್ನೆ ಹಿಂದಿನ ಸಂಚಿಕೆ ಕಾರ್ಯಕ್ರಮವನ್ನೇ ಮುಂದುವರಿಸ್ತಾ ಇತ್ತ. ಅನ್ಕಂಡೀಷನಲ್ ಲವ್ ಇರುತ್ತಾ, ಇದರ ಬಗ್ಗೆ ಎಲ್ಲ ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕಿಯಾಗಿರುವಂತಹ ಸ್ವರ್ಣ ಕುಂದಾಪುರ ಅವರು ಮಾತಾಡಿದ್ರು. ಈಗ ನಮ್ಮೊಟ್ಟಿಗೆ ಅವರೇ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ,
1: ಹೆಂಗಿದ್ರಿ?
2: ಸೂಪರ್.
1: ಕೆಮ್ಮ ಎಲ್ಲ ಅಡ್ಡಿಲ್ಲ ಈಗ?
2: ಸ್ವಲ್ಪ ಸ್ವಲ್ಪ.
1: ಓಕೆ, ಈಗ ಅನ್ಕಂಡೀಷನಲ್ ಲವ್ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ. ಅದರಲ್ಲಿ ಕಾರ್ಯಕ್ರಮ ಮುಗಿಸುವತ್ತಿಗೆ ಮೂರು ಮಾಪನ ಇದೆ ಮೆಜರ್ಮೆಂಟ್ ಮಾಡೋಕತ್ತು ಮೂರು ತರದಲ್ಲಿ ಅಂತ ಹೇಳಿ ನಾವಲ್ಲಿಗೆ ಮುಗಿಸಿ ಬಿಡ್ತ. ಅದು ಎಂತ ನಳಿ ಗೊತ್ತಿಲ್ಲ ಈಗ. ಅನ್ಕಂಡೀಷನಲ್ ಲವ್ ನ ಮಾಪನ ಮಾಡೋದು ಹೆಂಗಂತ ಹೇಳ್ಬೋದಾ ಮೇಡಮ್?
2: ಖಂಡಿತವಾಗ್ಲು. ಈಗ ನಾವು ನಮ್ ಬದುಕಿನಲ್ಲಿ, ನಮ್ ಲೈಫ್ ಅಲ್ಲಿ ಯಾರ್ ಇರ್ಬೇಕು ಮತ್ತ ಯಾರಿಗ ನಾವು ಎಷ್ಟು ಜಾಗ ಕೊಡ್ಬೇಕು ಅಂತ ನಿರ್ಧರಿಸೋದಕ್ಕೆ ನಾವೀಗ ಅಪ್ತ ಸಮಾಲೋಚನೆಯಲ್ಲಿ ಮೂರು ಮಾಪನಗಳನ್ನ ಬಳಸ್ತೇವೆ. ಅದ್ರ ಬಗ್ಗೆನೆ ಕಳೆದ ಸಲ ಹೇಳಿದ್ವಿ. ಯಾವುದು ಅಂತ ಹೇಳಿ ನಾವು ನೋಡಿದ್ರೆ, ರೇಡಿಯೋ ಕೇಳ್ತಾ ಇರುವಂತಹ ಎಲ್ಲ ಶ್ರೋತೃಗಳು ಕೂಡ ಅದನ್ನ ಅವ್ರ ಬದುಕಲ್ಲಿ ಅನ್ವಯಿಸಿ ನೋಡ್ಬೋದು. ಈಗ ನಾವೀಗ ಯಾರು ರಿಲೇಶನ್ಶಿಪ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಕಳೆದ ವಾರ ನಾವು ಹೇಳಿದ್ವಿ ಇದು ಆಲ್ಮೋಸ್ಟ್ 95% ಫ್ರೆಂಡ್ಶಿಪ್ ಗೆ ಅನ್ವಯ ಆಗುತ್ತೆ ಅಂತ. ಅನ್ಕಂಡೀಷನಲ್ ಆಗಿರುವಂತದ್ದು ಆ ಒಂದು ರಿಲೇಶನ್ಶಿಪ್ ಜಾಸ್ತಿ ಅಂತ, ಜಾಸ್ತಿ ಪರ್ಸೆಂಟೇಜ್ ಆ ಒಂದು ಸಂಬಂಧದಲ್ಲಿ ಇರುತ್ತೆ ಅಂತೇಳಿ. ಆಗ ನೀವು ಅವ್ರ ಮುಂದೆ ಅಳಬಹುದಾ, ಇದನ್ನ ನಾವು ಕೇಳ್ಕೊಳ್ಬೇಕು ಪ್ರತಿಯೊಬ್ರು ಕೂಡ. ಈಗ ನನ್ಗೆ ಯಾರೋ ಒಂದ್ ಫ್ರೆಂಡ್ ಇದಾರೆ, ಅವ್ರ ಮುಂದೆ ನಾವು ಅಳಬಹುದಾ, ಅಥವಾ ಅವ್ರ ಮುಂದೆ ನಾವು ನಮ್ಮ ಸೋಲನ್ನ ಒಪ್ಕೊಳ್ಬಹುದಾ? ಈಗ ನನ್ನ ಹತ್ರ ಒಂದ್ ಪೈಸ ದುಡ್ಡಿಲ್ಲ, ಅಥವಾ ನನ್ಗೆ ತುಂಬಾ ಹೆದರಿಕೆ ಆಗ್ತದೆ, ಅಥವಾ ನಾನೇನೋ ಒಂದ್ ತಪ್ಪು ಮಾಡಿದೆ, ಇನ್ನೇನೋ ಒಂದನ್ನ ನಾವು ಯಾವುದೇ ಮುಜುಗರ ಇಲ್ಲದೆ ಅವ್ರ ಹತ್ರ ನಾವು ಹೇಳ್ಬಹುದಾ, ಇದನ್ ನಾವು ನಮ್ಗೆ ನಾವು ಕೇಳ್ಕೊಳ್ಬೇಕು. ಆಮೇಲೆ ಈಗ ಒಂದ್ ವೇಳೆ ಹೇಳ್ತು ಅಂತ ಇಟ್ಕೊಳ್ಳಿ, ಹೇಳ್ದಾಗ ಅವರು ನಮ್ಮನ್ ಕೀಳಾಗಿ ನೋಡೋದಿಲ್ಲ ಅನ್ನುವಂತ ನಂಬಿಕೆ ನಮಗಿದೆಯಾ?
1: ಎಸ್.
2: ನಾವು ಅವ್ರ ಮುಂದೆ ಸೋತಾಗ, ಅವ್ರ ಮುಂದೆ ತಪ್ಪು ಮಾಡಿದೇವೆ ಅಂತ ಹೇಳಿ ಹೇಳ್ದಾಗ, ಈ ತರ ಎಲ್ಲ ಮಾಡಿದಾಗ ಅವ್ರು ನಮ್ಮನ್ನ ಕೀಳಾಗಿ ನೋಡೋದಿಲ್ಲ ಅನ್ನುವಂತಹ ನಂಬಿಕೆ ನಮಗಿದೆಯಾ?
1: ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ತಾರ ಅನ್ನೋ ನಂಬಿಕೆ,
2: ನಮ್ಮನ್ನ ಅರ್ಥ ಮಾಡ್ಕೊಳ್ತಾರ, ಅಥವಾ ನೀನ್ ಇಂತ ದೊಡ್ಡ ತಪ್ಪು ಮಾಡಿದೆ, ಅಥವಾ ಶಾ ನೀನ್ ಇಂತವಳ, ಅಥವಾ ನೀನ್ ಇಂತವನ ಅಂತ ಹೇಳಿ ಆಮೇಲೆ ನಮ್ ಫ್ರೆಂಡ್ಶಿಪ್ ಅನ್ನ ಕಟ್ ಮಾಡ್ತಾರ, ಅಥವಾ ಏನೋ ಇನ್ ಹೇಳಿ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರ. ಈ ತರದ ಇದನ್ನ ಅಂದ್ರೆ ಎಲ್ಲಿ ನಮ್ಮ ದೌರ್ಬಲ್ಯಗಳಿಗೆ ಗೌರವ ಸಿಗುತ್ತೋ ಅದು ನಿಜವಾದ ಸ್ನೇಹ ಅಂತ. ನಾವೀಗ ಇಬ್ರು ಫ್ರೆಂಡ್ಸ್, ನಾನೇನೋ ಒಂದ್ ತಪ್ಪ ಮಾಡಿ ನಾನ್ ನಿಮ್ಮ ಹತ್ರ ಅದನ್ನ ಹೇಳ್ಕೊಂಡಾಗ್ಲೂ ಕೂಡ ನೀವ್ ಅದೇ ಫ್ರೆಂಡ್ಶಿಪ್ ಅನ್ನ ಮುಂದುವರಿಸ್ತೀರಾ, ವರ್ಷೇ ಇವ್ರ ಇಂತವ್ರ, ನಾನ್ ಹಾಗೆ ಅನ್ಕೊಂಡೇ ಇರ್ಲಿಲ್ಲಲ್ಲ, ಒಳ್ಳೆಯವರು ಅಂತ ಫ್ರೆಂಡ್ಶಿಪ್ ಮಾಡದ್ನಲ್ಲ ಅಂತ ಹೇಳಿ ಮರುದಿನದಿಂದ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತೀರಾ, ಫ್ರೆಂಡ್ಶಿಪ್ ಕಟ್ ಮಾಡ್ತೀರಾ, ಅದು ನಿಜವಾದ ಫ್ರೆಂಡ್ಶಿಪ್ ಹೌದಾ ಅಲ್ವಾ ಅನ್ನೋದನ್ನ ನಿರ್ಧಾರ ಮಾಡತ್ತೆ.
1: ಎಸ್.
2: ಇನ್ನೊಂದು, ಈಗ ಯಾವ್ದೋ ಒಂದು ಫ್ರೆಂಡ್ಗೆ ನೀವ್ ಇವತ್ತು ಬರ್ತೇನೆ ಅಂತ ಹೇಳಿರ್ತೀರಾ, ನೀವ್ ಅವರಿಗೆ ಇಲ್ಲ ಇವತ್ ನನ್ಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ದಾಗ ಅವರು ಸಿಟ್ಟು ಮಾಡ್ಕೊಳ್ಳದೆ ನಿಮ್ಮನ್ ಅರ್ಥ ಮಾಡ್ಕೊಳ್ತಾರೋ, ಅಥವಾ ನೀವ್ ಇಲ್ಲ ಅಂತ ಹೇಳದ ತಕ್ಷಣ ಸಿಟ್ಟು ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡೋದು, ಇಮೋಷನಲ್ ಬ್ಲಾಕ್ ಮೇಲ್, ನೀನು ಬರ್ತೀಯಾ ಅಂತ ಹೇಳಿ ನಾನು ಏನೇನೋ ಕೆಲಸಗಳನ್ನೆಲ್ಲ ಇದು ಮಾಡಿದೆ, ಯಾರ್ಯಾರಿಗೋ ಏನೇನೋ ಹೇಳಿದ್ದೆ, ಏನೇನೋ ರೆಡಿ ಮಾಡ್ಕೊಂಡಿದ್ದೆ, ಇನ್ನೇನೋ ಹೇಳಿ ನಿಮ್ಗೆ ಇಮೋಷನಲ್ಲಿ ನಿಮ್ಗೆ ಬ್ಲಾಕ್ ಮೇಲ್ ಅಂದ್ರೆ ಅದೇ ಆ ತರದ ಡೈಲಾಗ್ಸ್ ಗಳನ್ನೆಲ್ಲ ಹೇಳಿ ನಿಮ್ಮನ್ನು ಡೌನ್ ಮಾಡ್ಲಿಕ್ಕೆ ನೋಡ್ತಾರ, ಇದು ಕೂಡ ಇನ್ನೊಂದು ಮಾಪನ. ನಿಜವಾಗ್ಲೂ ಅರ್ಥ ಮಾಡ್ಕೊಳ್ತಾರ? ಯಾವ್ದು ಈಗ ಬರ್ತೇನೆ ಅಂತ ಹೇಳಿದ್ ಒಂದೇ ಇದು ಒಂದು ಉದಾಹರಣೆಗೆ ನಾನು ಕೊಟ್ಟಿದ್ದು. ಆ ತರ ಏನಾದ್ರೂ ಒಂದ್ ಪ್ರಾಮಿಸ್ ಮಾಡಿದಾಗ ಅದನ್ನ ನೀವು ಬ್ರೇಕ್ ಮಾಡಿದ್ರೆ ಅವರದ್ದು ರಿಯಾಕ್ಷನ್ ಹೇಗಿರತ್ತೆ, ಅದು ಕೂಡ ಒಂದ್ ಮಾಪನ. ಇನ್ನೊಂದು ಲಾಯಲ್ಟಿ ಇನ್ ಅಬ್ಸೆನ್ಸ್ ಅಂತ. ಈಗ ಕೆಲವರು ನಾನ್ ನೋಡಿದ್ದೇನೆ, ನನ್ ಗಮನಕ್ಕೆ ಬಹಳಷ್ಟು ಸಲ ಬಂದಿದ್ದಿದೆ ಬೇರೆ ಫ್ರೆಂಡ್ಗಳದ್ದು. ಅವರು ಎದುರುಗಡೆಯಿಂದ ಒಂಥರ ಇರ್ತಾರೆ, ಹಿಂದಿಂದ ಇನ್ನೊಂದ್ ತರ ಇರ್ತಾರೆ. ಎದುರುಗಡೆಯಿಂದ ತುಂಬಾ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ತರ ಇರ್ತಾರೆ, ಒಬ್ರು ಆ ಕಡೆ ಹೋದ ತಕ್ಷಣ ಅವ್ರ ಬಗ್ಗೆ ಏನೋ ಹೇಳೋದು, ಅವ್ರನ್ನ ದೂರೋದು, ಅಥವಾ ಅವ್ರ ಬಗ್ಗೆ ಇನ್ನೇನೋ ಚಾಡಿ ಹೇಳೋದು, ಈ ತರದ್ದೇನಾದ್ರೂ ಒಂದ್ ಇದಿರತ್ತೆ. ಇದು ತುಂಬಾ ಮುಖ್ಯವಾದಂತಹ ಒಂದು ಮಾಪನ ಅಂತ ಹೇಳ್ಬೋದು. ಈಗ ನಿಮ್ಮ ಫ್ರೆಂಡ್ ನೀವ್ ಇಲ್ದೇ ಇದ್ದಾಗ, ನಿಮ್ಮ ಬಗ್ಗೆ ಮೂರನೆಯವರು ಯಾರೋ ನಿಮ್ ಬಗ್ಗೆ ತಪ್ಪು ಮಾತನಾಡ್ತಾ ಇರುವಾಗ, ನಿಮ್ಮ ಪರವಾಗಿ ನಿಂತು ಇಲ್ಲ ಅವಳ್ ಅಂತವಳಲ್ಲ, ಅವಳ ಬಗ್ಗೆ ಹೀಗ್ ಮಾತಾಡ್ಬೇಡ ನೀನು, ಏನ್ ಹೇಳ್ತಾರೆ ಗಟ್ಸ್ ಇಂದ ಮಾತಾಡ್ತಾರಲ್ಲ ಅವರು ನಿಮ್ಮ ನಿಜವಾದ ಕಾವಲುಗಾರ ಅಥವಾ ನಿಮ್ಮ ನಿಜವಾದ ಫ್ರೆಂಡ್ ಅಂತ ಹೇಳಿ ಹೇಳ್ಬೋದು. ನಿಮ್ ಎದುರುಗಡೆ ಹೊಗಳಿ ನಿಮ್ ಬೆನ್

0: ನಮ್ಗೆ ಒಂದು ವಾರ್ನಿಂಗ್ ಸೈನ್ ಅಂತ ನಾವು ಹೇಳ್ಬೋದು.
1: ಓಕೆ, ಅದು ಅನ್ಕಂಡೀಷನಲ್ ಅಲ್ವಾ ಹೌದು ಅನ್ನೋದಕ್ಕೆ ಅದು ಒಂದು ಮಾಪನ ಅಂತೀರ ನೀವು?
0: ಹೌದು, ಖಂಡಿತವಾಗ್ಲು. ಈಗ ಮುಖ್ಯ ಪ್ರಶ್ನೆ ಇನ್ನೊಂದ್ ಮಗ್ಳನ್ನ ನಾವು ನೋಡೋದಾದ್ರೆ, ನಮ್ಗೆ ಕೆಲ್ಸಕ್ಕೆ ಬರುವ ಸ್ನೇಹಿತರು ಬೇಡ, ಕಷ್ಟಕ್ಕೆ ಬರುವವರೇ ಬೇಕು ಅಂತ ಹೇಳುವಾಗ, ನಾವೀಗ ಪ್ರಾಕ್ಟಿಕಲ್ ವರ್ಲ್ಡ್ ಅನ್ನ ಸಂಪೂರ್ಣವಾಗಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲ್ಸಕ್ಕೆ ಬರುವ ಸ್ನೇಹಿತರು ಬೇಕಲ್ವಾ ಬದುಕಿನಲ್ಲಿ. ಈಗ ನಮ್ಗೆ ಪ್ರೋಗ್ರೆಸ್ ಬೇಕು, ಜಾಬ್ ಬೇಕು, ಸಾಮಾಜಿಕ ಈಗ ಸಂಪರ್ಕಗಳು ಬೇಕು. ಅದಕ್ಕಾಗಿ ನಮ್ಗೆ ಕೆಲ್ಸಕ್ಕೆ ಬರುವಂತಹ ಒಂದಿಷ್ಟು ಪರಿಚಯಸ್ಥರು ಬೇಕೇ ಬೇಕು. ಹೌದು, ಆದ್ರೆ ತಪ್ಪಾಗೋದು ಎಲ್ಲಿ ಅಂತ ಹೇಳಿದ್ರೆ, ನಾವು ಆ ಪರಿಚಯಸ್ಥರನ್ನ ನಮ್ಮ ಆತ್ಮೀಯ ಸ್ನೇಹಿತರು ಅಂತ ಹೇಳಿ ಭ್ರಮಿಸಿದಾಗ. ಈಗ ಕೆಲ್ಸಕ್ಕೆ ಬರುವವರಂದ್ರೆ ನಮ್ಮ ಸಾಮಾಜಿಕ ವಲಯದ ಈಗ ಪ್ರೊಫೆಷನಲ್ ನೆಟ್ವರ್ಕ್ ಇರುತ್ತೆ, ಒಂದು ಭಾಗ ಆಗಿರ್ತಾರೆ ಅವರು. ವ್ಯವಹಾರಿಕವಾಗಿ ನಾವು ಗೌರವಯುತವಾಗಿ ಇರ್ಬೇಕು ಅವ್ರ ಹತ್ರ. ಅಲ್ಲಿ ಅಪೇಕ್ಷೆ ಮತ್ತೆ ಲಾಭಗಳು ಪರಸ್ಪರ ಪೂರಕವಾಗಿರುತ್ತವೆ. ಅದನ್ನ ನಾವು ಸ್ನೇಹ ಅಂತ ಹೇಳಿ ಕರೆದು ಭಾವನಾತ್ಮಕವಾಗಿ ಹೂಡಿಕೆ ಮಾಡಬಾರ್ದು ಅಲ್ಲಿ, ಅಲ್ವಾ? ಕಷ್ಟಕ್ಕೆ ಬರುವವರು ಅಂತ ಹೇಳಿದ್ರೆ ನಮ್ಮ ಭಾವನಾತ್ಮಕ ವಲಯ ಅಂದ್ರೆ ಕೋರ್ ಸರ್ಕಲ್ ನ ಭಾಗ ಆಗಿರ್ತಾರೆ ಅವರು. ಇವರು ತುಂಬಾ ಜನ ಇರೋದಿಲ್ಲ ನಮ್ಮ ಬದುಕಿನಲ್ಲಿ, ಒಂದಿಬ್ರು, ಎರಡೋ, ಮೂರೋ ಅಥವಾ ಹೀಗೆ ಒಂದ್ ಐದಾರು ಜನ ಮ್ಯಾಕ್ಸಿಮಮ್ ಇರ್ಬೋದು ಅಷ್ಟೇ. ಇವರುಗಳು ನಮ್ಮ ಮಾನಸಿಕ ಆರೋಗ್ಯದ ರಕ್ಷಾ ಕವಚ ಆಗಿರ್ತಾರೆ. ಎಂತಹ ಸಮಸ್ಯೆಗಳು ಬಂದ್ರೂ ಕೂಡ ನಾವು ಇವ್ರ ಹತ್ರ ಹೇಳ್ಕೊಳ್ಬಹುದು. ಇವ್ರು ಯಾವತ್ತೂ ನಮ್ಮನ್ ಕೀಳಾಗಿ ಕಾಣೋದಿಲ್ಲ, ಅಥವಾ ನಮ್ಮನ್ ಬ್ಲಾಕ್ ಮೇಲ್ ಮಾಡೋದಿಲ್ಲ ಇಮೋಷನಲಿ, ಅಥವಾ ಇನ್ನೊಬ್ಬರ ಎದುರುಗಡೆ ನಮ್ಮನ್ನ ದೂರೋದಿಲ್ಲ. ಎಲ್ಲಾ ಕಡೆಯಿಂದನೂ ನಮ್ಗೆ ಸಪೋರ್ಟಿವ್. ನಾವು ಎದುರಿಗಿರುವಾಗ್ಲೂ ಇಲ್ಲದೆ ಇರುವಾಗ್ಲೂ ನಮ್ಮ ಸಪೋರ್ಟಿಗೆ ಇವ್ರು ಇದ್ದೇ ಇರ್ತಾರೆ, ನಮ್ಮ ಪರವಾಗಿ ಇರ್ತಾರೆ ಇವರು. ಇಂಥವ್ರು ನಮ್ಮ ಮಾನಸಿಕ ಆರೋಗ್ಯದ ರಕ್ಷಾ ಕವಚ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಸಲ ನಾನು ಉದಾಹರಣೆ ಕೊಡೋದಿದೆ, ಈಗ ಒಂದು ಬಲೂನ್ಗೆ ಗಾಳಿ ತುಂಬಿಸಿ ತುಂಬಿಸಿ ತುಂಬಿಸಿ ನಾವು ತುಂಬಿಸ್ತಾನೆ ಇದ್ರೆ ಏನಾಗುತ್ತೆ, ಒಂದ್ ಹಂತಕ್ಕೆ ಅದು ಒಡೆದು ಹೋಗುತ್ತೆ ಅಲ್ವಾ? ಹಾಗೆ ನಮ್ಮ ಮನಸ್ಸುಗಳಿಗೆ ಪ್ರತಿ ದಿನ ಒಂದಿಷ್ಟು ಬೇಸರ ಆಗತ್ತೆ, ಕೆಲವೊಮ್ಮೆ ಸಿಟ್ಟು ಆಗತ್ತೆ, ಅವಮಾನಗಳಾಗತ್ತೆ. ಈ ತರದ ಎಲ್ಲಾ ಭಾವನೆಗಳನ್ನ ನಾವು ಒಳಗಡೆನೆ ತುಂಬಿಸಿ ತುಂಬಿಸಿ ತುಂಬಿಸಿ ಇಟ್ಟಾಗ ಮನಸ್ಸು ಅನ್ನೋದು ಒಂದಿನ ಒಡೆದು ಹೋಗುತ್ತೆ. ಮಾನಸಿಕ ಆರೋಗ್ಯ ಅದು, ಆಯ್ತಾ? ಅದಕ್ಕೆ ನಾವು ಏನ್ ಹೇಳೋದು ಅಂದ್ರೆ, ಆವಾಗವಾಗ ನಮ್ಮ ಮನಸ್ಸಿನ ನೋವುಗಳನ್ನ, ಭಾವನೆಗಳನ್ನ, ಅದು ಸಿಟ್ಟು ಬಂದಿರ್ಬೋದು, ಬೇಸರ ಆಗಿದ್ದಿರ್ಬೋದು, ನೋವು ಆಗಿದ್ದಿರ್ಬೋದು, ಸಂತೋಷ ಕೂಡ ಇರ್ಬೋದು, ಅದನ್ನ ನಾವು ಇನ್ನೊಬ್ಬರ ಹತ್ರ ಹಂಚಿಕೊಳ್ತಾ ಹೋಗ್ಬೇಕು. ನಮ್ಮ ಮನಸ್ಸಿನಿಂದ ಅದು ಹೊರಗಡೆ ಹೋಗ್ಬೇಕು. ಆವಾಗ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಅದು ಯಾವಾಗ ಸಾಧ್ಯ? ಯಾವಾಗ ಸಾಧ್ಯ ಅಂದ್ರೆ ಅದನ್ನ ಹಂಚಿಕೊಳ್ಳಿಕ್ಕೆ ನಮಗೆ ಅಂತಹ ಒಳ್ಳೆಯ ಸ್ನೇಹಿತ ಇದ್ದಾಗ, ಅಲ್ವಾ? ಅದಕ್ಕೋಸ್ಕರನೇ ನಾವು ಇವರನ್ನ ಮಾನಸಿಕ ಆರೋಗ್ಯದ ಕವಚ ಅಂತ ಹೇಳಿ ಹೇಳ್ತೀವಿ. ನಾವೀಗ ತುಂಬಾ ಜನರು ದೊಡ್ಡ ತಪ್ಪು ಮಾಡೋದು ಏನಂತ ಹೇಳಿದ್ರೆ, ಈ ನೂರಾರು ಜನ ವ್ಯಾವಹಾರಿಕ ಸ್ನೇಹಿತರು ನಮ್ಗೆ ಇರ್ತಾರೆ, ಅವ್ರ ನಡುವೆನೆ ನಾವು ಬದುಕೋದು ಅಲ್ವಾ? ಆದ್ರೆ ಅವರಿಂದ ನಾವು ಅನ್ಕಂಡೀಷನಲ್ ಲವ್ ನಿರೀಕ್ಷಿಸ್ತಿದ್ದೇವಲ್ಲ, ಅದಕ್ಕೆ ನಾವು ಹೇಳೋದು ವ್ಯಾಪಾರದ ಅಂಗಡಿಗೆ ಹೋಗಿ ಪ್ರೀತಿನ ಹುಡುಕಿದ್ರೆ ಸಿಗೋದು ಸಾಧ್ಯನಾ ಅಲ್ವಾ? ಈ ವ್ಯಾವಹಾರಿಕ ಪರಿಚಯಸ್ಥರನ್ನ ನಾವು ಫ್ರೆಂಡ್ಸು ಅಂತ ಹೇಳಿ ಭ್ರಮಿಸಿ ಅವರಿಂದ ನಾವು ಅನ್ಕಂಡೀಷನಲ್ ಲವ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆವಾಗ ಏನಾಗುತ್ತೆ, ಅದು ಸಿಗೋದಿಲ್ಲ, ಅದು ಸಿಗದೇ ಇದ್ದಾಗ ನೋವಾಗ. ಈಗಿನ ಒಂದು ಡಿಜಿಟಲ್ ಯುಗ ಏನು ಇದೆ, ಇದರಲ್ಲಿ ಒಂದು ಹೊಸ ಮಾನಸಿಕ ಕಾಯಿಲೆ ಶುರುವಾಗಿದೆ. ಇದಕ್ಕೆ ನಾವು ಕ್ರೌಡೆಡ್ ಲೋನ್ಲಿನೆಸ್ ಅಥವಾ ಜನರ ನಡುವೆ ಕೂಡ ಕಾಡುವಂತ ಒಂಟಿತನ. ಸುತ್ತ ಜನ ಇದ್ದಾರೆ, ಆದ್ರೆ ಅವರಿಗೆ ಒಂಟಿತನ ಒಳಗಡೆ ಅಂತ ಫೀಲ್ ಆಗ್ತಾನೆ ಇರುತ್ತೆ. ನನ್ಗೆ ಯಾರೂ ಇಲ್ಲ ಅಂತ ಪಾರ್ಟಿಯಲ್ಲಿ ಇರ್ತಾರೆ, ಪಾರ್ಟಿ ಮಾಡ್ತಾ ಇರ್ತಾರೆ, 10 ಜನರ ಜೊತೆ ನಗಾಡ್ತಾ ಇರ್ತಾರೆ ಅವರು, ಆದ್ರೆ ಒಳಗಡೆ ಮಾತ್ರ ತೀವ್ರವಾದಂತಹ ಒಂಟಿತನ, ಶೂನ್ಯತೆ ಅಂತ ನಾವು ಹೇಳ್ತೀವಿ, ಆ ತರ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ಪಾರ್ಟಿ ಮಾಡ್ತಾ ಇದಾರೆ 10 ಜನರ ಜೊತೆಗೆ ನಗಾಡ್ತಾ ಇದಾರೆ, ಆದ್ರೆ ಇವರ ಒಳಗಿನ ನೋವು, ಇವರ ಒಳಗಿನ ತುಮುಲ ಆ 10 ಜನರಿಗೆ ಕೂಡ ಗೊತ್ತಿರೋದಿಲ್ಲ. ಯಾರು ಈಗ ನೀವೇ ಒಂದ್ ಕಡೆ ಹೋಗ್ತೀರ, ನಿಮ್ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಳ್ಳೋದಕ್ಕಾಗತ್ತೆ ಎಲ್ಲರ ಹತ್ರನು? ಎಲ್ಲಾ ಪರಿಚಯಸ್ಥರು ತುಂಬಾ ಕ್ಲೋಸ್ ಅಂತ ಅವ್ ಅನ್ಕೊಂಡ್ರು ಕೂಡ ಎಲ್ಲರ ಹತ್ರ ಮನ್ಸನ್ನ ಬಿಚ್ಚಿಡೋದಕ್ ಸಾಧ್ಯನಾ?
1: ಖಂಡಿತವಾಗ್ಲೂ ಇಲ್ಲ,
0: ಇಲ್ಲ. ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಈ ತರ ಒಂದು ನಿಜವಾದ ಸ್ನೇಹ ಅಪರೂಪವಾಗುತ್ತಿರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಜನರ ಜೊತೆಗಿರ್ತಾರೆ, ಆದ್ರೆ ಮಾನಸಿಕವಾಗಿ ಒಂಟಿ ಅಂತ ಹೇಳಿ ಫೀಲ್ ಮಾಡ್ಕೊಳ್ತಾ ಇರ್ತಾರೆ. ಯಾರು ಇಲ್ಲ, ನನಗ್ ತುಂಬಾ ನೋವಿದೆ, ಬಟ್ ಈ ತರ ನೋವನ್ನ ನನ್ ಯಾರ ಹತ್ರ ಹಂಚ್ಕೊಳ್ಳಿ, ಹಂಚ್ಕೊಂಡ್ರೆ ಅವರು ನನ್ ಬಗ್ಗೆ ಇಲ್ಲ ಸಲ್ಲದನ್ನ ಹರಡ್ಬಹುದು ನನ್ ಬಗ್ಗೆ, ಅಥವಾ ಇವ್ರು ನನ್ನನ್ನ ಫ್ರೆಂಡ್ಶಿಪ್ ಇಂದನೇ ದೂರ ಇಡಬಹುದು, ಮಾತಾಡೋದನ್ನ ನಿಲ್ಲಿಸ್ಬಹುದು. ಈ ತರದ ಭಯಗಳು ಕಾಡ್ತಾ ಇರುತ್ತೆ ಹೊರತು, ಪರವಾಗಿಲ್ಲ ನನ್ ಮನ್ಸಲ್ಲಿ ಏನಿದೆ ಇವ್ರ ಹತ್ರ ನಾನು ಹೇಳ್ಕೊಳ್ಬಹುದು ಅನ್ನುವಂತಹ

0: ಸ್ನೇಹ ಅಥವಾ ಸಂಬಂಧಗಳು ಇವತ್ತು ತುಂಬಾ ಬೆರಳೆಣಿಕೆಯ ಜನರಿಗೆ ಮಾತ್ರ ಸಿಗತ್ತೆ, ಮ್ಯಾಕ್ಸಿಮಮ್ ಜನರಿಗೆ ಇದು ಸಿಗೋದೇ ಇಲ್ಲ.
1: ಎಸ್,
0: ಈ ಕ್ರೌಡೆಡ್ ಲೋನ್ಲಿನೆಸ್ ಅನ್ನುವಂಥದ್ದು ಜಾಸ್ತಿ ಇವತ್ತು
1: ನಿಜ.
0: ಈ ಸೋಷಿಯಲ್ ಮೀಡಿಯಾದಲ್ಲಿ, ಆನ್ಲೈನ್ ಅಲ್ಲಿ ಸಾವಿರಾರು ಫಾಲೋವರ್ಸ್, ಸಾವಿರಾರು ಪರಿಚಯದವರು ಚಾಟಿಂಗ್ ಬೇಕಾದಷ್ಟು ಮಾಡ್ತಾ ಇರ್ತಾರೆ ಪ್ರತಿದಿನ, ಆದ್ರೂ ಕೂಡ ಲೋನ್ಲಿನೆಸ್ ಅನ್ನೋದು ಕಾಡ್ತಾನೆ ಇರುತ್ತೆ. ಎಷ್ಟೇ ಹೇಳಿದ್ರು ಕೂಡ ಒಳಗಿನ ಭಾವನೆಗಳನ್ನ ಮುಕ್ತವಾಗಿ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಇತ್ತೀಚಿನ ಒಂದಿಷ್ಟು ಕೌನ್ಸಿಲಿಂಗ್ ಗೆ ಬಂದಂತ ಕೇಸ್ಗಳನ್ನ ಆಧರಿಸಿ ನಾನು ಹೇಳೋದಾದ್ರೆ, ಇವತ್ತು ಹೆಚ್ಚಿನವರು ಅನಾನಿಮಸ್ ಆಗಿ ಚಾಟ್ ಮಾಡ್ತಾರೆ. ಅಂದ್ರೆ ಯಾರು ಅಂತ ಹೇಳ್ಕೊಳ್ಳೋದಕ್ಕೆ ಇವ್ರಿಗೆ ಭಯ, ಹೇಳ್ಕೊಂಡ್ರೆ ನಾಳೆ ಅವ್ರು ನನ್ ಬಗ್ಗೆ ಎಲ್ಲ ಹರಡು ಬಿಟ್ರೆ ಅಂದ್ರೆ ನಂಬಿಕೆ ಇಲ್ಲ. ಅಲ್ಲಿ
1: ಇನ್ನೊಂದು ನಂಬಿಕೆ ಇಲ್ಲ ಮಾತ್ರ ಅಲ್ಲ, ಕೆಲವರಿಗೆ ತುಂಬಾ ಹೈಡ್ ಮಾಡ್ಲಿಕ್ಕೆ ಇರುತ್ತೆ, ಅವ್ರ ಸತ್ಯ ಅವ್ರದ್ದು ರೂಪ ಹೇಳೋದು ತೋರಿಸೋದು ಬೇಕಿರಲ್ಲ.
0: ಹೌದು,
1: ಅಂಥವ್ರೆ ಈ ತರ ಹೈಡ್ ಮಾಡೋದು. ಸಿ, ನೀವು ಒಂದು ಸಂಬಂಧದಲ್ಲಿ, ಅದು ಆನ್ಲೈನ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಯಾವುದೇ ಹೀಗೆ ಡೈರೆಕ್ಟ್ ಒನ್ ಟು ಒನ್ ಇರ್ಬೋದು, ನೀವು ಆನೆಸ್ಟ್ ಆಗಿದ್ದಾಗ ಯಾವ್ದನ್ನು ಮುಚ್ಚಿಡುವಂತ ಅವಶ್ಯಕತೆನೇ ಇರೋದಿಲ್ಲ ಅಲ್ವಾ? ಬಟ್ ಯಾವಾಗ ಮುಚ್ಚಿಡ್ತೀವಂದ್ರೆ ಅಲ್ಲಿ ಏನೋ ಇದೆ ಅದಕ್ಕೆ ಮುಚ್ಚಿಡ್ತೀವಿ, ಅವ್ರು ಆನೆಸ್ಟ್ ಆಗಿಲ್ಲ ಅದಕ್ಕೆ ಮುಚ್ಚಿಡ್ತಾರೆ.
0: ಹೌದು.
1: ಸೊ ನೀವ್
0: ಮಕ್ಕಳುಗಳು ಕೊಡುವಂತ ರೀಸನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾನ್ ಯಾರು ಅಂತ ಹೇಳಿ ಗೊತ್ತಾದ್ರೆ ಅವರು ನನ್ ಬಗ್ಗೆ ನನ್ನ ಹತ್ರ ಚಾಟ್ ಮಾಡ್ತಿರೋದು ಅಥವಾ ನಾನೇನ್ ಅವ್ರ ಹತ್ರ ಶೇರ್ ಮಾಡ್ಕೊಳ್ತೇನೆ ಎಲ್ಲ ಮುಕ್ತವಾಗಿ ಅದನ್ನೆಲ್ಲ ಅವ್ರು ಹರಡ್ತಾರೆ. ನನಗೆ ಶೇರ್ ಮಾಡೋದು ಮಾತ್ರ, ನನ್ ಮನಸ್ಸಿಂದ ಹೊರಗೆ ಹೋಗ್ಬೇಕು, ಶೇರ್ ಮಾಡ್ಕೊಳಕ್ ಒಬ್ರು ಬೇಕು. ಆದ್ರೆ ನನ್ ಐಡೆಂಟಿಟಿ ಹೇಳಿದ್ರೆ ಅದು ಸ್ಪ್ರೆಡ್ ಮಾಡ್ಬೋದು ಅವರು ಅಂತ ಇವರು ನಮಗೆ ಅದೇ ಭಯ ಅಂತ ಹೇಳಿ ಮಕ್ಕಳುಗಳು ಹೇಳ್ತಾರೆ. ನಿಜ ಕೂಡ ಆಗಿರ್ಬೋದು ಅಥವಾ ನೀವು ಹೇಳಿದಾಗೆ ಆ ಕಾರಣ ಕೂಡ ಸತ್ಯ ಆಗಿರ್ಬೋದು. ಯಾಕಂದ್ರೆ ಅಟ್ ಎ ಟೈಮ್ ಕೆಲವರು 10 ಜನರ ಜೊತೆ ಚಾಟ್ ಮಾಡ್ತಿರ್ತಾರೆ. ಈಗ ಅದು ಗೊತ್ತಾದಾಗ ಅವರಿಗೆ, ಆ ಕಡೆ ಅವರಿಗೆ ಅದು ಗೊತ್ತಾದಾಗ ಅವರು ಆಬ್ವಿಯಸ್ಲಿ ಇವರನ್ನ ಕಟ್ ಮಾಡ್ತಾರೆ ಇವರ ಫ್ರೆಂಡ್ಶಿಪ್. ಅದಕ್ಕೋಸ್ಕರ ಭಯದಿಂದ ಅವರು ಆತರ ಮಕ್ಕಳು ಆತರ ಮಾಡಬಹುದು. ಆದ್ರೆ ಇದು ದೊಡ್ಡವರಲ್ಲಿ ಕೂಡ ಈಗ ಕಾಮನ್ ಆಗಿದೆ. ಅನಾನಿಮಸ್ ಆಗಿ ಚಾಟ್ ಮಾಡ್ತಾ ಇರ್ತಾರೆ ಎಲ್ಲಿಯೋ ಯಾವ್ದೋ ಆಪ್ಗಳಲ್ಲಿ, ಡೇಟಿಂಗ್ ಸೈಟ್ಗಳಲ್ಲಿ, ಅಲ್ಲಿ ಇಲ್ಲಿ ಸುಮಾರೆಲ್ಲ ನೋಡ್ಲಿಕ್ಕೆ ಈಗ ಸಿಗುತ್ತೆ. ಯೂತ್ಸ್, ದೊಡ್ಡವರು, ಈಗಂತೂ ಮಧ್ಯ ವಯಸ್ಕರು ಎಲ್ಲರೂ ಈ ಜಾಲದಲ್ಲಿ ಬೀಳ್ತಾರೆ.
1: ನನಗೇನ್ ಅನ್ಸೋದ್ ಗೊತ್ತಾ, ಈ ಆನ್ಲೈನ್ ಚಾಟಿಂಗ್ ಅಥವಾ ಆನ್ಲೈನ್ ಫ್ರೆಂಡ್ಶಿಪ್ ಆರ್ ಆನ್ಲೈನ್ ರಿಲೇಶನ್ಶಿಪ್, ಅದ್ರಲ್ಲೆಲ್ಲರೂ ಹೆಚ್ಚಾಗಿ ಒಂದು 99% ಟ್ರಾನ್ಸ್ಪರೆನ್ಸಿ ಇರೋದೇ ಇಲ್ಲ ಅಂತ.
0: ಹೌದು, ಖಂಡಿತವಾಗಿ.
1: ಇವರೆಲ್ಲೋ ಕೂತ್ಕೊಂಡಿರ್ತಾರೆ, ಅವರೆಲ್ಲೋ ಕೂತ್ಕೊಂಡಿರ್ತಾರೆ, ಇವ್ರಿಗೆ ಅವ್ರ ಬಗ್ಗೆ ನಿಜ ಗೊತ್ತಿರಲ್ಲ, ಅವ್ರಿಗೆ ಇವ್ರ ಬಗ್ಗೆ ಗೊತ್ತಿರಲ್ಲ, ಅಥವಾ ಅವರು ಟೈಮ್ ಪಾಸಿಗೋ ಅಥವಾ ಇನ್ನೊಂದ್ ಯಾವ್ದೋ ಉದ್ದೇಶ ಇಟ್ಕೊಂಡೇ ಚಾಟಿಂಗ್ ಬಂದಿರ್ತಾರೆ.
0: ಖಂಡಿತವಾಗ್ಲು.
1: ಸೊ ಹಾಗಾಗಿ ಅವರ
0: ಜೆನ್ಯೂನ್ ಅಂತ ಹೇಳಿ ಸಿಗೋದು ನಿಮ್ಗೆ 1.1% ಇಲ್ಲಾದ್ರೂ ಸಿಗ್ಬಹುದು ಬಿಟ್ರೆ, ಮತ್ತೆ 99.9% ಈ ತರದ ಫೇಕ್ ರಿಲೇಶನ್ಶಿಪ್ ಗಳು, ಫ್ರೆಂಡ್ಶಿಪ್ ಗಳು ಇವೇ ಇರೋದು ಇದ್ರಲ್ಲಿ.
1: ಮತ್ತೆ ಇನ್ನೊಂದು, ಈ ತರ ಆನೆಸ್ಟ್ ಆಗಿರೋರು, ಜೆನ್ಯೂನ್ ಆಗಿರೋರೆಲ್ಲ, ಮತ್ತೆ ಸಂಬಂಧಗಳಲ್ಲಿ ಸ್ಪೆಷಲಿ ಜೆನ್ಯೂನ್ ಆಗಿರೋರು ಈ ತರ ಆನ್ಲೈನ್ ಚಾಟಿಂಗ್ ಅಲ್ಲೆಲ್ಲ ಸಂಬಂಧಗಳು ಮಾಡ್ಕೊಳಕ್ ಹೋಗಲ್ಲ ಅವರು.
0: ಹೌದು,
1: ಅವರು ಯಾರ ಜೊತೆಲಿ ಇರ್ತಾರೆ ಅವ್ರ ಜೊತೆನೆ ಫ್ರೆಂಡ್ಶಿಪ್ ಇಲ್ಲ ಏನೋ ಒಂದ್ ಸಂಬಂಧ ಏನೇ ಇದ್ರು ಹಂಗೆ ಜೊತೆಲಿರೋರು ನೋಡಿದವ್ರ ಜೊತೆನೆ ಇಟ್ಕೊಳಕ್ ಇಷ್ಟ ಪಡ್ತಾರೆ. ನೀವು ಬೇಕಿದ್ರೆ ನೋಡಿ, ಅಂತವ್ರ ಇದ್ರ ಸುದ್ದಿಗಳ ಹಾತಿಲ್ಲ, ನಂಗ್ ಬೇಡಪ್ಪ ಅಂತ ಹೇಳ್ಬಿಡ್ತಾರ ಅವರು.
0: ಹೌದು.
1: ಸೊ ಹಾಗಾಗಿ ಈ ತರ ಆನ್ಲೈನ್ ಚಾಟಿಂಗ್ ಆನ್ಲೈನ್ ಸಂಬಂಧನ ಹುಡ್ಕೊಂಡು ಹೋಗೋರು ಫಸ್ಟ್ ದೇ ಶುಡ್ ನೋ ದಟ್ ನಾನ್ ಏನ್ ಮಾತಾಡ್ತಿದ್ದೇನೋ ಆ ವ್ಯಕ್ತಿ 99% ಸರಿ ಇರ್ಲಿಕ್ಕಿಲ್ಲ ಅನ್ನೋ ತಲೆಯಲ್ಲಿ ಇರ್ಬೇಕು.
0: ಆದ್ರೆ ಈಗಿನ ಒಂದು ಯೂತ್ ಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಲ್ಲಿಯೂ ಕೂಡ ಆ ಕಡೆಯಿಂದ ಯಾರೋ ಒಂದು ಪ್ರೀತಿಯಿಂದ ಒಂದ್ 4 ಮೆಸೇಜ್ ಮಾಡಿದ್ರು ಅಂತ ಹೇಳಿದ ತಕ್ಷಣ ಅವ್ರು ತುಂಬಾ ಒಳ್ಳೆಯವರು ಅನ್ನುವ ಕಲ್ಪನೆ ಬೆಳೀತಾ ಹೋಗುತ್ತೆ. ಇದು ಬೆಳೆದು ಎಷ್ಟು ದೊಡ್ಡ ಹೆಮ್ಮರ ಆಗುತ್ತೆ ಅಂತ ಹೇಳಿದ್ರೆ, ಅವ್ರು ಸರಿ ಇಲ್ಲ ಅಂತ ಹೇಳಿ ಗೊತ್ತಾದ ಮೇಲೂ ಕೂಡ ಅವರಿಂದ ದೂರ ಇರೋದಕ್ಕೆ ಇವರಿಗಾಗಲ್ಲ. ಆ ರೀತಿಯ ಅಡಿಕ್ಷನ್ಗೆ ಹೊರಟೋಗ್ಬಿಟ್ಟಿರುತ್ತೆ ಆ ರಿಲೇಶನ್ಶಿಪ್ ಅನ್ನೋದು. ಇವತ್ತು ನೋಡಿ ಎಷ್ಟೋ ಜನ ಆನ್ಲೈನ್ ಈ ತರ ಒಂದು ಫ್ರೆಂಡ್ಶಿಪ್ ಇದ್ ಮಾಡ್ಕೊಂಡು, ತುಂಬಾ ಚಿಕ್ಕ ಚಿಕ್ಕ ಹುಡುಗಿಯರು, ಮಧ್ಯ ವಯಸ್ಕರು, ಮದುವೆ ಆಗಿರೋರು, 3-4 ಜನ ಮಕ್ಕಳಿರೋರು, ಎಂತೆಂತ ದೊಡ್ಡ ದೊಡ್ಡ ಅಂಕಲ್ಗಳ ಜೊತೆಗೆಲ್ಲ ಇವರು ರಿಲೇಶನ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಎಷ್ಟೋ ಚಾಟಿಂಗ್ ಅಲ್ಲಿ ಅವರು ಅಡಿಕ್ಷನ್ ಆಗಿರ್ತಾರೆ ಅಂತ ಹೇಳಿದ್ರೆ, ಆಮೇಲೆ ನಿಜ ವಿಷಯ ಗೊತ್ತಾದ ಮೇಲೂ ಕೂಡ ಅವರನ್ನ ಕ್ಷಮಿಸಿ ಅವ್ರ ಜೊತೆಗೇನೆ ಅದೇ ಇದನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾರೆ ಅವ್ರು. ಅವರಿಗೆ ಮುಂದಿನ ಪರಿಣಾಮ ಅಥವಾ ಅದರಿಂದ ನನಗಾಗುವಂತಹ ನಷ್ಟಗಳು, ಅದು ಬರೀ ಶಾರೀರಿಕ ನಷ್ಟ ಮಾತ್ರ ಅಲ್ಲ, ಮಾನಸಿಕ ನಷ್ಟಗಳ ಬಗ್ಗೆ ಕೂಡ ಅವರು ಲೆಕ್ಕ ಹಾಕೋದೇ ಇಲ್ಲ. ತೀರಾ ವಿಪರೀತಕ್ಕೆ ಹೋಗಿ ಯಾವುದೋ ಕೊಲೆ ನಡೆದು ಕೇಸ್ ಆಗಿ ಅಂತದೆಲ್ಲ ಆಗುವವರೆಗೂ ಹೆಚ್ಚಿನವರ ಗಮನಕ್ಕೂ ಕೂಡ ಬರೋದಿಲ್ಲ. ಗಮನಕ್ಕೆ ಅಂತ, ನಾನು ಹೊರಗಡೆಯವರ ಗಮನಕ್ಕೆ ಅನ್ನೋದಕ್ಕಿಂತನೂ ಮನೆಯಲ್ಲಿರುವಂತ ತಂದೆ ತಾಯಿಗಳ ಗಮನಕ್ಕೆ ಕೂಡ ಬಂದಿರೋದಿಲ್ಲ. ತೀರಾ ಎಕ್ಸ್ಟ್ರೀಮ್ ವರೆಗೆ ಹೋಗುವವರೆಗೂ ಕೂಡ ಗಮನಕ್ಕೆ ಬರೋದಿಲ್ಲ. ಆ ರೀತಿ ಮೈಂಟೈನ್ ಮಾಡ್ತಾ ಇರ್ತಾರೆ ಮಕ್ಕಳು. ಈಗ ಪ್ರತಿಯೊಬ್ಬ, ನಾನು ಯಾವಾಗ್ಲೂ ಹೇಳೋದು, ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಹದಿ ಹರೆಯದಲ್ಲಿ ಈ ಹಾರ್ಮೋನ್ ಬದಲಾವಣೆ ಆಗುವಂತಹ ಕಾಲ, ಆಕರ್ಷಣೆ ಬೆಳೆಯುವಂತಹ ಕಾಲ, ಅಟೆನ್ಷನ್ ಸೀಕಿಂಗ್, ಅಟೆನ್ಷನ್ ಏನು, ಈ ಭಾವನಾತ್ಮಕ ಹಸಿವು ಅಂತ ನಾವು ಹೇಳ್ತೀವಿ, ಗಮನದ ಹಸಿವು, ಇದೆಲ್ಲ ಜಾಸ್ತಿ ಇರುವಂತಹ ಸಮಯದಲ್ಲಿ ನಾವು ಮಕ್ಕಳಿಗೆ ಗಮನವನ್ನೇ ಕೊಡೋದಿಲ್ಲ ಮಕ್ಕಳ ಬಗ್ಗೆ. ನೋಡಿ, ಈ ಮೆಡಿಕಲ್ ಓದ್ತಾ ಇರುವಂತ, ಇಂಜಿನಿಯರಿಂಗ್ ಓದ್ತಾ ಇರುವಂತ ಹುಡುಗಿಯರು ಇವತ್ತು ಯಾವುದೋ ಬಸ್ ಡ್ರೈವರ್, ಕಂಡಕ್ಟರ್, ಯಾವುದೋ ಗ್ಯಾರೇಜ್ ನ ಲವ್ ಯಾಕೆ ಮಾಡಿ ಓಡೋಗ್ತಾರೆ?
1: ಹೌದು ಹೌದು.
0: ಅಂತ ಹೇಳಿದ್ರೆ ಈ ಹದಿಹರೆಯದಲ್ಲಿ ಸುಮಾರು ಒಂದು 10-18-20 ವರ್ಷದವರೆಗಿನ ಮಕ್ಕಳಿಗೆ ಭಾವನಾತ್ಮಕ ಹಸಿವು ತುಂಬಾ ಇರುತ್ತೆ. ಯಾರಾದ್ರೂ ನನ್ಗೆ ಬೇಕು, ನನ್ಗೆ ಅಟೆನ್ಷನ್ ಕೊಡ್ಬೇಕು, ನಾನು ಹೇಳಿದ್ದನ್ನೆಲ್ಲ ಕೇಳ್ಬೇಕು, ನನ್ನ ಬಗ್ಗೆನೆ ಗಮನ ಕೊಡ್ಬೇಕು, ನನ್ ಕೇರ್ ತೋರಿಸ್ಬೇಕು, ಪ್ರೀತಿ ತೋರಿಸ್ಬೇಕು. ಇದು ಈ ಊರು ಆ ಊರು ಅಲ್ಲಿಯವರು ಇಲ್ಲಿಯವರು ಅನ್ನೋದು ಏನು ಇಲ್ಲ ಇದರಲ್ಲಿ. ಇಲ್ಲಿ ಪ್ರತಿಯೊಂದು 10-18-20 ವರ್ಷದ ಒಳಗಿನ ಮಕ್ಕಳಿಗೆ ಅಟೆನ್ಷನ್ ಅನ್ನುವಂಥದ್ದು ಬೇಕಾಗೇ ಇರುತ್ತೆ. ಆದ್ರೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಪೇರೆಂಟ್ಸ್ ತುಂಬಾ ಮಕ್ಕಳು ಚಿಕ್ಕವರು ಇರ್ಬೇಕಾದ್ರೆ ನಾವು ಅವರನ್ನ ಎತ್ತಿ ಮುದ್ದಾಡೋದು, ಆಟ ಆಡೋದು, ಸಮಯ ಕೊಡೋದು, ಓದಿಸೋದು ಎಲ್ಲವನ್ನು ಮಾಡ್ತೀವಿ. ಆ ಮಗು ಒಂದ್ 2ನೇ ಕ್ಲಾಸ್, 3ನೇ ಕ್ಲಾಸ್ಗೆ ಬಂದ ತಕ್ಷಣ ನಾವು ಆ ಮಗು ಗಮನ ಕೊಡೋದನ್ನೇ ನಾವು ನಿಲ್ಲಿಸ್ಬಿಡ್ತೀವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಗುವಿಗೆ ಯಾರೋ ಒಬ್ರು ಬೇಕು, ಅದು ಬೆಳೀತಾ ಬೆಳೀತಾ ಹದಿಹರೆಯಕ್ಕೆ ಬರುವಾಗಂತೂ ಪೀಕ್ ಲೆವೆಲ್ ಅಲ್ಲಿ ಇರುತ್ತೆ, ಗಮನ ಬೇಕು ಅವರಿಗೆ. ಆಗ ಈ ಟ್ರಾವೆಲಿಂಗ್ ಮಾಡುವಾಗ ಬಸ್ ಅಲ್ಲಿರುವಂತ ಡ್ರೈವರ್ಸ್, ಕಂಡಕ್ಟರ್ಸ್ ಇವರಿಗೆ ತುಂಬಾ ಗಮನವನ್ನ ಕೊಡ್ತಾರೆ. ನಾನು ಇತ್ತೀಚೆಗಷ್ಟೇ ಒಂದು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾಗ ಒಂದು ಕಾಲೇಜಿನ ಹುಡುಗಿ ತುಂಬಾ ಬೇಜಾರಲ್ಲಿ ಕೂತ್ಕೊಂಡಿದ್ಲು. ಆ ಬಸ್ಸಿನ ಡ್ರೈವರ್ ಹೇಳ್ತಾ ಇದ್ದ, ಅವನ್ ಯಂಗ್ ಹುಡುಗ, ಅವನ್ ಹೇಳ್ತಾ ಇದ್ದ ಅವಳ ಹತ್ರ, ನಿನ್ಗೆ ಯಾಕೆ ನೀನ್ ಇವತ್ತು ಬೇಜಾರಲ್ಲಿ ಇದ್ಯಾ, ನಿನ್ಗೆ ಯಾರಾದ್ರೂ ಬೈದ್ರ ಇವತ್ತು, ನಿನ್ಗೆ ಯಾರಾದ್ರೂ ತೊಂದ್ರೆ ಕೊಟ್ರ, ನೋಡು ನಿನ್ಗೆ ಯಾರಾದ್ರೂ ಬೈದ್ರೆ, ನಿನ್ಗೆ ಏನಾದ್ರು ಮಾಡಿದ್ರೆ ನನ್ಗ್ ಹೇಳು, ಏನು ನಾನ್ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದ. ಸೊ ಮಕ್ಳಿಗ್ ಬೇಕಾಗಿರೋದೇನು? ಅದೇ, ನಮ್ಗೆ ಯಾರಾದ್ರೂ ತೊಂದ್ರೆ ಕೊಡೋರಿದ್ರೆ ಅದನ್ನ ದೂರ ಮಾಡೋರು, ನಮ್ಗೆ ಕಂಫರ್ಟ್ ಮಾಡೋರು, ನಮ್ಮನ್ ಪ್ರೀತಿಸೋರು, ನಮ್ಗೆ ಕೇರ್ ತೋರಿಸೋರು, ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ನಿಮ್ಗೆ ಏನ್ ಬೇಕು, ಈ ತರ ಕೇಳೋರು ನಮ್ಗೆ ಬೇಕು. ಯಾವಾಗ ಈ ತಂದೆ ತಾಯಿಗಳು ಅದನ್ನ ತೋರಿಸೋದಿಲ್ಲ, ಆವಾಗ ಹೊರಗಡೆಯವ್ರು ಯಾರು ತೋರಿಸ್ತಾರೆ, ಅವರ ಎಷ್ಟು ಓದಿದ್ದಾರೆ, ಅವ್ರ ಯಾವ ಜಾತಿ, ಅವ್ರ ಹತ್ರ ಎಷ್ಟು ದುಡ್ಡಿದೆ, ಅವರಿಗೂ ನಮ್ಗೂ ಮ್ಯಾಚ್ ಆಗತ್ತ, ಅದ್ ಯಾವುದನ್ನು ನೋಡಲ್ಲ. ಅದ್ ಯಾವುದನ್ನು ನೋಡುವಂತಹ ಪ್ರಾಯನೇ ಅಲ್ಲ ಅದು. ಅದಕ್ಕೋಸ್ಕರ ಇಂತಹ ಕೇಸ್ಗಳು ತುಂಬಾ ಕಾಮನ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ಯಾರ ಮನೆಯ ಮಕ್ಕಳಿಗೆ ಅವರ ತಂದೆ ತಾಯಿಗಳು 10 ವರ್ಷದಿಂದ 1-20 ವರ್ಷದವರೆಗೆ ಗಮನ ಕೊಡೋದಿಲ್ವೋ ಅಂತಹ ಮಕ್ಕಳು ಇಂತಹ ಒಂದು ಬಲೆಯಲ್ಲಿ ಬೀಳ್ತಾರೆ. ಹಾಗಾಗಿ ಮಕ್ಕಳಿಗೆ ಆ ಒಂದು ಸಮಯದಲ್ಲಿ ನಾವು ತುಂಬಾ ಅಟೆನ್ಷನ್ ಕೊಡ್ಬೇಕು ಅಂತ ಹೇಳಿ ಮನಃಶಾಸ್ತ್ರ ಹೇಳ. ಈಗ ಮತ್ತೆ ನಾವು ಹೇಳ್ತಾ ಇದ್ವಿ ಎಲ್ಲ ಸ್ನೇಹ ಈಗಿನ ಕಾಲದಲ್ಲಿ ತುಂಬಾ ಕಷ್ಟ, ಅನ್ಕಂಡೀಷನಲ್ ಲವ್ ಇರೋದು ಸ್ನೇಹದಲ್ಲಿ, ಸಂಬಂಧಗಳಲ್ಲಿ ಅಂತ ಹೇಳಿ. ಅದಕ್ಕೆ ಕಾರಣ ಕೂಡ ನಾವು ಸಮಯ ಕೊಡದೆ ಇರೋದೆ. ನಾವು ಚಾಟ್ ಏನೋ ಮಾಡ್ತೀವಿ, ಚಾಟ್ ಮಾಡುವಾಗ ಆಕ್ಸಿಟೋಸಿನ್ ಅನ್ನುವಂತಹ ಒಂದು ಹಾರ್ಮೋನ್ ಏನಿದೆ, ನಾವು ಅದಕ್ಕೆ ಬಾಂಧವ್ಯದ ಹಾರ್ಮೋನ್ ಅಂತ ನಾವು ಮೊದಲೇ ಅದನ್ನ ಸುಮಾರು ಡಿಸ್ಕಸ್ ಮಾಡಿದ್ವಿ. ಸೋಷಿಯಲ್ ಸ್ಕಿಲ್ಸ್, ಯಾರವಾಗ ನಾವು ಎದುರುಗಡೆ ಒಬ್ಬ ವ್ಯಕ್ತಿಯ ಎದುರುಗಡೆ ಕೂತು ಕೈಯನ್ನು ಕೈಯಲ್ಲಿ ಹಿಡ್ಕೊಂಡು ಅಥವಾ ಐ ಕಾಂಟ್ಯಾಕ್ಟ್, ಕಣ್ಣರಲ್ಲಿ ಕಣ್ಣಿಟ್ಟು ನೋಡ್ತಾ ಒಂದು ಟಚ್, ಹಗ್ಗು ಅಥವಾ ಇನ್ನೇನೋ ಒಂದು ಶಾರೀರಿಕವಾದಂತಹ ಒಂದು ಸಂಬಂಧಗಳು ಅಂತ ಹೇಳಿದ್ರೆ ಕೈ ಹಿಡ್ಕೊಳ್ಳೋದು, ಒಂದು ಹಗ್ ಮಾಡೋದು, ಟಚ್ ಅಂತ ಹೇಳ್ತೀವಿ ಅದು ನೇವರಿಕೆ, ಒಂದು ವಾತ್ಸಲ್ಯ, ಮಮತೆ, ಪ್ರೀತಿ, ಇದೆಲ್ಲದರ ಒಂದು ಟಚ್ ಪ್ರತಿಯೊಬ್ಬನಿಗೆ ಕೂಡ ಬೇಕಾಗಿರುತ್ತೆ. ಆ ಒಂದು ಟಚ್ ಆತರ ಮಾಡಿದಾಗ, ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದಾಗ, ಕೈ ಹಿಡಿದು ಆತ್ಮೀಯತೆಯಿಂದ ಮಾತನಾಡಿದಾಗ, ಬೆನ್ನು ನೇವರಿಸ್ತಾ ಮಾತನಾಡಿದಾಗ, ಈ ಆಕ್ಸಿಟೋಸಿನ್ ಅನ್ನುವಂತಹ ಹಾರ್ಮೋನ್ ಏನಿದೆ ಅದು ಜಾಸ್ತಿ ಬಿಡುಗಡೆ ಆಗತ್ತೆ. ಅದು ಬಾಂಧವ್ಯದ ಹಾರ್ಮೋನ್. ಅದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಇಮೋಷನಲ್ ಬಾಂಡಿಂಗ್ ಇರುತ್ತೆ. ಈಗಿನ ಫ್ರೆಂಡ್ಶಿಪ್ ಗಳೆಲ್ಲ ಹೇಗಿರುತ್ತೆ ಹೇಳಿ, ಆಲ್ಮೋಸ್ಟ್ ಎಲ್ಲ ಆನ್ಲೈನ್, ಫೋನ್ ನಲ್ಲಿ ಮಾತಾಡೋದು, ಫೋನ್ ನಲ್ಲಿ ಚಾಟ್ ಮಾಡೋದು, ಎದುರುಗಡೆ ಕೂತು ಕಣ್ಣಲ್ಲಿ ಕಣ್ಣಿಟ್ಟು, ಎದುರುಗಡೆ ಕೂತ್ರು ಕೂಡ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದಾಗೆ ಎದುರುಗಡೆ ಇಬ್ರು ಕುತ್ಕೊಂಡು ಮಾತಾಡ್ತಿರ್ತಾರೆ ಹೌದು, ಆದ್ರೆ ಇಬ್ರ ಕೈಯಲ್ಲೂ ಮೊಬೈಲ್ ಇರುತ್ತೆ. ಒಂದ್ ಆ ಕಡೆಯಿಂದ ಒಂದ್ ಏನೋ ಯಾರದೋ ಮೆಸೇಜ್ ಬರುತ್ತೆ, ಅದಕ್ಕೆ ರಿಪ್ಲೈ ಮಾಡ್ಬೇಕು. ಇವಳು ಏನೋ ಹೇಳ್ತಿದ್ದಾಳೆ ಅದ್ ಅಲ್ಲಿಗೆ ಅಲ್ಲೇ ನಿಂತಿರುತ್ತೆ, ಅದು ಇವಳು ತಲೆ ಈ ಪಕ್ಕದಲ್ಲಿ ಇದ್ದವಳು ತಲೆಗೂ ಹೋಗಿರಲ್ಲ ಅದು. ಅವಳು ಇನ್ಯಾರಿಗೂ ಮೆಸೇಜ್ ರಿಪ್ಲೈ ಕೊಡೋದ್ರಲ್ಲಿ ಬಿಜಿ ಇರ್ತಾಳೆ. ಅಥವಾ ಇನ್ನೇನೋ ತುಂಬಾ ಇಂಪಾರ್ಟೆಂಟ್ ನನ್ ಫ್ರೆಂಡ್ ಸಿಕ್ಕಿದಾಳಪ್ಪ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳೋ ಅಷ್ಟ್ರಲ್ಲಿ ಅವಳಿಗೆ ಯಾವ್ದು ಕಾಲ್ ಬರುತ್ತೆ, ಅವಳು ಅದ್ರಲ್ಲಿ ಬಿಜಿ ಆಗ್ತಾಳೆ. ಅವಳ ಮೂಡ್ ಎಲ್ಲ ಆ ಕಡೆ ಹೋಗಿರುತ್ತೆ, ಇವಳದನ್ನ ಕೇಳೋ ಅಷ್ಟು ಪೇಷನ್ಸ್ ಅವಳ ಹತ್ರ ಇರೋದಿಲ್ಲ. ಅಥವಾ ಒಂದು ಸ್ವಲ್ಪ ಎರಡು ನಿಮಿಷದ ನಂತರ ಹೇಳುವಂತಹ ಮನಸ್ಥಿತಿಯಲ್ಲಿ ಕೂಡ ಅವಳು ಇರುದಿಲ್ಲ. ಈ ತರದ ಕಾನ್ಸಿಕ್ವೆನ್ಸಸ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಫ್ರೆಂಡ್ಶಿಪ್ ಗೆ ಅರ್ಥ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಯಾಗಿದ್ರು ಕೂಡ ಮಾನಸಿಕವಾಗಿ ಎಲ್ಲೋ ದೂರ ದೂರ ದೂರ. ಈ ಕೃತಕ ಸಂಪರ್ಕ ಅಂತ ಹೇಳುವಂತದ್ದು ಒಂದು ಕ್ಷಣಿಕ ಸಂತೋಷವನ್ನ ನೀಡಬಹುದೇ ಹೊರತು ಆತ್ಮತೃಪ್ತಿಯನ್ನ ನೀಡುವುದಿಲ್ಲ. ಕೆಲವೊಮ್ಮೆ ನೀವು ನೋಡಿ ಯಾವುದೋ ಫ್ರೆಂಡ್ ಅನ್ನ ಮೀಟ್ ಮಾಡೋದಕ್ಕೇನೋ ಹೋಗ್ತೀರಾ, ಬಂದ ಮೇಲೂ ಕೂಡ ಆ ಫ್ರೆಂಡ್ ಅನ್ನ ಮೀಟ್ ಮಾಡಿದಂತ ತೃಪ್ತಿ ಇರೋದಿಲ್ಲ ನಿಮಗೆ.
1: ಕರೆಕ್ಟ್.
0: ಯಾಕೆ ಅಂದ್ರೆ ನೀವು ಮನಸ್ಫೂರ್ತಿಯಾಗಿ ಅವರ ಹತ್ರ ಮಾತಾಡಿ ಇರೋದಿಲ್ಲ, ಕುತ್ಕೊಂಡು ಮಾತಾಡೋದಿಲ್ಲ ಅನ್ನೋದಕ್ಕಿಂತನೂ ಅದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿರೋದಿಲ್ಲ. ಅಂತ ಸಮಯದಲ್ಲಿ ಮೀಟ್ ಮಾಡಿದ್ರು ಕೂಡ ಯಾಕೋ ಅಷ್ಟೊಂದು ಒಳ್ಳೆ ಫೀಲ್ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಅನಿಸುತ್ತೆ ಅವಾಗ. ಅದಕ್ಕೆ ಈಗ ಯಾರೇ ಒಬ್ರೇ ಲೈಫ್ ಅಲ್ಲಿ ನಿಮ್ದು ಸ್ನೇಹಿತರು ಇದ್ದರೂ ಕೂಡ ಅವರ ಮುಂದೆ ಯಾವುದೇ ಮುಖವಾಡ ಇಲ್ಲದೆ ನಾನು ಮಾತನಾಡಬಹುದು ಅಂತ ಅನ್ಸಿದ್ರೆ, ನನ್ನ ಸೋಲುಗಳನ್ನ ನಾನು ಹೆಮ್ಮೆಯಿಂದ ಅವ್ರ ಹತ್ರ ಹಂಚ್ಕೊಳ್ಳೋದಕ್ಕೆ ಸಾಧ್ಯವಾಗೋದಾದ್ರೆ, ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ನಾವೇ. ಯಾಕೆ ಅಂದ್ರೆ ಇವತ್ತಿನ ದಿನಗಳಲ್ಲಿ ನಿಷ್ಕಲ್ಮಶ ಸ್ನೇಹ ಅನ್ನುವಂಥದ್ದು ಸಿಗೋದು ಕೋಟಿ ರೂಪಾಯಿ ಸಿಗೋದಕ್ಕಿಂತ ಕೂಡ ದುರ್ಲಭ ಅಂತ ಹೇಳಿ ಹೇಳ್ತೇವೆ ಅಲ್ವಾ. ಈಗ ಇಂತಹ ಒಂದು ಕೆಲವೊಮ್ಮೆ ಈ ಸ್ವಲ್ಪ ಒಂದು ಮಿಡ್ಲ್ ಏಜ್ಡ್ ಒಂದಿಷ್ಟು ಜನರ ಹತ್ರ ಈಗ ಕೇಳಿದಾಗ, ಓ ಕಾಲೇಜಿಗೆ ಹೋಗುವಾಗ ನನ್ಗೆ ಒಳ್ಳೆ ಫ್ರೆಂಡ್ ಇತ್ತ, ಏನ್ ಬೇಕಾದ್ರೂ ಶೇರ್ ಮಾಡ್ಕೋಬಹುದಿತ್ತು, ನನ್ ಕಾಲೇಜಲ್ಲಿ ನನ್ಗೊಂದು ತುಂಬಾ ಕ್ಲೋಸ್ ಫ್ರೆಂಡ್ ಇದ್ಲು, ಎಷ್ಟು ಪ್ರಾಣಕ್ಕೆ ಪ್ರಾಣ ಕೊಡುವಂತ ಸ್ನೇಹಿತೆ ಇದ್ಲು, ಬಟ್ ಈಗ ನನ್ ಮದ್ವೆ ಆಗಿ ಬಂದ ಮೇಲೆ ನನ್ ಕಾಂಟ್ಯಾಕ್ಟೇ ಇಲ್ಲ, ಅಥವಾ ನಾವು ಏನೋ ಒಂದ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಆಚೆಚೆ ಆಗಿ ಅವನಿಗೂ ನನಗೂ ಈಗ ಆಗೋದೇ ಇಲ್ಲ ಅನ್ನುವಂತಹ ಗಂಡಸರು ಇರ್ಬೋದು. ಎಷ್ಟೋ ಜನರು ಈ ತರದ ಹಿಂದೆ ಇತ್ತು ಆದ್ರೆ ಈಗ ಇಲ್ಲ, ಈ ತರದ ವಿಷಯಗಳನ್ನ ಹೇಳೋದನ್ನ ನಾನು ಕೇಳಿದ್ದೇನೆ. ಈಗ ಹಾಗಾದ್ರೆ ಇದು ನಿಜವಾದ ಸ್ನೇಹ ಆಗಿತ್ತು, ಒಂದು ಕಾಲದಲ್ಲಿ ನಿಜವಾದ ಸ್ನೇಹ ಆಗಿತ್ತು, ಏನೋ ಒಂದು ಕಾರಣಾಂತರದಿಂದ ಅದನ್ನೀಗ ಒಂದು ಸಣ್ಣ ಪುಟ್ಟ ಮನಸ್ತಾಪ ಇರ್ಬೋದು, ಸಣ್ಣದ ಯಾವುದೋ ಒಂದು ತಪ್ಪು ಕಲ್ಪನೆ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದನೋ ಅಥವಾ ಮದ್ವೆ ಆಗಿದ್ದೀವಿ ಅಂತನೋ ಇನ್ ಏನೋ ಒಂದು ಕಾರಣದಿಂದ ಅದು ದೂರ ಆಗಿದ್ರೆ ಅದನ್ನ ಮರಳಿ ಮತ್ತೆ ಪಡ್ಕೊಳ್ಬೇಕು ಅಂತ ಹೇಳಿ ತುಂಬಾ ಜನ ಬಯಸ್ತಾರೆ. ಆ ಹಳೆಯ ನನ್ನ ಪ್ರಾಣ ಸ್ನೇಹಿತೆ ಮದ್ವೆ ಆಗಿ ಅವಳೆಲ್ಲೋ ಇದ್ದಾಳೆ, ನಾನೆಲ್ಲೋ ಮದ್ವೆ ಆಗಿದ್ದೀನಿ, ಬಟ್ ಈಗ ನನ್ಗೆ ಅವಳನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಯಾವುದೋ ಒಂದು ಸಣ್ಣ ಇದಕ್ಕೆ ನನ್ಗೋಳಿಗೂ ಬೇಜಾರಾಗಿತ್ತು, ಅಥವಾ ನನಗೊಬ್ಬ ಸ್ನೇಹಿತ ಇದ್ದ ಕಾಲೇಜಲ್ಲಿ, ನಾನು ಅವನು ಸೇರ್ಕೊಂಡು ಎಷ್ಟೆಲ್ಲ ಇದು ಮಾಡ್ತಾ ಇದ್ವಿ, ಬಟ್ ಈಗ ನಂದು ಒಂದು ಬಿಸ್ನೆಸ್ ಸೇಮ್, ಈಗ ಬಿಸ್ನೆಸ್ ರೈವಲ್ರಿ ಆಗಿದೆ, ಏನೋ ಒಂದ್ ಸಣ್ಣ ಕಾರಣಕ್ಕೆ ನಾನೇನೋ ಒಂದ್ ಮಾತ್ ಹೇಳ್ದೆ, ಅವನು ತುಂಬಾ ಬೇಜಾರ್ ಮಾಡ್ಕೊಂಡು ದೂರ ಆಗ್ಬಿಟ್ಟ, ಬಟ್ ಈಗ ಮತ್ತೆ ನಾವು ಅದೇ ಒಳ್ಳೆಯ ಫ್ರೆಂಡ್ಸ್ ಆಗಿರ್ಬೇಕು ಅಂತ ನಂಗೆ ಅನಿಸ್ತಾ ಇದೆ ಅಂತ ಹೇಳಿ ಎಲ್ಲ ಆದಾಗ ನಮ್ಮಲ್ಲಿರುವಂತಹ ಈಗೋ ಅಹಂಕಾರವನ್ನ ಬದಿಗಿಟ್ಟು ಮತ್ತೆ ಹಳೆಯ ನಿಷ್ಕಲ್ಮಶ ಸ್ನೇಹದ ದಿನಗಳಿಗೆ ಮರಳೋದ್ ಹೇಗೆ? ಅಥವಾ ಇನ್ನೂ ಒಂದೇನಂದ್ರೆ, ನಮ್ಮ ಮಕ್ಕಳಲ್ಲಿ ಈ ನೈಜವಾದಂತಹ ಸ್ನೇಹ ಇವತ್ತು ತುಂಬಾ ಕಡಿಮೆ ಆಗ್ತಾ ಇದೆ, ಆ ಮಕ್ಕಳಲ್ಲಿ ನಿಜವಾದ ಸ್ನೇಹದ ಮೌಲ್ಯವನ್ನ ನಾವು ಕಲಿಸೋದ್ ಹೇಗೆ ಅಂತ ಈಗ ಒಂದ್ ಸ್ವಲ್ಪ ನಾವು ತಿಳ್ಕೊಳ್ಳೋಣ.
1: ಎಸ್ ಹೇಳಿ.
0: ಈಗ ಕೆಲವ್ರು ಈಗ ಹೇಳ್ತಾರೆ, ನನ್ಗೆ ಹಿಂದೆ ಒಂದು ಪ್ರಾಣ ಸ್ನೇಹಿತ ಇದ್ದ, ಏನೋ ಒಂದ್ ಸಣ್ಣ ತಪ್ಪು ತಿಳುವಳಿಕೆಯಿಂದ ನಾವು ವರ್ಷಗಳಿಂದ ಮಾತಾಡಿಲ್ಲ, ಈಗ ಇವತ್ ನಮ್ಮಿಬ್ರ ಹತ್ರನು ದುಡ್ಡಿದೆ ಅಂತಸ್ತಿದೆ, ಆದ್ರೆ ಆ ಹಳೇ ಗೆಳೆಯನಿಲ್ಲ ಅಂತ ಹೇಳುವಂತ ನೋವು ಕಾಡ್ತಾ ಇದೆ, ಹಾಗಾದ್ರೆ ಇದನ್ನ ನಾನು ಹೇಗೆ ಇದ್ ಮಾಡ್ಲಿ, ಇದನ್ನ ಹಾಗಾದ್ರೆ ನಿಲ್ಸಿದ್ಯಾವ್ದು? ಇದನ್ ನಿಲ್ಸಿದ್ದು ನಮ್ ಅಹಂಕಾರ, ನಮ್ದೊಂದ್ ಸಣ್ಣ ಈಗೋ ಅಲ್ವಾ. ಅವನೇ ಮೊದ್ಲು ಫೋನ್ ಮಾಡ್ಲಿ, ನಾನ್ ಯಾಕೆ ಮಾಡ್ಬೇಕು, ಅವಳಿಗೆ ಅಷ್ಟೊಂದು ಕೊಬ್ಬಿದ್ರೆ ನಂಗೇನ್ ಬೇಕಾಗಿದ್ಯಾ, ಈ ತರದೆಲ್ಲ ಇರುತ್ತೆ. ನಾವು ಒಂದು ನೆನ್ಪಿಟ್ಕೊಳ್ಬೇಕು, ಸ್ನೇಹ ಅಥವಾ ಯಾವುದೇ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾರು ಮೊದಲು ಮಾತಾಡ್ಕೊಂಡ್ ಬರ್ತಾರೆ ಅಥವಾ ಸೋಲ್ಕೊಳ್ತಾರೆ ಅವ್ರು ಸೋತಿದ್ದಾರೆ ಅಂತ ಹೇಳಿ ಅರ್ಥ ಅಲ್ಲ. ಬದಲಿಗೆ ಅವರಿಗೆ ತನ್ನ ಈಗೋಗಿಂತ, ತನ್ನ ಅಹಂಕಾರಕ್ಕಿಂತ ಆ ಸ್ನೇಹ ದೊಡ್ಡದು ಅಂತ ಹೇಳಿ ಅರ್ಥ.
1: ಕರೆಕ್ಟ್.
0: ಮನಃಶಾಸ್ತ್ರದಲ್ಲಿ ಒಂದ್ ಮಾತಿದೆ, ಇನ್ ರಿಲೇಶನ್ಶಿಪ್ ಬೀಯಿಂಗ್ ಕನೆಕ್ಟೆಡ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬೀಯಿಂಗ್ ರೈಟ್ ಅಂತ. ಅಂದ್ರೆ ಸಂಬಂಧಗಳಲ್ಲಿ ಗೆಲ್ಲೋದಕ್ಕಿಂತ ಸಂಬಂಧ ಉಳಿಸ್ಕೊಳ್ಳೋದು ಮುಖ್ಯ ಅಲ್ವಾ. ಹಾಗೆ ನಮ್ ಬದುಕಿನಲ್ಲೂ ಯಾವ್ದೋ ಒಂದ್ ಸಣ್ಣ ಜಗಳಕ್ಕೆ ಇಡೀ ಸ್ನೇಹವನ್ನೇ ನಾವು ಬಲಿ ಕೊಟ್ಟಿದ್ರೆ ಆ ಅಹಂಕಾರದ ಗೋಡೆನ್ ಒಡೆದು ಹಾಕಿ ನಾವು ಮತ್ತೆ ಅವರನ್ನ ಸೇರ್ಕೋಬೇಕು. ಇವತ್ತು ಅದಕ್ಕೆ ನಾನೊಂದು ಮೂರು ಸೂತ್ರಗಳನ್ನ ನಾನ್ ಹೇಳ್ತೇನೆ. ಹೇಗ್ ಪಡ್ಕೊಳ್ಳೋದು, ಯಾರಿಗಾದ್ರೂ ತುಂಬಾ ಜನರಿದ್ದಾರೆ ಯಾರಿಗಾದ್ರೂ ಅಂತ ಹೇಳಿಲ್ಲ, ಆಲ್ಮೋಸ್ಟ್ ನಾನೊಂದು ಸೈಕಾಲಜಿ ಮಾಡುವಾಗ ಸರ್ವೆ ಮಾಡುವಾಗ ಸುಮಾರು ವಿಷಯಗಳ ಬಗ್ಗೆ ಒಂದ್ ನೂರಾರು ಜನರಿಗೆ ಸರ್ವೆ ಮಾಡಿದ್ದೆ. ಅದು ನನ್ಗೆ ನೆನಪಾಗ್ತಿದೆ, ಎಷ್ಟೋ ಜನ ಅದರಲ್ಲಿ ಈ ಹಿರಿಯ ನಾಗರಿಕರನ್ನ ಮಧ್ಯ ವಯಸ್ಕರನ್ನ ನಾನು ಮಾತಾಡಿಸಿದಾಗ ಎಷ್ಟೋ ವಿಷಯಗಳು ನನ್ನ ಗಮನಕ್ಕೆ ಬಂದಿತ್ತು. ತುಂಬಾ ನನ್ಗೆ ಅದು ಹೆಲ್ಪ್ ಆಗಿದೆ ಎಷ್ಟೋ ಕಡೆ ಸೆಷನ್ ತಗೊಳ್ಳುವಾಗೆಲ್ಲ. ಅವರು ಹೇಳಿದ್ದಿದೆ ನನ್ಗೆ, ಹಳೆ ಸ್ನೇಹಿತರು ಇದ್ರು, ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ನಿಷ್ಕಲ್ಮಶವಾದಂತಹ ಫ್ರೆಂಡ್ಶಿಪ್ ಆಗಿತ್ತು, ಯಾವ್ದೋ ಒಂದ್ ಕಾರಣಕ್ಕೆ ಇದಾಗಿದೆ, ಈಗ ಮತ್ತೆ ನಮ್ಗೆ ಅವ್ರ ಹತ್ರ ಮಾತಾಡ್ಬೇಕು ಅನಿಸ್ತಿದೆ ಅಂತ ಹೇಳಿ ತುಂಬಾ ಜನ ಹೇಳಿದವರಿವ. ಹಾಗಾದ್ರೆ ಅದನ್ನ ನಾವು ಮತ್ತೆ ಮರಳಿ ಪಡಿಬೇಕು ಅಂತ ಹೇಳಿದ್ರೆ ಏನೇನ್ ಮಾಡಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಅವರಿಗೆ ಯಾವ್ದೋ ಒಂದು ವಾಟ್ಸಪ್ ಅಲ್ಲಿ ಒಂದು ಶುಭಾಶಯ ಕಳ್ಸೋದು, ಇನ್ಸ್ಟಾಗ್ರಾಮಿಗೆ ಏನೋ ಕಮೆಂಟ್ ಹಾಕೋದು, ಅಥವಾ ಒಂದು ಫೋನ್ ಮಾಡಿ ನಾವು ಮಾತಾಡೋದು ಮಾಡಬಾರ್ದು. ಮೊದಲನೇದಾಗಿ ನಾವು ಈ ಡಿಜಿಟಲ್ ಏನಿದೆಯಲ್ಲ ಇದನ್ನ ಬದಿಗೆ ಬಿಸಾಕಿ ಭೌತಿಕವಾಗಿ ಅವರನ್ನ ಭೇಟಿಯಾಗಬೇಕು, ಅವರನ್ನ ಹೋಗಿ ಮೀಟ್ ಮಾಡಿ ಮಾತಾಡ್ಬೇಕು. ಆಮೇಲೆ ಒಂದ್ಸಲ ಇದ್ ಮಾಡಿದ್ಮೇಲೆ ಆ ಒಂದು ಸಂಬಂಧ ಮತ್ತೆ ಹಾಗೆ ಚೆನ್ನಾಗಿದೆ, ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ ಮತ್ತೆ ಅಂತ ಹೇಳಿದಾಗ ತಿಂಗ್ಳಿಗೆ ಒಮ್ಮೆ ಆದ್ರೂ ಕೂಡ ಈ ಫೋನ್ ಗೀನು ಎಲ್ಲ ಬದಿಗಿಟ್ಟು ಅವರನ್ನ ಮುಖಾಮುಖಿ ಕುಳಿತು ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತನಾಡ್ದೆ. ಆ ಒಂದು ಸಮಯದಲ್ಲಿ ನಮ್ಮ ಮೊಬೈಲ್ ಅನ್ನ ಸೈಲೆಂಟ್ ಹಾಕಿಟ್ಟಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಆ ಫಿಸಿಕಲ್ ಪ್ರೆಸೆನ್ಸ್ ಇದೆಯಲ್ಲ ಅದು ನೀಡುವಂತಹ ಒಂದು ಸೆಕ್ಯೂರಿಟಿ ಫೀಲಿಂಗ್, ಸೆಕ್ಯೂರ್ ಫೀಲಿಂಗ್ ಮತ್ತೆ ನೆಮ್ಮದಿಯನ್ನ ಯಾವುದೇ ಒಂದು ಇಮೋಜಿಯಿಂದ ನೀಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಎರಡನೇ ಸೂತ್ರ, ಬದಲಾವಣೆಯನ್ನ ನಾವು ಒಪ್ಕೊಳ್ಬೇಕು. ಈಗ ಕಾಲೇಜು ದಿನಗಳಲ್ಲಿದ್ದಂತ ಸ್ನೇಹಿತ ಇವತ್ ಮದುವೆಯಾಗಿ ಅವನಿಗೆ ಜವಾಬ್ದಾರಿಗಳು ಬಂದು ಬದಲಾಗಿದ್ದಾನೆ ಕೆಲವೊಂದ್ಸಲ ಅಲ್ವಾ. ಅವನು ಮೊದಲೊಂಥರ ಈಗ ಇಲ್ಲ ಅಂತ ನಾವು ದೂಷಿಸಬಾರ್ದು. ಯಾಕಂದ್ರೆ ಮನುಷ್ಯ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗ್ತಾ ಹೋಗ್ತಾನೆ, ಅವನಿಗೀಗ ಹೊಸ ಜವಾಬ್ದಾರಿಗಳು ಬಂದಿದೆ, ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಆ ಬದಲಾವಣೆಯ ನಡುವೆಯೂ ಕೂಡ ನಾವು ಅವರಿಗೆ ನಮ್ಮ ಹೆಗಲನ್ನ ನೀಡಬೇಕು. ಏನಾದ್ರೂ ಸಮಸ್ಯೆಗಳಿದ್ರೆ ನಾನಿದ್ದೀನಿ ಅನ್ನುವಂಥದ್ದು. ಇನ್ನೊಂದು, ಯಾವುದೇ ಅಪೇಕ್ಷೆ ಇಲ್ಲದೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋದನ್ನ ಕಲಿಬೇಕು. ಜಾಯ್ ಆಫ್ ಗಿವಿಂಗ್ ಅಂತ, ಕೊಡೋದ್ರಲ್ಲಿ ಸಂತೋಷ ಪಡಬೇಕೇ ಹೊರತು ನಮ್ಗೆ ಪಡ್ಕೊಳ್ಳೋದ್ರಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರಬಾರ್ದು. ಯಾವಾಗ್ಲೂ ಅವನ್ ನನ್ಗೇನ್ ಮಾಡ್ದ ಅಂತ ಹೇಳಿ ಲೆಕ್ಕ ಹಾಕದೆ ಒಮ್ಮೆ ಆದ್ರೂ ಯಾವುದೇ ನಿರೀಕ್ಷೆ ಇಲ್ಲದೆ ಕೇವಲ ಪ್ರೀತಿಯಿಂದ ನಮ್ಮ ಸ್ನೇಹಿತರಿಗೆ ಒಂದು ಸಹಾಯ ಮಾಡಿ ನೋಡ್ಬೇಕು. ಯಾವಾಗ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಪ್ರೀತಿಯನ್ನ ಕೊಡ್ಲಿಕ್ಕೆ ಶುರು ಮಾಡ್ತೇವೋ ಆವಾಗ ನಮ್ಮ ಸುತ್ತ ಆರ್ಟಿಫಿಷಿಯಲ್ ಜನರು ಏನು, ಕೃತಕ ಜನರೆಲ್ಲ ಏನು, ಸಂಬಂಧಗಳೆಲ್ಲ ಏನಿದೆ ಅದೆಲ್ಲ ದೂರಾಗಿ ನೈಜವಾದಂತಹ ರಿಯಲ್ ಫ್ರೆಂಡ್ಸ್, ರಿಯಲ್ ರಿಲೇಶನ್ಶಿಪ್ ಇರೋವಂತವ್ರು ಮಾತ್ರ ಉಳ್ಕೊಳ್ತಾರೆ ನಮ್ ಸುತ್ತಮುತ್ತ ಅಲ್ವಾ. ಸೊ ನಾವು ಬರೀ ನಮ್ ಬಗ್ಗೆ ಯೋಚನೆ ಮಾಡಿದ್ರೆ ಸಾಲದು, ನಮ್ ಮನೇಲಿ ಬೆಳಿತಿರುವಂತಹ ನಮ್ ಮಕ್ಕಳನ್ನು ಗಮನಿಸ್ಬೇಕು. ಇವತ್ತಿನ ಮಕ್ಕಳು ಒಂದ್ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಗೇಮ್ಸ್ ಆಡ್ತಾ ಕುತ್ಕೊಳ್ತಾರೆ, ಅಥವಾ ಮೊಬೈಲ್ ಅಲ್ಲಿ ಅಥವಾ ಆನ್ಲೈನ್ ಕ್ಲಾಸ್ ಇರ್ಬೋದು, ಅಥವಾ ಇನ್ನೇನೋ ಒಂದು ಮೊಬೈಲ್ ಅಲ್ಲಿ ರೀಲ್ಸ್ ನೋಡೋದಿರ್ಬೋದು, ಏನೋ ಒಂದು ಮಾಡ್ತಾ ಇರ್ತಾರೆ, ಚಾಟಿಂಗ್ ಮಾಡ್ತಾ ಇರ್ತಾರೆ ಇದ್ದು ಮಕ್ಕಳ ಹತ್ರ ಯಾರ್ಯಾರ ಹತ್ರ ಚಾಟಿಂಗ್ ಮಾಡ್ಕೊಳ್ತಿರ್ತಾರೆ. ಆದ್ರೆ ಅವರಿಗೆ ಶೇರಿಂಗ್ ಅಂದ್ರೆ ಹಂಚ್ಕೊಳ್ಳೋದಂದ್ರೆ ಏನು, ಕೇರಿಂಗ್ ಕಾಳಜಿ ಮಾಡೋದಂದ್ರೆ ಏನು ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಗೊತ್ತಿಲ್ಲ ಹೆಚ್ಚಿನವರಿಗೆ. ಕೆಲವರಿಗೆ ಮಕ್ಕಳು ನೂರಕ್ ನೂರು ಮಾರ್ಕ್ಸ್ ತಗೊಳ್ಬೇಕು, ಅದ್ ಹೇಗ್ ತಗೊಳ್ಳೋದು ಅಂತ ಹೇಳಿ ಎಲ್ಲ ಕಲಿಸ್ಕೊಡ್ತಾರೆ. ಕೆಲವ್ರು ಬೇಕಾದ್ರೆ ಅವರು ಪಾಠ ಮಾಡ್ತಾರೆ ಮತ್ತೆ ಟ್ಯೂಷನ್ಗೆ ಹಾಕ್ತಾರೆ, ಎಲ್ಲವನ್ನ ಕಲಿಸ್ಕೊಡ್ಬಹುದು. ಮಾರ್ಕ್ ತಗೊಳೋದ ಹೇಗೆ ಅಂತ ಕಲಿಸ್ಕೊಟ್ರು ಕೂಡ ಒಬ್ಬ ಒಳ್ಳೆಯ ಫ್ರೆಂಡ್ ಆಗೋದು ಹೇಗೆ ಅಂತ ಹೇಳಿ ನಾವು ಕಲಿಸ್ತಾ ಇದ್ದೇವೆ ಇವತ್ತು ನಮ್ಮ ಮಕ್ಕಳಿಗೆ.
1: ಎಸ್ ಸ್ವರ್ಣ ಮೇಡಮ್, ಆಕ್ಚುಲಿ ಇಂದಿನ ದಿನದಲ್ಲಿ ಇದನ್ನೆಲ್ಲ ಕಲಿಸೋದು ಬಹಳ ಮುಖ್ಯ ಇದೆ. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣವಾ?
0: ಎಸ್ ಖಂಡಿತವಾಗ್ಲು.
1: ಮಕ್ಕಳಿಗೆ ನಾವು ಸ್ನೇಹ ಅಥವಾ ಸಂಬಂಧಗಳಲ್ಲಿ ಹೇಗಿರ್ಬೇಕು ಅನ್ನೋದನ್ನು ಇವತ್ ಕಲಿಸ್ಬೇಕು. ಯಾಕೆಂದ್ರೆ ಅವರು ನೋಡಿ ಕಲಿಯುವಂತ ವಾತಾವರಣ ಇಲ್ಲ, ಈಗ ಹೇಳಿ ಕೇಳಿಯೇ ಕಲಿಬೇಕು ಅವ್ರು. ಅಲ್ಲ,
0: ಹೌದು.
1: ಸರಿ, ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಸ್ವರ್ಣ ಕುಂದಾಪುರ ಮೇಡಮ್ ಅವ್ರಿಗೆ.
0: ನಿಮ್ಗೂ ಕೂಡ ಧನ್ಯವಾದಗಳು.
1: ಕೇಳುಗ್ರೆ, ನಾವ್ ಹಂಗಾರೆ ಹೋಯ್ಬತ್ತೋ ಪ್ರಿಯ ಮನಸ್ಸಿಯ ಮುಂದಿನ ಸಂಚಿಕೆಯನ್ನ ಮತ್ತದೆ ಮಂಗಳವಾರ ಸಾಯಂಕಾಲ 6 ಗಂಟೆಗೆ ಕೇಳಿ ಮತ್ ಸಿಗ್ತಾವ್. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕಾಯ್ತಾ ಇರಿ, ಈಗ ಕೇಳಿ ಗುರು ಕುಂದಾಪುರ ಫಿಲ್ಮ್ಸ್ ರವರ ಕ್ಯಾನಿಮುಡಿ ಚಿತ್ರದ ಯತಿರಾಜ್ ಉಪ್ಪೂರು ಅವರು ಸಂಗೀತ ನೀಡಿ ಹಾಡಿರುವ, ನಾಗರಾಜ್ ವಿಠಲವಾಡಿಯವರು ಸಾಹಿತ್ಯ ನೀಡಿರುವ ಹಾಡು.

ಈಗ ಕೇನಿ ಪ್ರಕಾಶ್ ಕುಂದಾಪುರ ಹಾಡಿರುವ, ಹರೀಶ್ ಕಂಚುಗೋಡ್ ಸಾಹಿತ್ಯ ನೀಡಿರುವ ಗುರು ಕುಂದಾಪುರ ಫಿಲ್ಮ್ಸ್ ಅವರ ಈ ಹಾಡು ಎದ್ಯಂಗಿಪ್ಪು ಹೆಸರು ಕುಂದಾಪುರದ ಭಾಷೆ.

ಇವತ್ತು ನಮ್ಮ ಒಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬ್ರಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನು ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬ್ರಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬ್ರಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

ಎಲೆಯ ವಿಶೇಷತೆಯನ್ನು ಸಾರುವಂತಹ ಒಂದು ಸುಂದರವಾದ ಹಾಡು. ಹಾಡ್ತಾ ಇರುವವರು ಮೀನಾ ಕಾರಂತರು, ಹಾಗೆ ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್. ಹಾಡು ಎಲೆ ಎಲೆ ಅರಳಿ ಎಲೆ.